ಆಕಾಶವಾಣಿ ಮಂಗಳೂರು, ಇಂದು ಶನಿವಾರ. ರಾಷ್ಟ್ರೀಯ ಶಕವರ್ಷ 1948 ವೈಶಾಖ ಮಾಸದ 26ನೇ ದಿನ, ಅಂದರೆ 2026ನೇ ಇಸವಿಯ ಮೇ ತಿಂಗಳ 16ನೇ ತಾರೀಕು. ಸಮಯ 5:58:48. ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರಗಳು ಮೀಡಿಯಂ ವೇವ್ನ 275.5 meters, 1089 kHz ಹಾಗೂ ಎಫ್ಎಂ ಬ್ಯಾಂಡ್ನ ಕಂಪನಾಂಕ 100.3 MHz. ಆತ್ಮೀಯ ಕೇಳುಗರೆಲ್ಲರಿಗೂ ನಿಲಯದ ಸಮಸ್ತರ ಪರವಾಗಿ ಪ್ರೀತಿಯ ಸ್ವಾಗತ. ಶುಭ ಮುಂಜಾನೆಯ ನಮಸ್ಕಾರಗಳೊಂದಿಗೆ ನಾನು ನಿಮ್ಮ ರಾಕೇಶ್ ಶೆಟ್ಟಿ ಅಳಪೆ.

ಆಕಾಶವಾಣಿ ಮಂಗಳೂರು ಸಮಯ 6:05 ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.

0: ಆಕಾಶವಾಣಿ ಮಂಗಳೂರು. ಇದೀಗ ಸೀತಾರಾಮ ಕೇವಳ ಅವರಿಂದ ಚಿಂತನ.
1: ಸಾವಿರದ ಒಂಬೈನೂರ ಇಪ್ಪತ್ತ ಮೂರರಲ್ಲಿ ಅಮೆರಿಕದ ಕವಿ ರಾಬರ್ಟ್ ಫ್ರಾಸ್ಟ್ ತನ್ನ ಕವನ ಸ್ಟಾಪಿಂಗ್ ಬೈ ವುಡ್ಸ್ ಆನ್ ಎ ಸ್ನೋಯಿ ಈವ್ನಿಂಗ್ ಎಂಬ ರಚನೆಯಲ್ಲಿ ಅಂಡ್ ಮೈಲ್ಸ್ ಟು ಗೋ ಬಿಫೋರ್ ಐ ಸ್ಲೀಪ್ ಅಂಡ್ ಮೈಲ್ಸ್ ಟು ಗೋ ಬಿಫೋರ್ ಐ ಸ್ಲೀಪ್ ಎಂದು ಬರೆದ ಕೊನೆಯ ಸಾಲುಗಳನ್ನು ನಮ್ಮಲ್ಲಿ ಅನೇಕರು ಓದಿದ್ದೇವೆ. ಆಂಗ್ಲ ಭಾಷಾ ಉಪನ್ಯಾಸಕನ ಹೊರತಾಗಿ ಓರ್ವ ಸಾಮಾನ್ಯ ಮನುಷ್ಯನಾಗಿ ಆ ಸಾಲುಗಳ ಸೋಜಿಗವನ್ನು ನಾನು ವಿಶೇಷವಾಗಿ ಸಂಭ್ರಮಿಸುತ್ತೇನೆ. ಇಲ್ಲಿ ಕವಿಯ ನಿರೀಕ್ಷೆಗಳು ಮತ್ತು ನಾಳೆಗಳ ಕಲ್ಪನೆಗಳಿವೆಯಲ್ಲ, ಅದು ಅದ್ವಿತೀಯ ಮತ್ತು ಅದ್ಭುತವಾದುದೇ ಸರಿ. ಹೌದು, ಸಂಶಯವಿಲ್ಲ, ನಮ್ಮ ಬದುಕಿಗೆ ನಿರೀಕ್ಷೆಗಳೇ ಉಸಿರು ಎಂಬುದು ದೃಢೋಕ್ತಿಯಾಗಿದೆ. ನಮ್ಮ ನಿರೀಕ್ಷೆಗಳೇ ನಾಳೆಗಳಿಗೆ ಇಂಧನ, ಅದುವೇ ಬದುಕಿನ ಬಂಧನ. ನಿರೀಕ್ಷೆಗಳಿಲ್ಲದ ಜೀವಿಯೇ ಇಲ್ಲ. ಗಮನಿಸೋಣ, ಹಸಿದ ನಾಯಿಯೊಂದು ದಾರಿಯುದ್ದಕ್ಕೂ ನೋಡುತ್ತಾ ಮೂಸುತ್ತಾ ಕೆದಕುತ್ತಾ ಸಾಗುವುದು ಆಹಾರ ಸಿಗಬಹುದೆಂಬ ನಿರೀಕ್ಷೆಯಿಂದ. ವ್ಯಕ್ತಿಯೊಬ್ಬ ಬಸ್ ನಿಲ್ದಾಣದೆಡೆಗೆ ಸಾಗುವುದು ಬಸ್ ಸಿಗಬಹುದೆಂಬ ನಿರೀಕ್ಷೆಯಿಂದ. ಅಭ್ಯರ್ಥಿಯೊಬ್ಬ ಚುನಾವಣೆಗೆ ಸ್ಪರ್ಧಿಸುವುದು ಗೆಲ್ಲಬಹುದೆಂಬ ನಿರೀಕ್ಷೆಯಿಂದ. ಅಷ್ಟಕ್ಕೂ ನಾವು ಪ್ರತಿದಿನ ರಾತ್ರಿ ಹಾಸಿಗೆ ಸೇರಿ ನಿದ್ದೆ ಹೋಗುವ ಮುನ್ನ ನಾಳೆ ಏನೇನು ಮಾಡಬೇಕೆಂಬ ಲೆಕ್ಕಾಚಾರ, ಯೋಜನೆಗಳ ಕುರಿತಾಗಿ ಪ್ಲಾನಿಂಗ್ ದ ಡೇ ಮಾಡುತ್ತೇವಲ್ಲವೇ, ಅದರ ಸಲುವಾಗಿ ಗಂಭೀರವಾಗಿ ಚಿಂತಿಸುತ್ತೇವಲ್ಲವೇ, ಅದು ಸಾಧ್ಯವಾಗುವುದು ನಿರೀಕ್ಷೆಗಳಿಂದ ಮತ್ತು ಕೇವಲ ನಿರೀಕ್ಷೆಗಳಿಂದ ಅಲ್ಲವೇ? ಸರ್ವಸಂಗ ಪರಿತ್ಯಾಗಿಯೋರ್ವ ಬೆಟ್ಟದ ತುದಿಯನ್ನೇರಿ ಕಠಿಣಾತಿ ಕಠಿಣ ತಪಸ್ಸು ಮಾಡುತ್ತಾನೆಂದರೆ ಅವನಲ್ಲೂ ಇದೆ ಒಂದು ನಿರೀಕ್ಷೆ, ಅದುವೇ ಮೋಕ್ಷ. ಹೀಗೆ ನಿರೀಕ್ಷೆಗಳ ಹೊರತಾಗಿ ಬದುಕಿನ ಕಲ್ಪನೆಯೇ ಅಸಾಧ್ಯವೇನೋ? ಈ ನಿರೀಕ್ಷೆಗಳಿಗೆ ಎರಡು ಮುಖಗಳಿವೆ. ಸಂತೋಷ, ಸಮಾಧಾನ ಮತ್ತು ಸಂತೃಪ್ತಿ ಒಂದೆಡೆಯಾದರೆ ದುಃಖ, ಸಿಡುಕು, ಹತಾಶೆಗಳು ಇನ್ನೊಂದೆಡೆ. ಇಂದು ಮಾಧ್ಯಮಗಳ ವರದಿ ಆಧಾರದಲ್ಲಿ ಗ್ರಹಿಸುವುದಾದರೆ ಹೊರ್ಮುಜ್ ಜಲಸಂಧಿಯ ವಿಚಾರದಲ್ಲಿ ಅಮೆರಿಕಾ ಬಳಗದ ನಿರೀಕ್ಷೆ ಒಂದಾದರೆ ಇರಾನ್ ಬಳಗದ ನಿರೀಕ್ಷೆ ಮತ್ತೊಂದು. ನಿರೀಕ್ಷೆಗಳು ನಿರೀಕ್ಷಿತ ಫಲಿತಾಂಶ ನೀಡಿದಾಗ ಸಂತೋಷವಾದರೆ ಅನಿರೀಕ್ಷಿತ ಫಲಿತಾಂಶ ನೀಡಿದ

0: ಆಗ ದುಃಖವಾಗುತ್ತದೆ. ಅದು ಅತ್ಯಂತ ಸಹಜವೇ ಸರಿ. ನಿರೀಕ್ಷೆ ಎಂಬುದು ಜೀವಿಗಳಿಗೆ ಜನ್ಮದತ್ತವಾದುದು. ಆದರೆ ಒಂದು ಪಟ್ಟು ಹೆಚ್ಚಾಗಿ ಅವುಗಳ ನಿಯಂತ್ರಣ ಸಾಧ್ಯವಾಗುವುದು ಅಥವಾ ಅವುಗಳ ಫಲಿತಗಳಿಗೆ ಒಗ್ಗಿಕೊಳ್ಳಲು ಸಾಧ್ಯವಾಗುವುದು ಪ್ರಾಯಶಃ ಮಾನವರಾದ ನಮಗೆ ಮಾತ್ರ. ಕಟ್ಟಿಹಾಕಿದ ದನವೊಂದಕ್ಕೆ ನೀರು ಮೇವು ಸಕಾಲಕ್ಕೆ ಸಿಗದೇ ಹೋದರೆ ಅದು ನಿಡುಸಿಯುತ್ತದೆ, ಅರಚುತ್ತದೆ. ನಾಯಿಯ ನಿರೀಕ್ಷೆ ಈಡೇರದಿದ್ದಾಗ ಅದು ಬೊಗಳುತ್ತದೆ, ಉಳಿಡುತ್ತದೆ. ಆದರೆ ಮನುಷ್ಯರಲ್ಲಿ ಅನೇಕರು ನಿರೀಕ್ಷೆಗಳು ಕೈಗೂಡದಿದ್ದಾಗ ದೈವೇಚ್ಛೆ ಎಂದು ಸುಮ್ಮನಾಗುತ್ತಾರೆ. ಗಾಡ್ ಹೆಲ್ಪ್ಸ್ ಟು ದೋಸ್ ಹೂ ಹೆಲ್ಪ್ ದೆಮ್ಸೆಲ್ಸ್ ಎಂಬ ಆಂಗ್ಲೋಕ್ತಿ ಬಲು ಅರ್ಥಗರ್ಭಿತವಾಗಿ ಹೊಸೆಯಲ್ಪಟ್ಟಿದೆ. ತನಗೆ ತಾನೇ ಸಹಾಯ ಮಾಡಿಕೊಳ್ಳುವವರಿಗಷ್ಟೇ ದೇವರ ಸಹಾಯ ಇರುತ್ತದೆ ಎಂಬುದು ಇದರ ಅರ್ಥ. ಹೌದು, ಬರಿಯ ದೇವರ ಸೇವೆ ಮಾಡಿ ಇನ್ನು ಎಲ್ಲವನ್ನೂ ಅವನು ಕರುಣಿಸುತ್ತಾನೆ ಎಂದು ನಿಶ್ಚಲರಾಗಿ ಬಿಟ್ಟರೆ, ಸುಮ್ಮನಿದ್ದರೆ ನಮಗಿಂಥ ಮೂರ್ಖರು ಬೇರಿಲ್ಲವಲ್ಲವೇ? ನಾವು ನಮ್ಮ ಶಕ್ತ್ಯಾನುಸಾರವಾಗಿ ಯುಕ್ತವಾದ ಪ್ರಯತ್ನವನ್ನು ಮಾಡಿದರಲ್ಲವೇ ದೇವರ ಆಶೀರ್ವಾದ ಬೇಡಲು ನಮಗೂ ನೈತಿಕತೆ ಇರುವುದು. ಆದ್ದರಿಂದಲೇ ನಿರೀಕ್ಷೆಗಳನ್ನು ಹೊಂದಿರಬೇಕಾದುದು ಮಾನವ ಧರ್ಮ ಎಂಬುದು ನನ್ನ ವಾದ. ನಿರೀಕ್ಷೆಗಳನ್ನು ಹೊಂದಿದ್ದರಷ್ಟೇ ಸಾಲದು, ಅದಕ್ಕೆ ಪೂರಕವಾಗಿ ಕಾರ್ಯೋನ್ಮುಖರಾಗುವುದು ಅದರ ಮುಂದಿನ ಅಧ್ಯಾಯ. ಹೀಗಾಗಿ ನಿರೀಕ್ಷೆಯು ನಂಬಿಕೆಯನ್ನು, ನಂಬಿಕೆಯು ಕಾರ್ಯತತ್ಪರತೆಯನ್ನು, ಕಾರ್ಯತತ್ಪರತೆಯು ಯಶಸ್ಸನ್ನು, ಯಶಸ್ಸು ಆತ್ಮಸಂತೃಪ್ತಿಯನ್ನು ಮತ್ತು ಆತ್ಮಸಂತೃಪ್ತಿಯು ಜನ್ಮ ಸಾರ್ಥಕ್ಯವನ್ನು ನೀಡುತ್ತದೆ. ಅಂತಿಮವಾಗಿ ಜನ್ಮ ಸಾರ್ಥಕ್ಯಕ್ಕೆ ನಿರೀಕ್ಷೆಯೇ ಮೂಲ. ಅದು ನಮ್ಮಲ್ಲಿ ಸದಾ ಹಸಿರಾಗಿರಲಿ, ನಮ್ಮನ್ನು ಪ್ರೇರೇಪಿಸುತ್ತಿರಲಿ.
1: ಇದುವರೆಗೆ ಸೀತಾರಾಮ ಕೇವಳ ಅವರಿಂದ ಚಿಂತನ ಕೇಳಿದಿರಿ. ಆಕಾಶವಾಣಿ ಮಂಗಳೂರು ಕೇಳುಗರೆ, ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಮುನ್ನೋಟ. ಮುಂಜಾನೆ 6:40 ತತ್ವಪದ, 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ಸಹನಾಜಿ, 6:50 ರೈತರಿಗೆ ಸಲಹೆ, 7:15 ಸುಗಮ ಸಂಗೀತ, ಶಿವಮೊಗ್ಗ ಸುಬ್ಬಣ್ಣ ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 7:45 ರಾಗರಂಜನಿ, ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 8:30 ರಾಷ್ಟ್ರೀಯ ಡೆಂಗ್ಯು ಜಾಗೃತಿ ದಿನ. ಈ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆಯ ದಕ್ಷಿಣ ಕನ್ನಡ ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾಕ್ಟರ್ ನವೀನ್ ಚಂದ್ರಕುಲಾಲ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. 8:45 ಕನ್ನಡ ಚಿತ್ರಗೀತೆಗಳು, 9:00 ಪ್ರಾಯೋಜಿತ ಕಾರ್ಯಕ್ರಮ ಕಥಾಮೃತ, ಪ್ರಾಯೋಜಕರು ರಾಜಾರಾಮ್ ಪಾಲಿಮರ್ಸ್ ಕೋಟೇಶ್ವರ, 9:05 ಜೇಂಕಾರ, ಮಕ್ಕಳ ಗೀತಗಾಯನ ಕಲಿಕೆ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಚೆನ್ನವೀರ ಕಣವಿ ಅವರ ರಚನೆಗೆ ಸಂಗೀತ ನೀಡಿ ಹೇಳಿಕೊಡುವವರು ಜಿ ಪುಷ್ಪಲತಾ, ಭಾಗವಹಿಸುವವರು ಮೈಸೂರಿನ ಗಾನಭಾರತಿ ಸಂಗೀತ ವಿದ್ಯಾಲಯದ ಮಕ್ಕಳು. 9:20 ಹಿಂದಿ ಚಿತ್ರಗೀತೆಗಳು.

ಹತ್ತು ಗಂಟೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಜಯತೀರ್ಥ ಮೇವುಂಡಿ ಅವರ ಗಾಯನ ಕೇಳುವಿರಿ. 10:30 ತುಳು ಕಾರ್ಯಕ್ರಮ, ಜಾನಕಿ ಬ್ರಹ್ಮಾವರ ಅವರ ರುಕ್ಕು ಕಾದಂಬರಿಯ ಓದು, ಪ್ರಸ್ತುತಿ ಅಕ್ಷತಾ ರಾಜ್ ಪೆರ್ಲಾ. ನಂತರ ಕೋಸ್ಟಲ್ ವುಡ್ ಕಮ್ಮೆನ ತುಳು ಚಿತ್ರಕಲತ್ತ ಸಾಲು ಸಮ್ಮನ. ಈ ಕಾರ್ಯಕ್ರಮ ಪ್ರಸ್ತುತಿ ಹಾಗೂ ನಿರ್ಮಾಣ ಲತೀಶ್ ಪಾಲ್ದಾನೆ. 11:00 ಕನ್ನಡ ಚಿತ್ರಗೀತೆಗಳು, 11:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪ್ರಪಂಚಂ ಎಸ್ ಬಾಲಚಂದ್ರನ್ ಅವರಿಂದ ವೇಣುವಾದನ ಕೇಳುವಿರಿ. 12:05 ವನಿತಾ ವಿಹಾರ, ಅಧಿಕಸ್ಯ ಅಧಿಕ, ಅಧಿಕ ಮಾಸ ಕುರಿತು ಸಾಹಿತಿಗಳಾದ ಡಾಕ್ಟರ್ ಜಯಲಕ್ಷ್ಮಿ ಮಂಗಳಮೂರ್ತಿ ಅವರಿಂದ ಭಾಷಣ ಕೇಳುವಿರಿ. ನಂತರ ಭಕ್ತಿಗೀತೆಗಳು. ಈ ಕಾರ್ಯಕ್ರಮದ ನಿರ್ವಹಣೆ ವೆಂಕಟೇಶ್ ಬೇವಿನ ಮೆಂಚಿ, ಸಹಕಾರ ರಮಾ ಕುಲಕರ್ಣಿ. 12:35 ಆರೋಗ್ಯ ಸಂಚಿಕೆ, ಕ್ಷಯರೋಗ ಕಾರಣ ಹಾಗೂ ಚಿಕಿತ್ಸೆ, ಈ ಕುರಿತು ಗಂಗಾವತಿ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯ ತಜ್ಞ ವೈದ್ಯರಾದ ಡಾಕ್ಟರ್ ಸೋಮಶೇಖರ ಕಬ್ಬೇರ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು

ಮಧ್ಯಾಹ್ನ 1 ಗಂಟೆಗೆ ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಸರಣಿ ಕಾರ್ಯಕ್ರಮದಲ್ಲಿ ಪಿಎಂ ಒನ್ ನೇಷನ್ ಒನ್ ಸಬ್ಸ್ಕ್ರಿಪ್ಷನ್ ಕುರಿತು ಮಾಹಿತಿ ಕೇಳುವಿರಿ. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 1:20 ಸ್ವರ ಮಾಧುರ್ಯ ಕೆ ವರುಣ್ ಹಾಡಿರುವ ವಚನಗಳು, 1:30 ಅಮರ ಮಧುರ ಕೇಳುಗರ ಕೋರಿಕೆ ಸಂದೇಶಗಳನ್ನಾಧರಿಸಿದ ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. 2:15 ಹಿಂದಿ ಚಿತ್ರಗೀತೆಗಳು, 2:40 ಕಾವ್ಯವಾಚನ. ಡಾಕ್ಟರ್ ಎಚ್ ದಿವಾಕರ್ ಭಟ್ ಅವರಿಂದ ನರಹರಿ ಕವಿಯ ತೊರವೆ ರಾಮಾಯಣ ಕೃತಿಯಿಂದ ಆಯ್ದ ಪದ್ಯಗಳ ವಾಚನ ಕೇಳುವಿರಿ. ಇನ್ನು ಸಾಯಂಕಾಲದ ಪ್ರಸಾರದಲ್ಲಿ 5:00 ಕೊಂಕಣಿ ಕಾರ್ಯಕ್ರಮ. ಡಾಕ್ಟರ್ ಸುಮಂತ ನಾಯಕ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಚೇತನಾ ನಾಯಕ್ ಕೆ. 5:30 ಹಿಂದಿ ಚಿತ್ರಗೀತೆಗಳು, 6:10 ಭಕ್ತಿಗೀತೆಗಳು, 6:30 ಶಿವಮೊಗ್ಗ ಸುಬ್ಬಣ್ಣ ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. ಆರು ಗಂಟೆ 50 ನಿಮಿಷಕ್ಕೆ ಕಿಸಾನ್ ವಾಣಿ, ಕೋಳಿ ಸಾಕಾಣೆ ಕುರಿತು ಬೇಳದ ಥಾಮಸ್ ವಿಲ್ಸನ್ ಕ್ರಾಸ್ತಾ ಅವರೊಂದಿಗೆ ಸಂದರ್ಶನ. ಬಳಿಕ ಗೇರು ಬೆಳೆಯ ಇಳುವರಿ ಸಮಯದಲ್ಲಿ ಹಾನಿ ಮಾಡುವ ಚಹಾ ಸೊಳ್ಳೆ ಕುರಿತು ಪುತ್ತೂರಿನ ಗೇರು ಸಂಶೋಧನಾ ನಿರ್ದೇಶನಾಲಯದ ಕೀಟಶಾಸ್ತ್ರ ವಿಭಾಗದ ವಿಜ್ಞಾನಿ ಡಾಕ್ಟರ್ ಟಿಎನ್ ರವಿಪ್ರಸಾದ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. 7:45 ಸಮಾಚಾರ ದರ್ಶನ ವಾರದ ವಾರ್ತಾ ಚಿತ್ರ ಪ್ರಸಾರವಾಗಲಿದೆ. 8:00 ಪ್ರಾಯೋಜಿತ ಕಾರ್ಯಕ್ರಮ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಣಿಪಾಲ, ಇದರ 33ನೇ ಘಟಿಕೋತ್ಸವದ ಬಾನುಲಿ ವರದಿ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕೇಳುವಿರಿ. ಪ್ರಾಯೋಜಕರು ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಣಿಪಾಲ್. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 8:15 ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು ಪ್ರಸಾರವಾಗಲಿದೆ. 8:30 ತುಳು ಕಾರ್ಯಕ್ರಮ ಚಾವಡಿ ಕಟ್ಟೆ ವಾರದ ಪಟ್ಟಾಂಗ ಕೇಳುವಿರಿ. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಯುವವಾಣಿ, ರಾಜ್ಯಮಟ್ಟದ ನಾವೀನ್ಯತೆ ಆವಿಷ್ಕಾರ ಪ್ರಶಸ್ತಿಗೆ ಭಾಜನರಾಗಿರುವ ದಾವಣಗೆರೆಯ ನಿಖಿತಾ ಎಸ್ ರಾಜ್ ಕಪಿನಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ನಿರಂಜನಮೂರ್ತಿ ಆರ್ ಪಂಡರಹಳ್ಳಿ. 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಕೈವಲ್ಯ ಕುಮಾರ್ ಗುರವ್ ಅವರ ಗಾಯನ ಕೇಳುವಿರಿ. 11:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು. ಇವು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಆಕಾಶವಾಣಿ ಮಂಗಳೂರು. ಇದೀಗ ತತ್ವಪದ. ರತ್ನಮಾಲಾ ಪ್ರಕಾಶ್ ಹಾಡಿರುವ ಸಂತ ಶಿಶುನಾಳ ಶರೀಫರ ರಚನೆ.

0: ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ. ಇಂದಿನ ವಿಷಯ, ಸ್ತ್ರೀಯರಲ್ಲಿ ಸಾಮಾನ್ಯವಾಗಿ ಕಂಡುಬರುವ ರೋಗಗಳು. ಪ್ರಸ್ತುತಿ ಡಾಕ್ಟರ್ ಸಹನಾಜಿ.
1: ಸಾಮಾನ್ಯವಾಗಿ ಸ್ತ್ರೀಯರ ಜೀವನದಲ್ಲಿ ಪ್ರತಿಯೊಂದು ಹಂತದಲ್ಲೂ ದೈಹಿಕ ಮಾನಸಿಕ ಬದಲಾವಣೆಗಳು ಕಂಡುಬರುತ್ತದೆ. ಇದರಿಂದಾಗಿ ಆರೋಗ್ಯ ಸಮಸ್ಯೆಗಳು ಬಂದಾಗ ಅವುಗಳ ಬಗ್ಗೆ ಸರಿಯಾದ ಅರಿವು ಇರುವುದು ಒಳ್ಳೆಯದು. ಹಾಗಾಗಿ ನಾನಿವತ್ತು ಸ್ತ್ರೀಯರಲ್ಲಿ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವ ಹಲವಾರು ಸಮಸ್ಯೆಗಳಲ್ಲಿ ಕೆಲವು ಪ್ರಮುಖ ತೊಂದರೆಗಳ ಬಗ್ಗೆ ತಿಳಿಸಿಕೊಡ್ತೇನೆ. ಅದರಲ್ಲಿ ಪ್ರಥಮವಾಗಿ ಬಿಳಿಮುಟ್ಟು. ಸಹಜವಾಗಿ ಎಲ್ಲ ಮಹಿಳೆಯರಲ್ಲಿ ಬಿಳಿಮುಟ್ಟು ಸಾಮಾನ್ಯವಾಗಿ ಕಾಣಿಸ್ಕೊಳ್ತದೆ. ಆದರೆ ಇದರಲ್ಲಿ ಸಾಮಾನ್ಯ ಯಾವುದು, ಅಸಾಮಾನ್ಯ ಯಾವುದು ಅಂತ ನಾವು ತಿಳ್ಕೊಬೇಕು. ಅಂದರೆ ಅಬ್ನಾರ್ಮಲ್ ಮತ್ತು ನಾರ್ಮಲ್ ಯಾವುದು ಅಂತ ನಾವು ತಿಳ್ಕೊಬೇಕು. ಈಗ ಬಿಳಿ ಮುಟ್ಟು ಸಾಮಾನ್ಯವಾಗಿ ಕಾಣಿಸ್ಕೊಳ್ಳೋದು ಯಾವಾಗ ಅಂದರೆ ಅಂಡಾಣುವಿನ ಬೆಳವಣಿಗೆಯ ಸಮಯದಲ್ಲಿ ಮೊದಲನೇದಾಗಿ, ಅಥವಾ ಮುಟ್ಟಿನ ಕೆಲವು ದಿನಗಳ ಮೊದಲು, ಅಥವಾ ದಿನನಿತ್ಯ ಕಂಡು ಬಂದರೂ ಕೂಡ ಅತಿ ಕಡಿಮೆ ಪ್ರಮಾಣದಲ್ಲಿ ಇದ್ದರೆ ಇದನ್ನು ನಾವು ಸಾಮಾನ್ಯ ಅಂತ ಪರಿಗಣಿಸ್ತೀವಿ.

0: ಹಾಗಾದ್ರೆ ಅಸಾಮಾನ್ಯ ಯಾವುದು ಅಂತ ಕೇಳಿದ್ರೆ, ಬಿಳಿ ಮುಟ್ಟು ಅಧಿಕ ಪ್ರಮಾಣದಲ್ಲಿ ಕಾಣಿಸಿಕೊಂಡಾಗ ಅಥವಾ ಅದರ ವರ್ಣ ಹಳದಿ ಅಥವಾ ಹಸಿರು ವರ್ಣಕ್ಕೆ ಬದಲಾಗುವುದು. ಇದರ ಜೊತೆ ಯೋನಿ ಭಾಗದಲ್ಲಿ ತುರಿಕೆ ಮತ್ತು ದುರ್ಗಂಧ ಬರುವುದು, ಇದೆಲ್ಲ ಅಸಾಮಾನ್ಯ ಲಕ್ಷಣಗಳಾಗಿರ್ತವೆ. ಇದು ಯೋನಿ ಭಾಗದ ಸ್ವಚ್ಛತೆಯ ಕೊರತೆಯಿಂದಾಗಿ ಯೋನಿ ಪ್ರದೇಶದಲ್ಲಿ ಉಂಟಾಗುವ ಸೋಂಕಿನಿಂದ ಆಗಿರ್ತದೆ. ಆಯುರ್ವೇದದಲ್ಲಿ ಇದಕ್ಕೆ ಹಲವಾರು ಚಿಕಿತ್ಸೆ ಸೌಲಭ್ಯ ಇದೆ, ಆದರೆ ಅದರಲ್ಲಿ ಯೋನಿ ಪ್ರಕ್ಷಾಲನ ಅನ್ನುವಂಥದ್ದು ಒಂದು ಚಿಕಿತ್ಸೆ ನಾವು ಮಾಡ್ತೇವೆ. ಇದರಲ್ಲಿ ನಾವು ಯೋನಿ ಪ್ರದೇಶವನ್ನು ಕಷಾಯಗಳನ್ನು ಬಳಸಿ ಸ್ವಚ್ಛಗೊಳಿಸುವುದು, ಇದರಿಂದಾಗಿ ಯೋನಿ ಪ್ರದೇಶದಲ್ಲಿ ಉತ್ಪತ್ತಿ ಆಗ್ತಾ ಇರೋ ಅತಿಯಾದ ಸ್ರಾವ ಕಡಿಮೆಯಾಗುತ್ತಾ ಹೋಗುತ್ತೆ. ಋತುಚಕ್ರದಲ್ಲಿ ಏರುಪೇರು ಅಂತ ಅಂದರೆ ಸಮಯಕ್ಕೆ ಸರಿಯಾಗಿ ಮುಟ್ಟು ಬಾರದೇ ಇರುವುದು ಅಂತ ತಗೊಳ್ಬೋದು, ಅಥವಾ ಎರಡು ಅಥವಾ ಮೂರು ತಿಂಗಳಿಗೊಮ್ಮೆ ತಡವಾಗಿ ಮುಟ್ಟು ಬರುವುದಾಗಿರ್ಬೋದು, ಅಥವಾ ಅತಿ ಹೆಚ್ಚು ಪ್ರಮಾಣದಲ್ಲಿ ಮುಟ್ಟು ಕಾಣಿಸ್ಕೊಳ್ಳೋದು, ಅಥವಾ ಅತಿ ಕಡಿಮೆಯಾಗಿ ಕಾಣಿಸ್ಕೊಳ್ಳೋದು, ಇದೆಲ್ಲದೂ ಏರುಪೇರಲ್ಲಿ ಗೊತ್ತಾಗ್ತದೆ. ಅತಿ ಹೆಚ್ಚು ರಕ್ತಸ್ರಾವಕ್ಕೆ ಹಲವಾರು ಕಾರಣಗಳಿದೆ. ಅದರಲ್ಲಿ ಕೆಲವೊಂದು ಈಗ ಗರ್ಭಕೋಶದಲ್ಲಿ ಗೆಡ್ಡೆ ಆಗಿರ್ಬೋದು, ಅಥವಾ ಎಂಡೋಮೆಟ್ರಿಯಾಸಿಸ್ ಅಂತ ಒಂದು ಕಂಡೀಷನ್ ಇದೆ ಅದಾಗಿರ್ಬೋದು, ಇದೆಲ್ಲ ಬಿಟ್ಟು ಇನ್ನು ಪಿ ಸಿ ಓ ಡಿ ಅಂತ ಒಂದು ಕಂಡೀಷನ್ ಇದೆ. ಸೊ ಇದರಲ್ಲಿ ಹೇಗೆ ಅಂದರೆ, ಈಗ ಇದು ಸಾಮಾನ್ಯವಾಗಿ ಬಹಳಷ್ಟು ಮಹಿಳೆಯರಲ್ಲಿ, ಯುವತಿಯರಲ್ಲಿ ಇದು ಕಾಣಿಸ್ಕೊಳ್ತಾ ಇದೆ. ಇದರಲ್ಲಿ ಕೂಡ ಕಂಡು ಬರೋ ಒಂದು ಲಕ್ಷಣ ರಕ್ತಸ್ರಾವದಲ್ಲಿ ಏರುಪೇರು, ಅಂದರೆ ಅತಿ ಕಡಿಮೆ ಅಥವಾ ಅತಿ ಹೆಚ್ಚಾಗಿಯೂ ಕಾಣಬಹುದು, ಎರಡರಿಂದ ಮೂರು ತಿಂಗಳು ತಡವಾಗಿ ಕೂಡ ರಕ್ತಸ್ರಾವ ಕಾಣಿಸ್ಕೊಳ್ಬೋದು. ಇದಲ್ಲದೆ ಇದರಲ್ಲಿ ಕಾಣಿಸ್ಕೊಳ್ಳುವ ಬೇರೆ ಲಕ್ಷಣಗಳು ಅಂತ ಹೇಳಿದರೆ ಅತಿಯಾದ ತೂಕ ಹೆಚ್ಚುವಿಕೆ ಮತ್ತು ಮುಖದಲ್ಲಿ ಅನಾವಶ್ಯಕ ರೋಮ ಹಾಗೂ ಕುತ್ತಿಗೆಯ ಹಿಂಭಾಗದಲ್ಲಿ ಕಪ್ಪಾಗುವಿಕೆ. ಋತುಚಕ್ರ ಮತ್ತು ಹಾರ್ಮೋನ್ ಅಸಮತೋಲನಕ್ಕೆ ಪರಿಹಾರ ಏನು ಅಂತ ಹೇಳಿದರೆ, ಮೊದಲನೇದಾಗಿ ಆರೋಗ್ಯಕರ ಪಥ್ಯವನ್ನು ಪಾಲಿಸಬೇಕು, ಮತ್ತು ವ್ಯಾಯಾಮ ಹಾಗೂ ಯೋಗದ ಉಪಯೋಗವನ್ನು ಪಡೆದುಕೊಳ್ಬೇಕು. ಹಾಗೂ ಆಯುರ್ವೇದದಲ್ಲಿ ಇದಕ್ಕೆ ಚಿಕಿತ್ಸೆ ಅಂತ ಹೇಳಿದರೆ ಪಂಚಕರ್ಮ ಚಿಕಿತ್ಸೆ ನಾವು ಮಾಡ್ತೇವೆ. ಇದು ಮಾಡೋದ್ರಿಂದ ನಮಗೆ ತುಂಬ ಕಡಿಮೆ ಸಮಯದಲ್ಲಿ ನಮಗೆ ಒಳ್ಳೆ ಫಲಿತಾಂಶವನ್ನು ನಾವು ನೋಡ್ಬೋದು. ಪಥ್ಯ ಅಂತ ಹೇಳಿದರೆ ಅನಾವಶ್ಯಕ ಎಣ್ಣೆ ಪದಾರ್ಥಗಳನ್ನು ಕಡಿಮೆ ಮಾಡಬೇಕು, ಕರಿದ ತಿಂಡಿಗಳನ್ನು ಕಡಿಮೆ ಮಾಡಬೇಕು, ಮೈದಾ ಚೀಸ್ ಎಲ್ಲರೂ ತುಂಬ ಸಣ್ಣ ಮಕ್ಕಳಲ್ಲೆಲ್ಲ ಈಗ ಪಿಜ್ಜಾ ಬರ್ಗರ್ ಎಲ್ಲ ತುಂಬ ತಿಂತಾರೆ, ತಂದೆ ತಾಯಿ ಕೂಡ ಮಕ್ಕಳಿಗೆ ತುಂಬ ಅದನ್ನೆಲ್ಲ ಕೊಡಿಸೋದು ಮಾಡ್ತಾರೆ. ಮಯೋನೀಸ್ ಆಗಿರ್ಬೋದು, ಈ ಥರದನ್ನೆಲ್ಲ ಕಮ್ಮಿ ಮಾಡೋದು, ಬೇಕರಿ ಐಟಮ್ಸ್ ಇದನ್ನೆಲ್ಲ ಕಮ್ಮಿ ಮಾಡೋದು ಒಳ್ಳೆಯದು.
1: ಇದುವರೆಗೆ ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ ಕಾರ್ಯಕ್ರಮ ಕೇಳಿದಿರಿ. ಇಂದಿನ ವಿಷಯ, ಸ್ತ್ರೀಯರಲ್ಲಿ ಸಾಮಾನ್ಯವಾಗಿ ಕಂಡುಬರುವ ರೋಗಗಳು. ಪ್ರಸ್ತುತಿ ಡಾಕ್ಟರ್ ಸಹನಾಜಿ. ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ.
2: ಆಕಾಶವಾಣಿ ಮಂಗಳೂರು, ಕೇಳಿ ರೈತರಿಗೆ ಸಲಹೆ.
3: ಹೆಸರು ಒಂದು ಅತಿ ಮುಖ್ಯ ಹಾಗೂ ಕಡಿಮೆ ಅವಧಿಯ ದ್ವಿದಳ ಧಾನ್ಯಗಳ ಬೆಳೆ. ಬೇಳೆಕಾಳಿನ ಬೆಳೆಗಳಲ್ಲಿ ಹೆಸರು ಮೂರನೇ ಸ್ಥಾನವನ್ನು ಪಡೆದಿದೆ. ಸುಮಾರು 70 ದಿನಗಳಲ್ಲಿ ಇದು ಕೊಯ್ಲಿಗೆ ಬರುವುದರಿಂದ ಈ ಬೆಳೆ ಬೇರೆ ಬೇರೆ ಬೆಳೆ ಪದ್ಧತಿಗಳಲ್ಲಿ, ಅಂದರೆ ಬಹುಬೆಳೆ, ಅಂತರ ಬೆಳೆ, ಹೊದಿಕೆ ಬೆಳೆ, ಹಸಿರು ಗೊಬ್ಬರದ ಬೆಳೆ ಮತ್ತು ಎರಡು ಬೆಳೆ ತಡೆಯುವ ಸಂದರ್ಭದಲ್ಲಿ ಕೂಡ ಹೆಚ್ಚು ಪ್ರಯೋಜನಕಾರಿ. ಕರ್ನಾಟಕದಲ್ಲಿ ಹೆಸರನ್ನು ಸುಮಾರು 3.5 ಲಕ್ಷ ಹೆಕ್ಟೇರ್ ಪ್ರದೇಶಗಳಲ್ಲಿ ಬೆಳೆಯಲಾಗುತ್ತಿದೆ. ಸಾಮಾನ್ಯವಾಗಿ ಸರಾಸರಿ ಇಳುವರಿ ಹೆಕ್ಟೇರಿಗೆ 360 ಕೆಜಿಯಷ್ಟಿದೆ. ಹೆಸರು ಕೆಂಪು ಮಣ್ಣು ಪ್ರದೇಶದಲ್ಲಿ ಬೆಳೆಯುವ ಬೆಳೆ. ಇದನ್ನು ಮುಂಗಾರು, ಬೇಸಿಗೆ ಹಾಗೂ ಭತ್ತದ ಬೆಳೆಯ ಕಟಾವಿನ ನಂತರ ಹಾಗೂ ಇನ್ನಿತರ ತೇವಾಂಶದಲ್ಲಿ ಒಂದೆರಡು ಬಾರಿ ನೀರನ್ನು ಹಾಯಿಸುವುದರಿಂದ ವರ್ಷದ 3 ಹಂಗಾಮಿನಲ್ಲಿ ಕೂಡ ಬೆಳೆಸಬಹುದು. ಮುಖ್ಯವಾಗಿರುವ ತಳಿಗಳೆಂದರೆ KKM 3, Selection 4, China Mung ಮುಂತಾದವುಗಳು. Selection 4 ಅನ್ನುವಂಥದ್ದು ಹಸಿರು ಬಣ್ಣದ ತಳಿಯಾಗಿದ್ದು ಕಡಿಮೆ ಅವಧಿಯಲ್ಲಿ ಹೆಚ್ಚು ಇಳುವರಿಯನ್ನು ಕೊಡುತ್ತದೆ. China Mung ತಳಿ 70 ದಿನಗಳಲ್ಲಿ ಕಟಾವಿಗೆ ಬರುತ್ತದೆ. ಕಾಳುಗಳು ದಪ್ಪವಿರುತ್ತವೆ, ಹೆಚ್ಚಿನ ಹೊಳಪನ್ನು ಹೊಂದಿರುತ್ತದೆ. KKM 3 ನಂಜು ರೋಗ, ಬೂದಿ ರೋಗ, ಎಲೆ ಚುಕ್ಕೆ ರೋಗ ಮುಂತಾದ ರೋಗಗಳಿಗೆ, ಹಾಗೆ ಹೇನು, ಕಾಯಿ ಕೊರೆಯುವ ಹುಳುಗಳ ಬಾಧೆಯನ್ನು ಕೂಡ ತಡೆಯುವಂತಹ ಶಕ್ತಿಯನ್ನು ಹೊಂದಿದೆ. ಬಿತ್ತನೆಯ ಕ್ರಮ ಅಂದರೆ ಭೂಮಿಯನ್ನು ಹದ ಮಾಡಿದ ನಂತರ ಗೊಬ್ಬರವನ್ನು ಮಣ್ಣಿನಲ್ಲಿ ಬೆರೆಸಬೇಕು. ಬಿತ್ತನೆಗೆ ಮೊದಲು ಹೆಕ್ಟೇರಿಗೆ ಬೇಕಾಗುವ ಬೀಜಕ್ಕೆ 500 ಗ್ರಾಂ ರೈಸೋಬಿಯಂ ಜೀವಾಣು ಹಾಗೂ ರಂಜಕ ಕರಗಿಸುವ ಜೀವಾಣುಗಳಿಂದ ಉಪಚರಿಸಬೇಕು. ಮಣ್ಣು ಹಾಗೂ ಹವಾಗುಣಗಳನ್ನು ಅನುಸರಿಸಿ

0: ಬಿತ್ತಿದ 40 ದಿನಗಳೊಳಗೆ 2 ಸಾರಿ ಅಂತರ್ಬೇಸಾಯ ಮಾಡಿ ಕಳೆ ತೆಗೆಯಬೇಕು. ಬಿತ್ತಿದ ದಿನ ಅಥವಾ ಮರುದಿನ ಕಳೆನಾಶಕವನ್ನು ಬೆರೆಸಿ ಸಿಂಪಡಿಸುವುದರಿಂದ ಕಳೆಗಳನ್ನು ನಿಯಂತ್ರಿಸಬಹುದು. ಹೂವಾಡುವ ಪ್ರಾರಂಭಿಕ ಹಂತದಲ್ಲಿ 2% ಯೂರಿಯಾ ಹಾಗೂ 20 ಗ್ರಾಂ ಯೂರಿಯಾ ಅಥವಾ 20 ಗ್ರಾಂ DAP ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸುವುದರಿಂದ ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದು. ಬೆಳಗ್ಗೆ 2 ಸಲ ನೀರಾವರಿ ಸಾಕಾಗ್ತದೆ. ಮೊದಲನೆಯ ಸಲ ಬಿತ್ತಿದ 35 ದಿನಗಳ ಸಂದರ್ಭದಲ್ಲಿ, ಎರಡನೇ ನೀರಾವರಿ ಬಿತ್ತಿದ ನಂತರ 45-50 ದಿನಗಳಿಗೆ ಅಂದರೆ ಕಾಳು ಕಟ್ಟುವಾಗ ಕೊಡಬೇಕಾಗ್ತದೆ. ಸಾಮಾನ್ಯವಾಗಿ ಇದಕ್ಕೆ ಎಳೆ ಜಿಗಿ ಹುಳು, ಸಸ್ಯ ಹೇನು, ಅಗ್ರೋಮೈಸಿಡ್ ನೊಣ, ಕೊಂಬಿನ ಹುಳು ಮುಂತಾದವುಗಳ ಬಾಧೆ ಇರ್ತದೆ. ಇದರಲ್ಲಿ ಬರುವ ಪ್ರಮುಖ ರೋಗಗಳೆಂದರೆ ಹಳದಿ ನಂಜು ರೋಗ, ಬೂದಿ ರೋಗ, ಎಲೆ ಚುಕ್ಕೆ ರೋಗ ಮುಂತಾದವುಗಳು. ಬೇಸಿಗೆಯಲ್ಲಿ ನೀರಾವರಿ ಬೆಳೆಯಿಂದ ಹೆಕ್ಟೇರಿಗೆ 10-12.5 ಕ್ವಿಂಟಲ್ ಹಾಗೂ ಖುಷ್ಕಿ ಬೆಳೆಯಲ್ಲಿ 5-7.5 ಕ್ವಿಂಟಲನ್ನು ಕೂಡ ಇದರಲ್ಲಿ ಪಡೆಯಬಹುದು.
1: ರೈತರಿಗೆ ಸಲಹೆ ಕೇಳಿದಿರಿ
2: ಪ್ರಿಯ ಕೇಳುಗರೇ.
3: ನನ್ನ ರಾಗತಾನ ಪಲ್ಲವಿ
2: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
4: DS ಕರ್ಕಿ ಅವರು ಬರೆದ ಈ ಗೀತೆಯನ್ನು ಸಮೂಹ ಗಾನವಾಗಿ ಕೋಟಿಕಂಠ ಗಾಯನದಲ್ಲಿ ಹಾಡಿದಾಗೆಲ್ಲ ಅದರಲ್ಲೂ ಈ ಲೈನ್, ಮರೆತೇವು ಮರವ ತೆರೆದೇವು ಮನವ ಎರೆದೇವು ಒಲವ ಹಿರಿ ನೆನಪ, ಈ ವಾಕ್ಯ ಅಂತೂ ನನ್ನನ್ನು ಬೇರೆಯೇ ಭಾವ ಜಗತ್ತಿಗೆ ಕೊಂಡೊಯ್ಯುತ್ತದೆ.

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ. ಪ್ರತಿ ಸೋಮವಾರ ಮಧ್ಯಾಹ್ನ 1:30

0: ಆತ್ಮೀಯ ಕೇಳುಗರೆ, ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
1: ಕಾಡು ನೋಡ ಹೋದೆ, ಕವಿತೆಯೊಡನೆ ಬಂದೆ.
0: ಪ್ರತಿ ಶನಿವಾರ ಮಧ್ಯಾಹ್ನ 1:30 ಕನ್ನಡದ ಹಳೆಯ ಚಿತ್ರಗೀತೆಗಳನ್ನು ಕೇಳಲು ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600.
1: ನೀ ನೀಡಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ.
0: ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
2: ಆಕಾಶವಾಣಿ ಮಂಗಳೂರು, ಸಮಯ 6:55 ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ.
3: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ. ಪ್ರವಾಚಕಃ ಕೃಷ್ಣಪ್ರಸಾದೋಪಾಧ್ಯಾಯಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಂಯುಕ್ತ ಅರಬ್ ಅಮಿರಾತ್ ದೇಶಸ್ಯ ಅಲ್ಪಕಾಲಾವಧಿಕಾಂ ಯಾತ್ರಾಂ ಸಂಪೂರ್ಯ ಯುರೋಪ್ ದೇಶೈಃ ಸಹ ಭಾರತಸ್ಯ ಸಾಮರಿಕ ಆರ್ಥಿಕ ಸಂಬಂಧಾನ್ ಪ್ರಗಾಢತರಂ ಕರ್ತುಂ ಪಂಚರಾಷ್ಟ್ರಾಣಾಂ ಭ್ರಮಣಸ್ಯ ದ್ವಿತೀಯೇ ಚರಣೆ ಗತರಾತ್ರೌ ನೀದರ್ಲೆಂಡ್ ದೇಶಂ ಪ್ರಾಪ್ತವಾನ್. ಆಮ್ಸ್ಟರ್ಡಮ್ ಇತಿ ವಿಮಾನಸ್ಥಾನಕೆ ಡಚ್ ದೇಶಸ್ಯ ವಿದೇಶಮಂತ್ರಿಣಾ ಟಾಮ್ ಬೆರೆಂಡ್ಸನ್ ಇತ್ಯನೇನ ಶ್ರೀಮೋದಿನಃ ಸ್ವಾಗತಂ ಕೃತಂ. ಇತಃ ಪೂರ್ವಂ ಸಹ ಅಬುಧಾಬಿನಗರೆ ಯುಎಇ ದೇಶಸ್ಯ ರಾಷ್ಟ್ರಪತಿನಾ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಾಹ್ಯಾನ್ ಇತ್ಯನೇನ ಸಹ ಚರ್ಚಾಂ ಕೃತವಾನ್ ಆಸೀತ್. ಡಚ್ ದೇಶಸ್ಯ ಹೇಗ್ ನಗರೆ ಭಾರತೀಯ ಪ್ರವಾಸಿನಃ ಸಾಂಸ್ಕೃತಿಕ ಸಂಗೀತ ಪ್ರದರ್ಶನೈಃ ಪ್ರಧಾನಮಂತ್ರಿಣಃ ಭವ್ಯತಯಾ ಸ್ವಾಗತಂ ಕೃತವಂತಃ. ಡಚ್ ಸೈನಿಕಾಃ ಅಪಿ ತಮ್ ಔಪಚಾರಿಕರೂಪೇಣ ಅಭಿನಂದಿತವಂತಃ. ಭ್ರಮಣಾವಧೌ ಪ್ರಧಾನಮಂತ್ರಿ ಮೋದಿ ಡಚ್ ದೇಶಸ್ಯ ಪ್ರಧಾನಮಂತ್ರಿಣ ರಾಬ್ ಜೆಟ್ಟನ್ ಇತ್ಯನೇನ ಸಹ ದ್ವಿಪಾಕ್ಷಿಕಂ ವಾರ್ತಾಲಾಪಂ ಕರಿಷ್ಯತಿ. ರಾಷ್ಟ್ರಪ್ರಮುಖಾಂಚ ಮಿಲಿಷ್ಯತಿ. ಪ್ರಧಾನಮಂತ್ರಿಣ ನರೇಂದ್ರ ಮೋದಿನಾ ಉಕ್ತಮಸ್ತಿ ಯತ್ ದೇಶವಾಸಿನಾಂ ಕೃತೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಥ ಈಸ್ ಆಫ್ ಲಿವಿಂಗ್ ಇತ್ಯತಯೋಃ ಪರಿಷ್ಕಾರೆ ಸರ್ವಕಾರಃ ಪ್ರತಿಬದ್ಧಃ ಅಸ್ತೀತಿ. ಏಕಸ್ಮಿನ್ ಸಾಮಾಜಿಕ ಪ್ರಸಾರ ಮಾಧ್ಯಮೇ ಶ್ರೀ ಮೋದಿ ಪ್ರಸಾರ ಸಂಸ್ಥಾನಾಂ ಪ್ರತಿವೇದನಂ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: ನ್ಯೂಸ್ ಆನ್ AIR ಪ್ರೋಗ್ರಾಮ್ ಬಾಂಗ್ಲಾ ಭಾಷೆಯ ಭಲ ಸಂಗೀತ ಖಬರ আর অনেক রকম ভালো প্রোগ্রাম শোনা যাচ্ছে, আমিও শুনছি আর আপনারাও এর সাথে যোগদান করুন.

0: बरसती धारा अथ मराठी भाषा न्यूज ऑन AIR ऐप मध्ये उपलब्ध आहे
1: और बिहार के सभी भाषा के कार्यक्रम को सुनो।
2: हिंदी भाषा के कार्यक्रम संगीत और समाचार सुनने के लिए डाउनलोड करें न्यूज ऑन AIR ऐप।
0: राग्रम 24x7 DTH वाहिनी FM रेनबो विविध भारती ಮತ್ತು ಭಾರತದ ಎಲ್ಲಾ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ. ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
3: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
4: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಆಕಾಶವಾಣಿ 90 ಸಂಧ್ಯಾ ಸುಧೆ ಶ್ರಾವ್ಯ ಮಾಧ್ಯಮದಿಂದ ನಮ್ಮ ಕಲ್ಪನೆ ಹಾಗೂ ಆಲೋಚನೆ ಹೃದಯ ಸ್ಪರ್ಶಿ ಡಾಕ್ಟರ್ ಆರ್ ಕೃಷ್ಣಪ್ರಸಾದ್. ತುಮಕೂರು ವಿಶ್ವವಿದ್ಯಾನಿಲಯದಲ್ಲಿ ಇಂದು ಜಯಮಂಗಲಿ ನದಿ ಪುನಶ್ಚೇತನ ಕಾರ್ಯಾಗಾರ. ಮೈಸೂರಿನ ನಂಜರಾಜ್ ಬಹದ್ದೂರ್ ಛತ್ರದಲ್ಲಿ ಇಂದು ಮಾವು ಮತ್ತು ಹಲಸಿನ ಹಬ್ಬ. ಸಾಗರ್ಮಾಲಾ ಯೋಜನೆ, ಬಾಗಲಕೋಟೆ ಜಿಲ್ಲೆ ಹೆರಕಲ್ದಿಂದ ಆಲಮಟ್ಟಿವರೆಗೆ ಶೀಘ್ರ ಜಲಸಾಹಸ ಪ್ರವಾಸೋದ್ಯಮ. ಈಗ ವಾರ್ತೆಗಳ ವಿವರ. ಆಕಾಶವಾಣಿ ಕಳೆದ 90 ವರ್ಷಗಳಲ್ಲಿ ಕೇಳಿಸಿಕೊಳ್ಳುವ ವಿವೇಕ ಸಂಸ್ಕೃತಿ ಹಾಗೂ ಕೇಳುಗರ ದೊಡ್ಡ ಪರಂಪರೆಯನ್ನು ಬೆಳೆಸಿದೆ. ನಮ್ಮ ಕಲ್ಪನೆ ಹಾಗೂ ಆಲೋಚನೆಯನ್ನು ಶ್ರಾವ್ಯ ಮಾಧ್ಯಮ ಹೃದಯ ಸ್ಪರ್ಶಿಯಾಗಿಸುತ್ತದೆ ಎಂದು ಡಾಕ್ಟರ್ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ನಿರ್ದೇಶಕ ಡಾಕ್ಟರ್ ಆರ್ ಕೃಷ್ಣಪ್ರಸಾದ್ ತಿಳಿಸಿದ್ದಾರೆ. ಆಕಾಶವಾಣಿ ಧಾರವಾಡ ಕೇಂದ್ರ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಆಯೋಜಿಸಿದ್ದ ಆಕಾಶವಾಣಿ 90 ಸಂಧ್ಯಾ ಸುಧೆ ಉದ್ಘಾಟಿಸಿ ಅವರು ಮಾತನಾಡಿದರು.
1: ಸಂಗೀತ ಲೋಕದ ದಿಗ್ಗಜರನ್ನ ಪ್ರತಿ ಜನಸಾಮಾನ್ಯರಿಗೆ ತಲುಪಿಸೋದು ಇದು ಆಕಾಶವಾಣಿ. ಅಂದ್ರೆ ಪ್ರತಿಯೊಬ್ಬರಿಗೂ ಒಂದು ಅತ್ಯಂತ ವೈಯಕ್ತಿಕವಾದ ಒಂದು ಸಂಗಾತಿ. ಮತ್ತೆ ಜಗತ್ತಿನ ಯಾವುದೇ ಒಂದು ಸಂಗೀತ ಲೋಕದ ತಾರೆಗಳಿರ್ತಾರೆ, ಅವರನ್ನ ನಮ್ಮ ಪಕ್ಕದಲ್ಲಿ ಕೂತು ಹಾಡೋ ತರ ಒಂದು ಭಾವನೆ ತರಿಸೋದೇ ಆಕಾಶವಾಣಿ. ಹಿಂಗಾಗಿ ಸಂಗೀತಕ್ಕೂ ಸಾಹಿತ್ಯಕ್ಕೂ ಮಾಹಿತಿಗೂ ಜ್ಞಾನಕ್ಕೂ ಆಕಾಶವಾಣಿ ಬಿಟ್ಟರೆ ಅದಕ್ಕೆ ಬೇರೆ ಯಾವ ಸಾಟಿ ಇಲ್ಲ. ನಾವೆಲ್ಲ

0: ಅದರ ಅಭಿಮಾನಿಗಳು, ಅದರ ಅನುಯಾಯಿಗಳು, ಹೀಗೆ ಆಕಾಶವಾಣಿ 90 ವರ್ಷ ಏನ್ ದಾಟಿದೆ, 100 ವರ್ಷ ಶತಕದತ್ತ ಮುನ್ನುಗ್ಗಲಿ, ಮತ್ತೆ ಹೀಗೆ ಎಲ್ಲರಿಗೂ ಅದೊಂದು ಸಂಗಾತಿಯಾಗಿರಲಿ ಅಂತ ನಮ್ಮ ಹಾರೈಕೆ.
1: ಆಕಾಶವಾಣಿಯ ಈ ಶ್ರೇಣಿ ಶಾಸ್ತ್ರೀಯ ಸಂಗೀತ ಗಾಯಕ ರಘುನಂದನ್ ಭಟ್ ಗಾಯನ ಹಾಗೂ ಬಿಹೈ ಶ್ರೇಣಿ ಬಾನ್ಸುರಿ ಕಲಾವಿದೆ ಕೃತಿಕಾ ಜಂಗಿನಮಠ್ ಕೊಳಲುವಾದನ ಪ್ರಸ್ತುತಪಡಿಸಿದರು. ಆಕಾಶವಾಣಿ ಧಾರವಾಡ ಕೇಂದ್ರದ ತಾಂತ್ರಿಕ ವಿಭಾಗದ ಉಪಮಹಾನಿರ್ದೇಶಕ ಅರುಣ್ ಪ್ರಭಾಕರ್ ಹಾಗೂ ಕಾರ್ಯಕ್ರಮ ಮುಖ್ಯಸ್ಥರಾದ ಮಂಜುಳಾ ಪುರಾಣಿಕ್ ಸೇರಿದಂತೆ ಗಣ್ಯರು ವಿಶೇಷ ಆಹ್ವಾನಿತರು ಪಾಲ್ಗೊಂಡಿದ್ದರು. ತುಮಕೂರು ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ ಎಂಡಿ ನಂಜುಂಡಸ್ವಾಮಿ ಅಧ್ಯಯನ ಪೀಠ ಮತ್ತು ಸಮಾಜ ಕಾರ್ಯ ಅಧ್ಯಯನ ಹಾಗೂ ಸಂಶೋಧನಾ ವಿಭಾಗ ವಿವಿಧ ಸಂಸ್ಥೆಗಳ ಸಹಯೋಗದಲ್ಲಿ ಇಂದು ಜಯಮಂಗಲಿ ನದಿ ಪುನಶ್ಚೇತನ ಕಾರ್ಯಾಗಾರ ಆಯೋಜಿಸಿದೆ. 110 ಕಿಲೋಮೀಟರ್ ಉದ್ದ ಹರಿಯುವ ಜಯಮಂಗಲಿ ನದಿ ತಟದಲ್ಲಿ ಮಧುಗಿರಿ ತಾಲೂಕಿನ ಮೈದನಹಳ್ಳಿಯಲ್ಲಿ ಪ್ರಸಿದ್ಧ ಜಯಮಂಗಲಿ ಕೃಷ್ಣ ಮೃಗ ಸಂರಕ್ಷಣಾ ಮೀಸಲು ಅರಣ್ಯ ಪ್ರದೇಶವಿದ್ದು ಸಮೃದ್ಧ 798 ಎಕರೆ ಹುಲ್ಲುಗಾವಲಿದೆ. ಜಯಮಂಗಲಿ ನದಿ ಪುನಶ್ಚೇತನ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ತುಮಕೂರಿನ ಜಲಸಂರಕ್ಷಣೆ ಕಾರ್ಯಕರ್ತ ಮಲ್ಲಿಕಾರ್ಜುನ್ ಹೊಸಪಾಳ್ಯ.
2: ಜಯಮಂಗಲಿ ತುಮಕೂರು ಜಿಲ್ಲೆಯ ಪ್ರಮುಖ ನದಿ. ದೇವರಾಯನದುರ್ಗದಲ್ಲಿ ಹುಟ್ಟಿ ಆಂಧ್ರಪ್ರದೇಶದ ಸಂಗಮೇಶ್ವರದಲ್ಲಿ ಉತ್ತರ ಪಿನಾಕಿನಿಯನ್ನ ಸೇರಿಕೊಳ್ಳುತ್ತೆ. ಸುಮಾರು 110 ಕಿಲೋಮೀಟರ್ ಹರಿತದೆ. ಅದು ತುಮಕೂರು ತಾಲೂಕು, ಕೊರಟಗೆರೆ, ಮಧುಗಿರಿ ಮತ್ತೆ ಆಂಧ್ರದ ಮಡಕ್ಷಿರ ತಾಲೂಕಲ್ಲಿ ಇದರ ಹರಿವು ಹಲವಾರು ಕೆರೆ ಕಟ್ಟೆ ತಲಪರಿಗೆಗಳನ್ನ ತುಂಬಿಸ್ತಾ ಇತ್ತು. ಅದರ ಮರಳಲ್ಲಿ ಚಿಲುಮೆ ತೆಗೆದು ನೀರು ಕುಡಿತಾ ಇದ್ರು. ಮರಳು ಗಣಿಗಾರಿಕೆ, ಒತ್ತುವರಿ, ಕಾಡನಾಶ ಮುಂತಾದ ಅನೇಕ ಸಮಸ್ಯೆಗಳಿಗೆ ತುತ್ತಾಗಿ ಅಸ್ಥಿ ಪಂಜರ ಆಗ್ತಾ ಇದೆ. ಮತ್ತೆ ಯುವಕರಿಗೆ ಅದರ ನೆನಪುಗಳು ಕೂಡ ಈಗ ಅಷ್ಟಾಗಿ ಇಲ್ಲ, ವಿಸ್ಮೃತಿಗೆ ಸರಿತಾ ಇರುವಂತ ನದಿ. ಇದನ್ನ ಮನಸ್ಸಲ್ಲಿಟ್ಟುಕೊಂಡು ತುಮಕೂರು ವಿಶ್ವವಿದ್ಯಾಲಯ, ಅಲ್ಲಿನ ಪ್ರೊಫೆಸರ್ ನಂಜುಂಡಸ್ವಾಮಿ ಅಧ್ಯಯನ ಪೀಠ, ಸಮಾಜ ಕಾರ್ಯ ಮತ್ತು ಸಂಶೋಧನಾ ವಿಭಾಗ ಹಾಗೆ ಆರ್ಡರ್ ಮತ್ತು ಧಾನ್ಯ ಸಂಸ್ಥೆಗಳು ಒಂದು ದಿನದ ಕಾರ್ಯಾಗಾರವನ್ನ ತುಮಕೂರಲ್ಲಿ ಹಮ್ಮಿಕೊಂಡಿದ್ದಾವೆ. ಅದರ ಪುನಶ್ಚೇತನಕ್ಕೆ ಮುಂದೆ ಏನೇನು ಕಾರ್ಯತಂತ್ರ ರೂಪಿಸಬೇಕು ಅನ್ನೋದು ಇದರ ಪ್ರಮುಖ ಉದ್ದೇಶ. ಪ್ರಖ್ಯಾತ ಪರಿಸರ ಕಾರ್ಯಕರ್ತರು ಶಿರಸಿಯ ಶಿವಾನಂದ ಕಳವೆ ಅವರು ಕಾರ್ಯಕ್ರಮಕ್ಕೆ ದಿಕ್ಸೂಚಿ ಮಾತುಗಳನ್ನು ಆಡ್ತಾ ಇದ್ದಾರೆ.
1: ವಿಜಯನಗರ ಜಿಲ್ಲೆ ಹೊಸಪೇಟೆ ಬಳಿಯ ರಾಷ್ಟೀಯ ಹೆದ್ದಾರಿ 50ರಲ್ಲಿ ತುಂಗಭದ್ರಾ ಜಲಾಶಯದ ಸೇತುವೆ ಮೇಲಿಂದ ಟ್ರ್ಯಾಕ್ಟರ್ ಮಗುಚಿದ ಪರಿಣಾಮ ಪ್ರಯಾಣಿಸುತ್ತಿದ್ದ 19 ಜನರ ಪೈಕಿ 7 ಜನ ಮೃತಪಟ್ಟು 12 ಜನ ಗಾಯಗೊಂಡಿದ್ದಾರೆ. ಸಂಡೂರು ಮತ್ತು ಕೂಡ್ಲಿಗಿಯ 12 ಜನರನ್ನು ಹೊಸಪೇಟೆ ಮತ್ತು ಕೊಪ್ಪಳದ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಬಳ್ಳಾರಿಯ ಸಂಸದ ಈ ತುಕಾರಾಂ ಗಾಯಾಳುಗಳ ಚಿಕಿತ್ಸಾ ವೆಚ್ಚವನ್ನು ಸಂಸದರ ನಿಧಿಯಿಂದ ಭರಿಸುವುದಾಗಿ ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೃತಪಟ್ಟವರ ಕುಟುಂಬಗಳಿಗೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ್ದಾರೆ. ವಿಜಯಪುರ ಜಿಲ್ಲೆ ಆಲ್ಮೇಲ್ ತಾಲೂಕು ಮೊರಟಗಿ ಗ್ರಾಮದಲ್ಲಿ ಮನೆಯ ಮೇಲ್ಛಾವಣಿ ಕುಸಿದು 4 ಜನ ಸಾವಿಗೀಡಾದ ಹಿನ್ನೆಲೆ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಸ್ಥಳಕ್ಕೆ ತೆರಳಿ ಪರಿಶೀಲಿಸಿದರು. ಮೃತರ ಕುಟುಂಬದವರಿಗೆ ಸಾಂತ್ವನ ತಿಳಿಸಿ ಬಾಲಕ ವೀರೇಶ್ ಬಡಗೇರ್ಗೆ 20 ಲಕ್ಷ ರೂಪಾಯಿ ಪರಿಹಾರ ನೀಡಲಾಗುವುದು, ವಿದ್ಯಾಭ್ಯಾಸಕ್ಕೆ ನೆರವು ಒದಗಿಸಲಾಗುವುದು ಎಂದು ಸಚಿವರು ತಿಳಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದು ಮೈಸೂರಿನ ನಂಜರಾಜ್ ಬಹದ್ದೂರ್ ಛತ್ರದಲ್ಲಿ ಮಾವು ಮತ್ತು ಹಲಸಿನ ಹಬ್ಬವನ್ನು ಭಾರತೀಯ ಕೃಷಿ ಅನುಸಂಧಾನ ಪರಿಷತ್, ಕಿಸಾನ್ ಮಾಲ್ ಹಾಗೂ ಸಹಜ ಸಮೃದ್ಧ ಆಯೋಜಿಸಿವೆ. ಬೆಂಗಳೂರಿನ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಹಾಗೂ ರಫ್ತು ನಿಗಮ ನಿಯಮಿತ ಕಪೆಕ್ ವ್ಯವಸ್ಥಾಪಕ ನಿರ್ದೇಶಕ ಸಿಎನ್ ಶಿವಪ್ರಕಾಶ್ ಮಾವು ಹಲಸಿನ ಹಬ್ಬವನ್ನು ಬೆಳಗ್ಗೆ 11:30 ಉದ್ಘಾಟಿಸಲಿದ್ದಾರೆ. ದೇಸಿ ಮಾವು ತಳಿ ಸಂರಕ್ಷಕ ಕಿರುಗಾವಲು ಸೈಯದ್ ಘನಿ ಖಾನ್ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಹಲಸು ಮೇಳದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ದಾವಣಗೆರೆ ಜಿಲ್ಲೆ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯ

0: ಡಾಕ್ಟರ್ ಟಿಎನ್ ದೇವರಾಜ್.
1: ನಮ್ಮ ಕದಳಿವನದ ಕ್ಷೇತ್ರ ತಾಕಗಳಲ್ಲಿ ವೈವಿಧ್ಯಮಯವಾದಂತಹ ಹಣ್ಣಿನ ತಳಿಗಳನ್ನ ನಾವು ಕಳೆದ 10 ವರ್ಷಗಳಿಂದ ಬೆಳೆದು ಪ್ರಾತ್ಯಕ್ಷಿಕೆ ಮುಖಾಂತರ ರೈತರಿಗೆ ತೋರಿಸ್ತಾ ಇದ್ದೇವೆ. ಹಲಸಿನ ತಳಿಗಳನ್ನ 23ಕ್ಕೂ ಹೆಚ್ಚು ತಳಿಗಳು ನಮ್ಮಲ್ಲಿ ಪ್ರದರ್ಶನಗೊಳ್ತಾ ಇದ್ದಾವೆ. ಅವುಗಳಲ್ಲಿ ರೆಡ್ ಮೂನ್, ಥೈಲ್ಯಾಂಡ್ ರೆಡ್, ಕನಕ, ಸಿಂಧೂರ, ತೂಬ್ಗೆರೆ ರೆಡ್, ಶ್ರೀವಿಜಯ, ಲಾಲ್ಬಾಗ್ ಮಧುರ, ವರಶ್ರೀ, ಪ್ರಕಾಶ್ ಚಂದ್ರ ಇತ್ಯಾದಿ ತಳಿಗಳು, ಕೆಂಪು, ಹಳದಿ ಈ ತರ ತೊಳೆಗಳನ್ನ ತಾವು ನೋಡಿದ್ರಿ, ಅವುಗಳು ಇಲ್ಲಿ ನೋಡ್ಲಿಕ್ಕೆ ಸಿಗ್ತವೆ. ರೈತರಿಗೆ ಉತ್ತೇಜನವನ್ನು ನೀಡ್ತಾ ಇದ್ದೇವೆ, ಇದರಿಂದ ಆದಾಯ ಕೂಡ ಹೆಚ್ಚಾಗ್ತದೆ. ಈ ತಳಿಗಳು ಹವಾಮಾನ ವೈಪರೀತ್ಯದ ಸಂದರ್ಭದಲ್ಲಿ ಪ್ರತಿಕೂಲ ಸನ್ನಿವೇಶದಲ್ಲಿ ಹೆಚ್ಚು ಉಷ್ಣತೆ ಇರುವಂತಹ ಕಾಲಘಟ್ಟದಲ್ಲೂ ಕೂಡ ಕಡಿಮೆ ನೀರನ್ನು ಬಯಸಿ ಹೆಚ್ಚು ಇಳುವರಿಯನ್ನು ಕೊಡುವಂತಹ ತಳಿಗಳಾಗಿವೆ. ಇಂದು ಮತ್ತು ನಾಳೆ ಹಲಸು ಮೇಳ ಮೈಸೂರಿನಲ್ಲಿ ನಡೀತಾ ಇದೆ, ಅಲ್ಲಿ ಇವುಗಳು ಪ್ರದರ್ಶನಗೊಳ್ಳುತ್ತವೆ. ಆಸಕ್ತ ರೈತರು ಮತ್ತು ನಾಗರಿಕರು ಇದರ ಸದುಪಯೋಗ ಪಡಿಬೇಕು ಅಂತೇಳಿ ಈ ಮೂಲಕ ವಿನಂತಿಸಿಕೊಳ್ತೇವೆ.
0: ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮ ಹಾಗೂ ಅರಣ್ಯ ಇಲಾಖೆ ವತಿಯಿಂದ ನಾಳೆ ಮತ್ತು ನಾಡಿದ್ದು ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನ ಕದ್ರಿ ಉದ್ಯಾನದಲ್ಲಿ ರಾಜ್ಯಮಟ್ಟದ ಗೇರುಮೇಳ ಮತ್ತು ಗೇರು ಕೃಷಿ ಕಾರ್ಯಾಗಾರ ಆಯೋಜಿಸಲಾಗಿದೆ ಎಂದು ನಿಗಮದ ಅಧ್ಯಕ್ಷೆ ಡಿಎಸ್ ಮಮತಾ ಗಟ್ಟಿ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಮಾತನಾಡಿದ ಅವರು, ನಾಳೆ ಬೆಳಗ್ಗೆ 11 ಗಂಟೆಗೆ ಪರಿಸರ ಖಾತೆ ಸಚಿವ ಈಶ್ವರ್ ಖಂಡ್ರೆ ಗೇರುಮೇಳವನ್ನು ಉದ್ಘಾಟಿಸಲಿದ್ದು 70ಕ್ಕೂ ಅಧಿಕ ಮಳಿಗೆಗಳಿಗೆ ಅವಕಾಶ ಕಲ್ಪಿಸಲಾಗಿದೆ. ತಜ್ಞರಿಂದ ಗೋಡಂಬಿ ಕೃಷಿಯ ಬಗ್ಗೆ ತಾಂತ್ರಿಕ ಕಾರ್ಯಾಗಾರ ನಡೆಯಲಿದೆ ಎಂದರು. ಸಾಗರಮಾಲಾ ಯೋಜನೆ ಅಡಿ ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲೂಕು ಹೆರಕಲ್ದಿಂದ ಆಲಮಟ್ಟಿವರೆಗೆ ಕೃಷ್ಣಾ ಹಿನ್ನೀರಿನಲ್ಲಿ ಜಲಸಾಹಸ ಕ್ರೀಡೆ ಅಭಿವೃದ್ಧಿಗೆ ಯೋಜಿಸಲಾಗಿದೆ ಎಂದು ಬೀಳಗಿ ಶಾಸಕ ಜೆಟಿ ಪಾಟೀಲ್ ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಭೆ ನಡೆಸಿದ ಅವರು, 12 ಕೋಟಿ 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಿವರ್ ಕ್ರೂಸ್ ಪ್ರವಾಸೋದ್ಯಮ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ ಎಂದರು. ಚಿಕ್ಕ ಸಂಗಮಕ್ಕೆ ಆಗಮಿಸುವ 84 ಪ್ರಜಾತಿಯ ವಲಸೆ ಪಕ್ಷಿಗಳಿಗೆ ಅನುಕೂಲ ಕಲ್ಪಿಸಲು 50,000 ಸಸಿಗಳನ್ನು ನೆಡಲು ಅರಣ್ಯ ಇಲಾಖೆ ಯೋಜಿಸಿದೆ ಎಂದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಸೀಮಾ ಸುಂಕ ಕಸ್ಟಮ್ಸ್ ಅಧಿಕಾರಿಗಳು ವನ್ಯಜೀವಿಗಳ ಕಳ್ಳಸಾಗಣೆ ಪತ್ತೆ ಹಚ್ಚಿದ್ದಾರೆ. ರೆಡ್ ಫುಟೆಡ್ ಹಾಗೂ ಆಫ್ರಿಕನ್ ಸ್ಪರ್ಡ್ ಆಮೆಗಳು ಸೇರಿದಂತೆ ಅಪರೂಪದ 47 ವನ್ಯಜೀವಿಗಳನ್ನು ವಶಕ್ಕೆ ಪಡೆದು ಪ್ರಕರಣ ದಾಖಲಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಂಡೋಸಲ್ಫಾನ್ ಸಂತ್ರಸ್ತರಿಗೆ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇಂದಿನಿಂದ ಏರ್ಪಡಿಸಿದೆ. ಇಂದು ಪುತ್ತೂರು ತಾಲೂಕು ಪಾಣಾಜಿಯಲ್ಲಿ ಶಿಬಿರ ನಡೆಯಲಿದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನಲ್ಲಿ ಕಾಡುಕೋಣಗಳ ಸೆರೆ ಕಾರ್ಯಾಚರಣೆ ಅರಣ್ಯಾಧಿಕಾರಿ ಕುಮಾರ್ ಪುಷ್ಕರ್ ನೇತೃತ್ವದಲ್ಲಿ ಆರಂಭವಾಗಿದೆ. ಪರಿಷ್ಕೃತ ಘನತ್ಯಾಜ್ಯ ನಿರ್ವಹಣಾ ನಿಯಮ 2026 ಜಾರಿಗೊಂಡಿದ್ದು, ಪ್ರತಿಯೊಬ್ಬರೂ ಕಸವನ್ನು 4 ಹಂತಗಳಲ್ಲಿ ಬೇರ್ಪಡಿಸುವುದು ಕಡ್ಡಾಯವಾಗಿದೆ ಎಂದು ಶಿವಮೊಗ್ಗ ಜಿಲ್ಲಾಧಿಕಾರಿ ಪ್ರಭುಲಿಂಗ್ ಕವಳಿಕಟ್ಟಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಕಾಶವಾಣಿ 90 ಸಂಧ್ಯಾ ಸುಧೆ ಶ್ರಾವ್ಯ ಮಾಧ್ಯಮದಿಂದ ನಮ್ಮ ಕಲ್ಪನೆ ಹಾಗೂ ಆಲೋಚನೆ ಹೃದಯ ಸ್ಪರ್ಶಿ ಡಾ ಆರ್ ಕೃಷ್ಣಪ್ರಸಾದ್. ತುಮಕೂರು ವಿಶ್ವವಿದ್ಯಾನಿಲಯದಲ್ಲಿ ಇಂದು ಜಯಮಂಗಲಿ ನದಿ ಪುನಶ್ಚೇತನ ಕಾರ್ಯಾಗಾರ. ಮೈಸೂರಿನ ನಂಜರಾಜ್ ಬಹದ್ದೂರ್ ಛತ್ರದಲ್ಲಿ ಇಂದು ಮಾವು ಮತ್ತು ಹಲಸಿನ ಹಬ್ಬ. ಸಾಗರಮಾಲಾ ಯೋಜನೆ ಬಾಗಲಕೋಟೆ ಜಿಲ್ಲೆ ಹೆರಕಲ್ದಿಂದ ಆಲಮಟ್ಟಿವರೆಗೆ ಶೀಘ್ರ ಜಲಸಾಹಸ ಪ್ರವಾಸೋದ್ಯಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಆಕಾಶವಾಣಿ ಮಂಗಳೂರು ಸುಗಮ ಸಂಗೀತ ಕಾರ್ಯಕ್ರಮ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ಸುಬ್ಬಣ್ಣ ಹಾಡಿರುವ ಭಾವಗೀತೆಗಳು. ಮೊದಲಿಗೆ ಕೆಎಸ್ ನರಸಿಂಹಸ್ವಾಮಿ ಅವರ ರಚನೆ ನಗುವಾಗ ನಕ್ಕು ಅಳುವಾಗ ಅತ್ತು.

0: ಇದುವರೆಗೆ ಶಿವಮೊಗ್ಗ ಸುಬ್ಬಣ್ಣ ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.
1: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
2: 18ರಿಂದ 55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
1: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
2: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
1: ಲಿಡ್ಕರ್, ನಂಬಿಕೆ ನಿರಂತರ.

0: ಆತ್ಮೀಯ ಕೇಳುಗರೆ, ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
1: ಕಾಡು ನೋಡ ಹೋದೆ ಕವಿತೆಯೊಡನೆ ಬಂದೆ.
0: ಪ್ರತಿ ಶನಿವಾರ ಮಧ್ಯಾಹ್ನ 1:30 ಕನ್ನಡದ ಹಳೆಯ ಚಿತ್ರಗೀತೆಗಳನ್ನು ಕೇಳಲು ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600.
1: ನೀ ನೀಡಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ.
0: ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
2: ಮಧುರ ಮಧುರವೇ.

ಪುಟಾಣಿ ಕೇಳುಗರೆ, ನಿಮಗಾಗಿ ಕಿಶೋರ ವೇದಿಕೆಯ ನೇರ ಫೋನಿನ ಕಾರ್ಯಕ್ರಮ ನಾಳೆ ಬೆಳಿಗ್ಗೆ 10 ಗಂಟೆಗೆ ಪ್ರಸಾರವಾಗಲಿದೆ. ಮಕ್ಕಳೇ, ನೀವು ಬರೆದಂತಹ ಪುಟ್ಟ ಪುಟ್ಟ ಕತೆ ಕವನಗಳನ್ನು ನೀವು ನಮ್ಮೊಂದಿಗೆ ಹಂಚಿಕೋಬಹುದು. ನಿಮ್ಮ ಕತೆ ಕವನಗಳನ್ನು ನಾನು ಈಗ ಹೇಳುವ ದೂರವಾಣಿ ಸಂಖ್ಯೆ ಮುಖಾಂತರ ಹಂಚಿಕೋಬಹುದು. ದೂರವಾಣಿ ಸಂಖ್ಯೆಯನ್ನು ಬರ್ತೊಗೊಳ್ಳಿ ಮಕ್ಕಳೇ, 2211999 ಮೊಬೈಲ್ ಸಂಖ್ಯೆ, 8277038000. ಮಕ್ಕಳೇ, ನಿಮ್ಮ ಪುಟ್ಟ ಪುಟ್ಟ ಕತೆ ಕವನಗಳನ್ನು ಕೇಳಲು ನಾವು ಕಾಯ್ತಾ ಇರ್ತೇವೆ. ನೆನಪಿಡಿ ಮಕ್ಕಳೇ, ಕಿಶೋರ ವೇದಿಕೆಯ ನೇರ ಫೋನಿನ ಕಾರ್ಯಕ್ರಮ ನಾಳೆ ಬೆಳಿಗ್ಗೆ 10 ಗಂಟೆಗೆ. ಮರೆಯದೆ ಕರೆ ಮಾಡ್ತೀರಲ್ಲ ಮಕ್ಕಳೇ.

ಆಕಾಶವಾಣಿ ಮಂಗಳೂರು, ಸಮಯ 7:34 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ವಾಣಿಜ್ಯ ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ ಕೇಳುವಿರಿ.

0: ಪ್ರೇಮದ ಲೀಲೆ.
1: ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆಯುತ್ತೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. 5 ರಾಷ್ಟ್ರಗಳ ಪ್ರವಾಸದಲ್ಲಿ 2ನೇ ಹಂತದಲ್ಲಿ ನೆದರ್ಲ್ಯಾಂಡ್ಸ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. 2047 ವೇಳೆಗೆ ಮಾದಕ ವಸ್ತು ಮುಕ್ತ ಭಾರತ ನಿರ್ಮಾಣ ಮಾಡುವ ಗುರಿ ಸಚಿವ ಅಮಿತ್ ಶಾ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಇಂದು ಸಿಕ್ಕಿಂ ಪ್ರವಾಸ, ರಾಜ್ಯೋತ್ಸವದಲ್ಲಿ ಭಾಗಿ. ಐಪಿಎಲ್ ಟಿ20 ಕ್ರಿಕೆಟ್, ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು 7 ವಿಕೆಟ್ಗಳಿಂದ ಮಣಿಸಿದ ಲಖನೌ ಸೂಪರ್ ಜೈಂಟ್ಸ್. ವಾರ್ತೆಗಳ ವಿವರ. ಐರೋಪ್ಯ ರಾಷ್ಟ್ರಗಳೊಂದಿಗೆ ಭಾರತದ ಕಾರ್ಯತಂತ್ರ ಮತ್ತು ಆರ್ಥಿಕ ಸಂಬಂಧಗಳನ್ನು ಗಾಢವಾಗಿಸುವ ಗುರಿ ಹೊಂದಿರುವ 5 ರಾಷ್ಟ್ರಗಳ ಪ್ರವಾಸದ 2ನೇ ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ನಿನ್ನೆ ತಡರಾತ್ರಿ ನೆದರ್ಲ್ಯಾಂಡ್ಸ್ಗೆ ಆಗಮಿಸಿದ್ದಾರೆ. ಆಮ್ಸ್ಟರ್ಡಾಮ್ ವಿಮಾನ ನಿಲ್ದಾಣದಲ್ಲಿ ಮೋದಿಯವರನ್ನು ಡಚ್ ವಿದೇಶಾಂಗ ಸಚಿವ ಟಾಮ್ ಬೆರೆಂಟ್ ಸೆನ್ ಆತ್ಮೀಯವಾಗಿ ಬರಮಾಡಿಕೊಂಡರು. ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಸಂಕ್ಷಿಪ್ತ ವಾಸ್ತವ್ಯದ ನಂತರ ಪ್ರಧಾನಿ ನೆದರ್ಲ್ಯಾಂಡ್ಸ್ ತಲುಪಿದರು. ಇದಕ್ಕೂ ಮುನ್ನ ಅವರು ಅಬುಧಾಬಿಯಲ್ಲಿ ಯುಎಇ ಅಧ್ಯಕ್ಷ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಅವರೊಂದಿಗೆ ಮಾತುಕತೆಯನ್ನು ನಡೆಸಿದರು. ಹೇಗ್ ಹೋಟೆಲ್ನಲ್ಲಿ ಭಾರತೀಯ ಮೂಲವಾಸಿಗಳು ಪ್ರಧಾನಿಯವರನ್ನು ಸಾಂಸ್ಕೃತಿಕ ಮತ್ತು ಸಂಗೀತದ ಪ್ರದರ್ಶನದೊಂದಿಗೆ ಭವ್ಯವಾಗಿ ಸ್ವಾಗತಿಸಿದರು. ಡಚ್ ಪಡೆಗಳು ಸಹ ಪ್ರಧಾನಿಯವರನ್ನು ವಿಧ್ಯುಕ್ತವಾಗಿ ಬರಮಾಡಿಕೊಂಡವು. ತಮ್ಮ ಪ್ರವಾಸದ ಸಮಯದಲ್ಲಿ ಪ್ರಧಾನಿಯವರು ಡಚ್ ಪ್ರಧಾನಿ ರಾಬ್ ಜೆಟನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆಯನ್ನು ನಡೆಸಲಿದ್ದಾರೆ. ಅಲ್ಲಿನ ದೊರೆ ಮತ್ತು ರಾಣಿಯನ್ನು ಕೂಡ ಅವರು ಭೇಟಿ ಮಾಡಲಿದ್ದಾರೆ. ಈ ಭೇಟಿಯು ದ್ವಿಪಕ್ಷೀಯ ಸಂಬಂಧಗಳನ್ನು ಮೀರಿ ಮಹತ್ವದ್ದಾಗಿದೆ ಮತ್ತು ಇತ್ತೀಚೆಗೆ ಮುಕ್ತಾಯಗೊಂಡ ಭಾರತ ಐರೋಪ್ಯ ಮುಕ್ತ ವ್ಯಾಪಾರ ಒಪ್ಪಂದದ ನಂತರ ವಿಶಾಲವಾದ ಭಾರತ ಯುರೋಪ್ ಸಂಬಂಧಗಳನ್ನು ರೂಪಿಸುವ ನಿರೀಕ್ಷೆ ಇದೆ ಎಂದು ಪ್ರಧಾನಿ ನರೇಂದ್ರ ಮೋದಿಯವರು ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಮತ್ತು ಪ್ರಮುಖ ಡಚ್ ಕಂಪನಿಗಳ ಸಿಇಒಗಳನ್ನು ಕೂಡ ಭೇಟಿ ಮಾಡಲಿದ್ದಾರೆ. ವಿಶೇಷ

0: ವಾಗಿ ಸೆಮಿಕಂಡಕ್ಟರ್ ಚಿಪ್ಸ್ ಮತ್ತು ಕೃತಕ ಬುದ್ಧಿಮತ್ತೆ ಕ್ಷೇತ್ರದಲ್ಲಿ ಹಲವಾರು ಪ್ರಮುಖ ಒಪ್ಪಂದಗಳಿಗೆ ಸಹಿ ಹಾಕುವ ನಿರೀಕ್ಷೆ ಇದೆ. ವ್ಯಾಪಾರ ದೃಷ್ಟಿಕೋನದಿಂದ ನೆದರ್ಲ್ಯಾಂಡ್ಸ್ ಭಾರತದ ಪ್ರಮುಖ ಆರ್ಥಿಕ ಪಾಲುದಾರ ದೇಶವಾಗಿದೆ. ಎರಡೂ ದೇಶಗಳು ನೀರು ನಿರ್ವಹಣೆ, ನವೀಕರಿಸಬಹುದಾದಂತಹ ಇಂಧನ, ಹಸಿರು ಜಲಜನಕ, ಆರ್ಥಿಕತೆ, ಕೃಷಿ ತಂತ್ರಜ್ಞಾನ ಮತ್ತು ಆರೋಗ್ಯ ಕ್ಷೇತ್ರಗಳಲ್ಲಿ ಬಲವಾದ ಪಾಲುದಾರಿಕೆ ಮತ್ತು ಸಹಕಾರವನ್ನು ಹೊಂದಿವೆ. ನೆದರ್ಲ್ಯಾಂಡ್ಸ್ಗೆ ಭೇಟಿ ನೀಡಿದ ನಂತರ ಪ್ರಧಾನಿ ತಮ್ಮ 5 ರಾಷ್ಟ್ರಗಳ ಪ್ರವಾಸದ ಮೂರನೇ ಹಂತದಲ್ಲಿ ನಾಳೆ ಸ್ವೀಡನ್ನ ಗೋತೆನ್ಬರ್ಗ್ಗೆ ಪ್ರಯಾಣ ಮಾಡಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ತಮ್ಮ ಸ್ವೀಡಿಷ್ನ ಉಲ್ಫ್ ಕ್ರಿಸ್ಟನ್ಸನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಲಿದ್ದಾರೆ. ಯುರೋಪಿಯನ್ ಆಯೋಗದ ಅಧ್ಯಕ್ಷೆ ಉರ್ಸುಲಾ ವಾನ್ ಡೇರ್ ಲೇಯನ್ ಅವರೊಂದಿಗೆ ಪ್ರಮುಖ ಪ್ಯಾನ್ ಯುರೋಪಿಯನ್ ವ್ಯಾಪಾರ ನಾಯಕರ ವೇದಿಕೆಯಾದ ಯುರೋಪಿಯನ್ ರೌಂಡ್ ಟೇಬಲ್ ಫಾರ್ ಇಂಡಸ್ಟ್ರಿ ಸದಸ್ಯರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ತಮ್ಮ ಭೇಟಿಯ 4 ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಸೋಮವಾರ ನಾರ್ವೆಗೆ ತಲುಪಲಿದ್ದು 3 ಭಾರತ ನಾರ್ಡಿಕ್ ಶೃಂಗಸಭೆ ಮತ್ತು ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಲಿದ್ದಾರೆ. ಅವರು ದೊರೆ ಹರಾಲ್ಡ್ ಮತ್ತು ರಾಣಿ ಸೋಂಜಾ ಅವರನ್ನು ಭೇಟಿ ಮಾಡಲಿದ್ದಾರೆ. ಪ್ರಧಾನಿ ಜೋನಾಸ್ ಗಹರ್ ಸ್ಟೋರೆ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ನಾರ್ವೇಜಿಯನ್ ಪ್ರಧಾನಿಯೊಂದಿಗೆ ಭಾರತ ನಾರ್ವೆ ವ್ಯವಹಾರ ಮತ್ತು ಸಂಶೋಧನಾ ಶೃಂಗಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಲಿದ್ದಾರೆ. ಮಂಗಳವಾರ ನಡೆಯಲಿರುವ 3 ಭಾರತ ನಾರ್ಡಿಕ್ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಭಾಗಿಯಾಗಲಿದ್ದಾರೆ. ಮೋದಿ ಅವರೊಂದಿಗೆ ನಾರ್ವೆ ಪ್ರಧಾನಿ ಜೋನಾಸ್ ಗಹರ್ ಸ್ಟೋರೆ, ಡೆನ್ಮಾರ್ಕ್ ಪ್ರಧಾನಿ ಮೆಟ್ಟೆ ಫ್ರೆಡ್ರಿಕ್ಸನ್, ಫಿನ್ಲ್ಯಾಂಡ್ ಪ್ರಧಾನಿ ಪೆಟ್ಟೆರಿ ಓರ್ಪೋ, ಐಸ್ಲ್ಯಾಂಡ್ ಪ್ರಧಾನಿ ಕ್ರೆಸ್ಟುನ್ ಫ್ರಾಸ್ಟಾ ಡೊಟ್ಟಿರ್ ಮತ್ತು ಸ್ವೀಡನ್ ಪ್ರಧಾನಿ ಉಲ್ಫ್ ಕ್ರಿಸ್ಟರ್ಸನ್ ಶೃಂಗಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಶೃಂಗಸಭೆಯು ನಾರ್ಡಿಕ್ ದೇಶಗಳೊಂದಿಗೆ ಭಾರತದ ಸಂಬಂಧದಲ್ಲಿ ವಿಶೇಷವಾಗಿ ತಂತ್ರಜ್ಞಾನ ಮತ್ತು ನಾವೀನ್ಯತೆ, ಹಸಿರು ಪರಿವರ್ತನೆ ಮತ್ತು ನವೀಕರಿಸಬಹುದಾದಂತಹ ಇಂಧನ, ಸುಸ್ಥಿರತೆ, ನೀಲಿ ಆರ್ಥಿಕತೆ, ರಕ್ಷಣೆ, ಬಾಹ್ಯಾಕಾಶ ವಲಯದಲ್ಲಿ ವಿಭಿನ್ನ ಕಾರ್ಯತಂತ್ರದ ಆಯಾಮವನ್ನು ನೀಡುತ್ತದೆ. ತಮ್ಮ ಭೇಟಿಯ ಕೊನೆಯ ಹಂತದಲ್ಲಿ ಪ್ರಧಾನಿಯವರು ಮಂಗಳವಾರ ಇಟಲಿ ತಲುಪಲಿದ್ದಾರೆ. ಅವರು ಇಟಲಿ ಅಧ್ಯಕ್ಷ ಸೆರ್ಗಿಯೋ ಮಟ್ಟರೆಲ್ಲಾ ಅವರನ್ನು ಭೇಟಿ ಮಾಡಲಿದ್ದಾರೆ ಮತ್ತು ಪ್ರಧಾನಿ ಜಾರ್ಜಿಯೋ ಮೆಲೋನಿ ಅವರೊಂದಿಗೆ ಮಾತುಕತೆಯನ್ನು ನಡೆಸಲಿದ್ದಾರೆ. ದೇಶವಾಸಿಗಳಿಗೆ ಸುಲಭ ವ್ಯಾಪಾರ ಮತ್ತು ಸುಲಭ ಜೀವನವನ್ನು ಸುಧಾರಿಸುವ ಸರ್ಕಾರದ ಬದ್ಧತೆಯನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಪುನರುಚ್ಚರಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದ ಪೋಸ್ಟ್ನಲ್ಲಿ ಅವರು ಈ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ವಿದೇಶ ಪ್ರಯಾಣದ ಮೇಲೆ ಸೆಸ್ ತೆರಿಗೆ ಅಥವಾ ಸರ್ಚಾರ್ಜ್ ವಿಧಿಸುವ ಕುರಿತಾದಂತಹ ಮಾಧ್ಯಮ ವರದಿಯನ್ನು ನರೇಂದ್ರ ಮೋದಿಯವರು ತಳ್ಳಿಹಾಕಿದ್ದಾರೆ. ಈ ವರದಿ ಸಂಪೂರ್ಣವಾಗಿ ಅವಾಸ್ತವದಿಂದ ಕೂಡಿದೆ, ಅದರಲ್ಲಿ ಸ್ವಲ್ಪವೂ ಸತ್ಯವಿಲ್ಲ. ವಿದೇಶ ಪ್ರಯಾಣದ ಮೇಲೆ ಅಂತಹ ಯಾವುದೇ ನಿರ್ಬಂಧಗಳನ್ನು ವಿಧಿಸುವ ಪ್ರಶ್ನೆಯೇ ಇಲ್ಲ ಎಂದು ಅವರು ಪುನರುಚ್ಚರಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತ 2047 ವೇಳೆಗೆ ಮಾದಕ ವಸ್ತು ಮುಕ್ತ ಭಾರತ ನಿರ್ಮಾಣ ಮಾಡುವ ಗುರಿಯನ್ನು ಹೊಂದಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಭಾರತೀಯ ಭದ್ರತಾ ಸಂಸ್ಥೆಗಳು ಮಾದಕ ದ್ರವ್ಯ ಜಾಲಗಳನ್ನು ನಿರ್ಮೂಲನೆ ಮಾಡಲು ಮಾರ್ಗಸೂಚಿ ಸಿದ್ದಪಡಿಸಿವೆ. ಈ ಉದ್ದೇಶಕ್ಕಾಗಿ ಸಕ್ರಿಯವಾಗಿ ಕಾರ್ಯವನ್ನು ನಿರ್ವಹಿಸುತ್ತಿವೆ ಎಂದಿದ್ದಾರೆ. ನವದೆಹಲಿಯಲ್ಲಿ ಆರ್ಎನ್ ಕಾವು ಸ್ಮಾರಕ ಉಪನ್ಯಾಸ ನೀಡಿದ ಗೃಹ ಸಚಿವರು, ಮಾದಕ ವಸ್ತು ಕಳ್ಳಸಾಗಣೆ ಕೇವಲ ಕಾನೂನು ಮತ್ತು ಸುವ್ಯವಸ್ಥೆಯ ಸಮಸ್ಯೆಯಲ್ಲ, ಬದಲಾಗಿ ಸಮಾಜ ಮತ್ತು ಭವಿಷ್ಯದ ಪೀಳಿಗೆಯ ಮೇಲೆ ದೀರ್ಘಕಾಲೀನ ಪರಿಣಾಮ ಬೀರುವ ಸಮಸ್ಯೆಯಾಗಿದೆ ಎಂದು ಹೇಳಿದ್ದಾರೆ. ಭಯೋತ್ಪಾದಕ ಮತ್ತು ಅಪರಾಧ ಜಾಲಗಳಿಗೆ ಹಣಕಾಸು ಒದಗಿಸಲು ಮಾದಕ ವಸ್ತುಗಳ ಹಣವನ್ನು ಬಳಸಲಾಗುತ್ತಿದೆ. ಮಾದಕ ವಸ್ತು ದುರುಪಯೋಗದಿಂದ ಉಂಟಾಗುವ ದೀರ್ಘಕಾಲೀನ ಹಾನಿ ಹೆಚ್ಚಾಗಿ ಗಮನಕ್ಕೆ ಬರುವುದಿಲ್ಲ ಎಂದು ಹೇಳಿದ್ದಾರೆ. ಕಳೆದ 2 ವರ್ಷಗಳಲ್ಲಿ ಸ್ನೇಹಪರ ರಾಷ್ಟಗಳ ಸಹಕಾರದೊಂದಿಗೆ ಭಾರತವು 40 ಹೆಚ್ಚು ಅಂತಾರಾಷ್ಟೀಯ ಅಪರಾಧಿಗಳನ್ನು ಯಶಸ್ವಿಯಾಗಿ ಮರಳಿ ಸ್ವದೇಶಕ್ಕೆ ಕರೆತಂದಿದೆ. ಮಾದಕ ವಸ್ತುಗಳ ವಿರುದ್ಧದ ಹೋರಾಟವು ರಾಷ್ಟೀಯ ಭದ್ರತೆಗೆ ಅಪಾಯ ಎಂದು ಹೇಳಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಸಿಕ್ಕಿಂಗೆ ಭೇಟಿ ನೀಡಲಿದ್ದಾರೆ. ಉಪರಾಷ್ಟಪತಿಯಾಗಿ ಅಧಿಕಾರ ವಹಿಸಿಕೊಂಡ ನಂತರ ಅವರ ಮೊದಲ ಸಿಕ್ಕಿಂ ಭೇಟಿ ಇದಾಗಿದೆ. ಭೇಟಿಯ ಸಮಯದಲ್ಲಿ ಉಪರಾಷ್ಟಪತಿಯವರು ಗ್ಯಾಂಗ್ಟಾಕ್ನ ಮನನ್ ಕೇಂದ್ರದಲ್ಲಿ

ಯಲ್ಲಿರುವ ಸಿಕ್ಕಿಂ ರಾಜ್ಯೋತ್ಸವ ದಿನಾಚರಣೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಕಾರ್ಯಕ್ರಮದಲ್ಲಿ ಸಿಕ್ಕಿಂನ ರಾಜ್ಯಪಾಲರು, ಮುಖ್ಯಮಂತ್ರಿ ಸೇರಿದಂತೆ ಕೇಂದ್ರ ಸಚಿವರು ಭಾಗಿಯಾಗುವ ನಿರೀಕ್ಷೆ ಇದೆ. ಸರ್ಕಾರಿ ಸ್ವಾಮ್ಯದ ತೈಲ ಮಾರಾಟ ಕಂಪನಿಗಳು ದೇಶದಾದ್ಯಂತ ಪೆಟ್ರೋಲ್ ಮತ್ತು ಡೀಸೆಲ್ ದರಗಳನ್ನು ಪ್ರತಿ ಲೀಟರ್ಗೆ 3 ರೂಪಾಯಿನಷ್ಟು ಹೆಚ್ಚಿಸಿದ್ದು, ಪರಿಷ್ಕೃತ ದರಗಳು ನಿನ್ನೆಯಿಂದ ಜಾರಿಯಾಗಿವೆ. ಪಶ್ಚಿಮ ಏಷ್ಯಾ ಸಂಘರ್ಷದಿಂದಾಗಿ ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ಹೆಚ್ಚಳವನ್ನು ಕಂಡಿದೆ. ಉತ್ಪಾದನಾ ವೆಚ್ಚ ಏರಿಕೆಯಿಂದ ಸರ್ಕಾರಿ ತೈಲ ಕಂಪನಿಗಳು ನಷ್ಟ ಅನುಭವಿಸುತ್ತಿರುವ ಕಾರಣ ದರ ಪರಿಷ್ಕರಣೆ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಪ್ರಸ್ತುತ ಪೆಟ್ರೋಲ್ ದರ ಲೀಟರ್ಗೆ 106.21 ರೂಪಾಯಿ ಆಗಿದೆ ಹಾಗೂ ಡೀಸೆಲ್ ದರ 94.10 ರೂಪಾಯಿಗೆ ಏರಿಕೆಯಾಗಿದೆ. ಸಿಎನ್ಜಿ ದರ ಕೆಜಿಗೆ 94 ರೂಪಾಯಿ ಹೆಚ್ಚಳವಾಗಿದೆ. ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ಅವರು ಸಂಸತ್ತಿನ ಮಹಿಳಾ ಸಬಲೀಕರಣ ಸಮಿತಿಯನ್ನು ರಚಿಸಿದ್ದಾರೆ. ಲೋಕಸಭೆಯ ಬಿಜೆಪಿ ಸಂಸದೆ ಡಾ ದಗ್ಗುಬಾಟಿ ಪುರಂದೇಶ್ವರಿ ಅವರನ್ನು ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ. ಲೋಕಸಭೆಯಿಂದ 18 ಸದಸ್ಯರು ಮತ್ತು ರಾಜ್ಯಸಭೆಯಿಂದ 10 ಸದಸ್ಯರನ್ನು ಈ ಸಮಿತಿ ಒಳಗೊಂಡಿದೆ. ಕೆಳಮನೆಯ ಸದಸ್ಯರಲ್ಲಿ ಹೇಮಾಮಾಲಿನಿ, ಹರ್ಸಿಪ್ರೀತ್ ಕೌರ್ ಬಾದಲ್ ಮತ್ತು ಇಕ್ರಾ ಚೌಧರಿ ಸಮಿತಿಯ ಸದಸ್ಯರಾಗಿದ್ದಾರೆ. ರಾಜ್ಯಸಭೆಯಿಂದ ಸುಧಾಮೂರ್ತಿ, ಪಿಟಿ ಉಷಾ ಮತ್ತು ಸ್ವಾತಿ ಮಲಿವಾಲ್ ಅವರಿಗೆ ಅವಕಾಶ ದೊರೆತಿದೆ. ಐಪಿಎಲ್ ಟಿ20 ಕ್ರಿಕೆಟ್ನಲ್ಲಿ ಆತಿಥೇಯ ಲಕ್ನೋ ಸೂಪರ್ ಜೈಂಟ್ಸ್ ತಂಡ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು 7 ವಿಕೆಟ್ಗಳಿಂದ ಮಣಿಸಿದೆ. 188 ರನ್ಗಳ ಗುರಿ ಬೆನ್ನತ್ತಿದಂತಹ ಲಕ್ನೋ ಸೂಪರ್ ಜೈಂಟ್ಸ್ ತಂಡವು 3 ವಿಕೆಟ್ಗಳನ್ನು ಕಳೆದುಕೊಂಡು ಗೆಲುವಿನ ನಗೆಯನ್ನು ಬೀರಿತು. ಮಿಚೆಲ್ ಮಾರ್ಷ್ ಅವರು ಕೇವಲ 38 ಎಸೆತಗಳಲ್ಲಿ 90 ರನ್ಗಳ ಅದ್ಭುತ ಇನ್ನಿಂಗ್ಸ್ನ ನೆರವಿನಿಂದ 16.4 ಓವರ್ಗಳಲ್ಲಿ ಗೆಲುವಿನ ಗಡಿಯನ್ನು ತಲುಪಿದರು. ಮಾರ್ಷ್ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಇದಕ್ಕೂ ಮೊದಲು ಬ್ಯಾಟಿಂಗ್ ಮಾಡಿದ ಚೆನ್ನೈ ಸೂಪರ್ ಕಿಂಗ್ಸ್ ನಿಗದಿತ 20 ಓವರ್ಗಳಲ್ಲಿ 5 ವಿಕೆಟ್ಗಳಿಗೆ 187 ರನ್ ಗಳಿಸಿದ್ದು ಕಾರ್ತಿಕ್ ಶರ್ಮಾ 71 ರನ್ ಗಳಿಸಿದರು. ಲಕ್ನೋ ಸೂಪರ್ ಜೈಂಟ್ಸ್ ಪರ ಆಕಾಶ್ ಮಹಾರಾಜ್ ಸಿಂಗ್ 3 ವಿಕೆಟ್ಗಳನ್ನು ಉರುಳಿಸಿದರು. ಈ ಗೆಲುವಿನ ನಂತರವೂ ಲಕ್ನೋ ಸೂಪರ್ ಜೈಂಟ್ಸ್ ಅಂಕಪಟ್ಟಿಯಲ್ಲಿ ಕೊನೆಯ ಸ್ಥಾನದಲ್ಲಿದೆ ಮತ್ತು ಈಗಾಗಲೇ ಪ್ಲೇ ಆಫ್ನಿಂದ ಹೊರಬಿದ್ದಿದೆ. ಮತ್ತೊಂದೆಡೆ ಚೆನ್ನೈ ಸೂಪರ್ ಕಿಂಗ್ಸ್ 6ನೇ ಸ್ಥಾನದಲ್ಲಿದೆ ಮತ್ತು ಅಗ್ರ 4ನೇ ಸ್ಥಾನಕ್ಕೆ ಪ್ರವೇಶಿಸುವ ಉತ್ಸುಕದಲ್ಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 5 ರಾಷ್ಟ್ರಗಳ ಪ್ರವಾಸದಲ್ಲಿ 2ನೇ ಹಂತದಲ್ಲಿ ನೆದರ್ಲ್ಯಾಂಡ್ಸ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. 2047ರ ವೇಳೆಗೆ ಮಾದಕ ವಸ್ತು ಮುಕ್ತ ಭಾರತ ನಿರ್ಮಾಣ ಮಾಡುವ ಗುರಿ ಸಚಿವ ಅಮಿತ್ ಶಾ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದು ಸಿಕ್ಕಿಂ ಪ್ರವಾಸ, ರಾಜ್ಯೋತ್ಸವದಲ್ಲಿ ಭಾಗಿ. ಐಪಿಎಲ್ ಟಿ20 ಕ್ರಿಕೆಟ್, ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು 7 ವಿಕೆಟ್ಗಳಿಂದ ಮಣಿಸಿದ ಲಕ್ನೋ ಸೂಪರ್ ಜೈಂಟ್ಸ್ ತಂಡ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 ಗಂಟೆಗೆ.

0: ಆಕಾಶವಾಣಿ ಮಂಗಳೂರು.
1: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲು ಕುಡಿಸಿ ಸಮಾಧಾನ ಮಾಡು.
2: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲು ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
1: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲು ಮಾತ್ರ ಕೊಡ್ಬೇಕು, ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
3: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
0: ಆಕಾಶವಾಣಿ ಮಂಗಳೂರು ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ರಾಗರಂಜನಿ. ಮೊದಲಿಗೆ ವರ್ಣಚಕ್ರ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಗೀತೆ. ಸಾಹಿತ್ಯ ದೊಡ್ಡರಂಗೇಗೌಡ, ಸಂಗೀತ ಕಲ್ಯಾಣ್ ವೆಂಕಟೇಶ್.

ರಾಗರಂಜನಿ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಯಕ್ಕ ಚಿತ್ರದ ಗೀತೆ, ಹಾಡಿದರೆ ನಂದಿತ, ಸಾಹಿತ್ಯ ರಚನೆ ನಾಗನಾಥ್ ಎಂ ಜೋಶಿ ಹಾಗೂ ಪಿ ಸೋಮೇಶ್, ಸಂಗೀತ ಎಂ ಎನ್ ಕೃಪಾಕರ್.

ಅಮೃತಧಾರಿ ಚಿತ್ರಕ್ಕಾಗಿ ಹರೀಶ್ ರಾಘವೇಂದ್ರ ಹಾಗೂ ಸುಪ್ರಿಯಾ ಆಚಾರ್ಯ ಹಾಡಿರುವ ಗೀತೆ, ಸಾಹಿತ್ಯ ನಾಗತಿಹಳ್ಳಿ ಚಂದ್ರಶೇಖರ್, ಸಂಗೀತ ಮನೋಮೂರ್ತಿ.

ಇದುವರೆಗೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ರಾಗರಂಜನೆ ಕೇಳಿದಿರಿ. ಆಕಾಶವಾಣಿ ಮಂಗಳೂರು ಸಮಯ 8 ಗಂಟೆಯಾಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.

0: NEET retest to be held on June 21st. CBI arrests retired chemistry professor in Latur. Most papers also carry the story of petrol and diesel prices being hiked by 3 rupees a litre, even though LPG and PNG prices remain unaffected. Economic Times headlines, turmoil spills over. Mostly all papers lead with the story of Madhya Pradesh High Court holding that the Bhojshala complex in Dhar town is a temple dedicated to goddess Saraswati and barring Muslims from offering Friday prayers. Times of India headlines, disputed Bhojshala site a temple, declares HC. In its editorial titled When Trump and Xi Met, the Hindustan Times says that their meeting in Beijing failed to deliver any big deal. In April 2025, US President Donald Trump fired the first shots in the trade war against China and the rest of the world. Some countries quickly capitulated, but the Chinese dug in their heels and responded in kind. The paper concludes what the meeting has achieved is that the two most powerful men are talking and open to more talking. And finally, the Hindu reports monsoons to arrive 1 week earlier on the 26th of May in Keralam. And with that, it's back to you, Pramod.
1: Thank you, Shagun. And now before we end the bulletin, the headlines once again. India and UAE signed slew of agreements including setting up strategic petroleum and gas reserves in India. Prime Minister Narendra Modi reaches Netherlands on second leg of his five-nation tour. Prime Minister Modi rejects media report imposing tax on foreign travel. CBSE announces window for re-evaluation of answer sheets for class 12 students. Israel and Lebanon extend ceasefire for 45 days. And in badminton, Indian men's doubles pair of Satwik Sairaj Ranki Reddy and Chirag Shetty to take on Malaysian duo in semi-finals of Thailand Open. And with that, we end the morning news. Have a nice day.
2: ಆಕಾಶವಾಣಿ ಮಂಗಳೂರು. ರಾಷ್ಟ್ರೀಯ ಡೆಂಗ್ಯೂ ದಿನದ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಸರ್ವೇಕ್ಷಣಾಧಿಕಾರಿಯಾಗಿರುವ ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರೊಡನೆ ಸಂದರ್ಶನ.
3: ಕೇಳುಗರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ರಾಷ್ಟ್ರೀಯ ಡೆಂಗ್ಯೂ ದಿನ ಅಂತ ಹೇಳಿ ಗುರುತು ಮಾಡಲಾಗಿದೆ. ಇವತ್ತಿನ ದಿನವನ್ನು ರಾಷ್ಟ್ರೀಯ ಡೆಂಗ್ಯೂ ದಿನ ಅಂತ ಹೇಳಿ ನಾವು ಗುರುತು ಮಾಡ್ತೇವೆ. ಈ ಬಗ್ಗೆ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾ ಸರ್ವೇಕ್ಷಣಾಧಿಕಾರಿಗಳಾಗಿರುವಂಥ ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ.
4: ನಮಸ್ತೆ ಸರ್.
3: ಸರ್, ಈಗ ಇವತ್ತು ರಾಷ್ಟ್ರೀಯ ಡೆಂಗ್ಯೂ ದಿನ.
4: ಹೌದು.
3: ಇವತ್ತಿನ ಈ ದಿನದ ಮಹತ್ವ ಏನು, ಮತ್ತು ಈ ಬಾರಿಯ ಈ ಒಂದು ದಿನಕ್ಕೆ ಏನಾದರೂ ಘೋಷವಾಕ್ಯ ಅಥವಾ ಥೀಮ್ ಅಂತ ಏನಾದರೂ ಇದೆಯಾ?
4: ಈಗ ಮೊದಲನೇದಾಗಿ ಡೆಂಗ್ಯೂ ಅನ್ನೋದು ಈಗ ರಾಷ್ಟ್ರವ್ಯಾಪಿಯಾಗಿದೆ ಹಾಗೂ ಜಗತ್ತಿನಾದ್ಯಂತ ಸುಮಾರು 100 ಜಾಸ್ತಿ ದೇಶಗಳಲ್ಲಿ ಹಬ್ಬಿದೆ. ಸಾಕಷ್ಟು ಜನರನ್ನು ಬಲಿ ತಗೊಳ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಜನರಿಗೆ ಆ ಡೆಂಗ್ಯೂ ಬಗ್ಗೆ ಅವೇರ್ನೆಸ್ ಅಥವಾ ಅದರ ಅರಿವು ಮೂಡಿಸುವ ಹಿನ್ನೆಲೆಯಲ್ಲಿ ನ್ಯಾಷನಲ್ ಡೆಂಗ್ಯೂ ಡೇ ಅನ್ನೋದನ್ನು ಆಚರಿಸಲಾಗ್ತದೆ. ಈ ಸಲ ಒಂದು ಹೊಸ ಒಂದು ಥೀಮ್ ಜೊತೆ ಬಂದಿದ್ದಾರೆ, ಚೆಕ್ ಕ್ಲೀನ್ ಆ್ಯಂಡ್ ಕವರ್. ಅಂದರೆ ಚೆಕ್ ಅಂತ ಹೇಳಿದರೆ ಮೊದಲು ನಿಮ್ಮ ಸುತ್ತಮುತ್ತಲು ಹುಡುಕಾಡಿ ಕ್ಲೀನ್ ಮಾಡಿ. ಹುಡುಕಾಡೋ ಸಮಯದಲ್ಲಿ ಸಾಕಷ್ಟು ಬಿಸಾಡಿದ ವಸ್ತುಗಳು ಸಿಗ್ಬೋದು, ಮುಚ್ಚದಂಥ ಬ್ಯಾರಲ್ಗಳು ಸಿಗ್ಬೋದು. ನಮ್ಮಲ್ಲಿ ಮಂಗಳೂರಲ್ಲಿ ತೆಂಗಿನಕಾಯಿ ಅಂದರೆ ತೆಂಗಿನಕಾಯಿ ಗೆರಟೆ ಇರ್ಬೋದು ಅಥವಾ ಕುಡಿದು ಬಿಸಾಡಿದಂಥ ಸಿಯಾಳ ಇರ್ಬೋದು. ಈ ರೀತಿ ಸಾಕಷ್ಟು ಜಾಗದಲ್ಲಿ ನಾವು ಚೆಕ್ ಮಾಡಬೇಕಾಗ್ತದೆ, ನೋಡಬೇಕಾಗ್ತದೆ. ನೋಡಿದ ನಂತರ ಅದನ್ನು ಕವರ್ ಮಾಡಬೇಕು. ಅಂದರೆ ಒಂದು ಕವರ್ ಅಂತ ಹೇಳಿದ್ರೆ ಇಲ್ಲಿ ಏನು ಕವರ್ ಮಾಡೋ ವಸ್ತುವನ್ನು ಕವರ್ ಮಾಡ್ಬೋದು, ಅದನ್ನು ಡಿಸ್ಪೋಸ್ ಮಾಡಬೇಕು ಅಥವಾ ಅದನ್ನು ತ್ಯಾಜ್ಯವನ್ನು ವಿಲೇವಾರಿ ಮಾಡೋದಲ್ಲಿ ವಿಲೇವಾರಿ ಮಾಡ್ಬೋದು. ಅಥವಾ ಈಗ ಟ್ಯಾರಿಸ್ ಮೇಲೆ ನೀರು ನಿಂತಿದೆ, ಆಗ ಕವರ್ ಮಾಡಲಿಕ್ಕೂ ಆಗೋದಿಲ್ಲ, ವಿಲೇವಾರಿ ಮಾಡಲಿಕ್ಕೂ ಆಗೋದಿಲ್ಲ. ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಉಂಟು ಮಾಡಬೇಕು. ಇಂಥ ಒಂದು ಅದ್ಭುತವಾದ ಒಂದು ಥೀಮ್ ಜೊತೆ ಈ ಸಲ ಬಂದಿದೆ. ಅರ್ಥ ಇಷ್ಟೇ, ಡೆಂಗ್ಯೂ ಪ್ರಾಬ್ಲಮ್ ಅಥವಾ ಡೆಂಗ್ಯೂವಿನ ತೊಂದರೆ ಕೇವಲ ಯಾವುದೇ ಇಲಾಖೆಗೆ ಅಲ್ಲ, ಡೆಂಗ್ಯೂ ತಡೆಗಟ್ಟಬೇಕಾ ಜನರು ಯೋಚಿಸಬೇಕು, ಜನರು ಯೋಚಿಸಬೇಕು ಅನ್ನೋ ಅರಿವು ಮೂಡಿಸಲಿಕ್ಕೋಸ್ಕರ ಈ ಸಲ ಇಂಥ ವಿನೂತನವಾದ ಒಂದು ಥೀಮ್ ಜೊತೆ ಬಂದಿದ್ದಾರೆ.
3: ಸರ್, ಈಗ ನಮ್ಮ ಜಿಲ್ಲೆಯಲ್ಲಿ ಈ ಡೆಂಗ್ಯೂ ಪ್ರಕರಣಗಳನ್ನು ನೋಡ್ತಾ ಇದ್ರೆ ಪ್ರತಿ ವರ್ಷ ಹೇಗಿದೆ, ಅಂದರೆ ಜಾಸ್ತಿ ಆಗ್ತಾ ಇದೆಯಾ, ಕಮ್ಮಿ ಆಗ್ತಾ ಇದೆಯಾ, ಹೇಗಿದೆ ಟ್ರೆಂಡ್ ಅದು?
4: ಈಗ ಡೆಂಗ್ಯೂ ಏನಾಗ್ತದೆ, ಡೆಂಗ್ಯೂ ಒಂದು ವಿಚಿತ್ರ ವ್ಯವಸ್ಥೆಯನ್ನು ಹೊಂದಿದೆ. ಸುಮಾರು 2 ಈ ಡೆಂಗ್ಯೂ ರೋಗ ಜಾಸ್ತಿ ಆಗ್ತದೆ. ಏನಾಗ್ತದೆ ಅಂತ ಹೇಳಿದ್ರೆ, ನಾವು ಯಾರನ್ನು ಡೆಂಗ್ಯೂ ಅಂತ ಗುರುತಿಸ್ತೀವಿ

0: ಅವರ ಜೊತೆ ಜೊತೆಗೆ ಇನ್ನೊಂದಷ್ಟು ಸಾಕಷ್ಟು ಜನರಿಗೆ ಡೆಂಗ್ಯೂ ಇರ್ತದೆ, ನಮಗೆ ಅವ್ರಿಗೆ ಯಾವುದೇ ರೀತಿಯ ತೀವ್ರ ಥರದ ತೊಂದರೆ ಬರದೇ ಇರ್ಬೋದು. ಸೊ ಒಂದಷ್ಟು ಜನರಲ್ಲಿ ಡೆಂಗ್ಯೂ ಒಂದು ಬಂದು ಅವರಲ್ಲಿ ಒಂದು ರೀತಿ ಒಂದು ವರ್ಷದ ಮಟ್ಟಿಗೆ ಒಂದು ರೀತಿ ಬಾರದಂಥ ವ್ಯವಸ್ಥೆ ಬರ್ತದೆ, ಅಂದರೆ ಒಂದು ನಿರ್ಬಂಧಕ ವ್ಯವಸ್ಥೆ ಬರ್ತದೆ. ಆದರೆ ಮತ್ತೆ ಮರು ವರ್ಷ ಮತ್ತೆ ಬರ್ಬೋದು, ಹಾಗೂ ಕೆಲವು ಸಲ ಪ್ರತಿ ವರ್ಷವೂ ಬರ್ಬೋದು. ಕಳೆದ ಒಂದು 7-8 ವರ್ಷಗಳನ್ನು ನೋಡಿದರೆ ನಮಗೆ ದಕ್ಷಿಣ ಕನ್ನಡದಲ್ಲಿ ಅಂತೂ ಖಂಡಿತ ಡೆಂಗ್ಯೂ ಬರ್ತಾನೆ ಇದೆ, ಹಾಗೂ ರಾಜ್ಯದಾದ್ಯಂತ ಬರ್ತಾ ಇದೆ. ಕೇವಲ ಅದು ದಕ್ಷಿಣ ಕನ್ನಡದಲ್ಲಿ ಮಾತ್ರ ಅಲ್ಲ, ಸೊ ರಾಜ್ಯದಾದ್ಯಂತ ಈಗ ಡೆಂಗ್ಯೂ ಬರ್ತಾ ಇದೆ. ಇದಕ್ಕೂ ಸಾಕಷ್ಟು ಕಾರಣಗಳಿರ್ಬೋದು.
1: ಈಗ ಈ ಡೆಂಗ್ಯೂ ಮೂಲತಃ ಯಾವುದರಿಂದ ಬರುವಂತಹ ಕಾಯಿಲೆ?
0: ಈಗ ಡೆಂಗ್ಯೂಲಿ ಎರಡು, ಒಂದು ರೋಗಾಣು ಇದೆ, ರೋಗಾಣು ನಾವು ಒಂದು ವೈರಸ್ ಇದೆ, RNA ಸಿಂಗಲ್ ಸ್ಟ್ಯಾಂಡರ್ಡ್ ವೈರಸ್ ಅಂತ ಹೇಳ್ತೀವಿ. ಈ ವೈರಸ್ಸಿಂದ ರೋಗ ಬರ್ತದೆ, ರೋಗ ಬರೋದು ವೈರಸ್ಸಿಂದ. ಆದರೆ ರೋಗ ಒಬ್ಬರಿಂದ ಒಬ್ಬರಿಗೆ ಹರಡುವುದು ಸೊಳ್ಳೆಯಿಂದ, ತುಂಬ ಅದು ಬೇರೆ ನೋಡಿ. ಈಗ ನಾವು ಕೊರೋನಾದಲ್ಲಿ ಏನಾಗ್ತೈತೆ, ಯಾರನ್ನಾದರೂ ಒಬ್ಬನನ್ನು ಮುಟ್ಟಿದ್ರೆ, ಅವನ್ ಕೆಮ್ಮಿದ್ರೆ, ಅವನು ಮುಟ್ಟಿದ ವಸ್ತು ನಾವು ಮುಟ್ಟಿದ್ರೆ ರೋಗ ಹರಡ್ತಾ ಇತ್ತು. ಇಲ್ಲಿ ಹಾಗೆ ಅಲ್ಲ, ಇಲ್ಲಿ ರೋಗವಾಹಕ ಬೇಕು, ಇಲ್ಲಿ ರೋಗವಾಹಕ ಸೊಳ್ಳೆ. ಸೊಳ್ಳೆಗಳು ಸಾವಿರಾರು, 3,000 ಜಾಸ್ತಿ ಸೊಳ್ಳೆ ಇದೆ ಅಂತೆ. ಅಂಥ ಸೊಳ್ಳೆಯಲ್ಲಿ ನಮಗೆ ಕಚ್ಚಿ ಡೆಂಗು ತರುವುದು ಕೇವಲ ಈಡಿಸ್ ಸೊಳ್ಳೆ. ಅದರಲ್ಲೂ ಒಂದೆರಡು ಪ್ರಭೇದ ಇದೆ, ಆಲ್ಬೋಪಿಕ್ಟಸ್ ಮತ್ತು ಈಡಿಸ್ ಈಜಿಪ್ಟ್ ಅಂತೆಲ್ಲ ಹೇಳ್ತೇವೆ. ಬಟ್ ಇಲ್ಲಿ ನಾವು ಮೊದಲಾಗಿ ನೋಡಬೇಕಾದ್ದು ಈಡಿಸ್ ಜಾತಿಯ ಸೊಳ್ಳೆಯಿಂದ ಡೆಂಗು ಹರಡ್ತದೆ. ಮತ್ತು ಈ ಡೆಂಗು ಸೊಳ್ಳೆಯನ್ನು ಗುರುತು ಹತ್ತುವುದು ಕೂಡ ತುಂಬ ಸುಲಭ, ಗುರುತು ಪತ್ತೆ ಹಚ್ಚುವುದು ಕೂಡ. ಅಂದರೆ ಅದರ ಮೇಲೆ ಒಂದು ಪಟ್ಟೆ ರೀತಿ ಇರ್ತದೆ, ಕಪ್ಪು ಬಣ್ಣದ ಮತ್ತು ಬಿಳಿ ಬಣ್ಣ, ಬಿಳಿ ಅಂತೇಳಿ ಬಿಳಿ ಅಂತ ಅಲ್ಲ, ಒಂದು ಒಂದು ಒಂದು ರೀತಿ ಗ್ರೇಷ್ ಬಿಳಿ ಕಾಲುಗಳಲ್ಲಿ ತುಂಬ ಸುಲಭವಾಗಿ ನೀವು ಗುರುತಿಸ್ಬೋದು. ಸೊ ಅಂಥ ಒಂದು ಚಿಕ್ಕ ಜೀವ, ಒಬ್ಬ 80 kg ಭಾರ ತೂಗುವ ಒಂದು ವ್ಯಕ್ತಿಯ ಜೀವನ್ನೇ ತೆಗೆಯುವಷ್ಟು ಅದು ಶಕ್ತಿಯನ್ನು ಹೊಂದಿದೆ.
1: ಈ ಸೊಳ್ಳೆ ಉತ್ಪಾದನೆ ಜಾಸ್ತಿ ಆಗೋದಕ್ಕೆ ಏನು ಕಾರಣ ಇರ್ತದೆ?
0: ಮೊದಲನೇದಾಗಿ ನಾವು ಮನುಷ್ಯರು ಉಂಟು ಮಾಡಿದಂಥ ವ್ಯವಸ್ಥೆಗಳು. ಈಗ ಮೊದಲನೇದಾಗಿ ಘನತ್ಯಾಜ್ಯ, ಈಗ ಏನಾಗ್ತದೆ ನೋಡಿ, ಈಗ ಮಲೇರಿಯಾದ ಅನಫಿಲಿಸ್ ಸೊಳ್ಳೆ ಹುಟ್ಟುವುದು ಒಂದು ಸ್ವಲ್ಪ ದೊಡ್ಡ ಗಾತ್ರದ ನೀರಿನ ಸಂಗ್ರಹದಲ್ಲಿ. ಆದರೆ ಈಡಿಸಿಗೆ ದೊಡ್ಡ ಚಿಕ್ಕದು ಅಂತ ಇಲ್ಲ. ತಂಪು ಪಾನೀಯ ನಾವು ತಗೊಂಡು ಬರ್ತೇವೆ ಮನೆಗೆ, ಕುಡಿತೇವೆ, ಕುಡ್ದ ನಂತರ ಬಾಟ್ಲಿ ಮನೆಯೊಳಗೆ ಇಡುವುದಿಲ್ಲ, ಹೊರಗಡೆ ಬಿಸಾಡಿ ಬಿಡ್ತೀವಿ. ಮನೆಗೆ ಮಡಕೆ ಅಥವಾ ಬೇರೆ ಪಾತ್ರೆಗಳು, ಅಲ್ಯೂಮಿನಿಯಂ ಇರ್ಬೋದು, ಮಣ್ಣಿಂದ ಇರ್ಬೋದು, ಯಾವುದೇ ಇರ್ಬೋದು, ಏನಾದರೂ ಒಂಚೂರು ಅದರಲ್ಲಿ ಡ್ಯಾಮೇಜ್ ಆದರೆ ಬಿಸಾಡಿ ಬಿಡ್ತೇವೆ. ಅದರಲ್ಲಿ ಚಿಕ್ಕ ತೂತು ಬಂದರೆ, ಚಿಕ್ಕ ತೂತು ಒಂದು ಸೈಡಲ್ಲಿ ಬಂದ್ರೂ ಬೇರೊಂದು ಸೈಡಲ್ಲಿ ಸರಿಯಾಗಿರುತ್ತೆ, ಅಲ್ಲಿ ನೀರು ನಿಲ್ತದೆ. ಸೊ ನೀವು ಹೊರಗಡೆ ಬಿಸಾಡ್ತೀರಿ. ತಂಪು ಪಾನೀಯ ಬಾಟ್ಲಿ ಇರ್ಬೋದು, ಒಡೆದ ಮಡಕೆ ಅಥವಾ ಪಾತ್ರೆಗಳಿರ್ಬೋದು, ಅಥವಾ ಕೆಲವೊಂದಷ್ಟು ಪ್ಲಾಸ್ಟಿಕ್ ಫರ್ನಿಚರ್ಗಳು, ಪ್ಲಾಸ್ಟಿಕ್ ಪೀಠೋಪಕರಣಗಳು, ಅದರಲ್ಲೂ ಸಾಕಷ್ಟು ಕಡೆ ನೀರು ನಿಲ್ಲುವಂಥ ವ್ಯವಸ್ಥೆ ಇರ್ತದೆ. ಇನ್ನೂ ದೊಡ್ಡ ತೊಂದರೆ ಅಂತ ಹೇಳಿದರೆ ಇವತ್ತು ಪ್ಲಾಸ್ಟಿಕ್, ನಾವು ಎಲ್ಲದಕ್ಕೂ ಪ್ಲಾಸ್ಟಿಕ್ ರ್ಯಾಪ್, ಮನೆಗೆ ಬರುವ ಯಾವುದೇ ವಸ್ತು ಇರ್ಬೋದು ಅದು ಪ್ಲಾಸ್ಟಿಕಲ್ಲಿ ಸುತ್ತಿ ಬರ್ತದೆ. ಪ್ಲಾಸ್ಟಿಕನ್ನು ಹಾಗೆ ಹೊರಗಡೆ ಬಿಸಾಡಿದರೆ ಅದರಲ್ಲಿ ಒಂದಷ್ಟು ಜಾಗದಲ್ಲಿ ಮಳೆ ನೀರು ನಿಲ್ಲುವ ಸಾಧ್ಯತೆ ಇರ್ತದೆ. ಇದು ಮಳೆ ನೀರು ಆಗ್ಬೋದು, ಅಥವಾ ನೀವು ನಿಮ್ಮ ಗಾರ್ಡನಿಗೆ ಹಾಕುವಂಥ ನಿಮ್ಮ ಉಪಯೋಗದ ನೀರು ಆಗಿರ್ಬೋದು. ಅಂತೂ ಇಂತೂ ಇಲ್ಲಿ ಇಷ್ಟೇ, ನೀರು ಯಾವುದೇ ವ್ಯವಸ್ಥೆಯಲ್ಲಿ ನಿಂತರೆ ಸ್ವಚ್ಛ ನಿಂತ ನೀರಲ್ಲಿ ಈಡಿಸ್ ಒಳ್ಳೆ ಮೊಟ್ಟೆ ಇಟ್ಟು ತನ್ನ ಸಂತಾನೋತ್ಪತ್ತಿ ಮಾಡ್ತದೆ. ಅದು ಬೆಳಿಗ್ಗೆ ಹೊತ್ತೇ ಕಚ್ಚುತ್ತದೆ, ಬೆಳಿಗ್ಗೆ ಹೊತ್ತು ಅಥವಾ ಮಧ್ಯಾಹ್ನ ನಂತರ ತರವಹರಿ, ತುಂಬ ಅರ್ಜೆಂಟ್ ಬಿದ್ದರೆ ರಾತ್ರಿ ಕೂಡ ಕಚ್ಚಬಹುದು, ಅದು ಬೇರೆ ವಿಷಯ. ಬಟ್ ಹಗಲಲ್ಲಿ ಕಚ್ಚುವ ಕಾರಣ ನಾವು ಸೊಳ್ಳೆ ಬತ್ತಿ ಉಪಯೋಗಿಸಿ ಅಥವಾ ಸೊಳ್ಳೆಯ ಕಾಯಿಲ್ ಅಥವಾ ಅದರಿಂದ ನೀರಿನ ಸೊಳ್ಳೆ ಏನು ನಮ್ಮ ಕೆಲವೊಂದಷ್ಟು ಕಾಯಿಲ್ಗಳಿರ್ಬೋದು ಅಥವಾ ಅದರ ಕೆಮಿಕಲ್ಸ್ ಉರಿಸುವುದು, ಈಗ ಹೊಸ ಹೊಸ ಯಂತ್ರಗಳು ಬಂದಿದೆ ಅದು ಅದರ ಮೂಲಕ ಆಗಿರ್ಬೋದು ಅಥವಾ ಪರದೆ ಮೂಲಕ ಆಗಿರ್ಬೋದು ಅಥವಾ ಮೈ, ಇದರಿಂದ ನಾವು ಓಡಿಸ್ಲಿಕ್ಕೆ ಆಗಲ್ಲ. ಯಾಕಂದರೆ ನೀವು ಹಗಲಲ್ಲಿ ಆಚೆಚೆ ಓಡಾಡ್ತಾ ಇರ್ತೀರಿ, ಆಫೀಸಲ್ಲಿ ಕೂತಿರ್ತೀರಿ. ಸೊ ಆಫೀಸಲ್ಲಿ ಕೂಡ ಹಗಲಲ್ಲಿ ಕೂಡ ನೀವು ಜಾಗರೂಕತೆ ಮಾಡಲೇಬೇಕಾಗ್ತದೆ.
1: ಈಗ ಈ ರೋಗಾಣು ಮನುಷ್ಯನ ದೇಹವನ್ನು ಪ್ರವೇಶಿಸಿದ ಎಷ್ಟು ದಿನಗಳ ನಂತರ ನಮಗೆ ಲಕ್ಷಣಗಳು ಗೋಚರಿಸಲಿಕ್ಕೆ ಪ್ರಾರಂಭಿಸ್ತದೆ?
0: ಈಗ ಅದು ಸುಮಾರು 5-7 ದಿವಸದ ಒಳಗೆ ವೈರಸ್ ಎಂಟ್ರಿ ಆಗಿ ರೋಗ ಬರ್ತದೆ. ರೋಗ ಬಂದ ತಕ್ಷಣ ಮೊದಲಿಗೆ ಜ್ವರ, ನಿಮ್ಮೆಲ್ಲ ರೋಗಗಳಲ್ಲಿ ಮೊದಲ ಲಕ್ಷಣ ಜ್ವರವೇ ಹೇಳೋದು ನಾವು. ಆದರೆ ಇಲ್ಲಿ ಜ್ವರ ತುಂಬ ತೀವ್ರ ಥರದ ಇರ್ತದೆ, 104

0: ನಾಲ್ಕು, 103, 105 ಡಿಗ್ರಿವರೆಗೂ ಹೋಗ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ಜೋರಾದ ತಲೆನೋವು ಇರ್ತದೆ, ಸಹಿಸ್ಲಿಕ್ಕಾಗದ ಹೆಂಕಿ ಈ ಟಮ್ನದ ತರೆ ಬೇನೆ ಬೈದಿನ ಇಜ್ಜಿ ಅಂತ ಹೇಳಿ, ಈ ಈ ಇಂಥ ಒಂದು ತಲೆನೋವು ನಾನು ಅನುಭವಿಸಲೇ ಇಲ್ಲ ಅಂತ ಹೇಳ್ತಾರೆ. ಬ್ರೇಕ್ ಬೋನ್ ಫೀವರ್ ಅಂತ ಹೇಳ್ತಾರೆ, ಬ್ರೇಕ್ ಬೋನ್ ಎಲುಬು ಮುರಿದಂಥ ನೋವು, ಮೈಕೈ ನೋವು, ಸಿಕ್ಕಾಪಟ್ಟೆ ನೋವಿರುತ್ತೆ. ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಇದರಲ್ಲಿ ಕಣ್ಣ ಗುಡ್ಡೆಯ ಹಿಂದ್ಗಡೆ ನೋವಾಗ್ತದೆ, ಕಣ್ಣನ್ನು ಆಚೆಚೆ ಮೂವ್ ಮಾಡುವಾಗ ನೋವಾಗ್ತದೆ, ರೆಟ್ರೋರ್ಬಿಟಲ್ ಪೇನ್ ಅಂತ ಹೇಳ್ತೀವಿ. ಮೈಯಲ್ಲಿ ಚಿಕ್ಕ ಚಿಕ್ಕ ಬೆವರ್ಸಾಲೆ ಅಂತ ಗುಳ್ಳೆ ಬೀಳ್ತದೆ.
1: ಈಗ ಸಾಮಾನ್ಯವಾಗಿ ನಾವು ಈಗ ಜ್ವರ ಬಂದ ತಕ್ಷಣ ಏನೋ ಒಂದು ಓವರ್ ದ ಕೌಂಟರ್ ಮೆಡಿಸಿನ್ ತಗೊಳ್ಳುವಂಥದ್ದು ಇರ್ತದೆ, ಅಥವಾ ಸುಮ್ಮನೆ ಏನೋ ಒಂದು ಬಂದು ತಗೊಂಡು ಹಾಗೆ ಗುಣ ಆಗುತ್ತೆ ಅಂತ ಕಾಯ್ತಾರೆ. ಆದರೆ ನಾವು ಎಷ್ಟು ಕಾಯ್ಬೇಕಾಗ್ತದೆ ಅಂದರೆ ಡಾಕ್ಟರ್ನ ಸಂಪರ್ಕಿಸಬೇಕಾದ್ರೆ, ಇದಕ್ಕೆ ಡೆಂಗ್ಯೂ ಟೆಸ್ಟ್ ಮಾಡಬೇಕಾದ್ರೆ ಏನಾದರೂ ಕಾಯ್ಬೇಕಾ ಹೇಗೆ?
0: ಈಗ ನೋಡಿ, ಡೆಂಗ್ಯೂ ಒಂದು ವಿಚಿತ್ರವಾದ ವ್ಯವಸ್ಥೆ. ಈಗ ಒಂದು ಊರಲ್ಲಿ ಒಂದು 5-6 ಜನಕ್ಕಿಂತ ಜಾಸ್ತಿ ಜನಕ್ಕೆ ಡೆಂಗ್ಯೂ ಬಂದಿದೆ ಅಂತ ಆದರೆ ಆಮೇಲೆ ಬರುವ ರೋಗ ಡೆಂಗ್ಯೂ ಇದೆಯಾ ಅಂತ ನೋಡಲಿಕ್ಕಿಲ್ಲ, ಅದು ಡೆಂಗ್ಯೂವೇ. ನಮ್ಮ ಕೆಲಸ ಏನು ಅಂತ ಹೇಳಿದರೆ, ಒಂದು ವೇಳೆ ಬೇರೆ ರೋಗ ಇದೆಯಾ ಅಂತ ಪತ್ತೆ ಹಚ್ಚಬೇಕು. ಮಲೇರಿಯಾ ಇದೆಯಾ ನೋಡಬೇಕು, ಅವನಿಗೆ ಟೈಫಾಯ್ಡ್ ಇದೆಯಾ ನೋಡಬೇಕು, ಮೂತ್ರದ ಇನ್ಫೆಕ್ಷನ್ ಇದೆಯಾ ನೋಡಬೇಕು, ಕೆಮ್ಮು ಕಫ ಆಗಿದೆ ನೋಡಿ. ಅದು ಯಾವುದೂ ಇಲ್ಲ, ನಿಮ್ಮ ಊರಲ್ಲಿ 4 ಜನಕ್ಕೆ ಡೆಂಗ್ಯೂ ಬಂದಿದೆ, ಹಾಗಾದರೆ ಅದು ಡೆಂಗ್ಯೂವೇ. ಸೊ ಪತ್ತೆ ಹಚ್ಚಲಿಕ್ಕೆ ಓಡಾಡುವ ಅವಸ್ಥೆ ಇಲ್ಲ. ಇಲ್ಲಿ ವ್ಯವಸ್ಥೆ ಏನು ಅಂತ ಹೇಳಿದರೆ, ಜ್ವರ ಬಂದ ತಕ್ಷಣ ವೈದ್ಯರನ್ನು ಭೇಟಿಯಾಗಿ ನೀವು ಸೆಲ್ಫ್ ಮೆಡಿಕೇಷನ್ ಮಾಡಬೇಡಿ. ಕೆಲವರು ಏನು ಮಾಡ್ತಾರೆ, 20 ಮಾತ್ರೆ ತಗೊಂಡೋದ್ರೆ 20 ಮಾತ್ರೆ ಮುಗಿಯೋರಿಗೂ ತಿಂತಾ ಇರ್ತಾರೆ. ಸೊ ಜ್ವರದ ವಿಷಯದಲ್ಲಿ ಜ್ವರ ಬರುವಾಗ ಮಾತ್ರ ಔಷಧಿಯನ್ನು ತಗೊಳ್ಳಿ. ಹಾಗೂ ಇದಕ್ಕೆ ಯಾವುದೇ ಗುಣಪಡಿಸುವಂಥ ಔಷಧಿ ಇಲ್ಲ. ಇಲ್ಲಿ ಔಷಧಿ ಇರುವುದು ಯಾಕೆ ಅಂತ ಹೇಳಿದರೆ, ಜ್ವರ ಜೋರಾಗದಾಗೆ ಮಾತ್ರ, ಬೇಕಾಗಿರುವುದು ವಿಶ್ರಾಂತಿ.
1: ಅಂದರೆ ಇದು ಎಷ್ಟು ಮಾರಣಾಂತಿಕ? ಇದು
0: ಸುಮಾರು 100ರಲ್ಲಿ 5-6 ಜನ ತೀರಿಕೊಳ್ಳುವ ಸಾಧ್ಯತೆ ಇರ್ತದೆ. ಇಲ್ಲಿ ದೊಡ್ಡ ತೊಂದರೆ ಏನು ಅಂತ ಹೇಳಿದ್ರೆ, ನಿರ್ದಿಷ್ಟವಾದ ಔಷಧಿ ಇಲ್ಲ. ಔಷಧಿ ಕೊಡುವುದು ಈಗ ನಾನು ಹೇಳಿದ ಒಂದೊಂದು ತೊಂದರೆ ಆಗುವ ಆ ತೊಂದರೆಗೆ ಅನುಗುಣವಾಗಿ, ಈಗ ಅವನಿಗೆ ಪ್ಲೇಟ್ಲೆಟ್ ಕಮ್ಮಿ ಆಯಿತು, ತುಂಬಾ ಕಮ್ಮಿ ಆಯಿತು, ಆಗ ಮಾತ್ರ ಪ್ಲೇಟ್ಲೆಟ್ ಕೊಡಬೇಕು. ಅವನಿಗೆ ಪ್ಲಾಸ್ಮಾ ಕಮ್ಮಿ ಆಗಿ ರಕ್ತದೊತ್ತಡ ಕಮ್ಮಿ ಆಯಿತು, ಆಗ ಮರುಪೂರಣೆ ಮಾಡಬೇಕಾಗ್ತದೆ. ಸೊ ಆಯಾಯ ವ್ಯಕ್ತಿಗೆ ಅನುಗುಣವಾಗಿ, ಅವನ ತೊಂದರೆಗೆ ಅನುಗುಣವಾಗಿ ಚಿಕಿತ್ಸೆಯ ಹೊರತು ನಿರ್ದಿಷ್ಟವಾದ ಚಿಕಿತ್ಸೆ ಅಂತ ಇದರಲ್ಲಿ ಇರುವುದಿಲ್ಲ.
1: ಲಕ್ಷಣ ಆಧಾರಿತ ಚಿಕಿತ್ಸೆ ಅಂತ
0: 100 ಸರಿ.
1: ಈಗ ಡಾಕ್ಟ್ರೆ, ಈ ಒಂದು ರೋಗ ಬಂದ ನಂತರ ರೋಗಿಗಳು ಯಾವ ರೀತಿಯಾಗಿ ಅದನ್ನು ಅಲ್ಲಿ ಕೆಲವು ವಿಚಾರಗಳನ್ನು ತಿಳ್ಕೋಬೇಕಾಗತ್ತೆ, ಯಾವ ರೀತಿಯಾದಂಥ ಕ್ರಮಗಳನ್ನು ಕೈಗೊಳ್ಬೇಕಾಗತ್ತೆ?
0: ಈಗ ಮೊದಲನೇದಾಗಿ ನಾವು ಈಗಾಗಲೇ ಮಾತಾಡಿದ ಹಾಗೆ ಆಹಾರದ ಪದ್ಧತಿ, ಸಾಕಷ್ಟು ನೀರಿನಂಶ ತಗೋಬೇಕಾಗ್ತದೆ. ನೀರಿನಂಶ ಅಂತ ಹೇಳಿದ್ರೆ ದಿವಸಕ್ಕೆ ಒಂದು 3-4 ಲೀಟರ್ನಷ್ಟು ನೀರು, ಅಂದರೆ ನೀರಾಗಿ ತಗೊಳ್ಬೇಕು ಅಂತ ಇಲ್ಲ. ಈಗ ಗಂಜಿ ತಗೊಳ್ಬೋದು, ರಾಗಿ ಇದು ಅಂಬಲಿ ತಗೊಳ್ಬೋದು, ನೀರಿನ ಅಂಶ ಜಾಸ್ತಿ ಇರ್ಬೋದು. ಹಣ್ಣಿನ ರಸ ತಗೋಬೋದು. ಹಣ್ಣಿನ ರಸ ಅಂತ ಹೇಳಿದ್ರೆ ಜ್ಯೂಸ್ ಮಾಡಿ ಸಕ್ಕರೆ ಹಾಕಿ ಕುಡಿಯೋದಲ್ಲ, ಹಣ್ಣಿನ ರಸ ತಗೋಬೋದು ಅಥವಾ ಹಣ್ಣನ್ನು ತಿನ್ಬೋದು. ನೀರಿನ ಅಂಶ ಜಾಸ್ತಿಯಾಗಿ ತಗೋಬೋದು. ಏ ನಮ್ಮಲ್ಲಿ ನೋಡುವಂಥ ಸೌತೆಕಾಯಿ ಇರ್ಬೋದು, ಮುಳ್ಳು ಸೌತೆಕಾಯಿ, ನೀರಿನ ಅಂಶ ಜಾಸ್ತಿ ಇರುವಂಥ ತರಕಾರಿಗಳನ್ನು ಉಪಯೋಗಿಸ್ಬೋದು. ಸೊ ಇಲ್ಲಿ ಅಗತ್ಯತೆ ಏನು ಅಂತೇಳಿ, ನೀರಿನ ಅಂಶ ಜಾಸ್ತಿ ಆಗಬೇಕು. ಈಗ ತಾವು ಕೇಳಿದಂತೆ ಯಾವ ವಿಚಾರದ ಬಗ್ಗೆ ನೋಡಬೇಕು ಅಂತೇಳಿದರೆ, ನನಗೆ ಹೇಗೂ ಬಂತು ಈಗ ಡೆಂಗ್ಯೂ, ನನ್ನಿಂದ ಇನ್ನೊಬ್ಬರಿಗೆ ಬರಬಾರ್ದು ಅನ್ನೋ ಒಂದು ಕಲ್ಪನೆ ಇರಬೇಕು ವ್ಯಕ್ತಿಗೆ. ಸೊ ಒಬ್ಬರಿಂದ ಒಬ್ಬರಿಗೆ ಯಾಕೆ ಹರಡ್ತದೆ, ಸೊಳ್ಳೆ ಕಚ್ಚೆ ಹರಡ್ತದೆ. ಸೊ ಯಾರಿಗೆ ಡೆಂಗ್ಯೂ ಬಂದಿದೆ ಅನ್ನುವ ಒಂದು ಸಂಶಯ ಇರ್ತದೆ, ಅವರು ಅವರಿಗೆ ಸೊಳ್ಳೆ ಕಚ್ಚದಾಗೆ ನೋಡಬೇಕು. ಸಿಗುವಂಥ ಕಹಿ ಬೇವಿನ ಎಣ್ಣೆ ಇರ್ತದೆ, ಕಹಿ ಬೇವಿನ ಎಣ್ಣೆಯನ್ನು ಹಾಗೆ ಹಚ್ಚಿದರೆ ಒಂದು ಸ್ವಲ್ಪ ವಾಸನೆ ಜಾಸ್ತಿ ಇರ್ತದೆ. ಸೊ 100 ಕಹಿ ಬೇವಿನ ಎಣ್ಣೆಗೆ 300 ತೆಂಗಿನೆಣ್ಣೆ, ಅಂದರೆ 1/3 ಅಂಶದಷ್ಟು ಕಹಿ ಬೇವಿನ ಎಣ್ಣೆಯು, ಉಳಿದಂತೆ 1/3 ಅಂಶದಷ್ಟು ತೆಂಗಿನೆಣ್ಣೆಯನ್ನು ಮಿಶ್ರ ಮಾಡಿದರೆ, ಅಥವಾ 1 ಲೀಟ್ರಿಗೆ ಕೈಬೇವಿನ ಎಣ್ಣೆಗೆ 4 ಲೀಟ್ರ್ ತೆಂಗಿನೆಣ್ಣೆ, ಅದು ಅಗತ್ಯ ಇಲ್ಲ, ಅದು ತುಂಬ ವೇಸ್ಟ್ ಆಗ್ತದೆ. 100 ml 300 ml ತೆಂಗಿನೆಣ್ಣೆ ಹಾಕಿ ಅದನ್ನು ಮೈ ಮೇಲೆ ಹಚ್ಕೊಂಡು ಸೊಳ್ಳೆ ಕಚ್ಚಲ್ಲ. ಇನ್ನೂ ಸುಧಾರಿತ ಕ್ರೀಮ್ಗಳೆಲ್ಲ ಇದೆ, ಆದರೆ ಎಲ್ಲಕ್ಕಿಂತ ಸುಲಭ ಹಾಗೂ ಒಳ್ಳೆಯದು ಯಾಕೆಂತ ಹೇಳಿದ್ರೆ, ಈ ಕಹಿಬೇವಿನ ಎಣ್ಣೆ ಮತ್ತು ತೆಂಗಿನೆಣ್ಣೆ ಮಿಶ್ರಣ ಚರ್ಮದಲ್ಲಿ ಬಿದ್ದಂಥ ಏನು ನಾನಾಗ ಹೇಳಿದೆ ಬೆವರ್ಸಾಲೆ ಅಂತ ಬೀಳ್ಬೋದು, ಚರ್ಮ ಎಲ್ಲ ಒಂಥರ ಇರಿಟೇಷನ್ ಆಗುತ್ತೆ ಡೆಂಗ್ಯೂವಲ್ಲಿ. ಸೊ ಅದಕ್ಕೂ ಔಷಧಿ ಆಗತ್ತೆ, ನಿಮಗೆ ಸೊಳ್ಳೆ ಕಚ್ಚದಂತಗೂ ನೋಡ್ತದೆ.
1: ಡಾಕ್ಟರ್, ಈಗ ಕಡೆಯದಾಗಿ ಇಲಾಖೆ ವತಿಯಿಂದ ಏನೆಲ್ಲ ಕಾರ್ಯಕ್ರಮಗಳನ್ನು ತಾವು ಮಾಡ್ತಾ ಇದ್ದೀರಿ?
0: ಇಲಾಖೆ ವತಿಯಿಂದ ಅರಿವು ಕಾರ್ಯಕ್ರಮ. ಈಗ ನೋಡಿ, ಡೆಂಗ್ಯೂವಲ್ಲಿ ಮುಖ್ಯ ಪಾತ್ರ ಇರುವುದು ಜನರದ್ದು. ಮೊದಲು ನೋಡಿ ನಿಮ್ಮ ಮನೆಯ ಸುತ್ತಮುತ್ತ ಏನಿದೆ ಅಂತ ನೋಡಿ. ಸೊ ನಮ್ಮ ಕಾರ್ಯಕರ್ತರು ಕೂಡ ಬಂದು ತೋರಿಸ್ತಾರೆ, ನಿಮಗೆ ತೆಗೆಯುವುದು ನೀವೇ ತೆಗಿಬೇಕು, ಮನೆ ಸುತ್ತಮುತ್ತ ನೀವು ಬಿಸಾಡಿದ ವಸ್ತುಗಳನ್ನು ತೋರಿಸಿ.

0: ಕೊಡ್ತಾರೆ, ಅದನ್ನು ನೀವು ಸರಿಪಡಿಸಬೇಕು. ನಮ್ಮ ಕಾರ್ಯಕರ್ತೆಯರು ಯಾವಾಗ ಡೆಂಗು ಹೇಗೆ ಬರ್ತದೆ, ಡೆಂಗುವಿನಿಂದ ಆಗುವ ತೊಂದರೆಗಳೇನು, ಡೆಂಗು ಬಾರದಂತೆ ಏನು ತಡೆಗಟ್ಟಬಹುದು ಅಂತ ಹೇಳುವ ಎಲ್ಲ ವಿಷಯಗಳ ಮಾಹಿತಿ ಕೊಡ್ತಾರೆ. ಸೊ ಅದನ್ನು ಆಕ್ಟ್ ಮಾಡೋದು ನಮ್ಮ ಕರ್ತವ್ಯ. ಸೊ ಅಲ್ಲಿ ಗಪ್ಪಿ ಮೀನು ಅಂತ ಒಂದು ಮೀನು ಸಿಗತ್ತೆ. ಸೊ ಆ ಮೀನು ಅದು ತಿನ್ನಲಿಕ್ಕಾಗುವ ಮೀನಲ್ಲ, ಇದು ಚಿಕ್ಕ ಮೀನು. ಅದನ್ನು ನೀರಿನಲ್ಲಿ ಬಿಟ್ಟರೆ ಈ ಸೊಳ್ಳೆಯ ಏನು ಮರಿಗಳಿರ್ತವೆ ಅಥವಾ ಸೊಳ್ಳೆಯ ಮೊಟ್ಟೆಗಳೇನಿರ್ತವೆ ಅವುಗಳನ್ನು ತಿಂತವೆ. ಗಪ್ಪಿ ಮೀನನ್ನು ನಮ್ಮ ಕಾರ್ಯಕರ್ತೆಯರು ಕೊಡ್ತಾರೆ. ನಿಮಗೆ ಜನ ಯೋಚಿಸಬೇಕು. ಇನ್ನೊಂದು ಕ್ಲೀನ್ ಅಂತ ಹೇಳಿ ಯಾಕೆ ಬರ್ತಿದೆ ಅಂತ ಹೇಳಿದರೆ, ಈ ಸೊಳ್ಳೆಯ ಮೊಟ್ಟೆ, ಇಡೀ ಸೊಳ್ಳೆಯ ಮೊಟ್ಟೆ ಅದರ ಪಾತ್ರೆಯ ಬದಿಯಲ್ಲಿರ್ತದೆ. ನಾವು ಕಪ್ಪು ಕಪ್ಪು ಚಿಕ್ಕ ಚಿಕ್ಕ ಚುಕ್ಕೆ ಆಗಿರ್ತದೆ ನೋಡಿ, ಕೆಲವು ಸಲ ತುಂಬಾ ಸಮಯದಲ್ಲಿ ನೀವು ನೀರು ಯೂಸ್ ಮಾಡದಿದ್ರೆ. ಸೊ ಅದು ನೀವು ತಿಳಿದುಕೊಂಡಾಗೆ ಫಂಗಸ್ ಅಲ್ಲ, ಅದು ಈ ಸೊಳ್ಳೆಯ ಮೊಟ್ಟೆ ಅಲ್ಲಿ ಅಂಟಿಕೊಂಡಿರೋದು. ತಿಕ್ಕಿ ತೊಳೆಯದಿದ್ರೆ ಪಾತ್ರೆಗಳನ್ನು, ಅಂದ್ರೆ ನೀರು ಸಂಗ್ರಹಗಳನ್ನು, ಆ ಸೊಳ್ಳೆಯ ಮೊಟ್ಟೆ ಅಲ್ಲೇ ಇದ್ದು 2 ವರ್ಷಗಳ ಕಾಲ ಉಳ್ಕೊಳ್ತದೆ. ಸೊ ಪ್ರತಿ ಸಲ ನೀವು ನಿಮ್ಮ ಟ್ಯಾಂಕಿಯನ್ನು ತಿಕ್ಕಿ ಉಜ್ಜಿ ತೊಳೆದು ಹೊಸ ನೀರನ್ನು 7 ದಿವಸಕ್ಕೊಮ್ಮೆ ಬದಲಾಯಿಸಿದ್ರೆ ತುಂಬಾನೇ ಉತ್ತಮ. 3 ತಿಂಗಳಿಗೊಮ್ಮೆ ಕ್ಲೀನ್ ಮಾಡಿ.
1: ಧನ್ಯವಾದಗಳು ಡಾಕ್ಟ್ರೆ, ಡೆಂಗ್ಯೂ ಕುರಿತು ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು.
0: ಧನ್ಯವಾದಗಳು ತಮಗೆ ಕೂಡ.
2: ಇದುವರೆಗೆ ರಾಷ್ಟ್ರೀಯ ಡೆಂಗ್ಯೂ ದಿನದ ಅಂಗವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಸರ್ವೇಕ್ಷಣಾಧಿಕಾರಿಯಾಗಿರುವ ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಲತೀಶ್ ಪಾಲ್ದಾನೆ.
3: ಆಕಾಶವಾಣಿ ಮಂಗಳೂರು, ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ಮಾಂಗಲ್ಯಂ ತಂತು ನಾನೇನ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಹಾಡಿರುವ ಗೀತೆ. ಸಾಹಿತ್ಯ ಕೆ ಕಲ್ಯಾಣ್, ಸಂಗೀತ ನೀಡಿದ್ದಾರೆ ವಿ ಮನೋಹರ್.

ಸೂರ್ಯವಂಶ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಹಾಡಿರುವ ಗೀತೆ. ಸಾಹಿತ್ಯ ರಚನೆ ಶ್ಯಾಮಸುಂದರ ಕುಲಕರ್ಣಿ, ಸಂಗೀತ ನಿರ್ದೇಶನ ವಿ ಮನೋಹರ್.

ಇದುವರೆಗೆ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು ಇದೀಗ ಪ್ರಾಯೋಜಿತ ಕಾರ್ಯಕ್ರಮ ಕಥಾಮೃತ.

0: ಕಥಾಮೃತ ಪೌರಾಣಿಕ ಕಥಾಸಾಗರದಿಂದ ಮತ್ತಿಸಿ ತಂದ ನವನೀತ ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಜಾರಾಮ್ ಪಾಲಿಮರ್ಸ್ ಕೋಟೇಶ್ವರ.
1: ಇಂದಿನ ಕಥಾಮೃತದ ಕಥೆ ಶ್ರೀ ಪದ್ಮಪುರಾಣದ ಭೂಮಿಖಂಡದ 93ನೇ ಅಧ್ಯಾಯದಲ್ಲಿ ಬರುವ ಚೋಳರಾಜನ ಕಥೆ. ತಂದೆಯಾದ ಕುಂಜಲ ಪಕ್ಷಿಯು ತನ್ನ 3ನೇ ಮಗನಾದ ವಿಜ್ವಲನನ್ನು ಕುರಿತು ಹೀಗೆ ಹೇಳಿದ. ಎಲೈ ವಿಜ್ವಲನೇ, ಭೂಮಿಯನ್ನು ಸುತ್ತುತ್ತಿರುವ ನೀನು ಯಾವ ಆಶ್ಚರ್ಯವನ್ನು ನೋಡಿದೆ? ಅದಕ್ಕೆ ವಿಜ್ವಲನು, ಮೇರುವಿನ ಸಮೀಪದಲ್ಲಿ ಫಲಪುಷ್ಪಭರಿತವಾದ ಆನಂದವೆಂಬ ಕಾನನವಿದೆ. ಅಪ್ಸರಸ್ಸು, ಗಂಧರ್ವ, ಕಿನ್ನರ, ನಾಗರಿಂದಲೂ ದುಂಬಿಗಳ ಝೇಂಕಾರಗಳಿಂದ ಒಳಗೂಡಿದ ಅಲ್ಲಿ ಸುಂದರ ಸರೋವರವೊಂದಿದೆ. ಪದ್ಮಗಳ ಸುವಾಸನೆ ಹೊಂದಿದ ಆ ಸರೋವರದಲ್ಲಿ ಸುಂದರ ಹಂಸ ಬಕಗಳು ವಾಸವಾಗಿವೆ. ಅಲ್ಲಿಗೆ ದೇವತೆಗಳು, ಗಂಧರ್ವರೂ ಬರುತ್ತಾರೆ. ಅಂತಹ ಸರೋವರದ ಬಳಿಗೆ ದಿವ್ಯ ಭೋಗವುಳ್ಳ ಒಂದು ವಿಮಾನವು ಬಂತು. ಅದರಲ್ಲಿ ಸಿದ್ಧ ಸಾಧ್ಯರಿಂದ ಹೊಗಳಲ್ಪಡುವ ದಿವ್ಯ ಮಾಲಾಧಾರಿಯೂ ರತ್ನಮಾಲಾಧರನೂ ಆದ ಸುಂದರ ಪುರುಷನಿದ್ದ. ಆತನ ಜೊತೆ ಮುತ್ತಿನ ಮಾಲೆ ಬಳೆಗಳನ್ನು ತೊಟ್ಟ ಸುಂದರಿಯೊಬ್ಬಳು ಇದ್ದಳು. ಇಬ್ಬರು ವಿಮಾನದಿಂದ ಇಳಿದು ಸರೋವರದ ಬಳಿಗೆ ಹೋಗಿ ಸ್ನಾನ ಮಾಡಿದರು. ನಂತರ ದಂಪತಿಗಳು ಕತ್ತಿಗಳನ್ನು ಹಿಡಿದು ನಿಂತರು. ಅವರ ಕಾಲಬುಡದಲ್ಲಿ ಅವರ ತದ್ರೂಪಿ ಶವಗಳು ಬಿದ್ದಿದ್ದವು. ಕೂಡಲೇ ಆ ಗಂಡಸು ಗಂಡಸಿನ ಶವವನ್ನು ಕತ್ತರಿಸಿ ತಿನ್ನತೊಡಗಿದ. ಹಾಗೆಯೇ ಆ ಹೆಂಗಸು ಹೆಂಗಸಿನ ಶವವನ್ನು ತಿನ್ನತೊಡಗಿದಳು. ಕೆಲಕಾಲ ಆ ಮಾಂಸವನ್ನು ತಿಂದು ಸರೋವರದ ನೀರನ್ನು ಕುಡಿದು ಆ ವಿಮಾನದಲ್ಲಿ ಹೊರಟು ಹೋದರು. ಅಲ್ಲೇ ಕೆಲ ಹೆಂಗಸರು ಹಾಸ್ಯ ಮಾಡುತ್ತಾ ತಮ್ಮ ಮಾಂಸಗಳನ್ನು ತಾವೇ ತಿನ್ನುತ್ತಿದ್ದುದನ್ನು ಕಂಡೆ. ಈ ಆಶ್ಚರ್ಯದ ದೃಶ್ಯಕ್ಕೆ ಕಾರಣವೇನು ಎಂದು ಕೇಳಲು ಕುಂಜಲನು ಹೀಗೆ ಹೇಳಿದ. ಎಲ್ಲಕ್ಕೂ ಕರ್ಮವೇ ಕಾರಣ. ಹಿಂದೆ ಚೋಳ ದೇಶದಲ್ಲಿ ಸುಬಾಹು ಎಂಬ ರಾಜನಿದ್ದ. ಗುಣವಂತನು ಸುಂದರನೂ ಆದ ಆತ ಸದಾ ವಿಷ್ಣು ಪೂಜೆಯನ್ನು ಮಾಡುತ್ತಿದ್ದ. ಅವನು ಅಶ್ವಮೇಧಾದಿ ಯಾಗಗಳನ್ನು ಮಾಡಿದ. ಆತನಿಗೆ ಜೈಮಿನಿ ಎಂಬ ಪುರೋಹಿತನಿದ್ದ. ಆತನು ರಾಜನನ್ನು ಕುರಿತು, ರಾಜನೇ, ಒಳ್ಳೆಯ ದಾನ ಮಾಡು, ಅದರಲ್ಲೂ ಅನ್ನದಾನ ಶ್ರೇಷ್ಠ, ದಾನದಿಂದಲೇ ಕೀರ್ತಿ ಸುಖ ಸಿಗುತ್ತದೆ ಎಂದು ಧರ್ಮ ಧರ್ಮಗಳ ಸಾರವನ್ನು ತಿಳಿಸಿದ. ಅದಕ್ಕೆ ಸುಬಾಹುವು, ನಾನು ಧರ್ಮವನ್ನು ಮಾಡುತ್ತೇನೆ, ವಿಷ್ಣುವನ್ನು ಪೂಜಿಸುತ್ತೇನೆ ಎಂದು ಹೇಳಿದ. ಹೀಗೆ ಹೇಳಿ

0: ಯಜ್ಞಗಳನ್ನು ಮಾಡಿ ವಿಷ್ಣುವನ್ನು ಪೂಜಿಸಿ ವಿಷ್ಣು ಲೋಕವನ್ನು ಹೊಂದಿದ. ತನ್ನ ಪತ್ನಿಯೊಡನೆ ವಿಷ್ಣು ಲೋಕವನ್ನು ಹೊಂದಿದರೂ ಅಲ್ಲಿ ಆತನಿಗೆ ತನ್ನ ಸ್ವಾಮಿ ಕಾಣಸಿಗಲಿಲ್ಲ. ಹರಿಯನ್ನು ಹುಡುಕಿ ಹುಡುಕಿ ಆ ದಂಪತಿಗಳಿಗೆ ಹಸಿವು ಬಾಯಾರಿಕೆಗಳು ಆವರಿಸತೊಡಗಿದವು. ದುಃಖಗೊಂಡ ಅವರು ಹಲವು ವೃಕ್ಷಗಳಿಂದಲೂ ಕೆರೆ ಕೊಳಗಳಿಂದಲೂ ಆವರಿಸಲ್ಪಟ್ಟ ಪುಣ್ಯಾಶ್ರಮವನ್ನು ನೋಡಿದರು. ಆ ಆಶ್ರಮವನ್ನು ಪ್ರವೇಶಿಸಿದ ಸುಬಾಹುವು ಅಲ್ಲಿ ಮುನಿಶ್ರೇಷ್ಠನಾದ ವಾಮದೇವನನ್ನು ಕಂಡ. ಆ ಮುನಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆದ ರಾಜನು, ಸ್ವಾಮಿನ್, ನಾನು ವಿಷ್ಣು ಲೋಕದಲ್ಲಿ ಎಷ್ಟು ಹುಡುಕಿದರೂ ವಾಸುದೇವನೇಕೆ ಕಾಣುತ್ತಿಲ್ಲ? ನನಗೆ ಹಸಿವು ಬಾಯಾರಿಕೆಗಳೇಕೆ ಆವರಿಸುತ್ತಿವೆ ಎಂದು ಕೇಳಲು ಋಷಿಯು, ನೀನು ವಿಷ್ಣುವನ್ನು ಭಕ್ತಿಯಿಂದ ಆರಾಧಿಸಿದರೂ ಒಬ್ಬನಿಗೂ ಕೂಡ ಅನ್ನದಾನ ಮಾಡಿಲ್ಲ, ಅದರಿಂದ ಈ ಗತಿ ಒದಗಿದೆ. ಆ ಕರ್ಮದ ಫಲವನ್ನು ಅನುಭವಿಸಲೇಬೇಕು. ನೀನು ಹಾಗೂ ನಿನ್ನ ಹೆಂಡತಿಯರಿಬ್ಬರು ನಿಮ್ಮ ದೇಹ ಬಿದ್ದ ಜಾಗಕ್ಕೆ ಹೋಗಿ ಅಲ್ಲಿ ನಿಮ್ಮ ದೇಹಗಳನ್ನು ತಿನ್ನುತ್ತೀರಿ. ಪಾಪನಾಶಕ ವಾಸುದೇವನ ಸ್ತೋತ್ರವನ್ನು ಕೇಳಿದಾಗ ಕಷ್ಟದಿಂದ ಬಿಡುಗಡೆ ಹೊಂದುವಿರಿ ಎಂದು ಹೇಳಿದ. ಅದರಂತೆ ಆ ದಂಪತಿಗಳು ತಮ್ಮ ಪೂರ್ವಜನ್ಮ ಶರೀರವನ್ನು ತಿನ್ನುತ್ತಿರುತ್ತಾರೆ, ಆದರೆ ಆ ಶರೀರಗಳೆಲ್ಲವೂ ಅಕ್ಷಯವಾಗಿರುತ್ತವೆ. ಆ ರಾಜನನ್ನು ಪ್ರಜ್ಞಾ ಮತ್ತು ಶ್ರದ್ಧಾ ಎನ್ನುವ ಸ್ತ್ರೀಯರು ಹಾಸ್ಯ ಮಾಡುತ್ತಾರೆ ಎಂದು ಕುಂಜಲನು ಹೇಳಲು, ವಿಜ್ವಲನು ಆ ವಾಸುದೇವ ಸ್ತೋತ್ರವನ್ನು ಉಪದೇಶ ಮಾಡು ಎಂದು ಕೇಳಿದ. ಅದರಂತೆ ಕುಂಜಲನು ವಿಜ್ವಲನಿಗೆ ವಾಸುದೇವ ಸ್ತೋತ್ರವನ್ನು ಉಪದೇಶಿಸಿದ. ನಂತರ ವಿಜ್ವಲನು ಹಾರಿ ಆನಂದ ಕಾನನಕ್ಕೆ ಬಂದು ರಾಜನು ಮತ್ತೆ ಮಾಂಸ ತಿನ್ನಲು ಬಂದಾಗ ವಾಸುದೇವ ಸ್ತೋತ್ರವನ್ನು ಹೇಳಿದ. ಅದನ್ನು ಕೇಳಿ ರಾಜನ ಪಾಪವು ದಹಿಸಿ ಹರಿಯು ಪ್ರತ್ಯಕ್ಷನಾಗಿ ರಾಜನಿಗೆ ವಿಷ್ಣು ಪದವನ್ನು ಕರುಣಿಸಿದ. ಮುಂದಿನ ಕಥಾಮೃತದಲ್ಲಿ ಇನ್ನೊಂದು ಕಥಾಮೃತ ಬಿಂದುವಿನೊಂದಿಗೆ ನಿಮ್ಮೊಂದಿಗೆ ಬರ್ತೇವೆ. ನಮಸ್ಕಾರ.
1: ಸುಖ ಜೀವನದ ಆಸರಿಯು ನಲ್ಮೆಯ ಬಾಳಿಗೆ ಸಂಗಾತಿಯು.
2: ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆಯ ನೀರಿನ ಟ್ಯಾಂಕ್ಗಳೆಂದರೆ ಸನ್ರೈಸ್ ಮಾತ್ರ.
1: ಸನ್ರೈಸ್ ವಾಟರ್ ಟ್ಯಾಂಕ್ಸ್.
2: ತಯಾರಕರು ರಾಜಾರಾಮ್ ಪಾಲಿಮರ್ಸ್, ಕೋಟೇಶ್ವರ.
3: ಕಥಾಮೃತ ಪ್ರಸಾರವಾಯಿತು. ಪರಿಕಲ್ಪನೆ ಸೂರ್ಯನಾರಾಯಣ ಭಟ್ ಪಿಎಸ್, ನಿರೂಪಣೆ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಜಾರಾಮ್ ಪಾಲಿಮರ್ಸ್, ಕೋಟೇಶ್ವರ.
4: ಕಥಾಮೃತ ಕೇಳಿದಿರಿ ಆಕಾಶವಾಣಿ ಮಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
5: ಆಕಾಶವಾಣಿ ಝೇಂಕಾರ ಮಕ್ಕಳ ಗೀತಗಾಯನ ಕಲಿಕಾ ಕಾರ್ಯಕ್ರಮ.
6: ಪ್ರೀತಿಯ ಮಕ್ಕಳೇ, ಇವತ್ತಿನ ಝೇಂಕಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ. ಈ ತಿಂಗಳ ಝೇಂಕಾರ ಕಾರ್ಯಕ್ರಮದಲ್ಲಿ ಚೆನ್ನವೀರ ಕಣವಿ ಅವರ ಕವನವನ್ನ ಆಯ್ಕೆ ಮಾಡಿಕೊಂಡಿದ್ದೀವಿ. ಇವತ್ತು ಹಾಡನ್ನ ಕಲ್ತ್ಕೊಳ್ಳೋಕೆ ಬಂದಿದ್ದಾರೆ ಮೈಸೂರಿನ ಗಾನ ಭಾರತಿ ಸಂಗೀತ ಶಾಲೆಯ ಮಕ್ಕಳು. ಮೊದಲಿಗೆ ಕವನವನ್ನ ಹೇಳ್ತೇನೆ, ಬರ್ಕೊಳ್ತೀರಾ? ಪೆನ್ನು ಪೇಪರ್ ಎಲ್ಲ ರೆಡಿ ಇದೆಯಾ?
7: ರೆಡಿ ಇದೆ.
6: ಸರಿ, ಕವನವನ್ನ ಬರ್ಕೊಳ್ಳೋಕೆ ಪ್ರಾರಂಭ ಮಾಡಿ. ಹಲವು ಬಣ್ಣಗಳ ಕಣ್ಣಿಗೆ ಕಾಣಿಸಿ ಹಗಲಿಗೆ ಬೆಳ್ಳಗೆ ಹೊಳೆದವನೇ, ಇಳೆಯ ಹಸಿರಿನಲ್ಲಿ ಹೂಗಳ ಪೋಣಿಸಿ ಬಾನಿನುದ್ದಕ್ಕೂ ಬೆಳೆದವನೇ, ಇಳೆಯ ಹಸಿರಿನಲ್ಲಿ ಹೂಗಳ ಪೋಣಿಸಿ ಬಾನಿನುದ್ದಕ್ಕೂ ಬೆಳೆದವನೇ. ವಂದನೆ ನಿನಗೆ ವಂದನೆ. ಪಲ್ಲವಿ ಆಯ್ತಲ್ಲ, ಈಗ ಮೊದಲನೇ ಚರಣ. ಮೂಡಣ ದಿಕ್ಕಿನ ಹಾಡುವ ಹಕ್ಕಿಗೆ ಜೋಡಿ ರೆಕ್ಕೆಗಳ ಕೊಟ್ಟವನೆ, ಮೂಡಣ ದಿಕ್ಕಿನ ಹಾಡುವ ಹಕ್ಕಿಗೆ ಜೋಡಿ ರೆಕ್ಕೆಗಳ ಕೊಟ್ಟವನೆ. ಆಯ್ತಾ?
7: ಆಯ್ತು.
6: ಮುಳುಗುವ ನೆವದಲ್ಲಿ ಬೆಟ್ಟದ ಮೌನಕ್ಕೆ ಚಿನ್ನದ ಕಿರೀಟವ ಇಟ್ಟವನೆ, ಮುಳುಗುವ ನೆವದಲ್ಲಿ ಬೆಟ್ಟದ ಮೌನಕ್ಕೆ ಚಿನ್ನದ ಕಿರೀಟವ ಇಟ್ಟವನೆ. ವಂದನೆ ನಿನಗೆ ವಂದನೆ. ಕೊನೆ ಚರಣ. ಒಳಗೂ ಹೊರಗೂ ಉರಿಯುವ ದ್ವೇಷಕ್ಕೆ ಗುಡುಗಿ ಮಿಂಚಿ ಮಳೆಗರೆದವನೆ, ಒಳಗೂ ಹೊರಗೂ ಉರಿಯುವ ದ್ವೇಷಕ್ಕೆ ಗುಡುಗಿ ಮಿಂಚಿ ಮಳೆಗರೆದವನೆ. ಮುಂದಿನ ಸಾಲು. ಬರಿದಾಗಿಹ ಕೆರೆ ತೊರೆಗಳ ತುಂಬಿಸಿ ಎದೆಯೋಳು ಜುಳು ಜುಳು ಹರಿದವನೆ, ಬರಿದಾಗಿಹ

0: ಕೆರೆ ತೊರೆಗಳ ತುಂಬಿಸಿ ಎದೆಯೊಳು ಜೂಳು ಜೂಳು ಹರಿದವನೇ. ವಂದನೆ ನಿನಗೆ ವಂದನೆ. ಎಲ್ರು ಬರ್ಕೊಂಡ್ರಾ?
1: ಹ್ಞೂ ಬರ್ಕೊಂಡ್ವಿ.
0: ಈಗ ಇದಕ್ಕೆ ಸಂಗೀತ ಸಂಯೋಜಿಸಿ ಹೇಳ್ಕೊಡ್ತಾರೆ ನಿಲಯದ ಸಂಗೀತ ಸಂಯೋಜಕರಾದ ಜಿ ಪುಷ್ಪಲತಾ.
2: ಮಕ್ಕಳೇ ಹಾಡೆಲ್ಲ ಬರ್ಕೊಂಡಿದ್ದೀರಾ ಅಲ್ವಾ?
1: ಹ್ಞೂ ಬರ್ಕೊಂಡಿದ್ದೀವಿ.
2: ಈ ಹಾಡು ಮೋಹನ ರಾಗದಲ್ಲಿದೆ. ಈ ಹಾಡಿನ ತಾಳ ತ್ರಿಶ್ರ ನಡೆ ಏಕತಾಳ. ಈ ತಾಳ ಹೇಗೆ ಬರುತ್ತೆ ಅಂತ ನಮ್ಮ ನಿಲಯದ ಮೃದಂಗ ಕಲಾವಿದರಾದ ಎಚ್ ಎಲ್ ಶಿವಶಂಕರ ಸ್ವಾಮಿ ಅವರು ನುಡಿಸಿ ತೋರಿಸ್ತಾರೆ. ಈ ರೀತಿ ಬರುತ್ತೆ ಈ ಹಾಡಿನ ತಾಳ. ಈಗ ಹಾಡನ್ನ ಹೇಳ್ಕೊಡ್ತೀನಿ, ಹಾಡ್ತೀರಾ?
1: ಹ್ಞೂ ಹಾಡ್ತೀವಿ.
2: ಹಲವು

ಇದಿಷ್ಟು ಎರಡನೇ ಚರಣ. ಇದಾದ್ಮೇಲೆ ಪಲ್ಲವಿಯ ಪೂರ್ತಿ ಸಾಲುಗಳನ್ನು ಹಾಡಿ ವಂದನೆ ನಿನಗೆ ವಂದನೆ ಆ ಸಾಲನ್ನ ಮೂರ್ ಸತಿ ಹಾಡಿ ನಿಲ್ಲಿಸ್ಬೇಕು. ಗೊತ್ತಾಯ್ತಾ? ಈಗ ಕೊನೆ ಪಲ್ಲವಿ ಹಾಡ್ತೀರಾ?

0: ಈ ಹಾಡು ಹೇಗೆ ಹಾಡೋದು ಅಂತ ನಿಮ್ಗೆ ಪೂರ್ತಿಯಾಗಿ ಗೊತ್ತಾಯ್ತಲ್ವಾ?
1: ಹಾಡ್ ಕಲ್ತ್ಕೊಂಡ್ರಲ್ಲ, ಈಗ ವಾದ್ಯಗಳ ಜೊತೆ ಹಾಡ್ತೀರಾ ಮಕ್ಳ?
2: ಹ್ಞೂ ಹಾಡ್ತೀವಿ.
1: ಈಗ ಹಾಡನ್ನ ಹಾಡ್ತಾ ಇರೋರು ಮೈಸೂರಿನ ಗಾನ ಭಾರತಿ ಸಂಗೀತ ಶಾಲೆಯ ಮಕ್ಕಳಾದ ಯಶ್ಮಿತಾ ಎಂ, ಪ್ರದೀಪ್ತ ಹೇಮಂತ್, ಸ್ನೇಹ ಎನ್, ಅದ್ವೈತ ಆರ್, ಕೀರ್ತಿಶ್ರೀ ಎಸ್, ನಮ್ರತಾ ಪಿ ಕೆ, ಸಾಯಿ ಕೀರ್ತನಾ ಟಿ ಹಾಗೂ ತೃಷಾ ವಿ ಎಸ್.

0: ಮಕ್ಕಳೇ, ಇದುವರೆಗೂ ಝೇಂಕಾರ ಕಾರ್ಯಕ್ರಮದಲ್ಲಿ ಚೆನ್ನವೀರ ಕಣವಿ ಅವರ ಕವನವನ್ನ ಹಾಡಾಗಿ ನಿಮಗೆ ಹೇಳಿಕೊಟ್ಟವರು ನಿಲಯದ ಸಂಗೀತ ಸಂಯೋಜಕರಾದ ಜಿ ಪುಷ್ಪಲತಾ. ವಾದ್ಯ ಸಹಕಾರ ನೀಡಿದವರು ವೈಲಿನ್ ಮೈಸೂರು ಎಂ ನಾಗರಾಜ್, ವೀಣೆ ಮೈಸೂರು ಎಸ್ ರಾಜಲಕ್ಷ್ಮಿ, ತಬಲಾ ಎಚ್ಎಲ್ ಶಿವಶಂಕರ ಸ್ವಾಮಿ.
1: ಝೇಂಕಾರ ಮಕ್ಕಳ ಗೀತಗಾಯನ ಕಲಿಕಾ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಮಂಗಳೂರು, ಇದೀಗ ಹಿಂದಿ ಚಿತ್ರಗೀತೆಗಳು. ಮೊದಲಿಗೆ ಜುಬೇದಾ ಚಿತ್ರಕ್ಕಾಗಿ ಸುಖವಿಂದರ್ ಸಿಂಗ್ ಹಾಗೂ ಕವಿತಾ ಕೃಷ್ಣಮೂರ್ತಿ ಹಾಡಿರುವ ಗೀತೆ. ಸಾಹಿತ್ಯ ರಚನೆ ಜಾವೇದ್ ಅಖ್ತರ್, ಸಂಗೀತ ನೀಡಿದ್ದಾರೆ ಎ ಆರ್ ರೆಹಮಾನ್.

ವೀರ್ಜಾರಾ ಚಿತ್ರಕ್ಕಾಗಿ ಉದಿತ್ ನಾರಾಯಣ್ ಹಾಗೂ ಲತಾ ಮಂಗೇಶ್ಕರ್ ಜೊತೆಗೆ ಪ್ರೀತ್ ಮಜುಂದಾರ್ ಹಾಡಿರುವ ಜಾವೇದ್ ಅಖ್ತರ್ ಅವರ ರಚನೆ, ಸಂಗೀತ ಮದನ್ ಮೋಹನ್.

0: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರವಾ ದಿನ ಸುದಿನ
1: ಸಿಕ್ಕಿಬಿದ್ರು.
2: ಯುಪಿಐ ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
3: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಹಿಂದಿ ಚಿತ್ರಗೀತೆಗಳನ್ನು ಮುಂದುವರಿಸುತ್ತಾ ಸ್ಪೆಷಲ್ 26 ಚಿತ್ರಕ್ಕಾಗಿ MM ಕೀರವಾಣಿ ಹಾಡಿರುವ ಗೀತೆ. ಸಾಹಿತ್ಯ ಶಬೀರ್ ಅಹಮದ್, ಸಂಗೀತ ನೀಡಿದ್ದಾರೆ ಹಿಮೇಶ್ ರೇಷಮ್ಯಾ.

0: ಕುಮಾರ್ ಸಾನು ಅವರ ಧ್ವನಿಯಲ್ಲಿ ಸೂರ್ಯವಂಶಂ ಚಿತ್ರದ ಗೀತೆಯನ್ನು ಕೇಳಿದಿರಿ. ಸಾಹಿತ್ಯ ಸಮೀರ್ ಅವರದು, ಸಂಗೀತ ಅನು ಮಲ್ಲಿಕ್. ಮುಂದೆ ಕೇಳಿ, ಸನ್ ಆಫ್ ಸರ್ದಾರ್ ಚಿತ್ರಕ್ಕಾಗಿ ರಾಹತ್ ಫತೇ ಅಲಿ ಖಾನ್ ಹಾಡಿರುವ ಗೀತೆ. ಸಾಹಿತ್ಯ ಸಮೀರ್, ಸಂಗೀತ ಹಿಮೇಶ್ ರೇಷಮ್ಯ.
1: ಬಿಛಡ್ ಕೆ ತುಜ್ಸೆ ಅಬ್ ಮುಜೆ ಮರ್ನಾ ಹೈ, ಯೇ ತಜುರ್ಬಾ ಇಸಿ ಜಿಂದಗಿ ಮೇ ಕರ್ನಾ.

ಸಿಂಗಂ ಚಿತ್ರಕ್ಕಾಗಿ ಸುಖವಿಂದರ್ ಸಿಂಗ್ ಹಾಡಿರುವ ಗೀತೆ. ಸಾಹಿತ್ಯ ಸ್ವಾನಂದ್ ಕಿರ್ಕಿರೆ, ಸಂಗೀತ ಅಜಯ್ ಅತುಲ್.

ಮೇಘ ಶ್ರೀರಾಮ್, ಸುಖವಿಂದರ್ ಸಿಂಗ್ ಹಾಗೂ ಬಾದ್ಶಾ ಹಾಡಿರುವ ಶಿವಾಯ್ ಚಿತ್ರದ ಗೀತೆ. ಸಾಹಿತ್ಯ ಸಂದೀಪ್ ಶ್ರೀವಾಸ್ತವ್, ಸಂಗೀತ ಮಿಥುನ್.

0: भी उसका रावण उसका जीवन उसका मरण भी उसका पांडव है और ध्यान भी वो है अज्ञानी का ज्ञान भी वो है। मांग तीसरी जब ये खोले हिले धरा और स्वर्ग भी डोले गूंज उठे हर दिशा क्षितिज में नाद उसी का बम बम बोले।
1: ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಸಮಯ 10 ಗಂಟೆ. ಇನ್ನು ಮುಂದೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇವತ್ತಿನ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಜಯತೀರ್ಥ ಮೇವುಂಡಿ ಅವರ ಗಾಯನದಲ್ಲಿ ರಾಗ್ ಜೀವನ್ಪುರಿ ಕೇಳುವಿರಿ. ತಬಲಾ ಸಾಥಿ ರಾಜೇಶ್ ಭಾಗವತ್, ಹಾರ್ಮೋನಿಯಂ ಶ್ರೀ ನರೇಂದ್ರ ಎಲ್ ನಾಯಕ್.

0: ಸಹವಾದನದಲ್ಲಿ ಸಹಕರಿಸಿದವರು ತಬಲ ರಾಜೇಶ್ ಭಾಗವತ್, ಹಾರ್ಮೋನಿಯಂ ನರೇಂದ್ರ ಎಲ್ ನಾಯಕ್. ತರಂಗಾಂತರ 275.5 ಮೀಟರ್ಗಳು, 1089 ಕಿಲೋಹರ್ಟ್ಸ್ ಹಾಗೂ FM ಬ್ಯಾಂಡಿನ ಕಂಪನಾಂಕ 100.3 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಪ್ರಸಾರ ಕಾರ್ಯವನ್ನು ಮುಂದುವರಿಸುತ್ತಾ ನಿಮ್ಮೊಂದಿಗೆ ನಾನು ಶ್ರೀನಿವಾಸ್ ಮಾರ್ನಬೈಲು. ಇದೀಗ ಕೇಳಿ ತುಳು ಕಾರ್ಯಕ್ರಮ.
1: ಆಕಾಶವಾಣಿ ಮಂಗಳೂರು. ಬಾನಸೊರತ ಬಂದುಲೆಗು ಸರ್ವೆರೆಗ್ಲ ಮೋಕೆದ ಸೊಲ್ಮೇಲು. ತುಳು ಕಾದಂಬರಿ ಓದುದ ಸರಣಿಡು ಇನಿ ಇತ್ತೆ ಜಾನಕಿ ಬ್ರಹ್ಮಾವರ ಮೇರು ಬರೆತಿನ ರುಕ್ಕು ಕಾದಂಬರಿದ ಓದು ಸೊರಕೊರ್ಪೆರು ಅಕ್ಷತಾರಾಜ್ ಪೆರ್ಲ.
2: ಸಿದ್ದಪ್ಪನ ಶಿಕ್ಷದ ನಡುಟು ತನ್ನಲ ಮಗಲನೆಲ ಬದುಕು ದಾದ ಒಂದು ಯೋಚನೆ ಮಲ್ತೊಂದು ಕುಲುದಿನ ರುಕ್ಕುಗು ಬೊಳ್ಪಾನಗ ಕತ್ತೆಲೆಡೊಂಜಿ ಮೆಂಚಿ ಮೆಂಕಿಲೆ ಕಾಂಡ್ ಐಟೆ ತನ್ನ ಬದುಕದ ಸಾದಿ ತೋಜಿಲೆ ಕಾಂಡ್ ಇಲ್ಲ ಬುಡ್ದೆ ಪೋಪೆ ಓಲಾಂಡಲ ಬೆಂದದ ಬಾಲೆನ ಸಾಂಕುವೆ ಪಂದು ಯೋಚನೆ ಮಲ್ತನಲೆಗು ಓಡಿಗು ಪೋಪಿನಿ ಪನ್ಪುನ ವ್ಯತೆಲ ಕಾಡಂಡ್ ಕಂಡನಿಲ್ಲದ ಒಯ್ಪು ಜೋರಾಂಡ್ ಆಂಡ ಒರ ಅನೆ ಕಡಿದು ಪೋಂಡು ಬೊಡೆದಿ ದೆತ್ತುಪಾಡಿನಾಲಂದು ಮಾಮಿಡನೆ ತೆರೆಯುಂಡಿನ ಮಗೆ ಊರು ಬುಡ್ದು ಪೋಯಿ ಬೊಕ್ಕ ಮಾಮಿ ತಮ್ಮಲೆ ತನನು ಎದ್ಕೊನ್ವೇರ ಇಜ್ಜಿ ಅಪ್ಪೆನೇ ಹೋಲ್ಕೆದ ಪೊಣ್ಣು ಬಾಲೆನು ಅಕ್ಲೆನ ಪುಲ್ಲಿಂದು ಸಾಬೀತು ಮಲ್ಪುನಾಂಡಲ ಎಂಚ ಒಂಜೇಳ್ಳೆ ಅಕುಲು ಮಲ್ಲ ಮನಸ್ಸು ಮಲ್ತು ತನ್ಕ ಆಸರೆ ಕೊರಿಯರ್ಡಲ ಎಂಕ್ಲಿನಿರುವೆರೆನು ಆದಿರ್ಪುನ ಶಕ್ತಿ ಅಕ್ಲೆಗಿಜ್ಜಿ ಬೆನ್ಪೆ ಪಂಡಲ ಆ ಉರುಡು ಕೂಲಿ ಬೇಲೆಲ ಸರಿಕಟ್ಟು ತಿಕ್ಕಂದು ಅಲ್ಪ ಸಾಲೆಲ ದೂರನೆ ಏಳ್ನೆ ಮುಟ್ಟ ಕಲ್ಪಡಾಂಡಲ ಸುದಿದಾಂಟದೇ ಪೋವೋಡು ನೀರ್ದ ಕಂಟಕದ ಪೋಡಿಗೆ ಆ ಆಲೋಚನೆನು ಅಡ್ಡ ತಿರ್ಗಾಂಡ್ ಇಜ್ಜಿ ಎನ್ನ ಬಾಲೆಗು ದಿಂಜ ಬರವು ಕಲ್ಪಾವೋಡು ಬರವುದ ಬಲೋಟೆ ಆಲು ಎಡ್ಡೆಡೆ ಬದುಕೋಡು ಬೇತೆ ಒಡೆಗು ಪೋಲಿ ಆಸರೆ ಕೇಣೊಂದು ಅಪ್ಪೆ ಮಗಲು ಪೋಪಿನಂಚಿನ ಬಂದುಲು ಏರ್ಲ ಇಜ್ಜಿಂಪಿನವು ಸ್ಪಷ್ಟ ಆಂಡಲ ದುಸ್ತಿದಿಡ್ದು ದೂರ ಪೋಪಿನ ಆಸೆ ಬಲಿರೊಂದೇ ಉಂಡು ಅಪಗನೆ ದಾದನಾ ನೆಂಪುಡು ಕುಡತ್ತಿಲೆ ಕಾಂಡ್ ತನ ಪರ್ಕಟ್ ಪೆಟ್ಟಿಗೆಡು ಪರತ್ತು ಕುಂಟುರಾಕಿದ ಇಡೆಟು ಒಂಜಿ ಎಲ್ಯ ಗಂಟ್ ಇತ್ತಿನೇನು ದೆತ್ತಲು ಚುಮುಣಿದ ಬೊಳ್ಪುಡು ಬಂಗೊಡು ನಿಧಾನೊಡು ಓದೊನ್ನಗ ಅವು ಜಾಗದ ರೆಕಾರ್ಡಿಂದ ಅರ್ಥ ಆಂಡ್ ಅವು ಬೊಟ್ಟಂಗಡಿ ಮಾರ್ಗದ ಬರೀತ ಗುಡ್ಡೆ ಜಾಗದ ರೆಕಾರ್ಡ್ ಅಮ್ಮೆರು ಸೈಪಿನೆತ ದುಂಬಿನಾನಿ ಕಿದೆತ್ತ ಉಳೈಲೆತ್ತದು ಗುಟ್ಟುಡು ಕೊರ್ತಿನವು ಅವು ದಾದ ಅಂದು ಆರು ಪಂಟುಜೇರು ಜಾಗೃತೆಡು ದೀವನ್ಲ ಪಂಟೆರಡಲ ಆ ಕಾಕಜಿದ ಬಗ್ಗೆಡು ರುಕ್ಕುಗು ಅರ್ತಿ ಆತೆಕ್ಕಾತೆ ಮದ್ಮೆ ಅದು ಪೋನಗ ಅವು ಪೆಟ್ಟಿಗೆ ದೊಟ್ಟುಡೆ ಕಂಡನಿಲ್ಲಗು ಪೋದು ಬಯಕೆದ ಮದ್ಮಲೆ ನೊಟ್ಟುಡು ಪಿರಬೈದಂಡು ಇನಿ ನೆಂಪುಗು ಬರ್ಪಾಯಿನಿ ಅಮ್ಮೆರೇ ಪಂಪಿಲೆಕದ ಸಮದನೊಡು ಅವೇನು ಕುಡ ಕುಡ ಓದೊಂಡಲು ಈ ಜಾಗೆ ಎನ ಸೊಂತದವು ಉಂದು ಎನ್ನ ಮಗಲು ರುಕ್ಕುಗು ಸೇರೊಡು ಉಂದೆನ ಅನ್ಬೇಸುನೊಬ್ಬಕ್ಕ ಮಾರುನ ಹಕ್ಕು ಅಲೆಗೇ ಉಂಡು ಪಂದು ರೆಕಾರ್ಡಿಡು ಬರೆತಂಡು ಮುರ್ಕುನಗ ತೆಪ್ಪನೆ ತಿಕ್ಕಿಲೆಕದ ಕುಸಿಟ್ಟು ಅಮ್ಮೆರೆಗು ಸಾರ ಸೊಲ್ಮೆ ಸಂದಾಯಲು ಅರೇನು ಎಣ್ಣಿ ಎಣ್ಣದು ಬುಲ್ತೊಲು ಯಾನು ಪುಟ್ಟು ಬಲತಿನ ಇಲ್ಲು ಬುಡ್ದು ಪೋವೊಂದುಲ್ಲೆ ಪಕ್ಕಿಗು ಗೂಡುದ ಆಸೆ ಇತ್ತಿಲೆಕ ಎಂಕ್ ಎನ ಇಲ್ಲಡು ಆಸೆ ಉಂಡು ಆಂಡ ಮುಲ್ಪ ಎನ ಬದುಕು ಎನ ಬಾಲ್ಯದ ಬದುಕು ದುರಂತದಂಚೆ ಒರ್ದೊಂದುಂಡು ಅಂಚ ಬಗೆದಾಂತಿನೇಕ್ ಪೋವೊಂದುಲ್ಲೆ ಎನ ಬೆರಿಸಾಯಡುಪ್ಪುಲೆ ಅಮ್ಮೆರೆ ನಟೊಂಡೊಲು ಅಂಚೆನೆ ಕುಲದೈವನು ತಲದೈವನು ನಟೊಂಡೊಲು ದುಸ್ತಿದಿ ನೊಟ್ಟುಡು ಜೀತೊಡ್ದು ಕಡೆ ಆದ ಬದುಕು ನೆಡ್ದು ಊರ್ದಕ್ಲಿನ ಚಾಕ್ರಿ ಮಲ್ತದಾಂಡಲ ಬದುಕುವೆ ಇಡೀ ಮುರ್ಕಿನಲೆಗು ಚಳಿ ಎಂಚಿನೆತ್ತ ಎಲ್ಲಿಡ್ದಿಂಚಲ ಅನ್ಬೇಸದಿನಿ ಬಂಗನೆ ಆಯ್ನವು ಆವಡು ಇಂಚ ನಿಶ್ಚಯ ಮಲ್ತೊನ್ನಗ ಪುಲ್ಯಕ್ಕಿಲ್ದ ಕೋರಿಕಿಲೆತಂಡು ಈತ ದಿನ ಅಂಡ ಕೋರಿಕಿಲೆಪುನಗನೆ ರುಕ್ಕುಗು ಲಕ್ಕುನ ಪೊರ್ತು ಐಡ್ದು ಬೊಕ್ಕ ಬೇಲೆದನೇ ಹೊಡ್ತ ಆಂಡ ಇನಿತ ದಿನ ಬೇತೆ ಇನಿತ ರೀತಿಲಾ ಬೇತೆ.

ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಜಯತೀರ್ಥ ಮೇವುಂಡಿಯವರ ಗಾಯನದಲ್ಲಿ ರಾಗ್ ಜೀವನ್ಪುರಿ ಕೇಳಿದಿರಿ.

0: ರುಕ್ಕುಗು ಮಟತ ಪಾಡಿಡ್ದು ಮುಳ್ಳು ಕರ್ತು ಕಣತ್ ಜಾಗಿಗು ಉದ್ದಾನುದ್ದ ಬೇಲಿ ಮಲ್ತನಿರಗೆನೆ ರಡ್ಡು ತಿಂಗೊಲು ಬೆನೊಡಾಂಡ್. ಅಲೆನ ಬೇಲಿನ ತೂದು ಸಾದಿಡು ಪೋಪಿನ ಜನಕುಲು ಬೆಕ್ಕಸಡು ಪಣೊಂಡೆರು. ಪೊಂಜೋ ಬೇಲೆಡು ಬಿಗಿ ಉಂಡು ಮಾರಾಯಿರೆ ಪಂದ್. ಮಡಿಮೈಲಿಗೆ ಶಾಸ್ತ್ರ ಸಂಪ್ರದಾಯನು ದಿಂಜ ತೆರೆಯೊಂದಿನ ಕಾಂತು ಬಟ್ರೆಗು ಸೂದ್ರಿರು ದೂರನೆ. ಅಂಚ ರುಕ್ಕು ನಿರಕರೆಕ್ಕು ಬತ್ತಂಡಲ ಬರಂದಿಲೆಕಾನೆ. ಆಂಡ ಗೋಪು ನವುಲ ಪೆದಂಬೆ ಪೊಸ ಇಲ್ಲದಂಚಿ ಮೋನೆ ಪಾಡ್ಯಡ ತೆರಿ ಬಗೆ. ಇಂಚ ಬುಡೆದಿಗು ತಾಕಿತ ಮಲ್ಪೆಗೆ. ಆಯನ ಬುಡೆದಿ ಅಮ್ಮಕ್ಕೆನ ದೂರದ ಬಂದು ಶ್ಯಾಮಲ ತನ ಕಂಡನಿನ ಕಿನ್ನಿ ಮನಸದ ಬಗ್ಗೆಡು ಅಮ್ಮಕ್ಕೆಡ ದೂರೊಂದೊಲುಗೆ. ಅರಮನೆ ಇತ್ತಂಡಲ ನಿರಕರೆ ಬೋಡುಗೆ. ರುಕ್ಕುಗವು ಇಜ್ಜಾಂಡು ಅಪೂರ್ಪಗೊರ ಬತ್ತು ಪೋಪಿನಿ ಗುರುವಪ್ಪ ಮಾಸ್ಟರ್ ಬೊಕ್ಕ ಅರಿನ ಬುಡೆದಿ. ತಿಂಗೊಲುಗೊರ ಅಮ್ಮಕ್ಕಿನ ಸವಾರಿ ಬರ್ಪುಂಡೆ. ಬತ್ತುಂಡ ಒಂಜಿ ದಿನ ಅಂಡಲ ಬಿನ್ನೆದಿಯಾದು ಉಂತುದು ಪೋಂಡನೆ ರುಕ್ಕುಗು ಕುಸಿ. ಅಪ್ಪೆನ ಕಣ್ಣು ತಪ್ಪಾದು ಒರವರ ಕರುಣೆಲ ಬರೊಂದಿತ್ತೆ. ಬತ್ತೆಡ ಇರುವೆರೊಂಜಾದ ಪಾತಿರೊಂಬಿನಿ ಅಮ್ಮೆರ್ನ ಎಡ್ಡೆಗುಣೋನೆ. ನಿರೆಕೆರೆ ಇಜ್ಜಿಂದು ತರೆಬೆಚ್ಚ ಮಲ್ಪುನಾತು ಪುರ್ಸೊತ್ತು ರುಕ್ಕುಗು ಒಲುಂಡು. ನನೋರ್ಯನ ಹಂಗದಾಂತೆ ಬದುಕೊಡೊಂಪಿನ ಸಂಕಲ್ಪಗು ಬೆನ್ಪಿನನೇ ಚಲ. ಸುರುಸುರುಟು ಬೇಲೆಗು ಲೆಪ್ಪು ನಕಲು ಇಜ್ಜಾಂಡು. ಸೊರ್ಕುದ ಸಿರಿಗಿಂಡೆ ಇಂಚ ಅಡ್ಡಪುದರ ದೀತಿ ನಕುಲೇ ದಿಂಜ. ಆಂಡ ಗುರುವಪ್ಪ ಮಾಸ್ತ್ರೆ ಲೆತ್ತದು ಬೇಲೆ ಕೊರಿನೇನು ತೂದು ಬಾಕಿದ ಕುಲ್ಲ ಅಲೆನು ಬೇಲೆಗು ಕಾಯಿಸು ಮಲ್ತೇರು. ಮನದೀದು ಬೆನ್ಪಿನ ರುಕ್ಕು ಆಂಜಲು ಮಲ್ಪುನ ದುನ್ನದ ಬೇಲೆಡ್ಲ ಮಿಂಜೆ ಸೊಂದಿತ್ತಲು. ಆ ಉರುಡು ಬೇಲೆಡು ಅಲೆಗು ಸರಿಕಟ್ಟುನ ಪೊಂಜೊಲಿಜ್ಜಿಂದು ಪುದರಾಯಿಲೆಕಾನೆ ಸೊರ್ಕುದ ಸಿರಿಗಿಂಡೆ ಈ ಅಡ್ಡಪುದರು ಮಾಜಿದು ಪೋಂಡು. ಬಿರ್ಸೆದಿ ಪೊಂಜೋ ಇನ್ಪಿನನೆ ಮಾತಿರ್ನಲ ಅಭಿಮತ ಆಂಡು. ರುಕ್ಕುಡ ಕಲುಕಬಟ ಕೇಣೊಡ್ಚಿ ಎಡ್ಡೆ ಮನಸ್ಸು ಎಡ್ಡೆ ಪಾತೆರ. ನನೋರ್ಯನ ಸುಖದುಃಖಗಾಪಿನ ಉಮೇದು. ದರ್ಪದಕ್ಲೆಗು ದೊಗ್ಗು ಸಲಾಮು ಇಜ್ಜಿ ಎಡ್ಡೆಗು ಎಡ್ಡೆ ಪಡ್ಕೆಗು ಪಡ್ಕೆದ ರೀತಿನೀತಿ. ಏರೆಗ್ಲ ಸಸರ ಅವಯಲು ನಿಂದನೆ ಮಲ್ಪಯಲು ತನಕಾರ್ಧಮಿತ್ತೆ ಉಂತುನ ಚಲ. ಬೋಡಿತ್ತಿನಲ್ಪ ಕರ್ತುಗಾರ್ಕೆಲ ಉಂಡು. ಬೆನ್ಪಿನೆಟ್ಟು ಉದೇಸಿನ ಕುರ್ಪಿನೈಟ್ಟು ಸೂಂಬು ಪಾತಿರ್ನೈಟ್ಟು ಚಾಡಿ ಚಂಗೈ ಅಲೆಡ ಇಜ್ಜಿ. ಆಂಡ ಆಜಿತಾಸದ ಬೇಲೆಗು ಮೂಜಿಕಾಸದ ಮಜೂರಿನಟ್ಟಾಂಡ ತರ್ಕೊಗೆ ಉಂತುವಲು. ಬೇಲೆಗು ತಕ್ಕ ಪಡಿಲಪ್ಪೊಡೆ ಬಗ್ಗು ಬಗ್ಗದು ಗುದ್ದು ತಿಂತಿನ ಅನ್ಭವದ ಕೈಪೆ. ಅಲೆನು ಪೊಕ್ಕಡೆ ಪೊಕ್ಕಡೆ ಬಗ್ಗೆರೆ ಬುಡ್ಪುಜಿ. ಬಾಕಿದ ಪೊಂಜಲು ಸುರುಸುರುಟು ದಿಮಾಕದಾಲಂದು ದೂರೊಂದಿತ್ತೆರಡಲ ಬೊಕ್ಕ ಅಲೆಡ ಅಕ್ಲೆಗ್ಲ ಉಂಡಾಯಿನಿ ಇಸ್ವಾಸನೆ. ಪೊಸ ಇಲ್ಲದ ಪೊಂಜವೆನೊಟ್ಟುಡು ಬೆನ್ಯರೆ ಉಲ್ಲಾಸ ಆಪುಂಡು. ಇಂಚ ಪೊಂಜೊಲೆ ಪಣೊಂಡೆರು. ಏರಾಂಡಲ ರುಕ್ಕುನ ನಡಕೆಗು ಕೋಂಗಿ ಕಟ್ಟೆರಡ ಪೊಂಜೊಲೆ ಲಡಾಯಿಗುಂತೇರು. ರುಕ್ಕುನ ಬದುಕು ನನದಾದಾಪುಂಡು ದುಂಬುದೈ ಗೆಡು ಕೇನುಗ.
1: ಈತೆ ನೇಟ ತುಳು ಕಾದಂಬರಿ ಓದುದ ಸರಣಿ ಮೂಡ್ದು ಬತ್ತಂಡು. ಕಾದಂಬರಿದ ಬರವು ಜಾನಕಿ ಬ್ರಹ್ಮಾವರ, ಬರವುಗು ಸ್ವರ ಅಕ್ಷತಾರಾಜ್ ಪೆರ್ಲ. ಈ ಹೆಗ್ಗೆ ಇಡೆಗೆ ಮುಗಿಂಡು.

0: ಕೋಸ್ಟಲ್ ವುಡ್ ಕಮ್ಮೆನ, ತುಳು ಚಿತ್ರಕಲತ್ತ ಸಾಲು ಸಮ್ಮನ,
1: ಎಗ್ಗೆ ಪದರಾಡು.
2: ಆಮೇಟ್ ಅಸಲ್, ಈ ಮೇಟ್ ಕುಸಲ್. ಒಂದೇತ ಟೈಟಲೇ ಒಂಜಿ ವಿಭಿನ್ನವಾದುಂಡು, ಕಥೆಲ ಒಂಜಿ ವಿಭಿನ್ನವಾದುಂಡು. ಒಂದು ಪೂರ್ಣ ಪ್ರಮಾಣನೋಡು ಅಪಗ UFO ಡಿಜಿಟಲ್ ಮೀಡಿಯಾದ ಸಿನಿಮಗು ಕಾರ್ದೀತಿನ ಸಿನಿಮಾ. ಈ ಸಿನಿಮಾಡು ಡಬಲ್ ರೋಲ್ ಪಾತ್ರಧಾರಿಯಲ್ಲೂ ರಡ್ರಡ್ ಪಾತ್ರಡು ತೋಜುವೆರು, ರಡ್ರಡ್ ಕಡೆಟ್ಟು ತೋಜುವೆರು. ಎಡ್ಡ ಟೆಕ್ನಿಕ್ ತಂತ್ರಜ್ಞಾನನಿಕ ಉಪಯೋಗ ಮಲ್ದೇರು. ಅತ್ತಂದೆ ಒಂಜಿ ಶೇಕ್ಸ್ಪಿಯರ್ನ ಮಾರಲ್ ಕಥೆನು ಒಂದೇತ ಆಧಾರವಾದಿತ್ತು. ತುಳು ಚಿತ್ರರಂಗದ 44ನೇ ಸಿನಿಮಾ ಸೋಂಪ. ಈ ಸಿನಿಮನು ಬೊಂಬಾಯಿದ ನಿರ್ದೇಶಕರು, ಹಿಂದಿ ನಿರ್ದೇಶಕರು ತುಳು ಸಿನಿಮನು ನಿರ್ದೇಶನ ಮಲ್ದಿರು. ಅತ್ತ ಒಂದೆ ಹಿಂದಿ ಸಿನಿಮಾದ ಕೆಲವು ಕಲಾವಿದರು ತುಳು ಚಿತ್ರರಂಗಗೂ ಬಾತಿನ ಕಾಲವು. ಐಟು ಮಸ್ತ್ ಜನ ಬಾಂಬೆದ ಹಿಂದಿ ಕಲಾವಿದರು ಅಭಿನಯದ ಒಟ್ಟುಗೂ ನಮ್ಮ ಕಲು ಮುಲ್

ಸುತ್ತ ಎಡೆಡ್ಡ ಘಟಾನುಘಟಿ ಕಲಾವಿದೆಯರ್ಲ ಐಟ್ ಆಕ್ಟ್ ಮಲ್ದಿರ್. ಐಡ್ದು ಬೊಕ್ಕ ಬತ್ತಿನ ಸಿನಿಮಾ 45ನೇ ಸಿನಿಮಾ ಇತ್ತೆ ನಮ್ಮ 2014ನೇ ವರ್ಷದ ಅವಧಿಡುಲ್ಲ. ಆ ಪೊರ್ತುಡು ನಮ್ಮ ರಂಗಭೂಮಿ ಪುದರ್ ಮಲ್ದಿನ ದೇವದಾಸ್ ಕಾಪಿಕಾಡು ಅರ್ನ ಎಡ್ಡೆ ರೀತಿದ ಕಥಾವಸ್ತುದ ತೆಲಿಕ್ಯದ ಬುಳ್ಳಿ ಪನ್ಪಿನ ಟೈಟಿಲ್ದ ತುಳು ಸಿನಿಮಾ ಬತ್ತುಂಡು. ನೆಟ್ ದೇವದಾಸ್ ಕಾಪಿಕಾಡು ಆರ್ನ ಮಗೆ ಅರ್ಜುನ್ ಕಾಪಿಕಾಡು ಅಂಚನೆ ಬೇತೆ ಬೇತೆ ರಂಗಭೂಮಿದ ದೇವದಾಸ್ ಕಾಪಿಕಾಡ್ನ ತಂಡದ ಕಲಾವಿದೆರ್ ಈ ಸಿನಿಮಾಡು ಅಭಿನಯ ಮಲ್ತೀರ್. ನೆಟ್ಟುಲ ಪದ ಪ್ರತಿಯೊಂಜುಲ ಎಡ್ಡೆವಾದ ಮೂಡ್ದು ಬೈದನು. ಸಿನಿಮಾಲ ಎಡ್ಡೆ ರೀತಿಡ ಆತನು. ಉನ್ನೇನು ನಿರ್ದೇಶನ ಮಲ್ದಿನಾರು ಕನ್ನಡದ ಪಿ ಎಚ್ ವಿಶ್ವನಾಥ್. ಈ ಸಿನಿಮಾ ಸೆಂಟ್ರಲ್ ಟಾಕ್ಸಿಡು ಮಸ್ತು ದಿನ ಬಲಿತಂಡು ಅತ್ತಂದೆ ಮಹಲ್ಲಿಡ್ಲ ಉಡುಪಿಡ್ಲ ಮಾತಾ ಹಳ್ಳಿಡ್ಲ ಈ ಸಿನಿಮಾಗೂ ಎಡ್ಡೆ ಪ್ರಚಾರ ಬತ್ತಂಡು. ಐಡ್ದು ಬಕ್ಕ ಬತ್ತಿನ ಸಿನಿಮಾ ರಿಕ್ಷಾ ಡ್ರೈವರ್. ಈ ರಿಕ್ಷಾ ಡ್ರೈವರ್ ಸಿನಿಮಾನು ಕನ್ನಡದ ಹಾಸು ರಾಜಶೇಖರ್ ಸಿನಿಮಾನು ನಿರ್ದೇಶನ ಮಲ್ದಿರ್. ಪ್ರವೀಣ್ ಕೊಂಚಾಡಿ ಮೇರಿ ಈ ಚಿತ್ರವನ್ನು ನಿರ್ಮಾಣ ಮಲ್ದಿರ್. ನೆಟ್ಟು ರಿಕ್ಷಾ ಡ್ರೈವರ್ನ ಜೀವನದ ಆಧಾರಿತ ಕತೆ ಇತ್ತುಂಡು. ಪ್ರಮುಖವಾದ ನೆಟ್ಟು ರಿಕ್ಷಾ ಡ್ರೈವರ್ನ ಕುಲು ಆ ಸ್ಕ್ರೀನ್ಡು ದಿಂಜ ತೋಜೊಂದಿತ್ತಿರು. ಕತೆಲ ರಿಕ್ಷಾ ಡ್ರೈವರ್ನ ಮಿತ್ತೆ ಆಧಾರಿತವಾದ ಆ ಕತೆ ಪೋಹೊಂದಿತ್ತುಂಡು. ಅಂಚನೆ ಐಕ್ ಪದಕುಲ್ಲ ಬಾರಿ ಬಾರಿ ಎಡೆಡ್ಡೆ ಇತ್ತುಂಡು. ಹಾಸ್ಯ ಸನ್ನಿವೇಶಲ ಬಾರಿ ಎಡ್ಡೆತ್ತುಂಡು. ಮಾತ್ರ ತಂದೆ ಕ್ಲೈಮ್ಯಾಕ್ಸ್ ಒಂಜಿ ವಿಭಿನ್ನವಾದಿತ್ತುಂಡು.

ಐದು ಬೊಕ್ಕ ಬತ್ತಿನ ರಡ್ಡು ಸಾರತ್ತ ಪದಿಮೂಜೆಟ್ಟು ತುಳುನಾಡುಡು ತುಳುವೇರೆ ಮಲ್ತಿನ ಪಕ್ಕಿಲು ಮೂಜಿ ಪನ್ಪಿನ ಸಿನಿಮಾ ಬತ್ತುಂಡು. ಹುಂದೆತ್ತ ಮಾತಾ ನಮ್ಮ ಏಪಲ ಮೆಡ್ರಾಸ್ ಬ್ಯಾಂಗ್ಳೂರ್ಗೆ ಮಾತ ಪೋಡಿತ್ತುಂಡು. ಈ ಸಿನಿಮನು ಪೂರ್ಣ ಪ್ರಮಾಣವಾದ ತುಳುನಾಡುಡೆ ತಯಾರು ಮಲ್ದಿರು. ನೆಟ್ಟಿಲ ಕೆಲವು ಹಾಸ್ಯ ನಟರು ನಟನೆ ಮಲ್ದಿರು. ಐದು ಬೊಕ್ಕ ಬತ್ತಿನ ಸಿನಿಮಾ ನಮ್ಮ ಬರ್ಕೆ ಪಣದು. ನಮ್ಮ ಊರ್ದ ಒಂಜಿ ಜಾಗದ ಪುದಾರ್ದ ಒಂದು 48ನೇ ಸಿನಿಮಾ ಒಂದು 2014 ಇಸಬೇಡ ರಿಲೀಸ್ ಆಂಡು. ಒಂದು ಬರ್ಕೆ ಪನ್ಪಿನ ಈ ಟೈಟಲ್ದ ಕತೆ ಕುಡ್ಲಾಡು ನೈಜವಾದ ನಡತಿನ ಕತೆನೇ ಆಧಾರಿತವಾದ ಭರತ್ ಕೃಷ್ಣರು ನಿರ್ದೇಶನ ಮಲ್ದಿರು. ಒಂಜಿ ಎಲ್ಲಿಯ ಎಳೆ ಪತ್ತದು ನೆತ್ತ ಚಿತ್ರಕಥೆಯನ್ನು ಮಲ್ತೊಂದು ಪೋತೇರು. ಉಂದುಲ ಒಂಜಿ ವಿಭಿನ್ನವಾದ ತುಳು ಚಿತ್ರರಂಗದ ಸಿನಿಮಾ ಅಂದು ಪನೋಲಿ. ಈ ಕಾಲಘಟ್ಟ ಬನ್ನಗ ಸಿನಿಮಾಲು ಒಂಜೆಡ್ದು ಒಂಜಿ ಒಂಜೆಡ್ದು ಒಂಜಿ ವಿಭಿನ್ನ ಚಿತ್ರಕಥೆಟ್ ವಿಭಿನ್ನ ರೀತಿಡು ಬದಲಾವಣೆ ಮಲ್ತೊಂದೇ ಪೋಂದು ಬತ್ತನು.

ಕೋಸ್ಟಲ್ ವುಡ್ ಕಮ್ಮೆನ ತುಳು ಚಿತ್ರಕಲತ್ತ ಸಾಲು ಸಮ್ಮನ ಕಾರ್ಯಕ್ರಮ ಕೇಂದರು. ಕೇಂದು ಬತ್ತಿನ ಸ್ವರ ತಮ್ಮ ಲಕ್ಷ್ಮಣ ಮೆರೆನವು. ಪ್ರಸ್ತುತಿ ಬೊಕ್ಕ ನಿರ್ಮಾಣ ಲತೀಶ್ ಪಾಲ್ದಾನೆ. ನನ್ನ ಬರ್ಪಿವಾರದ ಹೆಗ್ಗಿಡು ತಿಕ್ಕಗ ಸೊಲ್ಮೆಲು.

0: 100.3 ಆಕಾಶವಾಣಿ ಟೆಲಿಕ್ವಿಸ್.
1: ಇದೇ ಮೇ 19ರಿಂದ ಪ್ರತಿ ಮಂಗಳವಾರ ರಾತ್ರಿ 9:30 10:30
2: ಕ್ವಿಸ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಇದೇ ಮೇ 19 ಮಂಗಳವಾರ ಬೆಳಗ್ಗೆ 10:00 to 11:30. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 2211999 2222611. ಎಸ್ಟಿಡಿ ಕೋಡ್ 0824.
1: ನಮ್ಮ ಮೊಬೈಲ್ ಸಂಖ್ಯೆ 8277038000.
0: 100.3 ಆಕಾಶವಾಣಿ ಟೆಲಿಕ್ವಿಸ್.

0: ಆತ್ಮೀಯ ಕೇಳುಗರೆ, ಮಂಗಳೂರು ಆಕಾಶವಾಣಿಯು 50ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ ಸುಸಂದರ್ಭದಲ್ಲಿ ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ವಾರದ ಅತಿಥಿ ಪ್ರತಿ ಭಾನುವಾರ ಬೆಳಗ್ಗೆ 8:30. ಈ ವಾರದ ಅತಿಥಿಯಾಗಿ ರಂಗಭೂಮಿಯ ಅಭಿನಯ ಮಾಣಿಕ್ಯ. ರಂಗಭೂಮಿಯನ್ನೇ ಆರಾಧಿಸಿಕೊಂಡು ತನ್ನಿಂದಾಗುವ ಸಮಾಜಮುಖಿ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡು ಬಂದಿರುವ ಹಿರಿಯ ರಂಗಭೂಮಿ ಕಲಾವಿದೆ ಸುಮತಿ ಶ್ರೀ ನವಲಿ ಹಿರೇಮಠ್.
1: ಚಿಕ್ಕ ಪಾತ್ರದಿಂದ

0: ದೊಡ್ಡ ಪಾತ್ರದವ್ರ ತರ ಆ ನಾಂದಿ ಹಾಡುವಾಗ ಹಿಂದೆ ಬಂದು ಎಲ್ಲರೂ ನಿಲ್ಬೇಕಲ್ಲಿ. ಅದು ಆ ರಂಗಭೂಮಿಗೆ ನಾವು ಕೊಡುವಂತ ಗೌರವ. ನಾವು ಕಟ್ಟಿಕೊಂಡು ಬಂದ ಒಂದು ಅಮ್ಮನ ಸ್ಥಾನ ಅದು ನಮಗೆ, ಅಂದ್ರೆ ಅನ್ನದ ಸ್ಥಾನ, ರಂಗ ದೇವತೆ, ಅದನ್ನ ಆ ರೀತಿಯಾಗಿ ನಾವು ಬೆಳೆಸ್ಕೊಂತ ಬಂದವರು. ರಂಗಭೂಮಿ ಅಂದ್ರೆ ನಮ್ಗೆ ಅನ್ನ ಕೊಡೋ ತಾಯಿ, ಎಲ್ಲರೂ ಒಂದೇ ತಾಯಿ ಮಕ್ಕಳ ಹಾಗೆ ಇದ್ವಿ ನಾವು ಕಲಾವಿದರು.
1: ಹೊಸ ವಾರ, ಹೊಸ ಅತಿಥಿ, ಹೊಸ ಬೆಳಕು, ಬನ್ನಿ ಕೇಳೋಣ ಬದುಕ ಕಟ್ಟಿದ ಕತೆ, ನಾಳೆ ಬೆಳಗ್ಗೆ 8:30. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್.
2: ಆಕಾಶವಾಣಿ ಮಂಗಳೂರು, ಈಗ ಸಮಯ 11:05. ಕನ್ನಡ ಚಿತ್ರಗೀತೆಗಳು ಕಾರ್ಯಕ್ರಮದ ಮೊದಲಿಗೆ ಕೇಳಿ ಆಕಾಶ್ ಚಿತ್ರಕ್ಕಾಗಿ ಕುನಾಲ್ ಗಾಂಜಾವಾಲಾ ಹಾಡಿರುವ ಗೀತೆ. ಸಾಹಿತ್ಯ ಕೆ ಕಲ್ಯಾಣ್, ಸಂಗೀತ ಆರ್ ಪಿ ಪಟ್ನಾಯಕ್.

ಪೃಥ್ವಿ ಚಿತ್ರಕ್ಕಾಗಿ ರಾಜೇಶ್ ಕೃಷ್ಣನ್ ಮತ್ತು ಸುನಿಧಿ ಚೌಹಾಣ್ ಹಾಡಿರುವ ಗೀತೆ, ಜಯಂತ ಕಾಯ್ಕಿಣಿಯವರ ಸಾಹಿತ್ಯಕ್ಕೆ ಸಂಗೀತ ಮಣಿಕಾಂತ್ ಕದ್ರಿ.

ಮುಂದೆ ಕೇಳಿ ಸಿದ್ ಶ್ರೀರಾಮ್ ಅವರು ಪುಷ್ಪ ಚಿತ್ರಕ್ಕಾಗಿ ಹಾಡಿರುವ ಗೀತೆ. ಸಾಹಿತ್ಯ ವರದರಾಜು ಚಿಕ್ಕಬಳ್ಳಾಪುರ, ಸಂಗೀತ ಶ್ರೀದೇವಿ ಪ್ರಸಾದ್.

ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ರಾಕ್ಷಸ ಚಿತ್ರಕ್ಕಾಗಿ ಹರಿಹರನ್ ಮತ್ತು ನಂದಿತಾ ಹಾಡಿರುವ ಗೀತೆ, ಸಾಹಿತ್ಯ ಕೆ ಕಲ್ಯಾಣವರದು, ಸಂಗೀತ ಸಾಧು ಕೋಕಿಲ.

0: ಇದುವರೆಗೆ ಕನ್ನಡ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಮಂಗಳೂರು
1: 100.3 ಆಕಾಶವಾಣಿ ಟೆಲಿಕ್ವಿಸ್.
2: ಇದೇ ಮೇ 19ರಿಂದ ಪ್ರತಿ ಮಂಗಳವಾರ ರಾತ್ರಿ 9:30 10:30
3: ಕ್ವಿಸ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಇದೇ ಮೇ 19 ಮಂಗಳವಾರ ಬೆಳಗ್ಗೆ 10:00 to 11:30. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 2211999 2222611. ಎಸ್ಟಿಡಿ ಕೋಡ್ 0824.
2: ನಮ್ಮ ಮೊಬೈಲ್ ಸಂಖ್ಯೆ 8277038000.
1: 100.3 ಆಕಾಶವಾಣಿ ಟೆಲಿಕ್ವಿಸ್.
0: ಆಕಾಶವಾಣಿ ಮಂಗಳೂರು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಪಂಚಂ ಎಸ್ ಬಾಲಚಂದ್ರನ್ ಅವರ ವೇಣುವಾದನ ಕೇಳೋಣ. ಪಕ್ಕವಾದ್ಯದಲ್ಲಿ ವಯೋಲಿನ್ ಎಸ್ಆರ್ ಮಹಾದೇವ ಶರ್ಮ, ಮೃದಂಗ ಕೆಎಚ್ ರವಿಕುಮಾರ್, ಖಟ ತಿರುಚಿ ಕೆಆರ್ ಕುಮಾರ್. ಮೊದಲಿಗೆ ಕೇಳೋಣ ಆದಿತಾಳದಲ್ಲಿ ನಾಟಕುರುಂಜಿ ರಾಗದ ವರ್ಣ ಚಲಮೇಲ.

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪ್ರಪಂಚಂ ಎಸ್ ಬಾಲಚಂದ್ರನ್ ಅವರ ವೇಣುವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ಸಹಕರಿಸಿದವರು ವಯೋಲಿನ್ ಎಸ್ಆರ್ ಮಹಾದೇವ ಶರ್ಮ, ಮೃದಂಗ ಕೆಎಚ್ ರವಿಕುಮಾರ್, ಘಟ ತಿರುಚಿ ಕೆಆರ್ ಕುಮಾರ್.

0: ಹೇಳುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ಈ ತಿಂಗಳ 20ರಂದು 3 ವರ್ಷಗಳನ್ನು ಪೂರ್ಣಗೊಳಿಸಲಿದೆ. ಈ ಹಿನ್ನೆಲೆ ತುಮಕೂರಿನಲ್ಲಿ 19ರಂದು ಸಾರ್ಥಕ ಸೇವೆಗಳ ಸಮರ್ಪಣೆ ಕಾರ್ಯಕ್ರಮ ಆಯೋಜಿಸಲಾಗಿದ್ದು ಮುಖ್ಯಮಂತ್ರಿಯವರು ಪಾಲ್ಗೊಳ್ಳಲಿದ್ದಾರೆ ಎಂದು ಗೃಹ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ತಮ್ಮ ಎಕ್ಸ್ ಖಾತೆ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಸಚಿವರು, ಕಾರ್ಯಕ್ರಮದಲ್ಲಿ ಒಟ್ಟು 1,52,492 ಫಲಾನುಭವಿಗಳಿಗೆ ಭೂ ಹಕ್ಕುಪತ್ರ ವಿತರಿಸಲಾಗುವುದು. ಜಿಲ್ಲೆಯಲ್ಲಿ ಸುಮಾರು 682 ಕೋಟಿ ರೂಪಾಯಿಗಳ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಮುಖ್ಯಮಂತ್ರಿಯವರು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಎಂದರು. ದಾಸ ಸಾಹಿತ್ಯ ಹಾಗೂ ವಚನ ಸಾಹಿತ್ಯ ಅನೇಕ ಭಾಷೆಗಳಿಗೆ ತರ್ಜುಮೆಯಾಗಿದೆ. ದಾಸ ಸಾಹಿತ್ಯವು ವಿವಿಧೆಡೆ ಪ್ರಚಾರವಾಗುತ್ತಿರುವುದು ಶ್ಲಾಘನೀಯ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು. ಬೆಂಗಳೂರು ಮಲ್ಲತ್ತಹಳ್ಳಿ ಕಲಾಗ್ರಾಮದಲ್ಲಿ ಆಯೋಜಿತ ಕಾರ್ಯಕ್ರಮದಲ್ಲಿ ಕನಕದಾಸರ ಸಮಗ್ರ ಸಾಹಿತ್ಯ ಅನುವಾದ ಸಂಪುಟಗಳ 40 ಕೃತಿಗಳ ಬಿಡುಗಡೆ ಹಾಗೂ ಕನಕ ಶಿಲ್ಪವನವನ್ನು ಲೋಕಾರ್ಪಣೆಗೊಳಿಸಿ ಅವರು ಮಾತನಾಡಿದರು. ಕನಕದಾಸರು ಭಕ್ತಿಪಂಥದ ಕವಿಯಷ್ಟೇ ಅಲ್ಲದೆ ಸಮಾಜದ ಅಂಕುಡೊಂಕುಗಳನ್ನು ತಿದ್ದಿದ ಸಮಾಜ ಸುಧಾರಕರು ಎಂದು ಬಣ್ಣಿಸಿದರು. ಜಗತ್ತಿನಾದ್ಯಂತ ಎಲ್ಲ ರಾಷ್ಟ್ರಗಳು ಅನಿರೀಕ್ಷಿತ ಇಂಧನ ಬಿಕ್ಕಟ್ಟು ಎದುರಿಸುತ್ತಿವೆ. ಜಾಗತಿಕವಾಗಿ ಇಂಧನ ಪೂರೈಕೆ ಹಾಗೂ ತೈಲ ಆಮದು ಮಾಡಿಕೊಳ್ಳುವ ದೇಶಗಳು ತೀವ್ರ ಒತ್ತಡದಲ್ಲಿವೆ. ಇದರ ಹೊರತಾಗಿಯೂ ಭಾರತ ಅತ್ಯಂತ ಕಡಿಮೆ ಮಟ್ಟದಲ್ಲಿ ಬೆಲೆ ಏರಿಕೆ ಮಾಡಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಮ್ಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರ ಇಂಧನ ತೆರಿಗೆಯನ್ನು ಈ ಹಿಂದೆ 2-2 ಬಾರಿ ಏಕೆ ಹೆಚ್ಚಿಸಿದೆ ಎಂಬುದನ್ನು ವಿವರಿಸಲಿ ಎಂದು ಆಗ್ರಹಿಸಿದ್ದಾರೆ. ವಿಜಯನಗರ ಜಿಲ್ಲಾ ಪೊಲೀಸ್ ವತಿಯಿಂದ ಮನೆ ಗಳ್ಳತನ ತಡೆಗಟ್ಟುವ ನಿಟ್ಟಿನಲ್ಲಿ ಲಾಕ್ಡ್ ಹೌಸ್ ಬೀಟ್ ಸಿಸ್ಟಮ್ ಎಂಬ ನೂತನ ಸುರಕ್ಷತಾ ಉಪಕ್ರಮ ಆರಂಭಿಸಲಾಗಿದೆ. ಕುಟುಂಬ ಸಹಿತ ಹೊರಹೋಗುವ ಸಂದರ್ಭ ಮನೆಯ ಸುರಕ್ಷತೆ ಖಾತ್ರಿಪಡಿಸುವ ನಿಟ್ಟಿನಲ್ಲಿ ಈ ಯೋಜನೆ ಜಾರಿಗೆ ತರಲಾಗಿದೆ ಎಂದು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ ಜಾನ್ಹವಿ.
1: ವಿಜಯನಗರ ಜಿಲ್ಲಾ ಪೊಲೀಸ್ ವತಿಯಿಂದ ಮನೆ ಕಳ್ಳತನ ಪ್ರಕರಣಗಳನ್ನು ತಡೆಗಟ್ಟಲು ನಾವು ಒಂದು ಹೊಸ ಉಪಕ್ರಮವನ್ನು ಜಾರಿಗೆ ತಂದಿದ್ದೇವೆ. ಇದರ ಹೆಸರು ಲಾಕ್ಡ್ ಹೌಸ್ ಬೀಟ್ ಸಿಸ್ಟಮ್. ಈ ಉಪಕ್ರಮದಡಿ ನೀವು ಮನೆಯಿಂದ ಕುಟುಂಬ ಸಮೇತರಾಗಿ ಹೊರಗೆ ಹೋಗುವ ಸಂದರ್ಭ ಒದಗಿ ಬಂದಲ್ಲಿ ತಾವು ಮನೆಯಿಂದ ಹೊರಗಡೆ ಹೋಗುವ ದಿನಾಂಕ ಮತ್ತು ಮರಳಿ ಬರುವ ದಿನಾಂಕವನ್ನು ನಾವು ಈ ಲಾಕ್ಡ್ ಹೌಸ್ ಬೀಟ್ ಸಿಸ್ಟಮ್ಗಾಗಿ ನಿಗದಿಪಡಿಸಿರುವ ಮೊಬೈಲ್ ಸಂಖ್ಯೆ 8277977777 ಈ ಮೊಬೈಲ್ ಸಂಖ್ಯೆಗೆ ಮಾಹಿತಿಯನ್ನು ನೀಡಿ ಆ ಮಾಹಿತಿಯೊಂದಿಗೆ ನಿಮ್ಮ ಮನೆಯ ವಿಳಾಸ ಮತ್ತು ಲೊಕೇಶನ್ ಅನ್ನು ಶೇರ್ ಮಾಡಿ ಮನೆಯ ಜೊತೆ ಒಂದು ಸೆಲ್ಫಿ ಅಥವಾ ಫೋಟೋ ಕಳುಹಿಸತಕ್ಕದ್ದು. ಈ ರೀತಿ ನೀವು ಮಾಹಿತಿ ನೀಡಿದ ಸಂದರ್ಭದಲ್ಲಿ ನಮ್ಮ ಬೀಟ್ ಸಿಬ್ಬಂದಿ ಮತ್ತು ನಮ್ಮ ಪೊಲೀಸ್ ತಂಡದ ಮೂಲಕ ನಿಮ್ಮ ಮನೆಯ ಸುರಕ್ಷತೆಯನ್ನು ತಾವು ಬರುವವರೆಗೂ ಕಾಪಾಡುತ್ತೇವೆ.
0: ಇಂದು ರಾಷ್ಟ್ರೀಯ ಡೆಂಗಿ ಜಾಗೃತಿ ದಿನ. ಡೆಂಗಿ ತಡೆಗಟ್ಟುವಲ್ಲಿ ಸಮುದಾಯದ ಸಹಭಾಗಿತ್ವ, ಗುರುತಿಸಿ ಸ್ವಚ್ಛಗೊಳಿಸಿ ಹಾಗೂ ಸುರಕ್ಷಿತವಾಗಿರಿ ಎಂಬ ಘೋಷವಾಕ್ಯದೊಂದಿಗೆ ಈ ದಿನವನ್ನು ಆಚರಿಸಲಾಗುತ್ತಿದೆ. ಡೆಂಗಿ ಸಾಂಕ್ರಾಮಿಕ ತಡೆಗಟ್ಟುವ ನಿಟ್ಟಿನಲ್ಲಿ ಮುಂಗಾರು ಪೂರ್ವದಲ್ಲಿ ನಾಗರಿಕರು ಹಾಗೂ ಸ್ಥಳೀಯಾಡಳಿತ ಅಧಿಕಾರಿಗಳ ನೇತೃತ್ವದಲ್ಲಿ ಸೊಳ್ಳೆ ಉತ್ಪತ್ತಿ ಕೇಂದ್ರಗಳನ್ನು ಗುರುತಿಸಿ ನಾಶಪಡಿಸುವ ಗುರಿ ಹೊಂದಲಾಗಿದೆ. ಸವದತ್ತಿ ಯಲ್ಲಮ್ಮ ಮತಕ್ಷೇತ್ರದ ರೈತರ ಹಿತದೃಷ್ಟಿಯಿಂದ ಬೆಂಗಳೂರಿನ ನೀರಾವರಿ ನಿಗಮದ ಕಚೇರಿಯಲ್ಲಿ ಹಿರಿಯ ಅಧಿಕಾರಿಗಳೊಂದಿಗೆ ಮಹತ್ವದ ಸಭೆ ನಡೆಸಲಾಗಿದೆ ಎಂದು ಶಾಸಕ ವಿಶ್ವಾಸ್ ವೈದ್ಯ ತಿಳಿಸಿದ್ದಾರೆ. ಕೃಷಿ ಚಟುವಟಿಕೆಗಳಿಗೆ ಪೂರಕವಾಗಿ ನೀರಾವರಿ ಸೌಲಭ್ಯಗಳನ್ನು ಬಲಪಡಿಸುವುದು ಹಾಗೂ ಸಕಾಲಕ್ಕೆ ರೈತರಿಗೆ ನೀರು ಪೂರೈಕೆ ಮಾಡುವುದು ತಮ್ಮ ಮುಖ್ಯ ಗುರಿಯಾಗಿದೆ ಎಂದು ತಿಳಿಸಿದ್ದಾರೆ. ಧಾರವಾಡ ನಗರದ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಇಕೋ ವಾಚ್ ವತಿಯಿಂದ ಆಯೋಜಿತ ದಕ್ಷಿಣ ಭಾರತದ ಕೃಷಿ ಮತ್ತು ಆರ್ಥಿಕತೆ ಮೇಲೆ ಪಶ್ಚಿಮ ಘಟ್ಟದ ಪ್ರಭಾವ ಹಾಗೂ ಪರಿಣಾಮ ಕುರಿತ ರಾಷ್ಟೀಯ ವಿಚಾರ ಸಂಕಿರಣವನ್ನು ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸಲು ಉದ್ಘಾಟಿಸಿ ಮಾತನಾಡಿದರು. ಪಶ್ಚಿಮ ಘಟ್ಟ ಪ್ರದೇಶದ ಮರ ತೊಗಟೆ ಸಸ್ಯಗಳಿಂದ ಔಷಧ ತಯಾರಿಸಲಾಗುತ್ತಿದೆ. 25% ಆಧುನಿಕ ಔಷಧಗಳ ಮೂಲ ಪಶ್ಚಿಮ ಘಟ್ಟವಾಗಿದೆ ಎಂದರು. ಯುವಜನರಲ್ಲಿ ಶಿಸ್ತು, ನಾಯಕತ್ವ ಹಾಗೂ ಸೇವಾ ಮನೋಭಾವ ಬೆಳೆಸುವಲ್ಲಿ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಪಾತ್ರ ಮಹತ್ವದ್ದಾಗಿದೆ ಎಂದು ಬೀದರ್ ಜಿಲ್ಲಾ ಉಸ್ತುವಾರಿ

0: ಸಚಿವ ಈಶ್ವರ್ ಖಂಡ್ರೆ ಶ್ಲಾಘಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಅನುದಾನದಡಿ ಬೀದರ್ನಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಸ್ಕೌಟ್ಸ್ ಅಂಡ್ ಗೈಡ್ಸ್ ಭವನ ಉದ್ಘಾಟಿಸಿ ಅವರು ಮಾತನಾಡಿದರು. ಬಳ್ಳಾರಿ ರೈಲು ನಿಲ್ದಾಣದ ಮೇಲ್ದರ್ಜೆ, ರೈಲ್ವೆ ಸೇತುವೆ ನಿರ್ಮಾಣ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಸಂಸದ ಇ ತುಕಾರಾಂ ಅವರು ಪರಿಶೀಲಿಸಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ವನಿತಾ ವಿಹಾರ.
2: ಇವತ್ತಿನ ವನಿತಾ ವಿಹಾರದಲ್ಲಿ ಅಧಿಕ ಮಾಸ ಕುರಿತು ಭಾಷಣ ಹಾಗೂ ಭಕ್ತಿಯನ್ನು ಕೇಳಲಿದ್ದೀರಿ. ಯಸ್ಮಿನ್ ಮಾಸೇನ ಸಂಕ್ರಾಂತಿ ಸಂಕ್ರಾಂತಿ ದ್ವೈವ ವಾ ಮಲಮಾಸ ಕ್ಷಯೌ ಜ್ಞೇಯೌ ಸರ್ವಧರ್ಮ ವಿವರ್ಜಿತೌ. ಪುರುಷೋತ್ತಮ ಮಾಸ, ಕ್ಷಯ ಮಾಸ, ಮಲಮಾಸ ಎಂದು ಕರೆಯಲ್ಪಡುವಂತಹ ಈ ಮಾಸ ಸಂಕ್ರಾಂತಿ ರಹಿತವಾಗಿರುತ್ತದೆ. ಅಂದರೆ ಸೂರ್ಯ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರತಿ ತಿಂಗಳು ಸಂಚಾರ ಮಾಡಿದಾಗ ಆಯಾ ರಾಶಿಯ ಸಂಕ್ರಾಂತಿ ಇರ್ತದೆ. ಅಧಿಕ ಮಾಸದಲ್ಲಿ ಸೂರ್ಯ ಯಾವುದೇ ರಾಶಿಗೆ ಪ್ರವೇಶಿಸದೆ ಒಂದು ರಾಶಿಯಲ್ಲಿ 2 ತಿಂಗಳುಗಳ ಕಾಲ ಇರ್ತಾನೆ. ಅದರಿಂದ ಸಂಕ್ರಮಣ ಇರೋದಿಲ್ಲ. ಅಧಿಕ ಮಾಸವು ಪವಿತ್ರವಾದ ಮಾಸವಾಗಿದ್ದು ದೇವರ ಕಾರ್ಯಗಳಿಗೆ ಅತ್ಯಂತ ಪ್ರಶಸ್ತವಾದ ಸಮಯವಾಗಿದೆ. ಈ ಮಾಸದಲ್ಲಿ ಕೆಲವು ಕಾರ್ಯಗಳನ್ನು ಮಾಡುವುದು ನಿಷಿದ್ಧವಾಗಿದೆ. ಈ ಅಧಿಕ ಮಾಸದಲ್ಲಿ ಗ್ರಹ ವಾಸ್ತು, ಉಪನಯನ, ಮದುವೆ ಇನ್ನಿತರ ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ. ಈ ಮಾಸದಲ್ಲಿ ಜಪ, ತಪ, ಹೋಮ, ಹವನ, ದಾನ, ಧರ್ಮ, ಭಾಗವತ ಶ್ರವಣ, ತೀರ್ಥಯಾತ್ರೆ, ಇನ್ನೂ ಅನೇಕ ಸತ್ಕಾರ್ಯಗಳನ್ನು ಮಾಡಿದಲ್ಲಿ ಅಧಿಕ ಫಲ ಎಂದು ಹೇಳಲಾಗಿದೆ. ಹಿಂದೂ ಪಂಚಾಂಗದ ಪ್ರಕಾರ ಅಧಿಕ ಮಾಸವು 3 ವರ್ಷಗಳಿಗೊಮ್ಮೆ ಬರುತ್ತದೆ. ಸೌರ ವರ್ಷದಲ್ಲಿ 365 ದಿನ ಮತ್ತು 6 ಗಂಟೆಗಳಿರುತ್ತವೆ. ಅದೇ ಚಂದ್ರ ವರ್ಷದಲ್ಲಿ 354 ದಿನ, 2 ವರ್ಷದ ನಡುವೆ 11 ದಿನ ವ್ಯತ್ಯಾಸ ಬರಲಿದೆ. ಹಾಗಾಗಿ ಈ ಅಂತರವನ್ನು ಸರಿದೂಗಿಸುವ ಸಲುವಾಗಿ ಪ್ರತಿ 3 ವರ್ಷಗಳಿಗೊಮ್ಮೆ ಅಧಿಕ ಮಾಸ ಬರುತ್ತದೆ. ಭೂಮಿ ಸೂರ್ಯನ ಸುತ್ತ 1 ಸುತ್ತು ತಿರುಗಲು 365 ದಿನ, 6 ಗಂಟೆ 11 ನಿಮಿಷ 31 ಸೆಕೆಂಡ್ ಬೇಕಾಗ್ತದೆ. ಚಂದ್ರನು ಸೂರ್ಯನ ಸುತ್ತ ತಿರುಗಲು 324 ದಿನಗಳು ಸಾಕಾಗ್ತದೆ. ಇದನ್ನ ಮೊದಲು ಆರ್ಯಭಟ್ಟ 4,000 ವರ್ಷಗಳ ಹಿಂದೆಯೇ ಕಂಡುಹಿಡಿದಿದ್ದಾನೆ. ಅಧಿಕ ಮಾಸಕ್ಕೆ ಪೌರಾಣಿಕ ಕಥೆಗಳು ಸಹ ಇವೆ. ಎಲ್ಲ ಮಾಸಗಳಿಗೆ ಒಬ್ಬ ಅಧಿದೇವತೆ ಆ ಮಾಸದಲ್ಲಿ ಆ ದೇವರ ಪೂಜೆ ಮಾಡ್ತಾರೆ. ಆದರೆ ಅಧಿಕ ಮಾಸ ಯಾವ ದೇವರ ಪೂಜೆ ಇಲ್ಲದ ಕಾರಣ, ಯಾವ ದೇವತೆಗಳು ಈ ಮಾಸವನ್ನು ತೆಗೆದುಕೊಳ್ಳಲು ಒಪ್ಪದ ಕಾರಣ, ಋಷಿಗಳೆಲ್ಲ ಮಹಾವಿಷ್ಣುವಿನ ಹತ್ತಿರ ಹೋಗಿ ಈ ಮಾಸಕ್ಕೆ ತಾವು ಅಧಿದೇವತೆ ಆಗಬೇಕೆಂದು ಪ್ರಾರ್ಥಿಸ್ತಾರಂತೆ. ಆಗ ಶ್ರೀ ಮಹಾವಿಷ್ಣು ಒಪ್ಪಿ ಈ ಅಧಿಕ ಮಾಸದಲ್ಲಿ ಮಾಡಿದ ಪೂಜೆ, ಜಪ, ಹೋಮ, ಹವನ, ಯಜ್ಞ, ಪಾರಾಯಣ, ಭಾಗವತ ಶ್ರವಣ ಎಲ್ಲ ಸತ್ಕಾರ್ಯಗಳಿಗೆ ಅಧಿಕ ಫಲ ನೀಡುತ್ತೇನೆ ಅಂತ, ಜೊತೆಗೆ ನಾನೇ ಈ ಮಾಸಕ್ಕೆ ಅಧಿದೇವತೆಯಾಗಿ ಇರ್ತೇನೆ ಅಂತ ಹೇಳಿ ಶ್ರೀ ಮಹಾವಿಷ್ಣು ಹೇಳಿದ ಕಾರಣ ಇದಕ್ಕೆ ಪುರುಷೋತ್ತಮ ಮಾಸ ಅಂತ ಸಹ ಕರೀತಾರೆ. ಅಧಿಕಸ್ಯ ಅಧಿಕ ಫಲಂ ಎಂದು ಹೇಳಲಾಗುತ್ತದೆ. ಈ ಮಾಸದಲ್ಲಿ ನಾವು ಮಾಡುವ ಯಾವುದೇ ದಾನ, ಆಚರಿಸುವ ಧರ್ಮಾಚರಣೆಗಳು ಸಹ 33 ಕೋಟಿ ದೇವತೆಗಳಿಗೆ ಸೇರ್ತದೆ. ಕೋಟಿ ಎಂದರೆ ಸಂಸ್ಕೃತದಲ್ಲಿ ವರ್ಗ ಎಂಬ ಅರ್ಥ ಇರ್ತದೆ. ಅಷ್ಟವಸುಗಳು, ಏಕಾದಶ ರುದ್ರರು, ದ್ವಾದಶ ಆದಿರು, ಪ್ರಜಾಪತಿ ಬ್ರಹ್ಮ, ವಶತ್ಕಾರ ಇವರೇ ಈ 33 ವರ್ಗದ ದೇವರುಗಳು. ನಮ್ಮ ಪೂಜೆಗಳನ್ನೆಲ್ಲ ಈ 33 ದೇವರುಗಳಲ್ಲಿ ಅಂತರ್ಗತವಾಗಿರುವಂತಹ ಪುರುಷೋತ್ತಮ ನಾಮಕ ಭಗವಂತ ಸ್ವೀಕರಿಸ್ತಾನೆ ಅಂತ ಹೇಳಲಾಗ್ತದೆ. ಹೀಗಾಗಿ ಎಲ್ಲ ದೇವತೆಗಳ ಆಶೀರ್ವಾದವು ನಮಗೆ ಲಭಿಸ್ತದೆ ಅಂತ ಹೇಳಬಹುದು. ಮಮ ಸಪತ್ನಿಕಸ್ಯ ನಿಖಿಲ ಪಾಪಕ್ಷಯ ಪೂರ್ವಕಂ ಭೂದಾನ ಫಲವಾಪ್ತಯೆ ಅಪೂಪ ಛಿದ್ರ ಸಮಸಂಖ್ಯ ವರ್ಷ ಸಹಸ್ರಾವಧಿ ಸ್ವರ್ಲೋಕ ನಿವಾಸಿ ಪುರಾಣೋಕ್ತ ಫಲಸಿದ್ಧಾರ್ಥಂ ತ್ರಯಸ್ತ್ರೀಂ ಶತ ಅಪೂಪ ದಾನಾಖ್ಯಂ ಕರ್ಮ ಕರಿಷ್ಯೆ. ಬನ್ನಿ ಕೇಳುಗರೆ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಅಧಿಕಸ್ಯ ಅಧಿಕ ಅಧಿಕ ಮಾಸ ಕುರಿತು ಸಾಹಿತಿಗಳಾದಂತಹ ಡಾಕ್ಟರ್ ಜಯಲಕ್ಷ್ಮಿ ಮಂಗಳಮೂರ್ತಿ ಅವರಿಂದ ಭಾಷಣ.
3: ಭಾರತೀಯರ ಜೀವನ ಶೈಲಿಯು
1: ಅನೇಕ

ಅದ್ಭುತ ವಿಚಾರಗಳನ್ನು ಒಳಗೊಂಡಿದೆ. ಇವರಲ್ಲಿ ಭಾರತೀಯ ತತ್ವಜ್ಞಾನ, ಪರಮಾತ್ಮನ ಅಸ್ತಿತ್ವದ ಅರಿವು, ಆತ್ಮಿಕ ಪ್ರಗತಿ, ಪ್ರಜ್ಞಾ ವಿಕಾಸ ಮುಂತಾದ ವಿವರಣೆ, ಕಾಲದ ಚಿಂತನೆ, ಇವುಗಳು ಸಂವತ್ಸರಗಳು, ಅಯನಗಳು, ಮಾಸಗಳು, ಪಕ್ಷಗಳು, ತಿಥಿ, ವಾರ ಮುಂತಾದವುಗಳೊಡನೆ ಸಮಯ ಪ್ರಜ್ಞೆ, ಆಯುಷ್ಯದ ಸಾರ್ಥಕತೆ ಮುಂತ ಜೀವಿತದ ಸಾರ್ಥಕತೆಯ ಅದ್ಭುತ ವೈಜ್ಞಾನಿಕ ಚಿಂತನೆಯು ಸೇರಿಕೊಂಡಿದೆ. ನಮ್ಮ ಆಶಯವಾದ ಸನಾತನವಾದ ಜ್ಞಾನ ಭಂಡಾರದ ಬೇರುಗಳು ಶ್ರದ್ಧಾಪೂರ್ವಕವಾಗಿ, ಭಕ್ತಿಪೂರ್ವಕವಾಗಿ ನಮ್ಮ ಜೀವನದ ವಿಧಾನದಲ್ಲಿ ಮಿಳಿತಗೊಂಡಿವೆ. ಪ್ರಸ್ತುತ ಮೇ 17ನೇ ದಿನಾಂಕದಿಂದ ಜೂನ್ 15ರವರೆಗೆ 1 ತಿಂಗಳ ಕಾಲಾವಧಿಯನ್ನು ಅಧಿಕ ಮಾಸವೆಂದು ಕರೆಯಲಾಗುತ್ತದೆ. ಪ್ರತಿ 33 ತಿಂಗಳಿಗೊಮ್ಮೆ ಈ ಅಧಿಕ ಮಾಸವು ಬರುತ್ತೆ. ಪ್ರತಿ ಚಾಂದ್ರ ಮಾಸದಲ್ಲಿ ಒಂದು ರವಿ ಸಂಕ್ರಮಣ ಬರುತ್ತದೆ. ಯಾವ ಮಾಸದಲ್ಲಿ ಈ ರವಿ ಸಂಕ್ರಮಣ ಇರುವುದಿಲ್ಲವೋ ಆ ಮಾಸಕ್ಕೆ ಅಧಿಕಾಸ ಎಂದು ಕರೆಯಲಾಗುತ್ತದೆ. ಇದಕ್ಕೆ ಅಸಂಕ್ರಾಂತ ಮಾಸವೆಂದು ಹೇಳಲಾಗುತ್ತದೆ. ಅಧಿಕ ಮಾಸವನ್ನು ಮಲಮಾಸವೆಂತಲೂ ಕರೆಯುತ್ತಾರೆ. ಮಲ ಎಂದರೆ ಪಾತಕ ಎಂದರ್ಥ. ಯಾವ ಮಾಸದಲ್ಲಿ ಉಪಾಸನೆಯಿಂದಾಗಿ ನಮ್ಮ ಪಾತಕಗಳೆಲ್ಲವೂ ನಿವಾರಣೆಯಾಗುತ್ತವೆಯೋ ಅದು ಮಲಮಾಸವೆನಿಸಿದೆ. ಪ್ರತಿಯೊಂದರಿಗೂ ಪರಮಾತ್ಮ ಒಂದೊಂದು ರೂಪಗಳು ನಿಯಾಮಕವಾಗಿದ್ದು ಮಲಮಾಸಕ್ಕೆ ಪುರುಷೋತ್ತಮ ರೂಪಿ ಶ್ರೀಹರಿ ನಿಯಾಮಕನಾದದ್ದರಿಂದ ಪುರುಷೋತ್ತಮ ಮಾಸವೆಂತಲೂ ಕರೆಯುತ್ತಾರೆ. ಅಲ್ಲದೆ ಯಾವ ಒಂದೇ ಮಾಸದಲ್ಲಿ ಒಂದೇ ತಿಂಗಳಿನಲ್ಲಿ 2 ಸಂಕ್ರಮಣಗಳು ಬಂದರೆ ಅದಕ್ಕೆ ಕ್ಷಮಾಸವೆಂತಲೂ ಕರೆಯುತ್ತಾರೆ. ಅಧಿಕಾಧಿಕಂ ಫಲಂ ಎನ್ನುವಂತೆ ಅಧಿಕ ಮಾಸದ 1 ತಿಂಗಳ ಪರ್ಯಂತರವಾಗಿ ಮಾಡುವ ಉಪಾಸನೆಗೆ ಮಹಾತ್ಮ ಪುರಾಣ, ಬೃಹನಾರದೀಯ ಪುರಾಣ ಮತ್ತು ಭವಿಷ್ಯೋತ್ತರ ಪುರಾಣಗಳಲ್ಲಿ ನಿರೂಪಿಸಲಾಗಿದೆ. ಅಲ್ಲದೆ ಮಾಸಾಚರಣೆಯನ್ನು ಕುರಿತಂತೆ ಉಪವಾಸ, ವ್ರತಗಳು, ಸ್ನಾನ, ದಾನ, ಧರ್ಮಾದಿಗಳು, ಮೌನವ್ರತ, ಭಾಗವತ, ಗ್ರಂಥದಾನ, ಶ್ರವಣ, ಗೋದಾನ, ಗೋಪೂಜೆಗಳನ್ನು, ದೀಪಾರಾಧನೆಯ ಕುರಿತಂತೆ ವಿವರವಾಗಿ ವರ್ಣಿಸಲಾಗಿದೆ. ನಮ್ಮ ದೈಹಿಕ, ಬೌದ್ಧಿಕ, ಮಾನಸಿಕ, ಚಿತ್ತ, ಬುದ್ಧಿ, ಮನಸ್ಸುಗಳ ಪರಿಶುದ್ಧತೆ, ಏಕಾಗ್ರತೆ, ಸಮಾಜಮುಖಿ ಚಿಂತನೆ, ಜೀವಪರ ಚಿಂತನೆಗಳು ಇಲ್ಲಿ ಕಂಡು ಬರುತ್ತವೆ. ವಿಶೇಷವಾಗಿ ಅಕ್ಕಿ ಹಿಟ್ಟು, ಬೆಲ್ಲ, ತುಪ್ಪಗಳಿಂದ ತಯಾರಿಸಲಾಗುವ ಅಪೂಪವೆಂದು ಕರೆಯಲಾಗುವ ಈ ಭಕ್ಷ್ಯವನ್ನು 33 ಸಂಖ್ಯೆಯಲ್ಲಿ ಸತ್ಪಾತ್ರರಿಗೆ ಪುರುಷೋತ್ತಮನ ದೇವನ ಪ್ರೀತ್ಯರ್ಥವಾಗಿ ದಾನ ನೀಡುವ ಪ್ರಮುಖ ಅನಿಸಿದೆ. ಅಲ್ಲದೆ ಭೋಜನಾದಿ ಅನ್ನದಾನ, ದ್ರವ್ಯದಾನ ಮತ್ತು ವಸ್ತ್ರದಾನಗಳು ಕೂಡ ಮಹತ್ವವನ್ನು ಪಡೆದಿವೆ. ಸಮಾಜದ ಎಲ್ಲ ವರ್ಗದವರು, ಸ್ತ್ರೀ ಪುರುಷರು ಈ ಅಪೂಪ ದಾನ ಕಾರ್ಯವನ್ನು ಆಚರಿಸಬೇಕೆಂಬುದಾಗಿ ತಿಳಿದು ಬರುತ್ತದೆ. ಅಪೂಪಗಳನ್ನು ಕಂಚಿನ ಪಾತ್ರೆಯಲ್ಲಿರಿಸಿ ರೇಷ್ಮೆ ವಸ್ತ್ರಗಳಿಂದ ಮುಚ್ಚಿ 2 ಜನಿವಾರಗಳನ್ನಿಟ್ಟು ದೀಪ ಧೂಪಾದಿಗಳಿಂದ ಪೂಜಿಸಬೇಕೆಂಬುದಾಗಿ ಹೇಳಲಾಗುತ್ತದೆ. 1 ತಿಂಗಳ ಪ್ರತಿನಿತ್ಯವೂ ಇದನ್ನ ನೀಡಬೇಕೆಂಬುದಾಗಿ ಇದ್ದರೂ ಅವರವರ ಶಕ್ತಿ ಸಾಮರ್ಥ್ಯದಂತೆ 1 ದಿನವಾದರೂ ದಾನ ನೀಡಬೇಕೆಂದು ಗ್ರಂಥಗಳು ಸಾರುತ್ತವೆ. ಈ ಅಪೂಪ ದಾನವನ್ನು ನೀಡುವಾಗ ಅನುಸಂಧಾನ ಗೈಯಬೇಕಾದ ಮಂತ್ರದ ಅರ್ಥವನ್ನು ಮಾತ್ರ ಇಲ್ಲಿ ಹೇಳ್ತಾ ಇದ್ದೇನೆ. ಅದು ಸಂಸ್ಕೃತದಲ್ಲಿದೆ. ನಾರಾಯಣನು ಸೂರ್ಯನ ಬಿಂಬ ನೆನೆಸಿ ಸೂರ್ಯನ ಸಹಸ್ರ ಕಿರಣಗಳಲ್ಲಿ ಆತನ ಸನ್ನಿಧಾನವಿದೆ. ಶಂಖ, ಚಕ್ರ, ಗದಾಪದ್ಮಗಳನ್ನು ಧರಿಸಿರುವ ಗರುಡ ವಾಹನನಾದ ಪರಮಾತ್ಮನು ನನಗೆ ಅನುಗಿಸಲಿ. ಅಧಿಕ ಮಾಸವು ಪರ್ವಕಾಲವೆನಿಸಿದೆ. ಪರಮಾತ್ಮನು ಕಾಲರೂಪಿ ಎನಿಸಿ ಕಲಾ, ಕಾಷ್ಟ, ನಿಮೇಶ, ಗಳಿಗೆಗಳಲ್ಲಿ ಮತ್ತು ಸರ್ವ ಜೀವರಲ್ಲಿ ನೆಲೆಸಿ ನಾಮಕ ನೆನೆಸಿದ್ದಾನೆ. ಅಪೂಪ ದಾನವು ಪೃಥ್ವಿ ದಾನಕ್ಕೆ ಸಮವೆನಿಸಿದೆ. ದೋಷಗಳ ಪರಿಹಾರ, ಪಾಪಗಳ ನಾಶ, ವಂಶಾಭಿವೃದ್ಧಿಗೋಸ್ಕರ ಭಾಸ್ಕರ ರೂಪಿ ವಿಶ್ವನಿಗೆ ಅರ್ಪಿಸುತ್ತೇನೆ ಎನ್ನುವುದಾಗಿ ಚಿಂತನೆಯನ್ನು ಗೈಯಬೇಕೆಂಬುದಾಗಿ ಹೇಳುತ್ತಾರೆ. ಅಲ್ಲದೆ ಪರಮಾತ್ಮನ 33 ರೂಪಗಳು ವಿಷ್ಣು, ಜಿಷ್ಣು, ಮಹಾವಿಷ್ಣು, ಹರಿ, ಕೃಷ್ಣ, ಅಧೋಕ್ಷಜ, ಕೇಶವ, ಮಾಧವ, ರಾಮ, ಅಚ್ಯುತ, ಪುರುಷೋತ್ತಮ, ಗೋವಿಂದ, ವಾಮನ, ಶ್ರೀಶ, ಶ್ರೀಕಂಠ, ವಿಶ್ವಸಾಕ್ಷಿ, ನಾರಾಯಣ, ಮಧುಸೂದನ, ಅನಿರುದ್ಧ, ತ್ರಿವಿಕ್ರಮ, ಜಗದ್ಯೋನಿ, ಅನಂತ, ಶೇಷಶಾಯಿ, ಸಂಕರ್ಷಣ, ಪ್ರದ್ಯುಮ್ನ, ದೈತಾರಿ, ವಿಶ್ವತೋಮುಖ, ಜನಾರ್ದನ, ಧರಾವಾಸ, ದಾಮೋದರ,
ಆರ್ಧನ ಶ್ರೀಪತಿ ಮುಂತಾದ

ಆದ 33 ಶ್ರೀ ಹರಿಯ ನಾಮಗಳನ್ನು ಒಂದು ಅಪೂಪದಲ್ಲಿಯೂ ಚಿಂತನೆಗೈಯಬೇಕೆಂಬುದಾಗಿ ಹೇಳಲಾಗುತ್ತದೆ. ಇಲ್ಲಿ 33 ಅಪೂಪಗಳೆಂದಾಗ 33 ತತ್ವಾಭಿಮಾನಿ ದೇವತೆಗಳನ್ನು ಹೇಳಲಾಗುತ್ತದೆ. ಅವರಲ್ಲಿ 8 ಜನ ಅಷ್ಟವಸುಗಳು. ಈ 8 ಜನ ಅಷ್ಟವಸುಗಳಲ್ಲಿ ಇರುವ ಪರಮಾತ್ಮನ ರೂಪಗಳನ್ನು ಚಿಂತನೆ ಮಾಡಬೇಕು. ದ್ರೋಣನಲ್ಲಿ ವಿಷ್ಣು, ಧ್ರುವನಲ್ಲಿ ಜಿಷ್ಣು, ದೋಷನಲ್ಲಿ ಮಹಾವಿಷ್ಣು, ಅರ್ಕನಲ್ಲಿ ಹರಿ, ಅಗ್ನಿಯಲ್ಲಿ ಕೃಷ್ಣ, ಜೀವನಲ್ಲಿ ಅಧೋಕ್ಷಜ, ಪ್ರಾಣನಲ್ಲಿ ಕೇಶವ ಮತ್ತು ವಿಭಾವಸುವಿನಲ್ಲಿ ಮಾಧವನನ್ನು ಸ್ಮರಿಸಬೇಕು. ಅದೇ ರೀತಿ 11 ಜನ ರುದ್ರರು, ಇವರಲ್ಲಿರುವ ಭಗವಂತನ ರೂಪಗಳನ್ನು ಚಿಂತನೆ ಮಾಡಬೇಕು. ಭೀಮನಲ್ಲಿ ರಾಮ, ರೈವತನಲ್ಲಿ ಅಚ್ಯುತ, ಓಜನಲ್ಲಿ ಪುರುಷೋತ್ತಮ, ಅಜಯ ಕಪಾತ್ನಲ್ಲಿ ಗೋವಿಂದ, ಮಹಾನ್ನಲ್ಲಿ ವಾಮನ, ಬಹುರೂಪನಲ್ಲಿ ಶ್ರೀಚ, ಭವನಲ್ಲಿ ಶ್ರೀಕಂಠ, ವಾಮದೇವನಲ್ಲಿ ವಿಶ್ವಸಾಕ್ಷಿ, ಉಗ್ರನಲ್ಲಿ ನಾರಾಯಣ, ವೃಷಾಕಪಿಯಲ್ಲಿ ಮಧುರಿಪು, ಅಹಿರ್ಮೃದ್ನಿಯಲ್ಲಿ ಅನಿರುದ್ಧ. ಇವು 11 ಜನ ರುದ್ರರ ರೂಪಗಳಾದವು. ಇನ್ನು 12 ಜನ ಆದಿತ್ಯರಲ್ಲಿ ಇರುವಂತಹ ಭಗವತ್ ರೂಪಗಳನ್ನು ತಿಳಿಸುತ್ತಾರೆ. ವಿವಸ್ವಾನ್ನಲ್ಲಿ ತ್ರಿವಿಕ್ರಮ, ಅರ್ಯಮಾನಲ್ಲಿ ವಾಸುದೇವ, ಪೂಷಾನಲ್ಲಿ ಜಗದ್ಯೋನಿ, ಸ್ವಷ್ಟನಲ್ಲಿ ಅನಂತ, ಸವಿತೃವಿನಲ್ಲಿ ಶೇಷಶಾಯಿ, ಭಗನಲ್ಲಿ ಸಂಕರ್ಷಣ, ಧಾತೃವಿನಲ್ಲಿ ಪ್ರದ್ಯುಮ್ನ, ಪರ್ಜುನಲ್ಲಿ ದೈತ್ಯಾರಿ, ವರ್ಣನಲ್ಲಿ ವಿಶ್ವತೋಮುಖ, ಮಿತ್ರನಲ್ಲಿ ಜನಾರ್ದನ, ಶಕ್ರನಲ್ಲಿ ಧರಾವಾಸ, ಉರ್ಕ್ರಮನಲ್ಲಿ ದಾಮೋದರ ಎಂಬುದಾಗಿದೆ. 33 ರೂಪ ಪ್ರಜಾಪತಿಯಲ್ಲಿ ಅಗಾರ್ಧನ ರೂಪವಿದೆ ಎಂದು ಹೇಳುತ್ತಾರೆ. 33 ರೂಪ ವಶತ್ಕಾರನಲ್ಲಿ ಶ್ರೀಪತಿಯ ರೂಪವನ್ನು ತಿಳಿಸುತ್ತಾರೆ. ಅಧಿಕ ಮಾಸದ ಒಂದು ತಿಂಗಳ ಪರ್ಯಂತರವು ಪದ್ಮ ಪುರಾಣದಲ್ಲಿ ತಿಳಿಸಿದಂತೆಯೇ ನಾವು ಭಗವಂತನ ಸ್ಮರಣೆಯನ್ನು ಮಾಡಬೇಕೆಂಬುದಾಗಿ ಹೇಳಲಾಗುತ್ತದೆ. ಆ ಶ್ರೀಹರಿಯ ಸ್ತೋತ್ರವನ್ನು ವಿವರಿಸಿದ್ದಾರೆ. ನಮಃ ಪುರುಷೋತ್ತಮಾಖ್ಯ ನಮಸ್ತೆ ವಿಶ್ವಭಾವನ, ನಮಸ್ತೆ ಋಷಿಕೇಶ ಮಹಾಪುರುಷ ಪೂರ್ವ, ಏನೇರಮಖಿಲಂ ಜಾತಂ ಯತ್ರ ಸರ್ವಂ ಪ್ರತಿಷ್ಠಿತಂ, ಲಯಮೇಷ್ಯತಿ ಯತ್ರೇ ತತ್ತಂ ಪ್ರಸನ್ನೋಸ್ಮಿ ಕೇಶವಂ, ಚಿದ್ರೂಪ ಚಿತ್ ಪರಿಜ್ಞೇಯ ಸಹ ಹೇ ಕೃಷ್ಣ ಪ್ರಸೀದತು, ಕೃಷ್ಣ ಕಮಲಪತ್ರಾಕ್ಷಂ, ರಾಮಂ ಬಹುಕುಲೋಧ್ವಂ, ನೃಸಿಂಹಂ, ವಾಮನಂ, ವಿಷ್ಣುಂ ಸ್ಮರಣ್ ಯಾತಿ ಪರಾಂ ಗತಿಂ ಎಂದು ಹೇಳಲಾಗುತ್ತದೆ. ಇಲ್ಲಿ ನಾರಾಯಣನು, ಇಲ್ಲಿ ನಾರಾಯಣನು ವಾಸುದೇವಂ, ವರಾಹಂ, ಕಂಸ ಕೇಶೀ ನಿಚೂನಂ, ಪುರಾ ಪುರುಷಂ, ಯಜ್ಞ ಪುರುಷಂ, ಪ್ರಣತೋಸ್ಮೆಹಂ, ಅನಾದಿ ನಿಧಯ ದೇವಂ, ಶಂಖಚಕ್ರ ಗದಾಧರಂ, ತ್ರಿವಿಕ್ರಮಂ ಹಲಧರಂ, ಪ್ರಣತೋಸ್ಮಿ ಸನಾತನಂ, ಯೇ ಇದಂ ಕೀರ್ತಯೇನ್ ನಿತ್ಯಂ ಸ್ತೋತ್ರಾಣಾಂ ಉತ್ತಮೋತ್ತಮಂ, ಸರ್ವ ಪಾಪ ವಿನಿರ್ಮುಕ್ತೇ ವಿಷ್ಣು ಲೋಕೆ ಮಹೀಯತೆ ಎಂದು ತಿಳಿಸಲಾಗಿದೆ. ಇನ್ನು ಈ ಒಂದು ತಿಂಗಳಲ್ಲಿ ಪ್ರತಿನಿತ್ಯವೂ ಪೂಜೆಯಲ್ಲಿ ಹೇಳಬೇಕಾದ ಶ್ರೀ ಕೃಷ್ಣನ ಶ್ಲೋಕ ರೂಪವು ಈ ರೀತಿ ಇದೆ. ಗೋವರ್ಧನಂ ಧರಂ ವಂದೇ ಗೋಪಾಲ ಗೋಪರೂಪಿಣಂ, ಗೋಕುಲೋತ್ಸವಂ ಈಶಾನಂ, ಗೋವಿಂದಂ ಗೋಪಿಕಾ ಪ್ರಿಯಂ ಎನ್ನುವುದಾಗಿ ತಿಳಿಸಿದ್ದಾರೆ. ಇನ್ನು ಪುರುಷೋತ್ತಮ ರೂಪ ಎಂದಾಗ, ಪುರುಷೋತ್ತಮ ರೂಪವನ್ನ ನಾವು ಯಾವ ರೀತಿ ನಮ್ಮ ಮನೋಮಂಡಲದಲ್ಲಿ ಚಿಂತನೆ ಮಾಡಬೇಕೆಂಬುದನ್ನು ಕೂಡ ನಮಗೆ ಪುರಾಣಗಳು ತಿಳಿಸಿಕೊಡುತ್ತವೆ. ಪರಮಾತ್ಮನ 24 ರೂಪಗಳಲ್ಲಿ ಪುರುಷೋತ್ತಮ ರೂಪವು ಒಂದಾಗಿದೆ. ಭಗವದ್ಗೀತೆಯ 15ನೇ ಅಧ್ಯಾಯದಲ್ಲಿ ನಾವು ಕ್ಷರಾಕ್ಷರ ರೂಪ ನೆನೆಸಿದ ಪುರುಷೋತ್ತಮನ ದೇವನ ರೂಪಗಳನ್ನ ಕಾಣುತ್ತೇವೆ. ಅನಂತ ರೂಪಗಳು, ಅನಂತ ನಾಮಗಳು ಶ್ರೀಹರಿಯ ರೂಪಗಳೇ ಆಗಿದೆ. ಶ್ರೀ ಮಧ್ವರಾಯರು ತಂತ್ರಸಾರದಲ್ಲಿ ತಿಳಿಸಿದಂತೆ ಪುರುಷೋತ್ತಮನ ರೂಪವು ಮೇಲಿನ ಬಲಗೈಯಲ್ಲಿ ಪದ್ಮ, ಕೆಳಗಿನ ಬಲಗೈಯಲ್ಲಿ ಚಕ್ರ, ಮೇಲಿನ ಎಡಗೈಯಲ್ಲಿ ಶಂಖ, ಕೆಳಗಿನ ಎಡಗೈಯಲ್ಲಿ ಗದೆಗಳನ್ನು ಧರಿಸಿದ ರೂಪ ಚಿತ್ರಣ. ಇದನ್ನು ನಾವು ಒಂದು ತಿಂಗಳ ಪರ್ಯಂತರವೂ ನಿತ್ಯ ಸ್ಮರಿಸಬೇಕೆಂಬುದಾಗಿದೆ. ಅಲ್ಲದೆ ನಮ್ಮ ಅನೇಕ ಹರಿದಾಸರು, ಶ್ರೀ ಪುರಂದರರು, ಕನಕದಾಸರು, ವಿಜಯದಾಸರು, ಗೋಪಾಲದಾಸರು ಎಲ್ಲರೂ ಪುರುಷೋತ್ತಮ ರೂಪವನ್ನು ಕುರಿತಂತೆ ಅನೇಕ ಕೀರ್ತನೆಗಳನ್ನು ಕೂಡ ರಚಿಸಿದ್ದಾರೆ. ಆ ಎಲ್ಲ ಕೀರ್ತನೆಗಳ ಪಠನವೂ ಆ ಪಾರಾಯಣವೂ ಅಷ್ಟೇ ಮಹತ್ವವನ್ನು ಪಡೆದಿದೆ. ಆಧುನಿಕ ವಿಚಾರಗಳಿಗೆ ಆಕರ್ಷಿತರಾಗಿ ಅಧಿಕ ಮಾಸವನ್ನು ನಿಂದಿಸುವುದು ಮಹಾದೋಷದು ಹೇಳಲಾಗಿದೆ. ಅಲ್ಲದೆ ಮದುವೆ, ಮುಂಜಿ, ಚೌಲ, ಗೃಹ ಪ್ರವೇಶ ಮುಂತಾದ ಶುಭ ಕಾರ್ಯಗಳನ್ನು ಕೂಡ ಈ ಅಧಿಕ ಮಾಸದಲ್ಲಿ ಆಚರಿಸಬಾರೆಂದು ಹೇಳಲಾಗುತ್ತದೆ. ಅಧಿಕ ಮಾಸವು ಜ್ಞಾನ ಭಕ್ತಿ ವೈರಾಗ್ಯಗಳಿಂದ ಕೂಡಿದ
ಸಾಧ

0: ಸಾಧನ ದೇಹ, ಸಾಧನ ದೇಶ, ಸಾಧನ ಕಾಲಗಳ ಮಹತ್ವವನ್ನು ನಮಗೆ ತಿಳಿಸಿಕೊಡುತ್ತದೆ. ಪೌರಾಣಿಕವಾಗಿ ಅಧಿಕ ಮಾಸವನ್ನು ಉಪಾಸನೆಗೈದು ಉದ್ಧತರಾದ ಅನೇಕ ವ್ಯಕ್ತಿಗಳ ಚರಿತ್ರೆಯು ನಮಗೆ ಕಥೆಗಳ ರೂಪದಲ್ಲಿ ದೊರೆಯುತ್ತದೆ. ಶಕ್ತಿ ಸಾಮರ್ಥ್ಯಗಳಿದ್ದಾಗಲೂ ದಾನ ಧರ್ಮ ಮಾಡದ, ದುರಾಚಾರಗಳಲ್ಲಿಯೇ ಜೀವಿತಗಳನ್ನು ಕಳೆಯುವ, ಮಗನನ್ನು ಬದುಕಿಸಿಕೊಳ್ಳುವ, ಸಂತಾನ ಪ್ರಾಪ್ತಿ, ಹೀಗೆ ಒಬ್ಬೊಬ್ಬರ ಚರಿತ್ರೆಯು ವ್ಯಕ್ತಿತ್ವದ ಒಂದೊಂದು ನ್ಯೂನ್ಯತೆಗಳನ್ನು ಕಳೆದುಕೊಳ್ಳುವ ಸಂದೇಶ ಇರ್ತದೆ. ಮುಖ್ಯವಾಗಿಯೇ ದೃಢಧನ್ವನ ಕಥೆ, ಕದರ್ಯನ ಕಥೆ, ಕೌಶಿಕನ ಕಥೆ, ಸುಶರ್ಮನ ಕಥೆ, ಸುಶೀಲೆ ವಿಮಲಯರ ಕಥೆ, ತಾಪಸಿಯ ಕಥೆ, ವೇದಶರ್ಮನ ಕಥೆ, ಸ್ಮಿತ ವಿಲಾಸಿನಿಯ ಕಥೆ, ಸುಧರ್ಮ ಶರ್ಮನ ಕಥೆ, ಕುಶಲ ಕರ್ಮನ ಕಥೆ, ವಿಪ್ರದಾಸನ ಕಥೆ, ಸೋಮಶರ್ಮನ ಕಥೆ, ಧನದಾಸನ ಕಥೆ, ಮಂಡನ ಗುಣವತಿಯರ ಕಥೆ ಮತ್ತು ಸುಮತಿಯರ ಕಥೆಗಳು ನಮಗೆ ಕಂಡು ಬರುತ್ತವೆ. ಒಟ್ಟಿನಲ್ಲಿ ಕಥಾ ಮಾಧ್ಯಮ ಅತ್ಯಂತ ಆಕರ್ಷಣೀಯವಾದ, ಪ್ರತಿಭಾಪೂರ್ಣವಾದ ಮಾಧ್ಯಮವಾಗಿದೆ. ಕನ್ನಡ ಸಾಹಿತ್ಯದ ಒದ್ದಾರಾಧನೆ ಗ್ರಂಥದಲ್ಲಿ ಕಂಡು ಬರುವಂತೆ ದುಷ್ಕರ್ಮಗಳಿಂದಾಗಿ ಅನೇಕ ಹೀನ ಯೋನಿಗಳಲ್ಲಿ ಜನ್ಮವೆತ್ತುವುದು ತಿಳಿದು ಬರುತ್ತದೆ. ಪುನರ್ಜನ್ಮವನ್ನು ನಮ್ಮ ಭಾರತೀಯ ತತ್ವಜ್ಞಾನದಲ್ಲಿ ಕರ್ಮ ಸಿದ್ಧಾಂತವನ್ನು ನಾವು ಒಪ್ಪಿಕೊಳ್ಳುತ್ತೇವೆ. ಕರ್ಮದಂತೆ ಜನ್ಮ ಎನ್ನುವ ತತ್ವವನ್ನು ಪೌರಾಣಿಕ ಕಥೆಗಳು ಸಾರುತ್ತವೆ. ಏನೇ ಆಗಲಿ, ನಮ್ಮ ಅಧಿಕ ಮಾಸದ ಒಂದು ತಿಂಗಳ ಕಾಲಮಾನವು ನಮ್ಮನ್ನ ಸಗುಣಗಳೊಡನೆ, ಸುಸಂಸ್ಕಾರದೊಡನೆ, ಸಮಾಜ ಮುಖಿಯಾಗಿ, ಜಗಹಿತ ಮುಖಿಯಾಗಿ, ಮಾನವ ಮುಖಿಯಾಗಿ ನಮ್ಮನ್ನ ವಿಚಾರಿಸುವಂತೆ ಮಾಡಲಿ. ನಮ್ಮಲ್ಲಿ ರಾಷ್ಟ್ರೀಯ ಪ್ರಜ್ಞೆ ಜಾಗೃತವಾಗಲಿ. ಮಾನವ ಹಿತಕ್ಕಾಗಿ, ಮನುಕುಲಕ್ಕಾಗಿ ನಮ್ಮ ವಿಚಾರಗಳು ಧಾರೆಯಾಗಲಿ.
1: ಇವರಿಗೆ ಅಧಿಕಸ್ಯ ಅಧಿಕ ಅಧಿಕ ಮಾಸ ಕುರಿತು ಸಾಹಿತಿಗಳಾದ ಡಾಕ್ಟರ್ ಜಯಲಕ್ಷ್ಮಿ ಮಂಗಳಮೂರ್ತಿ ಅವರಿಂದ ಭಾಷಣವನ್ನು ಕೇಳಿದಿರಿ. ಈಗ ಕೇಳಿ ಒಂದು ಗೀತೆಯನ್ನ ರಶ್ಮಿ ಅವರಿಂದ.

ರಶ್ಮಿಯವರಿಂದ ಭಕ್ತಿಗೀತೆಯನ್ನು ಕೇಳಿದಿರಿ. ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಸಕಾರ ರಮಾ ಕುಲಕರ್ಣಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ರಾಜ್ಯವ್ಯಾಪಿಯಲ್ಲಿ ಬಿತ್ತರಿಸಲ್ಪಟ್ಟ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.

0: ಆತ್ಮೀಯ ಕೇಳುಗರೆ, ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
1: ಕಾಡು ನೋಡ ಹೋದೆ ಕವಿತೆಯೊಡನೆ ಬಂದೆ.
0: ಪ್ರತಿ ಶನಿವಾರ ಮಧ್ಯಾಹ್ನ 1:30 ಕನ್ನಡದ ಹಳೆಯ ಚಿತ್ರಗೀತೆಗಳನ್ನು ಕೇಳಲು ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600.
1: ನೀ ನೀಡಿದ ನೆನಪೆಲ್ಲವು ಎದೆ ತುಂಬಿ ಹಾಡಾಗಿದೆ.
0: ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

0: 100.3 ಆಕಾಶವಾಣಿ ಟೆಲಿಕ್ವಿಸ್.
1: ಇದೇ ಮೇ 19ರಿಂದ ಪ್ರತಿ ಮಂಗಳವಾರ ರಾತ್ರಿ 9:30 10:30
2: ಕ್ವಿಸ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಇದೇ ಮೇ 19 ಮಂಗಳವಾರ ಬೆಳಗ್ಗೆ 10:00 to 11:30. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 2211999 2222611. ಎಸ್ಟಿಡಿ ಕೋಡ್ 0824.
1: ನಮ್ಮ ಮೊಬೈಲ್ ಸಂಖ್ಯೆ 8277038000.
0: 100.3 ಆಕಾಶವಾಣಿ ಟೆಲಿಕ್ವಿಸ್.
3: ಆತ್ಮೀಯ ಕೇಳುಗರೆ, ಮಂಗಳೂರು ಆಕಾಶವಾಣಿಯು 50ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ ಸುಸಂದರ್ಭದಲ್ಲಿ ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ವಾರದ ಅತಿಥಿ ಪ್ರತಿ ಭಾನುವಾರ ಬೆಳಗ್ಗೆ 8:30. ಈ ವಾರದ ಅತಿಥಿಯಾಗಿ ರಂಗಭೂಮಿಯ ಅಭಿನಯ ಮಾಣಿಕ್ಯ. ರಂಗಭೂಮಿಯನ್ನೇ ಆರಾಧಿಸಿಕೊಂಡು ತನ್ನಿಂದಾಗುವ ಸಮಾಜಮುಖಿ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡು ಬಂದಿರುವ ಹಿರಿಯ ರಂಗಭೂಮಿ ಕಲಾವಿದೆ ಸುಮತಿ ಶ್ರೀ ನವಲಿ ಹಿರೇಮಠ್.
4: ಚಿಕ್ಕ ಪಾತ್ರದಿಂದ ಹಿಡಿದು ದೊಡ್ಡ ಪಾತ್ರದವ್ರ ತರ ಆ ನಾಂದಿ ಹಾಡುವಾಗ ಹಿಂದೆ ಬಂದು ಎಲ್ಲರೂ ನಿಲ್ಬೇಕಲ್ಲಿ, ಅದು ಆ ರಂಗಭೂಮಿಗೆ ನಾವು ಕೊಡುವಂತ ಗೌರವ. ನಾವು ಕಟ್ಟಿಕೊಂಡು ಬಂದ ಒಂದು ಅಮ್ಮನ ಸ್ಥಾನ ಅದು, ನಮಗೆ ಅಂದ್ರೆ ಅನ್ನದ ಸ್ಥಾನ, ರಂಗ ದೇವತೆ, ಅದನ್ನ ಆ ರೀತಿಯಾಗಿ ನಾವು ಬೆಳೆಸ್ಕೊಂತ ಬಂದವರು. ರಂಗಭೂಮಿ ಅಂದ್ರೆ ನಮ್ಗೆ ಅನ್ನ ಕೊಡೋ ತಾಯಿ, ಎಲ್ಲರೂ ಒಂದೇ ತಾಯಿ ಮಕ್ಕಳ ಹಾಗೆ ಇದ್ವಿ ನಾವು ಕಲಾವಿದರು.
3: ಹೊಸ ವಾರ, ಹೊಸ ಅತಿಥಿ, ಹೊಸ ಬೆಳಕು. ಬನ್ನಿ ಕೇಳೋಣ ಬದುಕ ಕಟ್ಟಿದ ಕತೆ, ನಾಳೆ ಬೆಳಗ್ಗೆ 8:30.
5: ಆಕಾಶವಾಣಿ ಮಂಗಳೂರು, ಸಮಯ 12:35 ಆಗಲಿದೆ. ಇನ್ನು ಮುಂದೆ ಆರೋಗ್ಯ ಸಂಚಿಕೆ ಪ್ರಸಾರವಾಗಲಿದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಆರೋಗ್ಯ ಸಂಚಿಕೆ.
1: ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಕ್ಷಯರೋಗ ಕಾರಣ ಮತ್ತು ಚಿಕಿತ್ಸೆ, ಈ ಕುರಿತು ಗಂಗಾವತಿ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಸೋಮಶೇಖರ್ ಕಬ್ಬೇರ್ ಅವರೊಂದಿಗೆ ಸಂದರ್ಶನ.
2: ನಮಸ್ಕಾರ ಕೇಳುಗರೆ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಟಿ ಕಾಯಿಲೆ

0: ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕೆ ನಮ್ಮ ಜೊತೆಗಿದ್ದಾರೆ. ಗಂಗಾವತಿಯ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯರಾಗಿರ್ತಕ್ಕಂತಹ ಡಾಕ್ಟರ್ ಸೋಮಶೇಖರ್ ಕಬೇರ್ ಅವರು. ಡಾಕ್ಟ್ರೇ, ತಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ.
1: ನಮಸ್ಕಾರ ಸೋಮೇಶ್ವರ.
0: ಸರ್, ಬಹಳ ಮುಖ್ಯವಾಗಿ ಟಿಬಿ ಇದು ತುಂಬ ಜನರಲ್ಲಿ ಕಾಡ್ತಾ ಇದೆ. ಭಾಳಷ್ಟು ಜನ ಇದನ್ನು ಎದುರಿಸ್ತಾ ಇದ್ದಾರೆ, ಮಕ್ಕಳು, ವೃದ್ಧರು, ಯುವಕರಾಗಿರ್ಬೋದು. ಈ ಟಿಬಿ ಅಂದರೆ ಏನು ಸರ್? ಆ್ಯಕ್ಚುಲಿ
1: ಮೊದಲನೇದಾಗಿ ಟಿಬಿ ಅಂತಂದರೆ ಇದೊಂದು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಅಂತೇಳಿ ಒಂದು ಬ್ಯಾಕ್ಟೀರಿಯಾ. ಇದನ್ನು ನಾವು ವೈಜ್ಞಾನಿಕವಾಗಿ ಗ್ರಾಮ್ ಪಾಸಿಟಿವ್ ಮತ್ತು ಆಸಿಡ್ ಫಾಸ್ಟ್ ಬ್ಯಾಸಿಲೈ ಅಂತ ಕರಿತೀವಿ. ಸೊ ಈ ಒಂದು ಬ್ಯಾಕ್ಟೀರಿಯಾದಿಂದ ಹರಡತಕ್ಕಂಥ, ಮುಖ್ಯವಾಗಿ ಶ್ವಾಸಕೋಶದಿಂದನೇ ಹರಡತಕ್ಕಂಥ ಒಂದು ಪ್ರಮುಖವಾದ, ಶ್ವಾಸಕೋಶಕ್ಕೇ ಕಾಯಿಲೆ ತರತಕ್ಕಂಥ ಒಂದು ಪಿಡುಗು ಅಂತ ನಾವು ಹೇಳ್ಬೋದು.
0: ಇದರ ಮೂಲ ಏನು ಸರ್, ಹೇಗೆ?
1: ಹಾಂ, ಇದಕ್ಕೆ ನಾವು ಮೊದಲನೇದಾಗಿ ನಾವು ಏನು ಹೇಳ್ತೀವಿ ಅಂತಂದರೆ, ಈ ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಅಂತ ಏನಿದು ಬ್ಯಾಸಿಲೈ ಇದೆ, ಇದು ಭಾಳ ಡಿಫ್ರೆಂಟ್ ಆಗಿರ್ತಕ್ಕಂಥ ಒಂದು ಬ್ಯಾಸಿಲೈ. ಸೊ ಇದ್ರ ಬಗ್ಗೆ ನಾವು ತಿಳ್ಕೊಂಡ್ರೆ ಅವಾಗ ನಮಗೆ ಇದು ಯಾಕೆ ಈ ರೀತಿ ಹರಡ್ತಿದೆ, ಇದ್ರದ್ದು ಮೂಲ ಏನು ಅನ್ನೋದೊಂದು ನಮಗೆ ಒಂದು
0: ಗಂಭೀರವಾಗಿ ಪರಿಗಣಿಸುವಂತಹ,
1: ಹೌದು, ಗಂಭೀರವಾಗಿ ಪರಿಗಣಿಸತಕ್ಕಂಥ ಕಾಯಿಲೆ. ಸೊ ಇದ್ರ ಬಗ್ಗೆ ನೀವು ಒಂದು ಸ್ವಲ್ಪ ಹೇಳಕ್ ಇಷ್ಟಪಡ್ತೀನಿ. ಮೊದಲನೇದಾಗಿ ಏನಂತಂದ್ರೆ, ಎಲ್ಲಾ ಬ್ಯಾಕ್ಟೀರಿಯಾನು ಒಂದರಿಂದ ಎರಡು ನಿಮಿಷದಲ್ಲಿ ಮಲ್ಟಿ ಆಗ್ಬಿಡುತ್ತೆ. ಅಂದ್ರೆ ಒಂದಿರತಕ್ಕಂಥ ಬ್ಯಾಕ್ಟೀರಿಯಾ ಎರಡಾಗ್ಬಿಡುತ್ತೆ. ಈ ಬ್ಯಾಕ್ಟೀರಿಯಾ ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಬ್ಯಾಕ್ಟೀರಿಯಾ ಅಂದ್ರೆ ನಿಧಾನಕ್ಕೆ ಮಲ್ಟಿಪ್ಲೈ ಆಗ್ತಕ್ಕಂಥ ಬ್ಯಾಕ್ಟೀರಿಯಾ, ಇದು ಇದ್ರದ್ದು ಸ್ಪೆಷಾಲಿಟಿ. ಸೊ ಇದು ಏನು ಮಾಡಂತಂದ್ರೆ, ಎರಡು ದಿವಸ ಆದಮೇಲೆ ಮಲ್ಟಿಪ್ಲೈ ಆಗುತ್ತೆ. ಸೊ 48 ಅವರ್ಸಿಗೆ ಮಲ್ಟಿಪ್ಲೈ ಆಗ್ತಕ್ಕಂಥ ಬ್ಯಾಕ್ಟೀರಿಯಾ ಇದು. ಸೊ ಇದ್ರ ವಿಶೇಷತೆ ಏನಂತಂದ್ರೆ, ಎಲ್ಲಾದರೂ ಹೋಗಿ ಅಂದರೆ ಇದು ಏನು ಲಂಗ್ಸಲ್ಲಿ, ಮೊದಲನೇ ಮನೆ ಇದ್ರದ್ದು ಲಂಗ್ಸ್ ಆ್ಯಕ್ಚುಲಿ. ಸೊ ಶ್ವಾಸಕೋಶದಂತ ಆಡ್ತಕ್ಕಂಥ ಕಾಯಿಲೆ ಇದನ್ನು. ಸೊ ಲಂಗ್ಸಲ್ಲಿ ಅಥವಾ ಮತ್ತು ಅದು ಲಿಂಪ್ ನೋಡ್ ಅಂತಿರುತ್ತೆ, ಅಲ್ಲಿ ಹೋಗಿ ಇದೇನು ಸೇರ್ಕೊಳ್ತದೆ, ನಿಧಾನಕ್ಕೆ ಮಲ್ಟಿಪ್ಲೈ ಆಗುತ್ತೆ. ಆಮೇಲೆ ನಮ್ಮ ಬಾಡಿನಲ್ಲಿರ್ತಕ್ಕಂಥ ಏನು ಒಂದು ಡಿಫೆನ್ಸ್ ಸಿಸ್ಟಮ್ ಇರುತ್ತೋ, ಆ ಡಿಫೆನ್ಸ್ ಸಿಸ್ಟಮ್ಗೆ ಒಳಪಡೋದಕ್ಕೆ ಭಾಳಷ್ಟು ಸಮಯಾವಕಾಶ ತಗೊಳುತ್ತೆ. ಸೊ ಯಾಕಂತಂದರೆ ಇದು ನಿಧಾನಕ್ಕೆ ಮಲ್ಟಿಪ್ಲೈ ಮಾಡೋದ್ರಿಂದ, ಸೊ ಕಾಯಿಲೆ ಲಕ್ಷಣಗಳಾಗಲಿ ಅಥವಾ ಇನ್ಫೆಕ್ಷನ್ ಆಗಲಿ ಭಾಳ ನಿಧಾನಕ್ಕೆ ಬರ್ತಕ್ಕಂಥ ಒಂದು ಕಾರಣದಿಂದ ಇದಕ್ಕೆ. ಸೊ ಇದಕ್ಕೆ ನಾವು ರಿಸರ್ವೈರ್ ಅಂತ ಹೇಳಿದ್ರೆ, ನಮ್ಮಲ್ಲಿರ್ತಕ್ಕಂಥ ಪೇಷಂಟ್ಸ್ ಅಂದರೆ ಏನು ರೋಗಿಗಳನ್ನು ನಾವು ಹೇಳ್ತೀವಿ, ಅವರೇ ನಮ್ಮ ರಿಸರ್ವೈರ್, ಅವರೇ ನಮ್ಮ ರಿಸರ್ವೈರ್, ಅವರಿಂದನೇ ಈ ಕಾಯಿಲೆ ಹರಡುತ್ತೆ. ಯಾರಿಗೆ ಶ್ವಾಸಕೋಶದ ಟ್ಯುಬರ್ಕ್ಲೋಸಿಸ್ ಇರುತ್ತೋ, ಕ್ಷಯ ಇರುತ್ತೋ, ಅವರಿಂದನೇ ಈ ಕಾಯಿಲೆ ಪ್ರಸಾರ ಆಗುತ್ತೆ.
0: ಗಂಭೀರವಾಗಿ ಪರಿಗಣಿಸಲು,
1: ಸೊ ಇದೊಂದು ಗಂಭೀರವಾಗಿರ್ತಕ್ಕಂಥ ಮತ್ತೆ ನೋಟಿಫೈಯಬಲ್ ಡಿಸೀಸ್ ಇದು. ಈಗ ಯಾರೇ ಟ್ಯೂಬರ್ಕ್ಲೋಸಿಸ್ನ ಡೈಗ್ನೋಸ್ ಮಾಡಿ ಅದನ್ನು ಟ್ರೀಟ್ ಮಾಡ್ತಾರಂದರೆ, ಅದು ಪ್ರೈವೇಟಲ್ಲಿ ಇರ್ಬೋದು, ಗೌರ್ಮೆಂಟಲ್ಲಿ ಇರ್ಬೋದು, ಇಟ್ ಈಸ್ ಎ ನೋಟಿಫೈಯಬಲ್ ಡಿಸೀಸ್ ಸಿನ್ಸ್ 2015. ಅವಾಗಿಂದ ಇದನ್ನು ಭಾರತ ಸರ್ಕಾರದವರು ನೋಟಿಫೈಯಬಲ್ ಡಿಸೀಸ್ ಅಂತೇಳಿ ಮಾಡಿದ್ದಾರೆ.
0: ಸರ್, ಇದರ ಲಕ್ಷಣಗಳಾದರೂ ಹೇಳ್ತದೆ, ಹೇಗೆ ಪತ್ತೆ ಹಚ್ಚಬೇಕು?
1: ಸೊ ಮೊದಲನೇದಾಗಿ ನಾವು ಲಕ್ಷಣಗಳ ಬಗ್ಗೆ ಮಾತಾಡಬೇಕು ಅಂತಂದರೆ, ನಾವು ಒಂದೇ ಮಂತ್ರ ಹೇಳ್ತೀವಿ ಎಲ್ಲರಿಗೂ, ಅಂದರೆ ಎಲ್ಲ ಪಬ್ಲಿಕ್ಗೂ ಒಂದೇ ಮಂತ್ರ. ಏನು ಮಂತ್ರ ಅಂತಂದರೆ, ಯಾರಿಗೆ ಎರಡು ವಾರ ಅಥವಾ ಎರಡು ವಾರಕ್ಕಿಂತ ಹೆಚ್ಚಿಗೆ ಯಾರಿಗೆ ಕೆಮ್ಮಿರುತ್ತೋ ಅಂಥವ್ರಿಗೆ ನೀವು ಕಫ ಪರೀಕ್ಷೆಯನ್ನು ಸಮೀಪದಲ್ಲಿರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾಡಿಸ್ರಿ ಅಂತ. ಸೊ ಇದೇ ಒಂದು ಪ್ರಮುಖವಾದ ಲಕ್ಷಣ. ಬೇರೆ ಇತರೆ ಲಕ್ಷಣಗಳು ಇರುತ್ತೆ. ಸೊ ಇತರೆ ಲಕ್ಷಣಗಳು ಭಾಳಷ್ಟು ಗಮನ ಹರಿಸೋದಕ್ಕಿಂತ ಇಂಪಾರ್ಟೆಂಟು ಈ ಲಕ್ಷಣ ಭಾಳ ಇಂಪಾರ್ಟೆಂಟ್. ಯಾಕೆ ಈ ಲಕ್ಷಣ ಇಂಪಾರ್ಟೆಂಟ್ ಅಂದರೆ, ಇರ್ತಕ್ಕಂಥ ಕ್ಷಯದಲ್ಲಿ ಮೋರ್ ದ್ಯಾನ್ 85%, 85%ಗಿಂತ ಹೆಚ್ಚಿಗೆ ಇರತಕ್ಕಂಥ ಕ್ಷಯ ಶ್ವಾಸಕೋಶಕ್ಕೆ ಹರಡತಕ್ಕಂಥ ಕ್ಷಯನೇ.
0: ಸೊ
1: ಹಾಗಾಗಿ ಯಾರಿಗೆ ಎರಡು ವಾರ ಅಥವಾ ಎರಡು ವಾರಕ್ಕಿಂತ ಹೆಚ್ಚಿಗೆ ಕೆಮ್ಮಿರುತ್ತೋ, ಯಾರೇ ಆಗಿರಲಿ, ಅದು 6 ವರ್ಷ ಮೇಲ್ಪಟ್ಟಿರ್ತಕ್ಕಂಥವ್ರು ಯಾರೇ ಆಗಿರಲಿ, ಅವರದ್ದು ನಾವು ಕಫ ಪರೀಕ್ಷೆನ ಕಂಪಲ್ಸರಿಯಾಗಿ ಮಾಡಿಸ್ಲೇಬೇಕಾಗುತ್ತೆ. ಸೊ ಅವಾಗ
0: ಇರಲಿ, ಯುವಕರಿರಲಿ,
1: ವಯಸ್ಸಾದವ್ರು ಇರಲಿ, ಯಾರೇ ಆಗಿರಲಿ, ಅದನ್ನು ನಾವು ಕಫ ಪರೀಕ್ಷೆ ಮಾಡಿಸೋದ್ರ ಮೂಲಕ ಬೇಗನೆ ನಾವು ಪತ್ತೆ ಹಚ್ಚಬಹುದು. ಎರಡನೇದಾಗಿ ಈ ಲಕ್ಷಣಗಳನ್ನು ನಾವು ಏನು ಹೇಳ್ತೀವಿ ಅಂತಂದರೆ, ಒಂದು ತೂಕ ಕಡಿಮೆ ಆಗ್ತಕ್ಕಂಥದ್ದು, ನೈಟ್ ಸ್ವೆಟ್ಸ್ ಅಂತ ಹೇಳ್ತೀವಿ, ಅಂದರೆ ರಾತ್ರಿ ಹೊತ್ತು ಮಲಗಿದಾಗ ತುಂಬ ಬೆವರಿಕೆ ಬರೋದು, ಸಂಜೆ ಹೊತ್ತಲ್ಲಿ ಜ್ವರ ಜಾಸ್ತಿ ಆಗೋದು, ಅಥವಾ ಅವಾಗವಾಗ ಜ್ವರ ಬಂದು ಕಡಿಮೆ ಆಗ್ತಕ್ಕಂಥದ್ದು ಇರುವುದು, ನಾವು ಕೆಮ್ಮಿನ ಬಗ್ಗೆ ಮಾತಾಡಿ. ಇಲ್ಲ ಅಂತಂದರೆ ಅತಿಯಾಗಿ ಜ್ವರ ಬಂದು ತಲೆನೋವು ಬರ್ತಕ್ಕಂಥದ್ದು, ಅಂದರೆ ಈಗ ನಾವು ಮೆನೆಂಜಲ್ ಟಿಬಿ ಇತ್ತಂದರೆ ತುಂಬ ಹೆಡ್ಏಕ್ ಬಂದು ಜ್ವರ ಬರ್ತಕ್ಕಂಥದ್ದು, ಅದಾದಮೇಲೆ ಅದು ಇನ್ನೂ ಲಕ್ಷಣಗಳು ಜಾಸ್ತಿ ಆಗ್ತಾರೆ, ಕನ್ವರ್ಷನ್ಸ್ ಬರ್ಬೋದು, ಎಚ್ಚರ ತಪ್ಪಬೋದು. ಸೊ ಆ ಥರ, ಸೊ ಆ ಟಿಬಿ ಯಾವ ಜಾಗದಲ್ಲಿ ಬರುತ್ತೆ ಅನ್ನೋದ್ರ ಮೇಲೆ ಲಕ್ಷಣಗಳು ಕೂಡ ಬೇರೆ ಬೇರೆ ಆಗಿ ಇದಾಗುತ್ತೆ. ಅಕಸ್ಮಾತ್ ಆಗಿ ನೀ ಜಾಯಿಂಟ್ ಅಂದರೆ ಮೊಣಕಾಲಿಗೆ ಏನಾದರೂ ಅಕಸ್ಮಾತ್ ಟಿಬಿ ಬಂತಂದರೆ, ಸೊ ಅಂಥ ಒಂದು ಸಮಯದಲ್ಲಿ ಮೊಣಕಾಲು ಊದ್ಕೊಳ್ಳುತ್ತೆ, ನೋವಾಗುತ್ತೆ. ಸೊ ಆ ಥರ, ಸೊ ಆ ಲಕ್ಷಣಗಳು ಬೇರೆ ಇರುತ್ತೆ. ಬಟ್ ಜನರಲೈಸ್ಡ್ ಸಿಮ್ಟಮ್ಸ್ ಅಂದರೆ ಮೊದಲನೇದು ತೂಕ ಕಡಿಮೆ ಆಗ್ತಕ್ಕಂಥದ್ದು, ಊಟ ಸೇರದೇ ಇರೋದು, ಸಾಯಂಕಾಲ ಹೊತ್ತಲ್ಲಿ ಜ್ವರ ಬರೋದು, ನೈಟ್ ಸ್ವೆಟ್ಸ್ ಅಂತ ಹೇಳ್ತೀವಿ ಅಂದರೆ ತುಂಬ ಬೆವರಿಕೆ, ರಾತ್ರಿ ಬೆವರಿಕೆ ಆಗೋದು, ಇವೆಲ್ಲ ನಾರ್ಮಲ್ ಲಕ್ಷಣಗಳು. ಆ ಒಂದು ಅಂದರೆ ಟಿಬಿ ಎಲ್ಲಿ ಬರುತ್ತೆ ಆ ಕಾಯಿಲೆ ಜಾಗದ ಮೇಲೆ ಆ ಲಕ್ಷಣಗಳು ಕೂಡ ಬೇರೆ ಬೇರೆ ಆಗುತ್ತೆ.
0: ಸೊ ಈ ಲಕ್ಷಣಗಳು ಕಂಡುಕೊಂಡಿರೋರು ಎಚ್ಚರವಾಗಬೇಕು,
1: ಎಚ್ಚರವಾಗಿರಬೇಕು, ಸಮೀಪದಲ್ಲಿರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆಗೆ ತೋರಿಸಬೇಕು.
0: ಈ ಟಿಬಿಯಲ್ಲೂ
1: ಟಿಬಿನಲ್ಲಿ ವಿಧಗಳಂದರೆ ಯಾವ ಪಾರ್ಟಲ್ಲಿ ಬರುತ್ತೆ ಅನ್ನೋದ್ರ ಮೇಲೆ ಅದನ್ನು ನಾವು ಟೈಪ್ಸ್ ಆಫ್ ಟಿಬಿ ಅಂತ ಹೇಳ್ತೀವಿ. ಅಥವಾ ಯಾವ

0: ಚಿಕಿತ್ಸೆಗೆ ಒಳಪಡುತ್ತೆ ಅನ್ನೋದ್ರ ಮೇಲೆ ಕೂಡ ನಾವು ಟೈಪ್ಸ್ ಆಫ್ ಟಿ ಬಿನ ಹೇಳ್ತೀವಿ. ಸೊ ಮೊದಲನೇದಾಗಿ ನಾವು ಟಿ ಬಿ ಟೈಪ್ಸ್ ಆಫ್ ಟಿ ಬಿ ಹೇಳ್ಬೇಕಂತಂದ್ರೆ 85% ಅದೇ ನಾನು ಹೇಳಿದೆ ಮೊದಲೇ, 85% ಶ್ವಾಸಕೋಶದ ಟಿ ಬಿನೇ ಇರೋದ್ರಿಂದ ಸೊ ಇದೇ ಬಹಳ ಇಂಪಾರ್ಟೆಂಟ್ ಟಿ ಬಿ. ಸೊ ಇದನ್ನ ನಾವು ಮೊದಲನೇದು ಟಿ ಬಿ ಅಂತ ಕನ್ಸಿಡರ್ ಮಾಡ್ತೀವಿ. ಎರಡನೇದಂದ್ರೆ ಲಿಂಪ್ ನೋಡ್ ಅಂತ ಹೇಳ್ತೀವಿ, ಅಂದ್ರೆ ಗಂಟು ಬರ್ಕಂತದ್ದು. ಇದು ಯೂಶಲಿ ಕುತ್ತಿಗೆನಲ್ಲಿ ಅಥವಾ ಕೊಂಕಳದಲ್ಲಿ ಅಥವಾ ಗ್ರಾಯಿನ್ ಅಂತ ಹೇಳ್ತೀವಿ, ಅಂದ್ರೆ ಇದು ತೊಡೆ ಹಿಂಭಾಗದಲ್ಲಿ. ಸೊ ಆ ತರದ ಒಂದು ಇದರಲ್ಲಿ ಗಂಟು ಬರ್ತಕ್ಕಂಥ, ಸೊ ಲಿಂಪ್ ಟಿ ಬಿ 2 ಸೆಕೆಂಡ್ ಮೋಸ್ಟ್ ಕಾಮನೆಸ್ಟ್. ಅದಾದ ನಂತರದಲ್ಲಿ ಪ್ಲೂರಲ್ ಟಿ ಬಿ ಅಂತ ಹೇಳ್ತೀವಿ, ಅಂದ್ರೆ ಶ್ವಾಸಕೋಶದ ಪಕ್ಕದಲ್ಲಿ ಏನೊಂದು ಪೊರೆ ಇರುತ್ತೆ ಶ್ವಾಸಕೋಶನ ಕವರ್ ಮಾಡ್ತಕ್ಕಂಥದ್ದು, ಆ ಪೊರೆಗೆ ಬರ್ತಕ್ಕಂಥ ಟಿ ಕೂಡ ಈ ಮೂರು ಇವು ಬಹಳಷ್ಟು ಕಾಮನ್ ಟಿ ಬಿಸು. ಇದಾದ ನಂತರ ಟಿ ಬಿ ಬರದೇ ಇರೋ ಜಾಗನೇ ಇಲ್ಲ, ಸೊ ಹೊಟ್ಟೆಗೆ ಬರ್ಬೋದು, ಅಬ್ಡಮಿನಲ್ ಟಿ ಬಿ ಅಂತ ಹೇಳ್ತೀವಿ, ಮತ್ತೆ ಗರ್ಭಕೋಶಕ್ಕೆ ಬರ್ಬೋದು, ಅದಕ್ಕೆ ಜೆನಿಟೋ ಯೂರಿನರಿ ಟಿ ಬಿ ಅಂತ ಹೇಳ್ತೀವಿ, ನಂತರದಲ್ಲಿ ಜಾಯಿಂಟ್ಸಿಗೆ ಬರ್ಬೋದು, ಅದನ್ನು ಜಾಯಿಂಟ್ ಟಿ ಬಿ ಅಂತ ಹೇಳ್ತೀವಿ, ಅಥವಾ ಸ್ಪೈನಿಗೆ ಬರ್ಬೋದು. ಸ್ಪೈನಿಗೆ ಅಂತಂದರೆ ನಮ್ಮ ಬೆನ್ನು ಮೂಳೆ ಇರುತ್ತಲ್ಲ, ಯೂಶ್ವಲಿ ಥೊರಾಸಿಕ್ ಮತ್ತು ಲಂಬಾರ್ ವರ್ಟಿ ಬರೋದು ರೀಸನಲ್ಲಿ ಇದು ಭಾಳಷ್ಟು ಮುಖ್ಯವಾಗಿ ಕಾಣಿಸ್ಕೊಳುತ್ತೆ, ಥೊರಕ ಲಂಬಾರ್ ಸ್ಪೈನ್ ಟಿ ಬಿ ಅಂತ ಹೇಳ್ತೀವಿ. ನಂತರದಲ್ಲಿ ಮೆದುಳಿಗೆ ಬಂದರೆ ಮೆದುಳು ಟಿ ಬಿ ಅಂತ ಹೇಳ್ತೀವಿ. ಸೊ ಈ ಥರ ಟಿ ಬಿ ಬರದೇ ಇರೋ ಜಾಗನೇ ಇಲ್ಲ. ಸೊ ನಿಮಗೆ ಕಿವಿಗೆ ಬರ್ಬೋದು, ಸೊ ಎಲ್ಲ ಜಾಗಕ್ಕೆ ಬರುವುದು, ಕೂದಲು ಒಂದು ಬಿಟ್ಟರೆ ಬೇರೆ ಎಲ್ಲ ಜಾಗಕ್ಕೂ ಟಿ ಬಿ ಬರ್ತಕ್ಕಂಥ ಸಾಧ್ಯತೆ ಇದೆ.
1: ಸೊ ಇಷ್ಟು ವೈವಿಧ್ಯತೆಯಿಂದ ಕೂಡಿರ್ತಕ್ಕಂಥ ಟಿ ಬಿಗೆ ಚಿಕಿತ್ಸೆ ಒಂದೇ ರೀತಿಯಲ್ಲಿ ಇರ್ತದ ಅಥವಾ ಬೇರೆ ಬೇರೆ ಆಗಿರ್ತಾರೆ?
0: ಹಾಂ, ಚಿಕಿತ್ಸೆ ಯೂಶುವಲ್ ಆಗಿ ಈಗ ನಾವು ಮಲ್ಟಿ ಡ್ರಗ್ ಟ್ರೀಟ್ಮೆಂಟನ್ನು ನಾವು ಯೂಸ್ ಮಾಡ್ತಿರೋದ್ರಿಂದ ಒಂದೇ ಥರನಾಗಿ ಇರುತ್ತೆ. ಅಂದರೆ ಯೂಶುವಲ್ ಆಗಿ ನಾವು 6 ತಿಂಗಳ ಚಿಕಿತ್ಸೆನೆ ಕೊಡ್ತೀವಿ, ಅಂದರೆ ಯಾವ ಈ ಎಲ್ಲ ಥರದ ಟಿ ಬಿಗೂ ಒಂದೇ ರೆಜಿಮನ್ನ ಯೂಸ್ ಮಾಡ್ತೀವಿ. ಸ್ಪೆಷಲ್ ಅಕೇಷನ್ಸ್ ಅಂತ ಹೇಳ್ತೀವಿ ನಾವು, ಕೆಲವು ಸ್ಪೆಷಲ್ ಅಕೇಷನ್ಸ್ ಅಂದರೆ ಅಬ್ಡಮಿನಲ್ ಟಿ ಬಿ ಅಥವಾ ಮೆನಿಂಜಲ್ ಟಿ ಬಿ, ಸ್ಪೈನ್ ಟಿ ಬಿ ಆದಾಗ, ಜಾಯಿಂಟ್ ಟಿ ಬಿ ಆದಾಗ, ಇಂಥ ಟೈಮಲ್ಲಿ ನಾವು ಡ್ಯೂರೇಷನ್ ಆಫ್ ಟ್ರೀಟ್ಮೆಂಟ್ನ ಸ್ವಲ್ಪ ಮುಂದುವರಿಸ್ತೀವಿ, ಅಂದರೆ 9 ತಿಂಗಳವರೆಗೆ ಅಥವಾ 12 ತಿಂಗಳವರೆಗೂ ಕೂಡ ನಾವು ಚಿಕಿತ್ಸೆನ ಮುಂದುವರಿಸ್ತೀವಿ.
1: ಟಿ ಬಿ ಅಂದರೆ ಕೆಮ್ಮು ಬರಬೇಕು, ಬೆವರು ಬರಬೇಕು, ಜ್ವರ ಬರಬೇಕು, ಈ ಥರದ ಒಂದು ಲಕ್ಷಣಗಳನ್ನೋದನ್ನು ಹೆಚ್ಚು ಜನ ಪ್ರಚಾರದಲ್ಲಿ ಮಾಹಿತಿ ಕೇಳಿರ್ತಾರೆ. ಅದರ ಬೇರೆ ಬೇರೆ ವಿಧಗಳು ಇರೋದ್ರಿಂದ ರೋಗಿಗಳು ಇದನ್ನು ಬೇಗನೆ ಪತ್ತೆ ಹಚ್ಚಿಸಿ ಚಿಕಿತ್ಸೆಗೆ ಮುಂದಾಗುವಲ್ಲಿ ವಿಳಂಬ ಆಗುವ ಸಾಧ್ಯತೆಗಳು ಇರ್ತವೆ?
0: ಇರುತ್ತೆ, ಸಾಧ್ಯತೆಗಳು ತುಂಬ ಇರುತ್ತೆ. ಈಗ ನಾವು ಏನಂತಂದರೆ ಎಸ್ಪೆಷಲಿ ಅದರ್ ದ್ಯಾನ್ ಪಲ್ಮನರಿ ಟ್ಯೂಬರ್ಕ್ಲೋಸಿಸ್, ಅಂದರೆ ನಾವು ಈ ಶ್ವಾಸಕೋಶದ ಬಿಟ್ಟು ಬೇರೆ ಟಿ ಬಿ ಕಾಯಿಲೆಗಳು ಬಂದಾಗ, ಸೊ ನಾವು ಫಸ್ಟು ಟಿ ಬಿ ಅಂತ ಯಾವತ್ತೂ ಆಲೋಚನೆ ಮಾಡಲ್ಲ. ಪೇಷಂಟ್ ಇರ್ಬೋದು, ಅವರ ಜೊತೆಗಾರರು ಇರ್ಬೋದು, ಅಥವಾ ಡಾಕ್ಟರ್ಸ್ ಇರ್ಬೋದು, ಸೊ ರೂಲ್ ಔಟ್ ಮಾಡಿ ಆಮೇಲೆ ಟಿ ಬಿ ಅಂತ ಪತ್ತೆ ಹಚ್ಚಬೇಕಾಗುತ್ತೆ. ಸೊ ಅಂಥ ಒಂದು ಸಮಯದಲ್ಲಿ ಸ್ವಲ್ಪ ವಿಳಂಬ ಆಗ್ತಕ್ಕಂಥ ಸಾಧ್ಯತೆಗಳು ಇರುತ್ತೆ.
1: ಅದೇ ಕೆಲವರಿಗೆ ಹೊಟ್ಟೆಯಲ್ಲಿ ಅಂದರೆ ಕರಳಲ್ಲಿ ಟಿ ಬಿ ಇರೋರು, ಡಾಕ್ಟರ್ಗಳು ಸಹಿತ ಕೆಲವೊಮ್ಮೆ ಇದು ಬಂದಿರ್ಬೋದು, ಬಂದಿರಲಿಕ್ಕಿಲ್ಲ ಅನ್ನುವಂಥ ಮಾತುಗಳು ಸಹಿತ ಹೇಳ್ತಿರ್ತಾರೆ. ಕೆಲವೊಮ್ಮೆ ಓರಲ್ ಟ್ಯಾಬ್ಲೆಟ್ಸ್ನ ಕೊಟ್ಟು ಕಂಟ್ರೋಲ್ ಮಾಡ್ಬೋದೇನೋ ಅಂತ ವೇಟ್ ಮಾಡ್ತಾ ಇರ್ತಾರೆ. ಈ ಥರದ ಒಂದು ಕ್ರಮಗಳು ಬಂದಾಗ,
0: ಅದೇ ಈಗ ನಾನು ಅದೇನು ಹೇಳ್ತೀನಿ, ಅದರ್ ಟೈಪ್ಸ್ ಆಫ್ ಟಿ ಬಿ ಬಂದಾಗ, ಸೊ ನಾವು ಬೇರೆ ಡಯಾಗ್ನೋಸಿಸ್ನ ಎಕ್ಸ್ಕ್ಲೂಡ್ ಮಾಡಿ, ಅಂದರೆ ಈಗ ಇದು ಟಿ ಬಿ ಇದೇ, ಇದು ಬಿಟ್ಟು ಬೇರೆ ಏನು ಕಾಯಿಲೆ ಇಲ್ಲ ಅಂದಾಗ ಮಾತ್ರ ನಾವು ಟಿ ಬಿನ ಅಂತ ಕನ್ಸಿಡರ್ ಮಾಡಿ ಅದಕ್ಕೆ ನಾವು ಇನ್ವೆಸ್ಟಿಗೇಷನ್ ಮಾಡಿ ಆಮೇಲೆ ಚಿಕಿತ್ಸೆನ ಪ್ರಾರಂಭ ಅಂತಕ್ಕಂಥ ಒಂದು ಇದರಲ್ಲಿ ಸ್ವಲ್ಪ ವಿಳಂಬ ಆಗ್ಬೋದು, ಅದರ್ ಟೈಪ್ಸ್ ಆಫ್ ಟಿ ಬಿಸಲ್ಲಿ ಆ ಥರ ಆಗ್ಬೋದು. ಸೊ ನಮ್ಮದು ಒಂದು ಉದ್ದೇಶ ಏನಿರುತ್ತೆ ಅಂತಂದರೆ, ಯಾರಿಗೇ ಆಗಲಿ ಟಿ ಬಿ ಚಿಕಿತ್ಸೆನ ನಾವು ಕೊಟ್ಟರೆ ಅದು 6 ತಿಂಗಳವರೆಗೆ ಕೊಡಬೇಕಾಗತ್ತೆ. ಸೊ ನಾವು ರಾಂಗ್ ಡಯಾಗ್ನೋಸಿಸ್ ಮಾಡಿದರೆ, ಸೊ 6 ತಿಂಗಳವರೆಗೆ ಪೇಷಂಟು ಅನ್ನೆಸೆಸರಿಯಾಗಿ ನುಂಗಬೇಕಾಗತ್ತೆ. ಸೊ ಹಾಗಾಗಿ ನಾವು ಎಷ್ಟು ಸಾಧ್ಯ ಅಷ್ಟು ಅದನ್ನು ಟಿ ಬಿ ಅಂತೇಳಿ ಎವಿಡೆನ್ಸ್ ಬೇಸ್ಡ್ ಮೆಡಿಸನ್ ಅಂತ ಹೇಳ್ತೀವಿ ನಾವು, ಅಂದರೆ ಸಾಕ್ಷಿ ಬೇಕೇ ಬೇಕು. ಸೊ ಆ ಒಂದು ಇದಕ್ಕೋಸ್ಕರ ಒಂದು ಸ್ವಲ್ಪ ವಿಳಂಬ ಆಗ್ಬೋದು, ಯಾವುದು ಶ್ವಾಸಕೋಶೇತರ ಟಿ ಬಿ ಇದ್ರೆ, ರೇರ್ ಫಾರ್ಮ್ಸ್ ಇದ್ದಾಗ ಆ ಥರ ಆಗುತ್ತೆ.
1: ಅಂದರೆ ಇದು ಒಂದು ಡಾಕ್ಟ್ರು ಒಂದು ರೀತಿ ಸವಾಲೇ ಅನ್ಸುತ್ತೆ.
0: ಹಾಂ, ಸ್ವಲ್ಪ ಸವಾಲೇ, ಸ್ವಲ್ಪ ಸವಾಲು
1: ಪತ್ತೆ ಹಚ್ಚೋದ್ರಲ್ಲಿ ಬೇರೆ ಬೇರೆ ಪ್ರಕ್ರಿಯೆಗಳು ಹೋಗ್ಬೇಕಾಗ್ತದೆ.
0: ಹೌದು,
1: ಪತ್ತೆ ಹಚ್ಚುವ ಕ್ರಮಗಳು ಏನೇನು ಇರ್ತದೆ ಸರ್?
0: ಪತ್ತೆ ಹಚ್ಚುವ ಕ್ರಮಗಳಲ್ಲಿ ಏನಂತಂದ್ರೆ, ಮೊದಲನೇದಾಗಿ ನಾನು ನಿಮ್ಗೆ ಹೇಳಿದೆ, ಮೇನ್ ಅಂದ್ರೆ ಸ್ಪೂಟಮ್ ಎಕ್ಸಾಮಿನೇಷನ್, ಅಂದ್ರೆ ಕಫ ಪರೀಕ್ಷೆ ಮಾಡ್ತಕ್ಕಂಥದ್ದು. ಅಪ್ರಾಪ್ರಿಯೇಟ್ ಟೆಸ್ಟ್ ಅಂತ ಹೇಳಿ ನಾವು, ಅಪ್ರಾಪ್ರಿಯೇಟ್ ಟೆಸ್ಟ್ ಅಂದ ಈಗ ಅಕಸ್ಮಾತ್ ಆಗಿ ನಾವು ನೀರು ತುಂಬಿತ್ತು ಶ್ವಾಸಕೋಶದ ಪಕ್ಕದಲ್ಲಿ, ಅಂದ್ರೆ ಅದಕ್ಕೆ ನಾವು ಎಕ್ಸ್ರೇ ಮಾಡಿಸ್ತೀವಿ, ಅದು ಮಾಡಿಸ್ಬಿಟ್ಟು ಅದನ್ನು ನೀರನ್ನು ತೆಗೆದುಬಿಟ್ಟು ಅದನ್ನು ನಾವು ಮತ್ತೆ ಪರೀಕ್ಷೆ ಮಾಡಿಸ್ತೀವಿ. ಸೊ ಅದೇ ರೀತಿಯಲ್ಲಿ ಹೊಟ್ಟೆಲ್ ಟಿ ಬಿ ಆದರೆ ಅದಕ್ಕೆ ಸ್ಕ್ಯಾನಿಂಗ್ ಮಾಡಿಸ್ಬೇಕಾಗತ್ತೆ. ಸೊ ಯಾವ ಜಾಗದಲ್ಲಿ ಆಗಿದೆ ಅನ್ನೋದ್ರ ಮೇಲೆ ಇನ್ವೆಸ್ಟಿಗೇಷನ್ ಕೂಡ ಬೇರೆ ಬೇರೆ ಥರದ್ದಿರುತ್ತೆ. ಬಟ್ ಆದರೂ ನಾನು ನಿಮಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಈಗ ನಾವೇನು ಕಫ ಪರೀಕ್ಷೆ ಮಾಡ್ತೀವಿ, ಇದೇ ನಮ್ಮದು ಮೇನ್ ಎಕ್ಸಾಮಿನೇಷನ್. ಸೊ ಇದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ನಾನು ಎಲ್ಲರಿಗೆ ಒಂದು ಏನು ಕರೆ ಕೊಡ್ತಿದ್ದೀನಿ ಅಂತಂದರೆ, ಈಗ ನಾವು ಮೊದಲಿನ ಥರ ಟಿ ಬಿ ಇದೆಯಾ ಇಲ್ಲ ಅಂತೇಳಿ ಚಿಕಿತ್ಸೆ ಕೊಡಲ್ಲ. ಟಿ ಬಿ ಯಾವ ಡ್ರಗ್ಗಿಗೆ ಸೆನ್ಸಿಟಿವ್ ಇದೆ ಅಂತ ನೋಡಿಬಿಟ್ಟು ನಾವು ಚಿಕಿತ್ಸೆನ ಕೊಡ್ತೀವಿ.
1: ಹಾಗೆ
0: ಯೂನಿವರ್ಸಲ್ ಡ್ರಗ್ ಸೆನ್ಸಿಟಿವಿಟಿ ಅಂತ. ಸೊ ಯಾರ್ಯಾರು ನಾವು ಟಿ ಬಿಗೆ ಔಷಧಿಯನ್ನು ನಾವು ಕೊಡ್ತೀವೋ ಅವರೆಲ್ಲರಿಗೂ ಕೂಡ ನಾವು ಕಂಪಲ್ಸರಿಯಾಗಿ ಡ್ರಗ್ ಸೆನ್ಸಿಟಿವಿಟಿ ಟೆಸ್ಟ್ನ ಮಾಡ್ತೀವಿ.

0: ಅದು ಹೇಗೆ ಮಾಡ್ತೀರಿ?
1: ಹೇಗೆ ಮಾಡ್ತೀವಿ ಅಂತಂದ್ರೆ, ನಮ್ಮ ಹತ್ತಿರದಲ್ಲಿರತಕ್ಕಂಥ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಿ ಬಿ ನ್ಯಾಟ್ ಅಥವಾ ಟ್ರೂ ನ್ಯಾಟ್ ಅಂತ ಒಂದು ಮಷೀನ್ ಇರುತ್ತೆ. ಸೊ ಅದರಲ್ಲಿ ನಾವು ಈ ಕಫವನ್ನು ಪರೀಕ್ಷೆಗೆ ಹಾಕಿದಾಗ ಅದು ಟಿ ಬಿ ಬ್ಯಾಸಿಲ ಇದೆ, ಜೊತೆಗೆ ಅದು ಈ ಡ್ರಗ್ಗಿಗೆ ಸೆನ್ಸಿಟಿವ್ ಇದೆಯಾ ಇಲ್ಲ ಅಂತಕ್ಕಂಥ ಕೂಡ ಅದನ್ನು ಪರೀಕ್ಷೆ ಮಾಡಿ ರಿಪೋರ್ಟನ್ನು ನಮಗೆ ಕೊಡುತ್ತೆ. ಸೊ ಅದ್ರ ಮೂಲಕ ನಾವು ಅದು ಡ್ರಗ್ ಸೆನ್ಸಿಟಿವ್ ಟ್ಯುಬರ್ಕ್ಲೋಸಿಸು ಆ ಡ್ರಗ್ ರೆಸಿಸ್ಟೆಂಟ್ ಟ್ಯುಬರ್ಕ್ಲೋಸಿಸು ಅಂತಕ್ಕಂಥದ್ದನ್ನು ಅಲ್ಲೇ ಡಿಸೈಡಾಗಿ ಹೋಗುತ್ತೆ. ಇದು ಫಸ್ಟ್ ಲೈನ್. ಸೊ ಎರಡನೇದಾಗಿ ಏನು ಹೇಳ್ತೀವಿ ಅಂದರೆ, ಈ ಬಂದಾಗ ಇದು ನಾವು ರಿಫೆಮ್ಸಿನ್ ಅಂತ ಒಂದು ಡ್ರಗ್ ಇರುತ್ತೆ, ಇದು ಟಿ ಬಿ ಮರಗಳಲ್ಲಿ ಅತಿ ಮುಖ್ಯವಾದಕ್ಕಂಥ ಒಂದು ಡ್ರಗ್. ಇದ್ರದ್ದು ಗೊತ್ತಾದ ತಕ್ಷಣ ಮೆಡಿಸನ್ಸು ಇರುತ್ತೆ. ಸೊ ಐಎನ್ಎಚ್ ಅಂತ ಇರುತ್ತೆ, ಮತ್ತು ಎತಂಬುಟಾಲ್ ಅಂತ ಇರುತ್ತೆ, ಪರಿಜನಮಣ ಅಂತ ಇರುತ್ತೆ. ಇದನ್ನು ನಾವು ಫಸ್ಟ್ ಲೈನ್ ಎಲ್ ಪಿ ಎ ಅಂತ ಕರಿತೀವಿ. ಇದನ್ನು ನಾವೇನು ಮಾಡ್ತೀವಿ ಅಂದರೆ, ಒಂದ್ಸಲ ಪಾಸಿಟಿವ್ ಅಂತ ಬಂದು ರಿಫ್ಯಾಮ್ಸಿನಿಗೆ ಸೆನ್ಸಿಟಿವ್ ಇದೆ ಅಂತ ಗೊತ್ತಾದಾಗ ಅದನ್ನು ನಾವೇನು ಮಾಡ್ತೀವಿ, ಕಫವನ್ನು ಎಲ್ ಪಿ ಎ ಕಳಿಸ್ತೀವಿ, ಅಂದರೆ ಲೈನ್ ಪ್ರೋಬ್ ಅಸ್ಸೇ ಅಂತೇಳಿ ಮಾಡ್ತಾರೆ. ಒಂದೊಂದು ವಿಭಾಗಕ್ಕೆ ಒಂದೊಂದು ಲ್ಯಾಬನ್ನು ಅಂತ ಗುರುತಿಸಿರ್ತೀವಿ ನಾವು. ಇದು ಕೂಡ ಸರ್ಕಾರದ ಕಡೆಯಿಂದ ಮಾಡ್ತಕ್ಕಂಥ ಟೆಸ್ಟು, ಮತ್ತು ಇದನ್ನು ಕೂಡ ಉಚಿತವಾಗಿ ಮಾಡ್ತಾರೆ. ಟ್ರಾನ್ಸ್ಪೋರ್ಟೇಷನ್ ಕೂಡ ನಾವೇ ಮಾಡ್ತೀವಿ. ಸೊ ರೋಗಿಗೆ ಯಾವುದೇ ಥರದ ಸವಾಲು ಏನಿರೋದಿಲ್ಲ. ಸೊ ರೋಗಿ ಬಂದು ನಮ್ಮ ಹತ್ತಿರದಲ್ಲಿರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆಗೆ ಸ್ಯಾಂಪಲ್ ಕೊಡೋದು ಅಷ್ಟೇ ಇರುತ್ತೆ. ಕೊಟ್ಟ ಮೇಲೆ ಅದು 2 ವಾರ ಆದಮೇಲೆ ರಿಸಲ್ಟ್ ಬರುತ್ತೆ. ಸೊ ಈ 2 ವಾರ ಆದಮೇಲೆ ರಿಸಲ್ಟ್ ಬಂದಮೇಲೆ ಇದು ಯಾವ ಥರದ ಟಿ ಅಂತ ಗೊತ್ತಾಗಿ, ಅಕಸ್ಮಾತಾಗಿ ಅದು ಡ್ರಗ್ ರೆಸಿಸ್ಟೆಂಟ್ ಇತ್ತು ಅಂತಂದರೆ, ನಾವು ಅದು ಲೈನ್ ಆಫ್ ಟ್ರೀಟ್ಮೆಂಟ್ನ ಚೇಂಜ್ ಮಾಡಿ MDR ಟಿ ಬಿ ಇತ್ತಂದರೆ MDR ಟಿ ಬಿಗೆ ನಾವು ಅದನ್ನು ಕಳಿಸ್ತೀವಿ. ಇದಾದ ನಂತರ ಕೂಡ ಇನ್ನೂ ಸೆಕೆಂಡ್ ಲೈನ್ ಎಲ್ ಪಿ ಎ ಅಂತ ಇರುತ್ತೆ. ಸೊ ಇನ್ನು ಬೇರೆ ಥರದ ಟಿ ಬಿ ಮಾತ್ರೆಗಳಿಗೆ ಇನ್ನೂ ಇದೆಯಾ ಅಂತ ಅದಕ್ಕೂ ಪರೀಕ್ಷೆ ಮಾಡಿಸ್ತೀವಿ. ಇನ್ನೂ ಒಂದು ರೀಜನಲ್ ಲ್ಯಾಬೊರೇಟ್ರೀಸ್ ಅಂತ ಇರುತ್ತೆ, ಎಸ್ಪೆಷಲಿ ಬೆಂಗಳೂರಲ್ಲಿದೆ. ಅಲ್ಲಿ ಕೂಡ ನಾವು ಕಲ್ಚರ್ ಸೆನ್ಸಿಟಿವಿಟಿ ಕಳಿಸ್ತೀವಿ, ಕೆಲವು ಸವಾಲು ಇರತಕ್ಕಂಥ ಕೇಸಸ್ ಆದರೆ ಅಲ್ಲಿ ಕಳಿಸ್ತೀವಿ. ಅಲ್ಲಿ ಸೊ ಎಲ್ಲ ಡ್ರಗ್ಸ್ದೂ ಕಲ್ಚರ್ ಆಗುತ್ತೆ, ಎಲ್ಲ ಇದಕ್ಕೆ ಏನೇನು ಸೆನ್ಸಿಟಿವ್ ಇದೆ ಅಂತ, ಅದ್ರ ಮೇಲೆ ನಾವು ಚಿಕಿತ್ಸೆನ ನಿರ್ಧಾರ ಮಾಡ್ತೀವಿ. ಭಾಳ ಮುಖ್ಯವಾಗಿ ನಾನು ನಿಮಗೆ ಹೇಳಕ್ಕೆ ಇಷ್ಟಪಡೋದು ಏನಂತಂದರೆ, ಸರ್ಕಾರಿ ವ್ಯವಸ್ಥೆನಲ್ಲಿ ಸೆನ್ಸಿಟಿವಿಟಿ ಟೆಸ್ಟ್ ಮಾಡಿ ಮಾಡ್ತಕ್ಕಂಥ ಒಂದು ಅಂದರೆ ಡ್ರಗ್ ಸೆನ್ಸಿಟಿವ್ ಮಾಡಿ ಚಿಕಿತ್ಸೆ ಕೊಡ್ತಕ್ಕಂಥ ಒಂದು ಏಕೈಕ ಕಾಯಿಲೆ ಅಂದರೆ ಟಿ ಬಿ ಕಾಯಿಲೆ. ಸೊ ನಮ್ಮಲ್ಲಿ ಇರ್ತಕ್ಕಂಥ ಚಿಕಿತ್ಸೆ ಮತ್ತು ಟೆಸ್ಟು ಇದು ಯಾವುದೇ ಒಂದು ಖಾಸಗಿ ಸ್ವಾಮ್ಯದಲ್ಲಿ ನಿಮಗೆ ಅಷ್ಟು ಈಸಿಯಾಗಿ ಅವೈಲೇಬಲ್ ಇರೋದಿಲ್ಲ. ಯಾಕಂತಂದರೆ ಇದಕ್ಕೆ ತುಂಬ ಹಣ ಖರ್ಚಾಗುತ್ತೆ ಖಾಸಗಿಯಾಗಿ ಹೋದಾಗ. ಸೊ ಅದನ್ನು ನಾವು ಉಚಿತವಾಗಿ ಮಾಡ್ತಿದ್ದೀವಿ. ಸೊ ನನ್ನ ಕರೆ ಏನಂತಂದರೆ, ಸೊ ಯಾರಿಗೆ ಒಂದು ಈ ಲಕ್ಷಣ ಅಥವಾ ಟಿ ಬಿ ಇದೆ ಅಂತ ಗೊತ್ತಾದರೆ ದಯವಿಟ್ಟು ಸರ್ಕಾರಿ ಆಸ್ಪತ್ರೆಗೆ ಬಂದರೆ ನಿಮಗೆ ಸರಿಯಾದ ಒಂದು ನ್ಯಾಯ ಸಿಗುತ್ತೆ, ಸರಿಯಾದ ಚಿಕಿತ್ಸೆ ಸಿಗುತ್ತೆ ಅನ್ನೋದಕ್ಕೆ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೇನೆ.
2: ಶ್ವಾಸಕೋಶೇತರ ಟಿ ಬಿ ಹಾಗೆ ಡ್ರಗ್ಸನ್ನು ಅಂದರೆ ಔಷಧಿ ಹೇಗೆ ಕೊಡಬೇಕು ಅಂತ ಹೇಗೆ ಡಿಸೈಡ್ ಮಾಡಿ?
1: ಹಾಂ, ಅದಕ್ಕೆ ನಾವು ಏನು ಮಾಡ್ತೀವಿ ಅಂದರೆ ಅದು ಕೆಲವು ಫ್ಲೂಯಿಡ್ಸ್ನ ಡ್ರಾ ಮಾಡ್ತೀವಿ. ಆ ಫ್ಲೂಯಿಡ್ನ ಡ್ರಾ ಮಾಡಿ ಆ ಡ್ರಾ ಮಾಡಿದ ಫ್ಲೂಯಿಡ್ಡು ಇದಕ್ಕೆ ಕಳಿಸ್ತೀವಿ ನಾವು, ಎಲ್ ಪಿ ಎಗೆ ಮತ್ತು ಸಿ ಬಿ ನ್ಯಾಟಿಗೆ ಕಳಿಸ್ತೀವಿ. ಅದರಲ್ಲಿ ಕೂಡ ನಮಗೆ ಡ್ರಗ್ ಸೆನ್ಸಿಟಿವ್ ಇದೆಯಲ್ಲ ಅಂತ ಗೊತ್ತಾಗುತ್ತೆ. ಅದ್ರ ಮೂಲಕನೇ ನಾವು ಚಿಕಿತ್ಸೆನ ಪ್ರಾರಂಭ ಮಾಡ್ತೀವಿ ಅಥವಾ ಅದನ್ನು ಚೇಂಜ್ ಮಾಡದಿದ್ದರೆ ಮಾಡ್ತೀವಿ. ಅದನ್ನು
2: ಕೆಲವು ಕೇಸಸ್ಸು ಹೊರಗಡೆ ಖಾಸಗಿ ಆಸ್ಪತ್ರೆಯಲ್ಲಿ ತೋರಿಸ್ಕೊಂಡು ಟೆಸ್ಟ್ಗಳನ್ನು ಮಾಡಿಸ್ಕೊಂಡು ಟಿ ಬಿ ಆರ್ ಕ್ರೋನಿಕ್ ಡಿಸೀಸ್ ಅಂತೇಳಿ ರಿಪೋರ್ಟ್ ಬರುತ್ತದೆ, ಅದ್ರ ಮೇಲೆ ನಾವು ಇದು ಟಿ ಬಿಗೆ ಮಾತ್ರೆ ತೊಗೊಳ್ಬೇಕು ಅಂತೇಳಿ ಸರ್ಕಾರಿ ವೈದ್ಯರ ಕಡೆಗೆ ರೆಫರ್ ಮಾಡುವ ಸಾಧ್ಯತೆಗಳು ಹೆಚ್ಚಿರ್ತವೆ. ಸೊ ಇದು ಈ ಕ್ರಮ ಸೂಕ್ತನಾ ಅಥವಾ ಹೇಗೆ ಸರ್?
1: ಈಗ ಏನಂತಂದರೆ, ಕೆಲವು ಕ್ಲಿಷ್ಟಕರವಾದ ಒಂದು ಟಿ ಬಿಗಳಿದ್ದಾಗ ಈ ಒಂದು ಟೈಮಲ್ಲಿ ಆಗುತ್ತೆ ಅಂತಂದರೆ ಎಕ್ಸ್ಪೀರಿಯನ್ಸ್ ವರ್ಕ್ಸ್, ಅಂದರೆ ನಮ್ಮ ಏನು ಸೇವೆ ಅವಧಿ ಇರುತ್ತೆ ಅದರಿಂದ ನಾವು ತುಂಬಾ ಇದಾಗುತ್ತೆ. ಈಗ ನಾನು ಕಳೆದ 23 ವರ್ಷದಿಂದ ಈ ಒಂದು ಟಿ ಬಿ ಕಾರ್ಯಕ್ರಮದಲ್ಲಿ ಕೆಲಸ ಮಾಡ್ತಿದ್ದೀನಿ. ಸೊ ಹಾಗಾಗಿ ನಮಗೆ ಏನಂದರೆ, ಪೇಷೆಂಟನ್ನ ನೋಡಿದ ತಕ್ಷಣ, ರಿಪೋರ್ಟ್ಸ್ನ ನೋಡಿದ ತಕ್ಷಣ, ಸೊ ಇದು 90-100% ಇದು ಏನು ಅಂತಕ್ಕಂಥದ್ದು ನಮ್ಗೆ ಗೊತ್ತಾಗ್ಬಿಡುತ್ತೆ, ಇದು ಟಿ ಬಿನೋ ಅಲ್ಲ ಅಂತಕ್ಕಂಥದ್ದು. ಜೊತೆಗೆ ಅಲ್ಲಿ ಇರ್ತಕ್ಕಂಥ ಎವಿಡೆನ್ಸು ನಮಗೆ ಈ ಥರದ ಲಕ್ಷಣಗಳಿದೆ, ಈ ಥರದ್ದು ಎವಿಡೆನ್ಸ್ ಇದೆ ಅಂತ ಗೊತ್ತಾದ ತಕ್ಷಣ ನಾವು ಇಮಿಡಿಯೇಟಾಗಿ ಅದನ್ನು ಟಿ ಬಿ ಕಾಯಿಲೆ ಅಂತ ಪರಿಗಣಿಸ್ತೀವಿ, ಅಥವಾ ಅದು ಅಲ್ಲ ಅಂತಾದರೆ ಇದು ಅಲ್ಲ ಇದು ಬೇರೆಯೇ ಇದೆ ಅಂತೇಳಿ ನಾವು ಚೇಂಜ್ ಮಾಡಿ ಆ ಥರದ್ದು ಸುಮಾರು ಇನ್ಸ್ಟೆನ್ಸಸ್ ಇದೆ. ಬಟ್ ಇದು ಒಂದು ಸಂದರ್ಭ ಅಲ್ಲ ಅಂತ ಒಂದು ಇನ್ಸ್ಟೆನ್ಸಸ್ನ ಹೇಳೋಕ್ಕೆ. ಬಟ್ ಏನಂತಂದರೆ ಡೆಫಿನೆಟ್ಲಿ
2: ಇದರ ಅನುಭವಗಳು
1: ಅನುಭವನೂ ಭಾಳ ಮುಖ್ಯ ಆಗುತ್ತೆ. ನಾನು ಈ ಒಂದು ವಿಷಯದಲ್ಲಿ ಏನು ಕರೆ ಕೊಡೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಖಾಸಗಿ ಚಿಕಿತ್ಸೆಗಿಂತ ಟಿ ಬಿಗೆ ಸರ್ಕಾರಿ ಚಿಕಿತ್ಸೆನೇ ಅತ್ಯುತ್ತಮವಾದ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.
2: ಹಾಗಾಗಿ ಯಾರೇ ಟಿ ಬಿ ಲಕ್ಷಣಗಳಿರೋರು ಸರ್ಕಾರಿ ವೈದ್ಯರನ್ನೇ ಸಂಪರ್ಕಿಸೋದು ಸೂಕ್ತ.
1: ಸೂಕ್ತ.
2: ಇದರ ಚಿಕಿತ್ಸೆಗೆ ಔಷಧೋಪಚಾರಗಳು ಹೇಗೆ ಆಗ್ತದೆ, ಸರ್ಕಾರದಿಂದ ಯಾವ್ಯಾವ ಪ್ರಮಾಣದಲ್ಲಿ ಔಷಧೋಪಚಾರ ಮತ್ತು ಬೇರೆಲ್ಲ ಯಾವ ರೀತಿಯ ಸಲಹೆಗಳನ್ನು ಕೊಡಲಾಗ್ತದೆ?
1: ಹಾಂ, ಸೊ ಈ ಚಿಕಿತ್ಸೆಗೆ ಹೋಗೋದಕ್ಕಿಂತ ಮುಂಚೆ ಈ ಟಿ ಬಿನಲ್ಲಿ ಕೆಲವು ಇದು ಯಾಕೆ ಇಷ್ಟೊಂದು ಗಂಭೀರ ಸ್ವರೂಪ ಪಡೆದಿದೆ ಅನ್ನೋದನ್ನು ನಾವು ಡಿಸ್ಕಷನ್ ಮಾಡೋದು ಮರೆತಿದ್ವಿ. ಸೊ ಈಗ ಏನಂತಂದರೆ, ನಮ್ಮ ಇಂಡಿಯಾದ್ದು ಪಾಪ್ಯುಲೇಷನ್ ಎಷ್ಟಿದೆ ಅಂತ ನಿಮಗೆಲ್ಲರಿಗೂ ಗೊತ್ತಿರತಕ್ಕಂಥದ್ದು, ಆಮೇಲೆ ಡೆನ್ಸಿಟಿ ಇರೋದೂ ಗೊತ್ತು, ಅಂದರೆ ಈಗ ಇಷ್ಟು ಸ್ಕ್ವೇರ್ ಫೀಟಲ್ಲಿ ಇಷ್ಟು ಜನ ವಾಸ ಮಾಡಬೇಕಂತ ಇರುತ್ತೆ. ಬಟ್ ಆದರೆ ನಮ್ಮದು ಡೆನ್ಸಿಟಿ ಜಾಸ್ತಿ, ಅಂದರೆ ಒಂದೊಂದು ರೂಮಲ್ಲಿ 9 ಜನ 10 ಜನ ಮಲಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಈ ಎಲ್ಲ ಒಂದು ಸಂದರ್ಭದಿಂದ ಏನಾಗುತ್ತೆ ಅಂದರೆ, ನಮ್ಮ ಇಂಡಿಯಾದ ಪಾಪ್ಯುಲೇಷನಲ್ಲಿ 33% ಅಷ್ಟು ಜನ ಟ್ಯುಬರ್ಕ್ಲೋಸಿಸ್ ಇನ್ಫೆಕ್ಷನ್ ಆಲ್ರೆಡಿ ಆಗಿಬಿಟ್ಟಿದೆ.

0: ಆಗುತ್ತೆ.
1: ಓಹೋ.
0: ಸೊ ಈ ಬ್ಯಾಸಿಲೈ ಅಂತಕ್ಕಂಥದ್ದು ಏನು, ಒಂದ್ಸಲ ಶ್ವಾಸಕೋಶಕ್ಕೆ ಹೋಗಿ ಇನ್ಫೆಕ್ಷನ್ ಆದಮೇಲೆ ಇದು ಡಿಸೀಸ್ ಆಗಿ ಕನ್ವರ್ಟ್ ಆಗಲ್ಲ. ಇದೇನು ಮಾಡುತ್ತೆ ಅಂದರೆ ಡಾರ್ಮೆಂಟ್ ಆಗಿ ಬೋನ್ ಮ್ಯಾರೋದಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ.
1: ಓಹೋ.
0: ಸೊ ಈ ಲೇಟೆಂಟ್ ಇರ್ತಕ್ಕಂಥ ಒಂದು ಬ್ಯಾಸಿಲೈ ವರ್ಷಗಟ್ಟಲೆ ನಮ್ಮ ದೇಹದಲ್ಲಿ ಅದೇ ರೀತಿ ಸರ್ವಸಾಮಾನ್ಯರಂಗೆ ಹಂಗೆ ನಮ್ಮ ಜೊತೆನೆ ಜೀವನ ಮಾಡ್ತಾ ಇರುತ್ತೆ. ಸೊ ಇದಕ್ಕೆ ಹೈ ರಿಸ್ಕ್ ಅಂತ ಹೇಳ್ತೀವಿ ನಾವು. ರಿಸ್ಕ್ ಅಂದರೆ ಈ 33% ಪಾಪ್ಯುಲೇಷನ್ ಏನು ಯಾರಿಗೆ ಟ್ಯೂಬರ್ಕ್ಲೋಸಿಸ್ ಇನ್ಫೆಕ್ಷನ್ ಆಗಿರುತ್ತೋ ಅವರೆಲ್ಲರಿಗೂ ಕಾಯಿಲೆ ಬರಲ್ಲ. ಸೊ ಅವರೆಲ್ಲರಿಗೂ ಒಂದು ಜೀವಮಾನದಲ್ಲಿ ಕಾಯಿಲೆ ಬರ್ತಕ್ಕಂಥ ಒಂದು ಚಾನ್ಸಸ್ ಏನಂದರೆ 1-5% ಅಷ್ಟು ಇರುತ್ತೆ. ಬಟ್ ಆದರೆ ಅದರ್ ಥಿಂಗ್ಸ್ ಆ್ಯಡ್ ಆಗುತ್ತೆ. ಯಾವುದು ಅದರ್ ಥಿಂಗ್ಸ್ ಅಂತಂದರೆ, ಮೊದಲನೇದಾಗಿ ಮಾಲ್ ನ್ಯೂಟ್ರಿಷನ್. ಅಂದರೆ ಈ ನಾವು ಏನು ಹೇಳ್ತೀವಿ, ದೈಹಿಕ ಪೌಷ್ಟಿಕಾಂಶ ಕೊರತೆ ಆಗ ಅಥವಾ ಅವರು ಮಾಲ್ ನ್ಯೂಟ್ರಿಷನ್ ಪ್ರೋಟೀನ್ ಎನರ್ಜಿ ಮಾಲ್ ನ್ಯೂಟ್ರಿಷನ್ ಆದಾಗ ಅಂಥವ್ರಿಗೆ ಈ ಚಾನ್ಸಸ್ಸು 10%ಗಿಂತ ಜಾಸ್ತಿ
1: ಆಗ್ತದೆ.
0: ಸೊ ಎರಡನೇ ಕ್ಯಾಟಗರಿ ಅಂತಂದರೆ ಈಗ ನಾವು ಎಚ್ ಐ ವಿ ಇನ್ಫೆಕ್ಟೆಡ್ ಇರ್ತಕ್ಕಂಥ ಇಂಡಿವಿಜುವಲ್ಸು ಅಥವಾ ಇಮ್ಯುನೋ ಕಾಂಪ್ರಮೈಸ್ಡ್ ಅಂತ ಹೇಳ್ತೀವಿ. ಸೊ ಎಚ್ ಐ ವಿ ಇರೋರಿಗೂ ಕೂಡ ಇಮ್ಯುನೋ ಕಾಂಪ್ರಮೈಸ್ಡ್ ಆಗಿರುತ್ತೆ. ನಂತರದಲ್ಲಿ ಯಾವುದಾದ್ರೂ ಡ್ರಗ್ಸ್ ತೊಗೊತಾ ಇದ್ರೆ, ಈಗ ಕ್ಯಾನ್ಸರ್ ಟ್ರೀಟ್ಮೆಂಟ್ ತೊಗೊತಾ ಇರೋರು ಅಥವಾ ಈ ರುಮಟಾಯ್ಡ್ ಆರ್ಥರೈಟಿಸು ಸಂಧಿವಾತ ಇರತಕ್ಕಂಥ ಕಾಯಿಲೆಗೆ ಟ್ರೀಟ್ಮೆಂಟ್ ತೊಗೊತಾ ಇರೋರು, ಇವರೆಲ್ಲ ಏನು ತೊಗೊತಿರ್ತಾರೆ, ಇಮ್ಯುನೋ ಸಪ್ರೆಸೆಂಟ್ಸ್ ತೊಗೊತಿರ್ತಾರೆ. ಸೊ ಇಂಥವರಲ್ಲಿ ಆ ಟ್ಯೂಬರ್ಕ್ಯುಲ್ ಬ್ಯಾಸಿಲ್ ಏನು ಡಾರ್ಮೆಂಟ್ ಆಗಿ ಒಂದು ಜಾಗದಲ್ಲಿ ಕೂತಿತ್ತು, ಅದು ಫ್ಲೇರಪ್ ಅಥವಾ ಅದು ಕಾಯಿಲೆ ಆಗಿ ಮಾರ್ಪಾಡಾಗಂಥ ಚಾನ್ಸಸ್ ಇರುತ್ತೆ. ಇದು ಎರಡನೇ ಗುಂಪು. ಮೂರನೇ ಗುಂಪು ನಿಮ್ಮೆಲ್ಲರಿಗೂ ಗೊತ್ತು, ಈಗ ಇಂಡಿಯಾ ಈಸ್ ಕಟಿಂಗ್ ಇನ್ ಟು ಏನು ಸಕ್ಕರೆ ಕಾಯಿಲೆ ರಾಜಧಾನಿಯಾಗಿ ಕನ್ವರ್ಟ್ ಆಗ್ತಾ ಇದೆ. ಸೊ ಬೈ 2030 more than 50 million to 70 million ಪೇಷಂಟ್ಸ್ ಆಗ್ತಾರಂತ ಒಂದು ಅಂದಾಜು ಸಕ್ಕರೆ ಕಾಯಿಲೆದು. ಸೊ ಸಕ್ಕರೆ ಕಾಯಿಲೆ ಕೂಡ ಅಥವಾ ಮಧುಮೇಹ ಅಂತ ಏನು ಹೇಳ್ತೀರಿ ಅಥವಾ ಏನು ಡಯಾಬಿಟಿಸ್ ಅಂತ ಹೇಳ್ತೀರಿ, ಇದೂ ಕೂಡ ನಿಮಗೆ ಪ್ರಿಡಿಸ್ಪೋಸ್ ಮಾಡುತ್ತೆ. ಅಂದರೆ ನೀವು ಬೇಗ ನಿಮಗೆ ಟಿ ಬಿ ಇನ್ಫೆಕ್ಷನ್ ಬರ್ತಕ್ಕಂಥ
1: ಸಾಧ್ಯತೆ.
0: ಸೊ ಇನ್ನು ನಾಲ್ಕನೇದಾಗಿ ಭಾಳ ಮುಖ್ಯವಾಗಿ ಸ್ಮೋಕರ್ಸ್. ಸೊ ಈ ಏನು ಯಾವ ರೀತಿ ಇಮ್ಯುನೋ ಕಾಂಪ್ರಮೈಸ್ಡ್ ಇರ್ತಾರೆ, ಸೊ ಅದೇ ರೀತಿಯಲ್ಲಿ ಕೂಡ ಅವರಿಗೆ ಇರುತ್ತೆ. ಇನ್ನೊಂದು ಆಲ್ಕೋಹಾಲಿಕ್ಸ್. ಸೊ ಈ ಒಂದು 5 ಗುಂಪುಗಳಲ್ಲಿ 1-5% ಇರತಕ್ಕಂಥ ಚಾನ್ಸಸ್ಸು 10% ಆಗಿ ಕನ್ವರ್ಟ್
1: ಆಗ್ತದೆ.
0: ಸೊ ಹಾಗಾಗಿ ನಾವು ಟಿಯನ್ನು ಹೋಗಲಾಡಿಸೋದಕ್ಕೆ ಭಾಳಷ್ಟು ಕಷ್ಟಪಡ್ತೀವಿ. ಯಾಕೆ ಅಂತಂದರೆ ಈ ಎಲ್ಲ ಪಾಪ್ಯುಲೇಷನ್ನು ತುಂಬ ಇದೆ ನಮ್ಮಲ್ಲಿ. ಸೊ ಪ್ರೋಟೀನ್ ಎನರ್ಜಿ ಮಾಲ್ ನ್ಯೂಟ್ರಿಷನ್ ಅಂದರೆ ಮಕ್ಕಳು. ಸೊ ಮಕ್ಕಳ ಸಂಖ್ಯೆ ತುಂಬ ಇದೆ. ಸೊ ಆಲ್ಮೋ ನಾವು 0-18 years ಅಂತಂದರೆ 22% ಆಫ್ ದ ನೇಷನ್ ಪಾಪ್ಯುಲೇಷನ್ ಇಸ್ ಅಂಡರ್ 18. ಸೊ ಇದಿಷ್ಟು ಒಂದು ಹ್ಯೂಜ್ ಪಾಪ್ಯುಲೇಷನ್ನು, ಇದರಲ್ಲಿ 50% ಮಾಲ್ ನರೆಸ್ಟ್ ಇರ್ತಾರೆ. ಸೊ ಇದರಲ್ಲಿ ನಿಮಗೆ ಟಿ ಬಿ ಬರ್ತಕ್ಕಂಥ ಚಾನ್ಸಸ್ ಭಾಳ ಇರುತ್ತೆ. ಡಯಾಬಿಟಿಕ್ ಗೊತ್ತು ನಿಮಗೆ, ಎಚ್ ಐ ವಿನ ನಾವು ಆಲ್ಮೋಸ್ಟ್ ಸುಮಾರು ಇನ್ಸಿಡೆನ್ಸಸ್ ಅಂದರೆ ಪ್ರಿವಿಲೆನ್ಸ್ ಮತ್ತು ಇನ್ಸಿಡೆನ್ಸ್ ಕಡಿಮೆ ಆಗಿದೆ. ಅದಕ್ಕಿಂತ ಜಾಸ್ತಿ ಈಗ ಇಮ್ಯುನೋಥೆರಪೀಸ್ ತೊಗೊಳ್ಳೋರು ಜಾಸ್ತಿ ಆಗಿದೆ, ಕ್ಯಾರ್ ಕಾಯಿಲೆ ಜಾಸ್ತಿ ಆಗಿದೆ, ರುಮಟಾಯ್ಡ್ ಆರ್ಥರೈಟಿಸು ಸಂಧಿವಾತಗಳು ಜಾಸ್ತಿ ಆದಾಗಿಂದ ಅದಕ್ಕೆ ಚಿಕಿತ್ಸೆ ತಗೊಂಡ್ರೆ ಅವರಲ್ಲಿ ಟಿ ಬಿಗಳು ಜಾಸ್ತಿ ಕಾಣಿಸ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಆ ಥರದ ಕೇಸಸ್ ತುಂಬ ನೋಡ್ತಿದ್ದೀನಿ ನಾವು. ಸೊ ನೆಕ್ಸ್ಟ್ ಹೇಳಿದ್ರೆ ನಾವು ಡಯಾಬಿಟಿಸ್. ಸೊ ಡಯಾಬಿಟಿಸ್ಗಂತೂ ನಿಮ್ಗೆ ಗೊತ್ತಿದೆ. ಸೊ ಹಾಗಾಗಿ ಸೊ ಡಯಾಬಿಟಿಸ್ ಇರೋದ್ರಿಂದ ಸೊ ಈ ಎಲ್ಲ ಅಂಶಗಳು ಏನು ಮಾಡ್ತಿದೆ, ಟಿ ಬಿನ ಒಂದು ಗಂಭೀರ ಕಾಯಿಲೆಯನ್ನಾಗಿ ಇಂಡಿಯಾದಲ್ಲಿ ನಾವು ಪರಿಗಣಿಸಲೇಬೇಕಾಗುತ್ತೆ. ಅದಕ್ಕಾಗಿನೇ ಸರ್ಕಾರದವರು ಇದನ್ನು ನೋಟಿಫೇಬಲ್ ಡಿಸೀಸ್ ಅಂತ ಮಾಡಿದ್ದಾರೆ. ಸೊ ಇದಕ್ಕೆ ನಮಗಿರ್ತಕ್ಕಂಥ ಒಂದೇ ಉಪಾಯ ಏನಂತಂದರೆ, ಲಕ್ಷಣಗಳು ಬಂದಾಗ ನಾವು ಟೆಸ್ಟ್
1: ಮಾಡ್ಕೊಳ್ಳೋದು,
0: ನಂತರದಲ್ಲಿ ಚಿಕಿತ್ಸೆ ಮಾಡ್ಕೊಳ್ಳೋದು. ಇದನ್ನು ನಾವು ಚಿಕಿತ್ಸೆ ಗುಣಮುಖರಾಗೋದು ಭಾಳ ಬೇಗ ಬೇಗ ಗುಣಮುಖರಾದರೆ ಸ್ಪ್ರೆಡ್ ಆಗೋದು ಕೂಡ ಅಷ್ಟೇ ಬೇಗ ಕಡಿಮೆ ಆಗುತ್ತೆ. ನಮಗೆ ಸವಾಲದೇನಂದರೆ ಎಸ್ಪೆಷಲಿ ಸಬ್ಸ್ಟೆನ್ಸ್ ಅಬ್ಯೂಸ್ ಮಾಡ್ತಕ್ಕಂಥವ್ರಲ್ಲಿ. ಸೊ ಈಗ ಏನು ಆಲ್ಕೋಹಾಲಿಕ್ಸ್ ಅಂತ ನಾವು ಏನು ಹೇಳ್ತೀವಿ, ಇವರಲ್ಲಿ ಟಿ ಬಿ ಅತಿ ಲೇಟಾಗಿ ಕಾಣಿಸ್ಕೊಳ್ಳುತ್ತೆ. ಅಂದರೆ ಕಾಣಿಸ್ಕೊಳ್ಳುತ್ತೆ ಅಂದರೆ ಅವರ ಆತ್ರೆಗೆ ತುಂಬ ಲೇಟಾಗಿ ಬರ್ತಾರೆ. ಸೊ ನಾವು ಅದಕ್ಕೆ ಸಿವಿಯರ್ ಟಿ ಬಿ ಅಂತ ಕರಿತೀವಿ. ಸೊ ಅಂಥ ಒಂದು ಸಂದರ್ಭದಲ್ಲಿ ಅವ್ರು ಬಂದಾಗ ಅವರಿಗೆ ನಾವು ಚಿಕಿತ್ಸೆ ಕೊಡಬೇಕಂದಾಗ ಅವರು ಲಿವರ್ ಪ್ರಾಬ್ಲಮಲ್ಲಿರುತ್ತೆ. ಸೊ ನಾವು ಈ ಎಲ್ಲ ಟಿ ಬಿ ಡ್ರಗ್ಗಳು ಲಿವರ್ ಮೇಲೆ ಕೆಲಸ ಮಾಡುತ್ತೆ. ಸೊ ಅವರಿಗೆ ಜಾಂಡಿಸ್ ಬರ್ತಕ್ಕಂಥ ಸಮಸ್ಯೆಗಳು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಅವರು ಒಂದು ಡ್ರಗ್ಗಿಗೆ ಅಂದರೆ ನಾವು ಏನು ಕೊಡ್ತಕ್ಕಂಥ ಔಷಧಿಗೆ ಆ ಕಾಂಪ್ಲಿಯನ್ಸು ಅಷ್ಟಾಗಿರಲ್ಲ. ಆಮೇಲೆ ಅವ್ರ ಕಮ್ಯುನಿಟಿಲಿ ಆಕ್ಟಿವ್ ಕೇಸಸ್ ಆಗಿರ್ತಾರೆ. ಸೊ ಇದರಿಂದ ಸ್ಪ್ರೆಡ್ ಆಗೋಂಥ ಚಾನ್ಸಸ್ ಭಾಳ ಇರುತ್ತೆ. ಸೊ ಇದು ನಮಗೆ ಒಂದು ಆ್ಯಕ್ಚುಲಿ ಕಮ್ಮಿರ್ತಕ್ಕಂಥ ಒಂದು ಸವಾಲು. ಯಾಕೆ ಇಂಡಿಯಾದಲ್ಲಿ ಟಿ ಬಿ ಇನ್ನೂ ಹೋಗ್ತಾ ಇಲ್ಲ, ಇನ್ನೂ ಹೋಗ್ತಾ ಇಲ್ಲ, ನಾವು ಎಷ್ಟೇ ಪ್ರಯತ್ನ ಮಾಡಿದ್ರು ಆಗ್ತಾ ಇಲ್ಲ ಅನ್ನೋದಕ್ಕೆ ಇದು ಒಂದು
1: ಎಲ್ಲ ಕಾರಣಗಳು
0: ಮಿಕ್ಸ್ ಆಗುತ್ತೆ. 5 ಗುಂಪುಗಳು ಏನು ಹೇಳಿದೆ, ಒಂದು ಮಾಲ್ ನ್ಯೂಟ್ರಿಷನ್ನು, ಇಮ್ಯುನೋ ಕಾಂಪ್ರಮೈಸ್ಡು, ಮತ್ತು ಡಯಾಬಿಟಿಸು, ನಂತರದಲ್ಲಿ ಸ್ಮೋಕರ್ಸು, ಮತ್ತು ಆಲ್ಕೋಹಾಲಿಕ್ಸು. ಸೊ ನಾವು ಚಿಕಿತ್ಸೆ ಬಗ್ಗೆ ಮಾತಾಡಬೇಕು ಅಂತಂದಾಗ ಚಿಕಿತ್ಸೆ ಏನು ಅಂತಂದರೆ ಸರ್ಕಾರಿ ಮಟ್ಟದಲ್ಲಿ ವಿಲೇಜ್ ಮಟ್ಟದಲ್ಲಿ ಅವರವರ ಮನೆಗಳಿಗೇನೆ ಈ ಚಿಕಿತ್ಸೆನ ಫ್ರೀಯಾಗಿ ಉಚಿತವಾಗಿ ಕೊಡ್ತಾ ಇದೆ. ಸೊ ಇದನ್ನು ಮಾನಿಟರ್ ಮಾಡ್ತಾರೆ, ಮಾನಿಟರ್ ಮಾಡೋಕೆ ಸಪ್ರೇಟಾಗಿ ಸೀನಿಯರ್ ಟ್ರೀಟ್ಮೆಂಟ್ ಸೂಪರ್ವೈಸರ್ ಅಂತ ಇರ್ತಾರೆ. ಲ್ಯಾಬ್ನ ಆ್ಯಕ್ಟಿವಿಟೀಸ್ ನೋಡೋದಕ್ಕೆ ಸೀನಿಯರ್ ಟ್ರೀಟ್ಮೆಂಟ್ ಲ್ಯಾಬ್ ಸೂಪರ್ವೈಸರ್ ಅಂತ ಇರ್ತಾರೆ. ಮತ್ತು ಅರ್ಬನ್ ಏರಿಯಾದಲ್ಲಿ ಅಂದರೆ ಪಟ್ಟಣ ಪ್ರದೇಶದಲ್ಲಿ ಟಿ ಬಿ ಹೆಲ್ತ್ ವಿಸಿಟರ್ ಅಂತ ಇರ್ತಾರೆ. ಅದ್ರ ಮೇಲುಗಡೆ ಒಬ್ಬರು ಎಂ ಒ ಟಿ ಯು ಅಂತ ಇರ್ತಾರೆ, ಮೆಡಿಕಲ್ ಆಫೀಸರ್ ನೋಡ್ಕೊತಾರೆ ಒಂದು ಟಿ ಯುನ. ಅದ್ರ ಮೇಲುಗಡೆ

0: ಟಿ ಓ ಅಂತಿರ್ತಾರೆ, ಅಂದರೆ ಡಿಸ್ಟ್ರಿಕ್ಟ್ ಟ್ಯೂಬರ್ಕ್ಲೋಸಿಸ್ ಆಫೀಸರ್ ಅಂತ. ಸೊ ಇವರೆಲ್ಲರೂ ಮಾನಿಟರ್ ಮಾಡಿ ಎಷ್ಟು ಸಾಧ್ಯ ಅಷ್ಟು ಟಿ ಬಿ ಮಾತ್ರೆಗಳನ್ನ ಸರಿಯಾಗಿ ತಗೊಳ್ಳೋ ಹಾಗೆ ಮಾನಿಟರ್ ಮಾಡಿ ಈ ಕಾಯಿಲೆನ ಹೋಗೋ ಥರನಲ್ಲಿ ನೋಡ್ಕೊಂತಾರೆ. ಬಟ್ ಚಿಕಿತ್ಸೆ ಬಗ್ಗೆ ಬಂದಾಗ ಸರ್ಕಾರಿ ಸ್ವಾಮ್ಯದಲ್ಲಿ ಸಿಗ್ತಕ್ಕಂಥ ಚಿಕಿತ್ಸೆ ಉತ್ತಮವಾದ್ದು, ಗುಣಮಟ್ಟದ್ದು, ಮತ್ತು ಅದು ಕಂಪ್ಲೀಟ್ ಆಗಿ ಮಾನಿಟರ್ ಆಗುತ್ತೆ, ಫಾಲೋಅಪ್ ಆಗ್ತದೆ. ಇದು ಬಹಳ ಮುಖ್ಯವಾಗಿ
1: ಈಗ ಬಹಳಷ್ಟು ಮುಖ್ಯವಾಗಿ ಈ ಕಾಯಿಲೆಗೆ ಒಳಗಾಗಿರ್ತಕ್ಕಂಥವ್ರು ಔಷಧಿಗಳನ್ನು ತೆಗೆದುಕೊಳ್ತಾ ಇರ್ತಕ್ಕಂಥವ್ರು ಪೌಷ್ಟಿಕ ಆಹಾರಗಳನ್ನು ತೆಗೆದುಕೊಳ್ಳೋದು ಬಹಳ ಮುಖ್ಯ ಅಂತ ಮಧ್ಯದಲ್ಲಿ ಹೇಳಿದ್ರಿ.
0: ಹೌದು,
1: ಈ ಬಗ್ಗೆ ಸರ್ಕಾರದಲ್ಲಿ ಏನಾದ್ರು ಬೇರೆ ಬೇರೆ ಮಾರ್ಗಗಳಿದಾವೆ? ತುಂಬಾ ಬಡತನದ ಕುಟುಂಬಗಳು.
0: ಹೌದು ಹೌದು, ಇದೆ. ಇದರಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಕ್ಷಯ ಪೋಷಣ ಯೋಜನೆ ಅಂತೇಳಿ ಒಂದು ಕಾರ್ಯಕ್ರಮವನ್ನು ಮಾಡಿದರೆ ಪ್ರತಿ ತಿಂಗಳು 1,000 ರೂಪಾಯಿಯನ್ನ 6 ತಿಂಗಳವರೆಗೆ ಸರ್ಕಾರ ಇದನ್ನ ಒಂದು ಸಹಾಯಧನವಾಗಿ ಕೊಡುತ್ತೆ, ಪೌಷ್ಟಿಕ ಆಹಾರವನ್ನ ತಗೊಳ್ಳಿ ಅಂತೇಳಿ. ಜೊತೆಗೆ ಕೆಲವು ಎನ್ ಜಿ ಓಸ್ ಇರ್ಬೋದು ಅಥವಾ ಯಾರಾದರೂ ಡೋನರ್ಸ್ ಇರ್ಬೋದು ಅಂತವ್ರ ಹತ್ರ ಮಾತಾಡ್ಬಿಟ್ಟು ಅವ್ರೇನಾದರೂ ಈ ಎಣ್ಣೆ ಕಾಳುಗಳಿರ್ಬೋದು ಅಥವಾ ಅಕ್ಕಿ ಇರ್ಬೋದು ಅಥವಾ ಈ ದಾಲ್ ಇರ್ಬೋದು, ಸೊ ಅಂಥದನ್ನೆಲ್ಲ ಕೊಡ್ಸೋಕ್ಕೂ ಕೂಡ ಮಾತಾಡಿ ವ್ಯವಸ್ಥೆ ಮಾಡ್ತೀವಿ. ಅಂದರೆ ಯಾರು ತುಂಬ ಪೂರ್ ಇದ್ದಾರೆ ಅವರಿಗೆ ಅದು ಡೈಲಿ ಲಿವಿಂಗ್ಗೆ ಕಷ್ಟ ಇದೆ ಅಂತಂದರೆ ಈ ನಿಕ್ಷೇಪ ಪೋಷಣೆ ಅಭಿಯಾನವನ್ನು ಮತ್ತು ಈ ಡೋನರ್ಸ್ ವತಿಯಿಂದ ಪೌಷ್ಟಿಕ ಕಿಟ್ಗಳನ್ನ ಕೊಡಿಸುವಂಥ ವ್ಯವಸ್ಥೆ ಕೂಡ ಸರ್ಕಾರದ ಕಡೆಯಿಂದ ಮಾಡ್ತಾ ಇದೆ.
1: ಡಾಕ್ಟರ್, ಈಗ ನಮ್ಮ ಈ ಸೀಮಿತ ಅವಧಿಯಲ್ಲಿ ಕೊನೆಯದಾಗಿ ಒಂದು ಪ್ರಶ್ನೆ ಏನು ಅಂದರೆ, ಇದು ಗಂಭೀರ ಕಾಯಿಲೆ, ಎಚ್ಚರವಾಗಿರಬೇಕು ಅನ್ನುವಂಥದ್ದು ಒಂದು. ಜನರು ಹೇಗೆ ಇದನ್ನು ಪ್ರಿಕಾಷನ್ಸ್ ಆಗಿ ಅಂದರೆ ಮುಂಜಾಗ್ರತೆ ಕ್ರಮಗಳನ್ನು ಹೇಗೆ ಅನುಸರಿಸಿದರೆ ಸೂಕ್ತ ಲೈಫ್ ಸ್ಟೈಲ್ ಮತ್ತು ಫುಡ್ ಸ್ಟೈಲ್?
0: ಈಗ ಮೊದಲನೇದಾಗಿ ಏನು ಹೇಳ್ಬೇಕಂತಂದರೆ, ಈಗ ಯಾರು ಕೇಸಸ್ ಇದ್ದಾರೆ ಅಂದರೆ ಅವರೇ ನಮ್ಮ ಸೋರ್ಸು. ಸೊ ಅವರು ಈ ಯಾರು ಶ್ವಾಸಕೋಶದ ಟಿ ಬಿಯಿಂದ ಏನು ಬಳಲ್ತಿರ್ತಾರೆ ಅವರು ಕಂಪಲ್ಸರಿ ಆಗಿ ಮಾಸ್ಕನ್ನು ಯೂಸ್ ಮಾಡಬೇಕು. ಒಂದು ಬ್ಲಿಕ್ ಪ್ಲೇಸಸ್ಸಲ್ಲಿ ಅವರು ಅಪಿಯರ್ ಆದಾಗ ಅವರು ಮಾಸ್ಕನ್ನು ಯೂಸ್ ಮಾಡಬೇಕು. ನಂತರ ಅವರು ಮನೆಯಲ್ಲಿದ್ದಾಗ ಅವ್ರು ರೂಮ್ ಬಿಟ್ಟು ಹೊರಗಡೆ ಬಂದು ಬೇರೆಯವ್ರ ಜೊತೆ ಮಾತಾಡ್ತಿದ್ದಾಗ ಅವರು ಮಾಸ್ಕ್ ಯೂಸ್ ಮಾಡಬೇಕು. ಎಲ್ಲಿ ಬೇಕಂದರೆ ಅಲ್ಲಿ ಅವರು ಉಗಿಬಾರ್ದು. ಸೊ ಉಗುಳೋದನ್ನು ಕೂಡ ಒಂದು ಯಾವುದೋ ಒಂದು ಇದರಲ್ಲಿ ಮಾಡಿಬಿಟ್ಟು ಅದನ್ನು ಮಣ್ಣು ಹಾಕಿ ಮುಚ್ಚಬೇಕಾಗತ್ತೆ. ಸೊ ಈ ರೀತಿ ಒಂದು ಸಿಂಪಲ್ ಸ್ಟೆಪ್ಸ್ನ ಅವ್ರು ತೊಗೊಂಡ್ರೆ ಸೊ ಡೆಫಿನೆಟ್ಟಾಗಿ ನಾವು ಟಿ ಬಿಯನ್ನು ಹೋಗಲಾಡಿಸ್ಬೋದು. ಬಟ್ ಇದು ಬಿಟ್ಟು ನಾವು ಬೇರೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂತಂದರೆ ಎಲ್ಲಿ ತನಕ ಪೇಷೆಂಟಿಗೆ ಅವೇರ್ನೆಸ್, ನಾವು ಅದಕ್ಕೆ ಏನು ಹೇಳ್ತೀವಿ ಅಂತಂದರೆ, ಒಂದು ಸಲ ಲ್ಯಾಬಲ್ಲಿ ಟಿ ಬಿ ಪಾಸಿಟಿವ್ ಅಂತ ಗೊತ್ತ ತಕ್ಷಣ ಅಲ್ಲಿರ್ತಕ್ಕಂಥ ಲ್ಯಾಬ್ ಟೆಕ್ನಿಷಿಯನ್ ಹೇಳ್ತಾನೆ ನೀವು ಇವತ್ತಿಂದ ಮಾಸ್ಕ್ ಹಾಕಬೇಕು, ಎಲ್ಲೆಲ್ಲಿ ಪಬ್ಲಿಕಲ್ಲಿ ಅಪಿಯರ್ ಆಗ್ತೀರಿ ಮಾಸ್ಕ್ ಹಾಕಬೇಕು. ಅಲ್ಲಿಂದ ಅವರು ಡಾಕ್ಟರ್ ಹತ್ರ ಬಂದರೆ ಡಾಕ್ಟರ್ ಹೇಳ್ತಾರೆ ಅಂದರೆ, ಸೊ ಪ್ರತಿಯೊಂದು ಹಂತದಲ್ಲಿ ನಾವು ಒಂದು ಅವೇರ್ನೆಸ್ ಕೊಡ್ತಾ ಹೋಗ್ತೀವಿ. ಸೊ ಈ ಒಂದು ಅವೇರ್ನೆಸ್ಸು ಡೆಫಿನೆಟ್ಟಾಗಿ ಇದು ಮಾಡುತ್ತೆ. ಎರಡನೇದಾಗಿ ನಾವು ಸರ್ಕಾರದ ವತಿಯಿಂದ ಒಂದು ಕ್ರಮವನ್ನು ತಗೊಂಡಿದ್ದೀವಿ. ಏನಂತಂದರೆ, ಯಾವ ಮನೆಯಲ್ಲಿ ಟ್ಯೂಬರ್ಕ್ಲೋಸಿಸ್ ಬರುತ್ತೋ ಆ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲ ಫ್ಯಾಮಿಲಿ ಮೆಂಬರ್ಸಿಗೂ ಆ್ಯಕ್ಟಿವ್ ಟ್ಯೂಬರ್ಕ್ಲೋಸಿಸ್ ಇದೆಯಾ ಅಂತ ಚೆಕ್ ಮಾಡಿಸ್ತೀವಿ. ಇದು ಒಂದು ಹೊಸ ಒಂದು ಕ್ರಮ. ಸೊ ಅವ್ರಿಗೆ ಚೆಕ್ ಮಾಡಿಬಿಟ್ಟು ಅವ್ರಿಗೆ ಅಕಸ್ಮಾತ್ ಆಗಿ ಟಿ ಬಿದು ಯಾವುದೇ ಲಕ್ಷಣಗಳು ಇಲ್ಲ ಅಂತ ಗೊತ್ತಾದರೆ ಅವರಿಗೆ ನಾವು ಟಿ ಬಿ ಪ್ರಿವೆಂಟಿವ್ ಥೆರಪಿ ಅಂತ ಕೊಡ್ತೀವಿ. ಸೊ ಇದನ್ನು 6 ತಿಂಗಳವರೆಗೆ ಟಿ ಬಿ ಪ್ರಿವೆಂಟಿವ್ ಥೆರಪಿ ಅಂತ ನಾವು ಉಚಿತವಾಗಿ ಕೊಡ್ತೀವಿ.
1: ಔಷಧಿ ಕೊಡ್ತಾರೆ?
0: ಔಷಧಿ ಕೊಡ್ತೀವಿ. ನಾವೊಂದು ಸ್ಟಡೀಸ್ ಮಾಡಿರೋ ಪ್ರಕಾರ ಯಾರಿಗೆ ಮನೇಲಿ ಟಿ ಬಿ ಇರುತ್ತೋ ಅವ್ರ ಮನೆಯಲ್ಲಿ ವಿತಿನ್ 2 ಇಯರ್ಸ್ ಆಫ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿರ್ತೀವಿ ಆ 2 ಇಯರ್ಸಲ್ಲೇ ಮೋರ್ ದ್ಯಾನ್ 50% ಆಫ್ ದ ಕೇಸಸ್ ಪಾಸಿಟಿವ್ ಆಗುತ್ತೆ.
1: ಓ, ಹಾಗೆ.
0: ಆ ಥರದ ಕೇಸಸ್ ನಾವು ತುಂಬ ನೋಡಿದ್ದೀವಿ. ಈಗ ಮಗನಿಗೆ ಶ್ವಾಸಕೋಶದ ಟಿ ಬಿ ಆಗಿರುತ್ತೆ, ಆ ಒಂದು 6 ತಿಂಗಳಾದ್ಮೇಲೆ ತಾಯಿಗೆ ಅಬ್ಡಮನಲ್ ಟಿ ಬಿ ಆಗುತ್ತೆ. ಸೊ ಇದನ್ನು ನಾವು ಹೋಗಲಾಡಿಸೋ ಸಲುವಾಗಿ, ಅಂದರೆ ಕೇಸ್ ಬರ್ಡನ್ನು ಕಡಿಮೆ ಮಾಡೋ ಸಲುವಾಗಿ, ಆ ಮನೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ಆ್ಯಕ್ಟಿವ್ ಟ್ಯೂಬರ್ಕ್ಲೋಸಿಸ್ ಇದೆಯಾ ಅಂತ ಚೆಕ್ ಮಾಡ್ತೀವಿ. ಸೊ ಎಸ್ಪೆಷಲಿ ಶ್ವಾಸಕೋಶದ ಟಿ ಬಿ ಇತ್ತು ಅಂತಂದರೆ ಚೆಕ್ ಮಾಡಿ ಅವ್ರಿಗೆ ಯಾರಿಗೂ ಆ ಥರದ್ದೇನು ಲಕ್ಷಣ ಇಲ್ಲ ಅಂದಾಗ ಈ ಟಿ ಬಿ ಪ್ರಿವೆಂಟಿವ್ ಥೆರಪಿನ ಕೊಡ್ತೀವಿ. ಇನ್ ಕೇಸ್ ಲಕ್ಷಣಗಳಿದ್ದರೆ ಪರೀಕ್ಷೆ ಮಾಡಿ ಅವ್ರಿಗೂ ಟಿ ಬಿ ಇದ್ದರೆ ಟಿ ಬಿ ಚಿಕಿತ್ಸೆನೂ ಕೊಡ್ತೀವಿ. ಸೊ ಇದು ಒಂದು ಸರ್ಕಾರದಿಂದ ಆಗಿರತಕ್ಕಂಥ ಒಂದು ಕ್ರಮ
1: ಸರ್. ಟಿ ಪಿ ಟಿ ಆಗೋದ್ರಿಂದ ಸ್ವಲ್ಪ ಮುಂದೆ ಸಿವಿಯರ್ ಆಗೋದು?
0: ಹೌದು, ಇದು ಡೆಫಿನೆಟ್ಲಿ ಕೇಸ್ ಬರ್ಡನ್ ಮೇಲೆ ತುಂಬ ಪರಿಣಾಮ ಬೀರುತ್ತೆ. ಡೆಫಿನೆಟ್ ಆಗಿ ಕೇಸ್ ಬರ್ಡನ್ ಕಡಿಮೆ ಆಗೇ ಆಗುತ್ತೆ.
1: ಯಾರ ಕುಟುಂಬದಲ್ಲಿ ಟಿ ಬಿ ಕಾಯಿಲೆಗೆ ಒಳಗಾಗಿರೋರಿದ್ದವರು ಇದಕ್ಕೆ ಮುಂದಾಗೋದು ಒಳ್ಳೆಯದು.
0: ಹೌದು,
1: ಮುಂಚಿತವಾಗಿ ಪರೀಕ್ಷೆ ಮಾಡಿಸ್ಕೊಂಡು,
0: ಹೌದು,
1: ಮುಂಚಿತವಾಗಿ ಕೊಡುವಂಥ ಔಷಧಿಗಳನ್ನು ತಗೊಂಡ್ರೆ ಮುಂದೆ ಗಂಭೀರವಾಗಿ ಇದಕ್ಕೆ ಒಳಗಾಗದಂಗೆ ತಡೆಯಲಿಕ್ಕೆ ಸಾಧ್ಯ ಆಗ್ತದೆ. ಒಳ್ಳೆಯದು ಡಾಕ್ಟ್ರೆ, ನಮ್ಮ ಸ್ಟುಡಿಯೋಕ್ಕೆ ಬಂದು ಟಿ ಬಿ ಕಾಯಿಲೆ ಬಗ್ಗೆ, ಅದರ ವಿಧಗಳ ಬಗ್ಗೆ ಮತ್ತು ಚಿಕಿತ್ಸಾ ವಿಧಾನಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ರಿ. ಧನ್ಯವಾದಗಳು, ನಮಸ್ಕಾರ.
2: ಇದುವರೆಗೆ ಕ್ಷಯರೋಗ ಕಾರಣ ಮತ್ತು ಚಿಕಿತ್ಸೆ ಈ ಕುರಿತು ಗಂಗಾವತಿ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯರ ಡಾಕ್ಟರ್ ಸೋಮಶೇಖರ್ ಕಬ್ಬೇರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ್.
3: ರಾಜ್ಯವ್ಯಾಪಿ ಮೂಡಿಬಂದ ಈ ಕಾರ್ಯಕ್ರಮ ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ.
4: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತು ಕಾರ್ಯಕ್ರಮ. ಒಂದು ರಾಷ್ಟ್ರ ಒಂದು ಚಂದಾದಾರಿಕೆ ಈ ಕುರಿತು ಕಲಬುರಗಿಯ ಹಿರಿಯ

0: ಪತ್ರಕರ್ತೆ ಸರೋಜಿನಿ ಯಮಕನ ಮರಡಿ ಅವರಿಂದ ಮಾಹಿತಿ.
1: ಭಾರತ ಸರ್ಕಾರವು ಜಾರಿಗೊಳಿಸಿದ ಒಂದು ರಾಷ್ಟ್ರ ಒಂದು ಚಂದಾದಾರಿಕೆ ಯೋಜನೆಯು 2025 ಜನವರಿ 1ರಿಂದ ಕಾರ್ಯರೂಪಕ್ಕೆ ಬಂದಿದೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸಚಿವ ಸಂಪುಟವು ಒನ್ ನೇಷನ್ ಒನ್ ಸಬ್ಸ್ಕ್ರಿಪ್ಷನ್ ಯೋಜನೆಯನ್ನು 25 ನವೆಂಬರ್ 2024 ಅನುಮೋದಿಸಿತು. ದೇಶಾದ್ಯಂತ ವಿದ್ವತ್ಪೂರ್ಣ ಸಂಶೋಧನಾ ಲೇಖನಗಳು ಮತ್ತು ನಿಯತಕಾಲಿಕ ಪ್ರಕಟಣೆಗಳ ಜ್ಞಾನ ಪಡೆಯಲು ಕೇಂದ್ರ ವಲಯ ಯೋಜನೆಯಾದ ಒಂದು ರಾಷ್ಟ್ರ ಒಂದು ಚಂದಾದಾರಿಕೆಗೆ ಚಾಲನೆ ನೀಡಲಾಯಿತು. ಹಾಗಾದರೆ ಈ ಯೋಜನೆಯಿಂದ ಯಾರಿಗೆಲ್ಲ ಪ್ರಯೋಜನ, ಸರ್ಕಾರ ಯಾವ ಉದ್ದೇಶದಿಂದ ಈ ಯೋಜನೆ ಜಾರಿಗೊಳಿಸಿತು ಎಂಬುದನ್ನು ಇಲ್ಲಿ ವಿವರವಾಗಿ ತಿಳಿಯೋಣ. ಮುಖ್ಯವಾಗಿ ಈ ಯೋಜನೆಯನ್ನು ಭಾರತದಲ್ಲಿ ರಿಸರ್ಚ್ ಮಾಡುವವರಿಗಾಗಿ, ಎಂದರೆ ಉನ್ನತ ವ್ಯಾಸಂಗದ ವಿದ್ಯಾರ್ಥಿಗಳಿಗೆ, PhD ಸ್ಕಾಲರ್ಸ್, ಕಾಲೇಜಿನ ಫ್ಯಾಕಲ್ಟಿ, ಶಿಕ್ಷಕರು, ಸಂಶೋಧಕರು, ವಿಜ್ಞಾನಿಗಳಿಗಾಗಿ ರೂಪಿಸಲಾಗಿದೆ. ಇವರೆಲ್ಲ ತಮ್ಮ ಸಂಶೋಧನೆಯ ರೆಫರೆನ್ಸ್ಗೆ ಅಗತ್ಯವಿರುವ ರಿಸರ್ಚ್ ಪೇಪರ್ಸ್ಗಳನ್ನು ಹಾಗೂ ಜರ್ನಲ್ ಪೇಪರ್ಗಳನ್ನು ಅಂತಾರಾಷ್ಟ್ರೀಯ ಪ್ರಕಾಶಕರಿಂದ ಪಡೆದುಕೊಳ್ಳುತ್ತಾರೆ. ಇದಕ್ಕಾಗಿ ಭಾರತದ ಶಿಕ್ಷಣ ಸಂಸ್ಥೆಗಳು ಕೋಟ್ಯಾಂತರ ರೂಪಾಯಿಗಳ ಖರ್ಚು ಮಾಡಬೇಕಿತ್ತು. ಇಲ್ಲಿ ಶುಲ್ಕಗಳು ಒಂದೇ ರೀತಿ ಆಗಿರಲಿಲ್ಲ. ಹೀಗಾಗಿ ಸರ್ಕಾರವೇ ವೆಚ್ಚ ಭರಿಸಿ ಏಕರೂಪಿ ಅವಕಾಶ ಕಲ್ಪಿಸಲು ಈ ಮಹತ್ವದ ಒನ್ ನೇಷನ್ ಒನ್ ಸಬ್ಸ್ಕ್ರಿಪ್ಷನ್ ಯೋಜನೆ ಜಾರಿಗೊಳಿಸಿದೆ. ಇನ್ನು ಈ ಯೋಜನೆ ಯಾವ ಸಂಸ್ಥೆಗಳಿಗೆ ಅನ್ವಯ ಆಗುವುದು ಎಂದರೆ, ದೇಶದ ಎಲ್ಲಾ ಸರ್ಕಾರಿ ವಿಶ್ವವಿದ್ಯಾಲಯಗಳು, ಕಾಲೇಜುಗಳು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಸಂಸ್ಥೆಗಳು, ಕೇಂದ್ರ ಸರ್ಕಾರದ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಷನ್, ಸಂಶೋಧನಾ ಸಂಸ್ಥೆಗಳಿಗೆ ಒಂದೇ ರಾಷ್ಟ್ರೀಯ ಚಂದಾದಾರಿಕೆ ಯೋಜನೆಯಡಿ ಅಂತಾರಾಷ್ಟ್ರೀಯ ಸಂಶೋಧನಾ ಜರ್ನಲ್ಗಳು ಹಾಗೂ ಲೇಖನಗಳನ್ನು ಓದಲು ಪ್ರವೇಶ ಒದಗಿಸಿದೆ. ಸಂಶೋಧಕರು, ವಿದ್ಯಾರ್ಥಿಗಳು ಇನ್ನು ಮುಂದೆ ಸಂಶೋಧನಾ ಪ್ರಬಂಧಗಳು ಮತ್ತು ಜರ್ನಲ್ಗಳನ್ನು ಹುಡುಕಲು ಪ್ರಪಂಚದಾದ್ಯಂತ ಅಲೆದಾಡಬೇಕಾಗಿಲ್ಲ. ಬದಲಿಗೆ ಅವರು ಡಿಜಿಟಲ್ ಮೂಲಕ ಒಂದೇ ಸ್ಥಳದಲ್ಲಿ ಪಡೆಯಲು ಸಾಧ್ಯವಾಗಿದೆ. ONOS ಒಂದು ರೀತಿಯ ರಾಷ್ಟ್ರೀಯ ಡಿಜಿಟಲ್ ಸಂಶೋಧನಾ ಗ್ರಂಥಾಲಯವಿದ್ದಂತೆ. ಇಲ್ಲಿ ಪುಸ್ತಕಗಳಿಗಿಂತ ಹೆಚ್ಚು ರಿಸರ್ಚ್ ಜರ್ನಲ್ಸ್, ಸೈಂಟಿಫಿಕ್ ಪೇಪರ್ಗಳು, ಅಕಾಡೆಮಿಕ್ ಲೇಖನಗಳು ಇರುತ್ತವೆ. ಈ ಯೋಜನೆಯಡಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು, PhD ಸ್ಕಾಲರ್ಸ್, ಕಾಲೇಜಿನ ಅಧ್ಯಾಪಕರು, ವಿಜ್ಞಾನಿಗಳು, ಸರ್ಕಾರಿ ಸಂಶೋಧನಾ ಸಂಸ್ಥೆಗಳು, IIT, NIT, AIIMS ಮುಂತಾದ ಶಿಕ್ಷಣ ಸಂಸ್ಥೆಗಳು ಕಡಿಮೆ ವೆಚ್ಚದಲ್ಲಿ ಜರ್ನಲ್ಸ್ಗೆ ಪ್ರವೇಶ ಪಡೆಯಲಿವೆ. ಈ ಮೊದಲು ಸಂಸ್ಥೆಗಳು ಪ್ರತ್ಯೇಕವಾಗಿ ಅಂತಾರಾಷ್ಟ್ರೀಯ ಪ್ರಕಾಶಕರಿಗೆ ಹೆಚ್ಚು ಹಣ ತೆರಬೇಕಾಗುತ್ತಿತ್ತು. ಹೀಗಾಗಿ ದೊಡ್ಡ ಹಾಗೂ ಶ್ರೀಮಂತ ಸಂಸ್ಥೆಗಳಿಗೆ ಮಾತ್ರ ದುಬಾರಿ ಜರ್ನಲ್ಗಳು ಲಭ್ಯವಾಗುತ್ತಿದ್ದವು. ಆದರೆ ಒಟ್ಟಾಗಿ ರಾಷ್ಟ್ರೀಯ ಚಂದಾದಾರಿಕೆ ತೆಗೆದುಕೊಂಡರೆ ಈಗ ಸಣ್ಣ ಕಾಲೇಜುಗಳಿಗೂ ಕೂಡ ಜಾಗತಿಕ ಮಟ್ಟದ ರಿಸರ್ಚ್ ಓದಲು ರಾಷ್ಟ್ರೀಯ ಪ್ರವೇಶ ವ್ಯವಸ್ಥೆ ಲಭಿಸುತ್ತದೆ. ಇದಕ್ಕಾಗಿ ಸರ್ಕಾರವು 2025 ರಿಂದ 2027 ಅಂದರೆ 3 ವರ್ಷಗಳ ಅವಧಿಗೆ ಸುಮಾರು 6,000 ಕೋಟಿ ಹಣ ಮೀಸಲಿಟ್ಟಿದೆ. ಈ ಯೋಜನೆಯನ್ನು ಭಾರತ ಶಿಕ್ಷಣ ಸಚಿವಾಲಯದ ಅಧೀನದಲ್ಲಿರುವ ವಿಶ್ವವಿದ್ಯಾಲಯ ಧನಸಹಾಯ UGC ಅಂತರ್ ವಿಶ್ವವಿದ್ಯಾಲಯ ಕೇಂದ್ರವಾದ ಇನ್ಫಿಬಿನೆಟ್ ಡಿಜಿಟಲ್ ಪ್ರಕ್ರಿಯೆ ಮೂಲಕ ನಿರ್ವಹಿಸಲಾಗುತ್ತದೆ. ಎಲ್ಲರಿಗೂ ಸಮಾನ ಜ್ಞಾನ ಪ್ರವೇಶ ಮಾಡುವ ಮುಖ್ಯ ಧ್ಯೇಯದೊಂದಿಗೆ ಜಾರಿಗೊಂಡ ONOS ಯೋಜನೆಯು ಚಂದಾದಾರಿಕೆ ಮೂಲಕ ಅಧಿಕ ವೆಚ್ಚ ಕಡಿಮೆಗೊಳಿಸಿ ಭಾರತದ ಸಂಶೋಧನಾ ಗುಣಮಟ್ಟ ಹೆಚ್ಚಿಸುವ ದೊಡ್ಡ ಗುರಿ ಹೊಂದಿದೆ. ONOS ಯೋಜನೆಯಿಂದ ಯಾರಿಗೆಲ್ಲ ಯಾವ ಉಪಯೋಗವಾಗುವುದು ನೋಡೋಣ. ಮೊದಲನೆಯದಾಗಿ, ವಿದ್ಯಾರ್ಥಿಗಳ ಉನ್ನತ ಅಭ್ಯಾಸಕ್ಕೆ ಉತ್ತಮ ಗುಣಮಟ್ಟದ ರಿಸರ್ಚ್ ಆರ್ಟಿಕಲ್ಸ್ ಸಿಗುತ್ತವೆ. ಅಸೈನ್ಮೆಂಟ್ಸ್, ಪ್ರಾಜೆಕ್ಟ್ಸ್ಗೆ ಸಹಾಯವಾಗುತ್ತದೆ. ವಿಶ್ವಮಟ್ಟದ ಜ್ಞಾನ ದೊರೆಯುತ್ತದೆ. ಇನ್ನು ಶಿಕ್ಷಕರ ಬೋಧನೆಗೆ ಹೊಸ ವಿಷಯ ವಸ್ತು ಮತ್ತು ರಿಸರ್ಚ್ ಅಪ್ಡೇಟ್ ಕೂಡ ಸಿಗುತ್ತದೆ. ಅವರಿಗೆ ತಮ್ಮ ರಿಸರ್ಚ್ ಪೇಪರ್ಸ್ ಬರೆಯಲು ಕೂಡ ಸಹಾಯವಾಗುತ್ತದೆ. ಸಂಶೋಧಕರಿಗೆ, ವಿಜ್ಞಾನಿಗಳಿಗೆ ಲೇಟೆಸ್ಟ್ ಇಂಟರ್ನ್ಯಾಷನಲ್ ರಿಸರ್ಚ್ ಮಾಹಿತಿ ಕೂಡ ಸಿಗುತ್ತದೆ. ತಮ್ಮ ಸಂಶೋಧನೆಯನ್ನು ಹೋಲಿಕೆ ಮಾಡಬಹುದು ಹಾಗೂ ಹೊಸ ಸಂಶೋಧನೆ ಆಧರಿಸಿ ಮುಂದಿನ ರಿಸರ್ಚ್ ಕೂಡ ಈ ವಿಜ್ಞಾನಿಗಳು, ಸಂಶೋಧಕರು ಮಾಡಬಹುದು. ದೇಶದಲ್ಲಿ ಇದರಿಂದ ಸಂಶೋಧನಾ ಗುಣಮಟ್ಟ ಹೆಚ್ಚುತ್ತದೆ ಹಾಗೂ ಹೊಸ ಮತ್ತು ತಂತ್ರಜ್ಞಾನ ಅಭಿವೃದ್ಧಿಗೆ ಸಹಾಯವಾಗುತ್ತದೆ. ವಿದ್ಯಾರ್ಥಿಗಳು ಮತ್ತು ವಿಜ್ಞಾನಿಗಳು ಲೇಟೆಸ್ಟ್ ಇಂಟರ್ನ್ಯಾಷನಲ್ ರಿಸರ್ಚ್ಗಳನ್ನು ಸುಲಭವಾಗಿ ಓದಬಹುದು. ಇದರಿಂದ ಹೊಸ ಆವಿಷ್ಕಾರಗಳು, ಗುಣಮಟ್ಟದ ರಿಸರ್ಚ್ ಪೇಪರ್ಸ್ ಜೊತೆಗೆ ಕ್ರಿಯಾಶೀಲತೆ ಕೂಡ ಹೆಚ್ಚಾಗುತ್ತದೆ. ಡಿಜಿಟಲ್ ಶಿಕ್ಷಣ ಮಟ್ಟ ಬಲವಾಗುತ್ತದೆ. ಭಾರತದ ಯಾವುದೇ ರಾಜ್ಯದ ವಿದ್ಯಾರ್ಥಿಗಳು ಸ್ಥಳೀಯ ಭಾಷೆಯಲ್ಲಿಯೂ ಇಲ್ಲಿ ಕೆಲಸ ಮಾಡಲು ಸಾಧ್ಯವಾಗುತ್ತದೆ. ಹೀಗಾಗಿ ಗ್ರಾಮೀಣ ನಗರ ವಿದ್ಯಾರ್ಥಿಗಳ ನಡುವೆ ಇರುವಂತಹ ವ್ಯತ್ಯಾಸವೂ ಕೂಡ ಕಡಿಮೆಯಾಗುತ್ತದೆ. ಅವರಿಗೂ ಗುಣಮಟ್ಟದ ಸಂಶೋಧನಾ ಮಾಹಿತಿಗೆ ಸುಲಭ ಪ್ರವೇಶ ಸಿಗಲಿದೆ. ಒಟ್ಟಾರೆ ಈ ದೇಶದ ಪ್ರತಿಯೊಬ್ಬ ಅರ್ಹ ವಿದ್ಯಾರ್ಥಿಗಳಿಗೆ ವಿಶ್ವಮಟ್ಟದ ಜ್ಞಾನ ದೊರೆಯಬೇಕು. ಯುವಜನತೆ ಸಂಶೋಧನೆ ಮತ್ತು ಆವಿಷ್ಕಾರ ಕ್ಷೇತ್ರದಲ್ಲಿ ವೇಗವಾಗಿ ಮುನ್ನಡೆಯಲು ಹೆಚ್ಚು ಸಹಾಯವಾಗುತ್ತದೆ ಎಂಬ ಉದ್ದೇಶದಿಂದ ಸರ್ಕಾರ ಈ ಯೋಜನೆ ಜಾರಿಗೊಳಿಸಿದೆ. ಈ ಯೋಜನೆಯಿಂದ ದೇಶದ ಸುಮಾರು 18 ಮಿಲಿಯನ್ ವಿದ್ಯಾರ್ಥಿಗಳು, ಶಿಕ್ಷಕರು ಮತ್ತು ಸಂಶೋಧಕರು ಲಾಭ ಗಿಟ್ಟಿಸಿಕೊಳ್ಳಲಿದ್ದಾರೆ. ದೇಶದ ಎಲ್ಲಾ ವಿಶ್ವವಿದ್ಯಾಲಯಗಳು ತಮ್ಮ ಸಂಪನ್ಮೂಲಗಳನ್ನು ಒಂದು ರಾಷ್ಟ್ರ ಒಂದು ಚಂದಾದಾರಿಕೆಯ ಮೂಲಕ ಹಂಚಿಕೊಳ್ಳುತ್ತವೆ. ಈ

0: ಯೋಜನೆಯಲ್ಲಿ ಒಟ್ಟು 30 ಪ್ರಮುಖ ಅಂತಾರಾಷ್ಟ್ರೀಯ ಜರ್ನಲ್ ಪಬ್ಲಿಷರ್ಸ್ರೊಂದಿಗೆ ಸರ್ಕಾರ ಒಪ್ಪಂದ ಮಾಡಿಕೊಂಡಿದೆ. ಈ ಪ್ರಕಾಶಕರು ಪ್ರಕಟಿಸಿದ ಸುಮಾರು 13,000 ಹೆಚ್ಚು ಸಂಶೋಧನಾ ಈ ಜರ್ನಲ್ಗಳನ್ನು ಈಗ 6,300 ಹೆಚ್ಚು ಸರ್ಕಾರಿ ಉನ್ನತ ಶಿಕ್ಷಣ ಸಂಸ್ಥೆಗಳು ಮತ್ತು ಕೇಂದ್ರ ಸರ್ಕಾರದ R&D ಸಂಸ್ಥೆಗಳು ಇದರ ಲಾಭ ಪಡೆಯಬಹುದಾಗಿದೆ. ಜಗತ್ತಿನ ನಾನಾ ದೇಶಗಳ ಎಲ್ಸಿವಿಯರ್ ಸೈನ್ಸ್ ಡೈರೆಕ್ಟ್, ಸ್ಪ್ರಿಂಗರ್ ನೇಚರ್, ವೈಲಿ ಬ್ಲ್ಯಾಕ್ವೆಲ್ ಪಬ್ಲಿಸಿಂಗ್, ಟೇಲರ್ ಅಂಡ್ ಫ್ರಾನ್ಸಿಸ್ ಮುಂತಾದ ಪ್ರಮುಖ 30 ಪ್ರಕಾಶಕರೊಂದಿಗೆ ಭಾರತ ಸರ್ಕಾರವು ONOS ಮೂಲಕ ಒಪ್ಪಂದ ಮಾಡಿಕೊಂಡಿದೆ. ಇಲ್ಲಿ ದೇಶದ ಪರವಾಗಿ ಒಟ್ಟಾಗಿ ಬಲ್ಕ್ ಸಬ್ಸ್ಕ್ರಿಪ್ಷನ್ ಕಾರಣದಿಂದ ಸ್ಥಳೀಯ ಸಂಸ್ಥೆಗಳ ಮೇಲಿರುವ ಪ್ರತ್ಯೇಕ ಚಂದಾದಾರಿಕೆ ಭಾರ ಕಡಿಮೆಯಾಗುತ್ತದೆ. ವಿದ್ಯಾರ್ಥಿಗಳಿಗೆ ಕಡಿಮೆ ಅಥವಾ ಉಚಿತವಾಗಿಯೂ ಕೂಡ ಅವಕಾಶ ಸಿಗಬಹುದು. ಈ ಬಹುತೇಕ ಅಂತಾರಾಷ್ಟ್ರೀಯ ಜರ್ನಲ್ಗಳು ಮತ್ತು ಸಂಶೋಧನಾ ಲೇಖನಗಳು ಇಂಗ್ಲಿಷ್ನಲ್ಲಿ ಇರುತ್ತವೆ. ಆದರೂ ಎಲ್ಲ ಭಾಷಿಕರು ಕನ್ನಡ, ಹಿಂದಿ, ತಮಿಳು ಸೇರಿದಂತೆ ವಿವಿಧ ಭಾಷೆಯ ವಿದ್ಯಾರ್ಥಿಗಳು ತಮ್ಮ ವಿಷಯದ ಅಧ್ಯಯನ ಮತ್ತು ಸಂಶೋಧನೆಗೆ ಈ ಮಾಹಿತಿಯನ್ನು ಬಳಸಿಕೊಳ್ಳಬಹುದು. ಸರ್ಕಾರದ ಈ ಯೋಜನೆಯಲ್ಲಿ ಯಾರೇ ವ್ಯಕ್ತಿಗತವಾಗಿ ಪ್ರತ್ಯೇಕವಾಗಿ ಚಂದಾದಾರರಾಗುವ ಅಗತ್ಯವಿಲ್ಲ. ಸಂಬಂಧಿತ ಕಾಲೇಜು, ವಿಶ್ವವಿದ್ಯಾಲಯ ಅಥವಾ ಸಂಶೋಧನಾ ಸಂಸ್ಥೆಗಳು ONOS ಯೋಜನೆಯ ಚಂದಾದಾರರಾಗಿದ್ದರೆ ಅದರ ಮೂಲಕ ನಿಮಗೆ ಜರ್ನಲ್ಸ್ ಓದಲು ಪ್ರವೇಶ ಸಿಗುತ್ತದೆ. ವಿದ್ಯಾರ್ಥಿಗಳು ತಮ್ಮ ಕಾಲೇಜು ಅಥವಾ ವಿಶ್ವವಿದ್ಯಾಲಯದ ಲೈಬ್ರರಿ ಅಥವಾ ರಿಸರ್ಚ್ ಡಿಪಾರ್ಟ್ಮೆಂಟ್ ಅನ್ನು ಸಂಪರ್ಕಿಸಿ ಮಾಹಿತಿಯನ್ನು ತಿಳಿದುಕೊಳ್ಳಬಹುದು. ಅಲ್ಲದೆ ಈ ONOS ಪೋರ್ಟಲ್ಗೆ ಲಾಗಿನ್ ಕೂಡ ಆಗಬಹುದು. ಸಾಮಾನ್ಯವಾಗಿ ಕಾಲೇಜಿನ ವೈಫೈ ಅಥವಾ ಕ್ಯಾಂಪಸ್ ನೆಟ್ವರ್ಕ್ನಲ್ಲಿ ನೇರ ಪ್ರವೇಶ ಪಡೆಯಬಹುದು ಅಥವಾ ವಿದ್ಯಾರ್ಥಿಗಳ ID ಇಲ್ಲವೇ ಸಂಸ್ಥೆಗಳ ಇಮೇಲ್ ಮೂಲಕ ಕೂಡ ಲಾಗಿನ್ ಆಗಿ ರಿಸರ್ಚ್ ಜರ್ನಲ್ ಮತ್ತು ಲೇಖನಗಳನ್ನು ಓದಬಹುದು. ಈ ಚಂದಾದಾರಿಕೆಯಿಂದ ಸಾವಿರಾರು ಜರ್ನಲ್ಗಳಿಗೆ ಪ್ರವೇಶ ಪಡೆಯಬಹುದು. ಅದಕ್ಕಾಗಿ ಇದನ್ನು ರಾಷ್ಟ್ರೀಯ ರಿಸರ್ಚ್ ಲೈಬ್ರರಿ ನೆಟ್ವರ್ಕ್ ಎಂದು ಕೂಡ ಹೇಳಬಹುದು. ವೈದ್ಯಕೀಯ ಸಂಶೋಧನೆ, ಎಂಜಿನಿಯರಿಂಗ್, ಕೃಷಿ, AI ಮತ್ತು ಕಂಪ್ಯೂಟರ್ ಸೈನ್ಸ್, ಫಿಸಿಕ್ಸ್, ರಸಾಯನಶಾಸ್ತ್ರ, ಸಮಾಜಶಾಸ್ತ್ರ ಮುಂತಾದ ವಿಷಯಗಳ ಲಕ್ಷಾಂತರ ಲೇಖನಗಳು ಇಲ್ಲಿ ಲಭ್ಯವಿರುತ್ತವೆ. ಯೋಜನೆಯು ಸಂಸ್ಥೆಗಳ ಮೂಲಕ ಕಾರ್ಯನಿರ್ವಹಿಸುತ್ತದೆ. IIT, NIT, ಸರ್ಕಾರಿ ಲ್ಯಾಬ್ ಇವುಗಳಲ್ಲಿ ಯಾವುದಾದರೂ ONOS ಸೇರಿದ್ದರೆ ಅದರ ವಿದ್ಯಾರ್ಥಿ ಅಥವಾ ಸಿಬ್ಬಂದಿಯಾಗಿ ನೀವು ಪ್ರವೇಶ ಪಡೆಯಬಹುದು. ನೀವು ಮಾಡಬೇಕಾಗಿರುವುದು ಇಷ್ಟೇ, ನಿಮ್ಮ ಸಂಸ್ಥೆಯ ಲೈಬ್ರರಿ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಈ ರಿಸೋರ್ಸ್ ONOS ರಿಮೋಟ್ ಆಕ್ಸೆಸ್ ವಿಭಾಗ ನೋಡಿ ಸ್ಟೂಡೆಂಟ್ ಲಾಗಿನ್ ಇಲ್ಲವೇ ಸಂಸ್ಥೆಗಳ ಇಮೇಲ್ ಮೂಲಕ ಲಾಗಿನ್ ಆಗಬಹುದು. ಸಮೀಪದ ವಿಶ್ವವಿದ್ಯಾಲಯದ ಲೈಬ್ರರಿ ಮೂಲಕ ಕೂಡ ಆಕ್ಸೆಸ್ ಪಡೆಯಬಹುದು. ನಾಲೆಜ್ ಎಕಾನಮಿ ಬಲಪಡಿಸುವ ಹಾಗೂ ಜ್ಞಾನವನ್ನು ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೆ ಸಮಾನವಾಗಿ ತಲುಪಿಸುವ ONOS ಮಹತ್ವದ ರಾಷ್ಟ್ರೀಯ ಯೋಜನೆಯಾಗಿದೆ.
1: ಇದುವರೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳಲ್ಲೊಂದಾದ ಒಂದು ರಾಷ್ಟ್ರ ಒಂದು ಚಂದಾದಾರಿಕೆ ಈ ಕುರಿತು ಕಲಬುರಗಿಯ ಹಿರಿಯ ಪತ್ರಕರ್ತೆ ಸರೋಜಿನಿ ಯಮಕನ ಮರಡಿ ಅವರಿಂದ ಮಾಹಿತಿ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರಗೊಂಡ ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
2: ರೂಪಾಯಿ ನೋಟಿನ ಮೇಲೆ ಬರೆಯಬಾರದು, ಅದನ್ನು ಕೊಳೆ ಮಾಡಬಾರದು. ಅದು ದೇಶದ ಆಸ್ತಿ, ಹಣ ಒಬ್ಬರ ಸ್ವತ್ತಲ್ಲ. ಎಲ್ಲೆಂದರಲ್ಲಿ ಉಗುಳಬಾರದು. ನಮ್ಮ ಶರೀರಕ್ಕೆ ಬೇಡವಾದದ್ದು ಬೇರೆಯವರಿಗೂ ಬೇಕಾಗುವುದಿಲ್ಲ. ಹಾಗೆ ವಾಹನದ ಕಿಟಕಿಯಿಂದ ಉಗಿಯುವುದು ಸರ್ವತಾ ಸಲ್ಲ. ಇದು ಆರೋಗ್ಯಕ್ಕೂ ಸ್ವಚ್ಛತೆಗೂ ಸಹಕಾರಿ. ನೆನಪಿರಲಿ.
3: ಪರಂಪರೆಯನ್ನು ಪಸರಿಸುವ
4: ಐತಿಹಾಸಿಕ ಸ್ಥಳಗಳ ಪರಿಚಯ
3: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
4: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
3: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
4: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.

0: ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ನೆದರ್ಲ್ಯಾಂಡ್ಸ್ನಲ್ಲಿಂದು ಮಧ್ಯಾಹ್ನ ಭಾರತೀಯ ಸಮುದಾಯ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ.

ಡೆಂಗ್ಯೂ ನಿಯಂತ್ರಣಕ್ಕೆ ಸ್ವಚ್ಛ ಸುರಕ್ಷಿತ ಪರಿಸರ ನಿರ್ಮಿಸಲು ಜನಸಮುದಾಯ ಪಣತೊಡಬೇಕು, ಸಚಿವ ಜೆಪಿ ನಡ್ಡಾ. ಜಾಗತಿಕ ಕಚ್ಚಾ ತೈಲ ಪರಿಸ್ಥಿತಿ ಹಿನ್ನೆಲೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಅನಿವಾರ್ಯ, ಸಚಿವ ಪ್ರಹ್ಲಾದ್ ಜೋಶಿ. ತೈಲ ಸಾಗಾಣಿಕೆಯ ಹೊರ್ಮುಸ್ ಜಲಮಾರ್ಗ ಶೀಘ್ರ ಸಂಚಾರಕ್ಕೆ ಮುಕ್ತ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಹಾಗೂ ಐಪಿಎಲ್ ಕ್ರಿಕೆಟ್, ಈಡನ್ ಗಾರ್ಡನ್ಸ್ನಲ್ಲಿಂದು ಕೋಲ್ಕತ್ತಾ ನೈಟ್ ರೈಡರ್ಸ್ ಗುಜರಾತ್ ಟೈಟನ್ಸ್ ಮುಖಾಮುಖಿ. ವಾರ್ತೆಗಳ ವಿವರ. ಐರೋಪ್ಯ ರಾಷ್ಟ್ರಗಳೊಂದಿಗೆ ಭಾರತದ ಕಾರ್ಯತಂತ್ರ ಮತ್ತು ಆರ್ಥಿಕ ಸಂಬಂಧಗಳನ್ನು ಗಾಢಗೊಳಿಸುವ ಗುರಿ ಹೊಂದಿರುವ 5 ರಾಷ್ಟ್ರಗಳ ಪ್ರವಾಸದ 2 ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಇಂದು ನೆದರ್ಲ್ಯಾಂಡ್ಸ್ನಲ್ಲಿ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಸಹಸ್ರಾರು ಮಂದಿ ಭಾರತೀಯ ಸಮುದಾಯಗಳು ಪ್ರಧಾನಿ ಸಂವಾದದಲ್ಲಿ ಪಾಲ್ಗೊಳ್ಳುತ್ತಿದ್ದು, ಇದಕ್ಕಾಗಿ ಎಲ್ಲ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ. ನಂತರ ಅವರು ಭಾರತ ಮತ್ತು ಪ್ರಮುಖ ಡಚ್ ಕಂಪನಿಗಳ ಸಿಇಒಗಳನ್ನು ಭೇಟಿ ಮಾಡಲಿದ್ದಾರೆ. ವಿಶೇಷವಾಗಿ ಸೆಮಿಕಂಡಕ್ಟರ್ ಚಿಪ್ಗಳು ಮತ್ತು ಕೃತಕ ಬುದ್ಧಿಮತ್ತೆ ಕ್ಷೇತ್ರಗಳಲ್ಲಿ ಹಲವಾರು ಪ್ರಮುಖ ಒಪ್ಪಂದಗಳಿಗೆ ಸಹಿ ಹಾಕುವ ನಿರೀಕ್ಷೆ ಇದೆ. ವ್ಯಾಪಾರ ದೃಷ್ಟಿಕೋನದಿಂದ ನೆದರ್ಲ್ಯಾಂಡ್ಸ್ ಭಾರತದ ಪ್ರಮುಖ ಆರ್ಥಿಕ ಪಾಲುದಾರ ದೇಶವಾಗಿದೆ. ಎರಡೂ ದೇಶಗಳು ನೀರು ನಿರ್ವಹಣೆ, ನವೀಕರಿಸಬಹುದಾದ ಇಂಧನ, ಹಸಿರು ಜಲಜನಕ ಆರ್ಥಿಕತೆ, ಕೃಷಿ ತಂತ್ರಜ್ಞಾನ ಮತ್ತು ಆರೋಗ್ಯ ಕ್ಷೇತ್ರಗಳಲ್ಲಿ ಬಲವಾದ ಪಾಲುದಾರಿಕೆ ಮತ್ತು ಸಹಕಾರವನ್ನು ಹೊಂದಿವೆ. ನೆದರ್ಲ್ಯಾಂಡ್ಸ್ಗೆ ಭೇಟಿ ನೀಡಿ ನಂತರ ಪ್ರಧಾನಿ ತಮ್ಮ 5 ರಾಷ್ಟ್ರಗಳ ಪ್ರವಾಸದ 3 ಹಂತದಲ್ಲಿ ನಾಳೆ ಸ್ವೀಡನ್ನ ಗೊಥೆನ್ಬರ್ಗ್ಗೆ ಪ್ರಯಾಣಿಸಲಿದ್ದಾರೆ. ಪ್ರಧಾನಿಯವರು ಸ್ವೀಡನ್ ಪ್ರಧಾನಿ ಉಲ್ಫ್ ಕ್ರಿಸ್ಟರ್ಸನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಲಿದ್ದಾರೆ. ಯುರೋಪಿಯನ್ ಆಯೋಗದ ಅಧ್ಯಕ್ಷೆ ಉರ್ಸುಲಾ ವಾಂಡೆರ್ ಲೇಯನ್ ಅವರೊಂದಿಗೆ ಪ್ರಮುಖ ಪ್ಯಾನ್ ಯುರೋಪಿಯನ್ ವ್ಯಾಪಾರ ನಾಯಕರ ವೇದಿಕೆಯಾದ ಯುರೋಪಿಯನ್ ರೌಂಡ್ ಟೇಬಲ್ ಫಾರ್ ಇಂಡಸ್ಟ್ರಿ ಸದಸ್ಯರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ತಮ್ಮ ಭೇಟಿಯ 4 ಹಂತದಲ್ಲಿ ಪ್ರಧಾನಿ ಸೋಮವಾರ ನಾರ್ವೆಗೆ ತಲುಪಲಿದ್ದು 3 ಭಾರತ ನಾರ್ಡಿಕ್ ಶೃಂಗಸಭೆ ಮತ್ತು ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಲಿದ್ದಾರೆ. ಅವರು ದೊರೆ ಹರಾಲ್ಡ್ ಮತ್ತು ರಾಣಿ ಸೋಂಜಾ ಅವರನ್ನು ಭೇಟಿ ಮಾಡಲಿದ್ದಾರೆ. ಪ್ರಧಾನಿ ಜೋನಾಸ್ ಗಹರ್ ಸ್ಟೋರೆ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ನಾರ್ವೆ ಪ್ರಧಾನಿಯೊಂದಿಗೆ ಭಾರತ ನಾರ್ವೆ ವ್ಯವಹಾರ ಮತ್ತು ಸಂಶೋಧನಾ ಶೃಂಗಸಭೆಯನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಮಂಗಳವಾರ ನಡೆಯಲಿರುವ 3 ಭಾರತ ನಾರ್ಡಿಕ್ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗವಹಿಸಲಿದ್ದಾರೆ. ಪ್ರಧಾನಿ ಮೋದಿ ಅವರೊಂದಿಗೆ ನಾರ್ವೆ ಪ್ರಧಾನಿ ಜೋನಾಸ್ ಗಹರ್ ಸ್ಟೋರೆ, ಡೆನ್ಮಾರ್ಕ್ ಪ್ರಧಾನಿ ಮೆಟ್ಟೆ ಫೆಡ್ರಿಕ್ಸನ್, ಫಿನ್ಲ್ಯಾಂಡ್ ಪ್ರಧಾನಿ ಪೆಟ್ಟೆರಿ ಓರ್ಪೋ, ಐಸ್ಲ್ಯಾಂಡ್ ಪ್ರಧಾನಿ ಕ್ರಿಸ್ಟೂನ್ ಫ್ರಾಸ್ಟಾ ಡೊಟ್ಟಿರ್ ಮತ್ತು ಸ್ವೀಡನ್ ಪ್ರಧಾನಿ ಉಲ್ಫ್ ಕ್ರಿಸ್ಟರ್ಸನ್ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಶೃಂಗಸಭೆಯು ನಾರ್ಡಿಕ್ ದೇಶಗಳೊಂದಿಗೆ ಭಾರತದ ಸಂಬಂಧದಲ್ಲಿ ವಿಶೇಷವಾಗಿ ತಂತ್ರಜ್ಞಾನ ಮತ್ತು ನಾವೀನ್ಯತೆ, ಹಸಿರು ಪರಿವರ್ತನೆ ಮತ್ತು ನವೀಕರಿಸಬಹುದಾದ ಇಂಧನ, ಸುಸ್ಥಿರತೆ, ನೀಲಿ ಆರ್ಥಿಕತೆ, ರಕ್ಷಣೆ, ಬಾಹ್ಯಾಕಾಶ ವಲಯದಲ್ಲಿ ವಿಭಿನ್ನ ಕಾರ್ಯತಂತ್ರದ ಆಯಾಮವನ್ನು ನೀಡುತ್ತವೆ. ಈ ಭೇಟಿಯ ಕೊನೆಯ ಹಂತದಲ್ಲಿ ಪ್ರಧಾನಿ ಮಂಗಳವಾರ ಇಟಲಿ ತಲುಪಲಿದ್ದಾರೆ. ಅವರು ಇಟಲಿ ಅಧ್ಯಕ್ಷ ಸರ್ಗಿಯೋ ಮಟ್ಟರೆಲ್ಲಾ ಅವರನ್ನು ಭೇಟಿ ಮಾಡಲಿದ್ದಾರೆ ಮತ್ತು ಪ್ರಧಾನಿ ಜಾರ್ಜಿಯಾ ಮೆಲನಿ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ದೇಶದಲ್ಲಿ ಇಂದು ರಾಷ್ಟ್ರೀಯ ಡೆಂಗ್ಯೂ ದಿನವನ್ನು ಆಚರಿಸಲಾಗುತ್ತಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಅಧಿಕೃತವಾಗಿ ಘೋಷಿಸಿರುವ ಈ ದಿನವು ರೋಗದ ವಿರುದ್ಧ ಜಾಗೃತಿ ಮೂಡಿಸುವುದು ಮತ್ತು ಮುಂಗಾರು ಪೂರ್ವ ಕ್ರಮಗಳನ್ನು ಬಲಪಡಿಸುವ ಗುರಿಯನ್ನು ಹೊಂದಿದೆ. ಸೊಳ್ಳೆಗಳ ಸಂತಾನೋತ್ಪತ್ತಿಯನ್ನು ತಡೆಗಟ್ಟುವ ಗುರಿ ಹೊಂದಿರುವ ನಿಂತ ನೀರನ್ನು ತೆರವುಗೊಳಿಸುವ ಮತ್ತು ನೀರು ಸಂಗ್ರಹಣಾ ಟ್ಯಾಂಕ್ಗಳ ಸರಿಯಾದ ನಿರ್ವಹಣೆ ಸೇರಿದಂತೆ ಸರಳ ನಿಯಂತ್ರಣ ತಂತ್ರಗಳನ್ನು ಉತ್ತೇಜಿಸಲು ಈ ದಿನವನ್ನು ಗುರುತಿಸಲಾಗಿದೆ. ರಾಷ್ಟ್ರೀಯ ಡೆಂಗ್ಯೂ ದಿನದ ಸಂದರ್ಭದಲ್ಲಿ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ಅವರು ಡೆಂಗ್ಯೂ ತಡೆಗಟ್ಟುವಿಕೆಯ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಸ್ವಚ್ಛ ಹಾಗೂ ಸುರಕ್ಷಿತ ಪರಿಸರವನ್ನು ಕಾಪಾಡಿಕೊಳ್ಳಲು ನಾಗರಿಕರು ಒಟ್ಟಿನಿಂದ ಕಾರ್ಯನಿರ್ವಹಿಸಬೇಕು ಎಂದು ಕರೆ ನೀಡಿದ್ದಾರೆ. ಸಾಮಾಜಿಕ ಮಾಧ್ಯಮ ಸಂದೇಶದಲ್ಲಿ ಸರ್ಕಾರ ಕಣ್ಗಾವಲು ವ್ಯವಸ್ಥೆಯನ್ನು ತೀವ್ರಗೊಳಿಸಿದೆ. ವಿಸ್ತೃತ ಪರೀಕ್ಷೆ, ಸುಧಾರಿತ ಚಿಕಿತ್ಸಾ ಸೌಲಭ್ಯಗಳು ಮತ್ತು ವ್ಯಾಪಕ ಜಾಗೃತಿ ಅಭಿಯಾನಗಳ ಮೂಲಕ ಡೆಂಗ್ಯೂ ನಿಯಂತ್ರಣ ಪ್ರಯತ್ನಗಳನ್ನು ಬಲಪಡಿಸುವುದನ್ನು ಮುಂದುವರೆಸಿದೆ. ಡೆಂಗ್ಯೂ ನಿಯಂತ್ರಣಕ್ಕಾಗಿ ಸಮುದಾಯದ ಭಾಗವಹಿಸುವಿಕೆಯನ್ನು ಪರಿಶೀಲಿಸಿ ಸ್ವಚ್ಛಗೊಳಿಸಿ ಎಂಬುದು ಈ ಬಾರಿಯ ಧ್ಯೇಯವಾಕ್ಯವಾಗಿದೆ ಎಂದು ಜೆಪಿ ನಡ್ಡಾ ಒತ್ತಿ ಹೇಳಿದ್ದಾರೆ. ಜಾಗತಿಕ ಸಂಘರ್ಷದ ಬಿಕ್ಕಟ್ಟಿನ ನಡುವೆಯೂ ಭಾರತ ತೈಲ ಬೆಲೆಯನ್ನು ಅತ್ಯಂತ ಕನಿಷ್ಠ ಮಟ್ಟದಲ್ಲಿ ಹೆಚ್ಚಳ ಮಾಡಿದೆ. ಇತರೆ ರಾಷ್ಟ್ರಗಳಲ್ಲಿ ಶೇಕಡ 20-45% ಏರಿಕೆ ಕಂಡಿದ್ದರೆ ಭಾರತದಲ್ಲಿ ಕೇವಲ ಶೇಕಡ 3.2% ಮಾತ್ರವೇ ಹೆಚ್ಚಳವಾಗಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ.
ಪಶ್ಚಿಮ ಏಷ್ಯಾ ಸಂಘರ್ಷ ಮತ್ತು ಇಂಧನ ಪೂರೈಕೆಗಳ ಅಡ್ಡಿ ಆತಂಕದ ನಡುವೆಯೂ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ದೇಶದ ನಾಗರಿಕರ ಹಿತದೃಷ್ಟಿಯಿಂದ ಕೆಲವೇ ದಿನಗಳ ಹಿಂದೆ ಅಬಕಾರಿ ಸುಂಕವನ್ನು 10 ರೂಪಾಯಿಯಷ್ಟು ಕಡಿಮೆ ಮಾಡಿತ್ತು. ಆದರೆ ಇದೀಗ ಬ್ರೆಂಟ್ ಕಚ್ಚಾ ತೈಲ ಬೆಲೆ ಐತಿಹಾಸಿಕ ಗರಿಷ್ಠ ಮಟ್ಟಕ್ಕೆ ಏರುತ್ತಿದ್ದರಿಂದ

0: ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳ ಅನಿವಾರ್ಯವಾಗಿದೆ ಎಂದರು. ಆದರೂ ವಿಶ್ವದಲ್ಲೇ ಅತ್ಯಂತ ಕನಿಷ್ಠ ಮಟ್ಟದಲ್ಲಿ ಅಂದರೆ 3 ರೂಪಾಯಿ ಏರಿಕೆ ಮಾಡಿರುವುದನ್ನು ಸಮರ್ಥಿಸಿಕೊಂಡಿದ್ದಾರೆ. ಜಾಗತಿಕವಾಗಿ ತೈಲ ಬೆಲೆಯನ್ನು ಭಾರತವೇ ಅತ್ಯಂತ ಕನಿಷ್ಠ ಮಟ್ಟದಲ್ಲಿ ಏರಿಕೆ ಮಾಡಿದೆ. ಅಮೆರಿಕ ಶೇಕಡ 44.5, ಶ್ರೀಲಂಕಾ ಶೇಕಡ 38.2, ಯುಕೆ ಶೇಕಡ 19.2, ಜರ್ಮನಿ ಶೇಕಡ 13.7 ಹೆಚ್ಚಳ ಮಾಡಿದ್ದರೆ ಭಾರತದಲ್ಲಿ ಕೇವಲ ಶೇಕಡ 3.2 ಹೆಚ್ಚಳ ಮಾಡಿದೆಯಷ್ಟೇ ಎಂದು ಅಂಕಿಅಂಶ ಸಹಿತ ಮಾಹಿತಿ ನೀಡಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ತೈಲ ಸಾಗಾಣಿಕೆಯ ಹೊರ್ಮುಸ್ ಜಲಮಾರ್ಗವನ್ನು ಶೀಘ್ರವೇ ಸಂಚಾರಕ್ಕೆ ಮುಕ್ತಗೊಳಿಸಲಾಗುವುದು ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಇರಾನ್ಗೆ ಯಾವುದೇ ಕಾರಣಕ್ಕೂ ಅಣ್ವಸ್ತ್ರ ಬಳಸಿಕೊಳ್ಳಲು ಅವಕಾಶ ನೀಡುವುದಿಲ್ಲ ಎಂದು ಅವರು ಖಾಸಗಿ ವಾಹಿನಿಯೊಂದಕ್ಕೆ ನೀಡಿರುವ ಸಂದರ್ಶನದಲ್ಲಿ ತಿಳಿಸಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿನ ಬಿಕ್ಕಟ್ಟು ನಿವಾರಣೆಗೆ ಅಮೆರಿಕ ಕೈಗೊಂಡಿರುವ ಕ್ರಮಗಳು ಸಕಾರಾತ್ಮಕವಾಗಿವೆ ಎಂದು ಡೊನಾಲ್ಡ್ ಟ್ರಂಪ್ ಸಮರ್ಥಿಸಿಕೊಂಡಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿ ಶಾಂತಿ ಮತ್ತು ಸ್ಥಿರತೆಯನ್ನು ಮರುಸ್ಥಾಪಿಸುವಲ್ಲಿ ಭಾರತ ಪ್ರಮುಖ ಮತ್ತು ದೊಡ್ಡ ಪಾತ್ರ ವಹಿಸಬಲ್ಲದು ಎಂದು ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಷಿ ತಿಳಿಸಿದ್ದಾರೆ. ದೆಹಲಿಯಲ್ಲಿ ನಡೆಯುತ್ತಿರುವ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಪಾಲ್ಗೊಳ್ಳಲು ಭಾರತಕ್ಕೆ ಆಗಮಿಸಿರುವ ಅವರು ಯುದ್ಧದಿಂದ ಯಾವುದೇ ಸಮಸ್ಯೆಯನ್ನು ಬಗೆಹರಿಸಲು ಸಾಧ್ಯವಿಲ್ಲ ಎಂದು ಪ್ರತಿಪಾದಿಸಿದ್ದಾರೆ. ಇರಾನ್ಗೆ ಸಂಬಂಧಿಸಿದ ಯಾವುದೇ ವಿಷಯಕ್ಕೂ ಮಿಲಿಟರಿ ಅಥವಾ ಯುದ್ಧದ ಮೂಲಕ ಪರಿಹಾರ ಕಂಡುಕೊಳ್ಳಲು ಸಾಧ್ಯವಿಲ್ಲ. ಮಾತುಕತೆ ಮತ್ತು ರಾಜತಾಂತ್ರಿಕ ಒಪ್ಪಂದಗಳನ್ನು ಹೊರತುಪಡಿಸಿ ಈ ಬಿಕ್ಕಟ್ಟಿಗೆ ಬೇರೆ ಯಾವುದೇ ಪರ್ಯಾಯ ಪರಿಹಾರವಿಲ್ಲ ಎಂದು ಸ್ಪಷ್ಟಪಡಿಸಿದರು. ಸಿಕ್ಕಿಂ ರಾಜ್ಯೋತ್ಸವ ದಿನದಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರು ಸಿಕ್ಕಿಂ ಜನರಿಗೆ ಶುಭ ಕೋರಿದ್ದಾರೆ. ಭಾರತದ ಅಭಿವೃದ್ಧಿಗೆ ಸಿಕ್ಕಿಂ ನೀಡಿದ ಕೊಡುಗೆಯನ್ನು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಉಲ್ಲೇಖಿಸಿದ್ದಾರೆ. ಗುರುಗ್ರಾಮದ ಶಿಕೋಹ್ಪುರ ಗ್ರಾಮದಲ್ಲಿ 2008 ಭೂ ವ್ಯವಹಾರಕ್ಕೆ ಸಂಬಂಧಿಸಿದ ಹಣ ವರ್ಗಾವಣೆ ಪ್ರಕರಣದಲ್ಲಿ ದೆಹಲಿ ನ್ಯಾಯಾಲಯ ಉದ್ಯಮಿ ರಾಬರ್ಟ್ ವಾದ್ರಾ ಅವರಿಗೆ ಜಾಮೀನು ನೀಡಿದೆ. ಈ ಪ್ರಕರಣವನ್ನು ಹೆಚ್ಚಿನ ವಿಚಾರಣೆಗಾಗಿ 10 ಜುಲೈಗೆ ಮುಂದೂಡಲಾಗಿದೆ. ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆ ಅಡಿಯಲ್ಲಿ ಸಲ್ಲಿಸಲಾದ ಜಾರಿ ನಿರ್ದೇಶನಾಲಯದ ದೂರನ್ನು ನ್ಯಾಯಾಲಯ ಪರಿಗಣಿಸಿ ವಾದ್ರಾ ಅವರಿಗೆ ಸಮನ್ಸ್ ನೀಡಲಾಗಿತ್ತು. ವಾದ್ರಾ ಅವರು ರೌಸ್ ಅವೆನ್ಯೂ ನ್ಯಾಯಾಲಯದ ಮುಂದೆ ಇಂದು ಹಾಜರಾದರು. ಅಂತಾರಾಷ್ಟ್ರೀಯ ಬೆಳಕಿನ ದಿನವನ್ನು ಇಂದು ಆಚರಿಸಲಾಗುತ್ತಿದೆ. ಭೌತಶಾಸ್ತ್ರಜ್ಞ ಮತ್ತು ಇಂಜಿನಿಯರ್ ಥಿಯೋಡರ್ ಮೈಮನ್ 1960 ಲೇಸರ್ನ ಮೊದಲ ಯಶಸ್ವಿ ಕಾರ್ಯಾಚರಣೆಯನ್ನು ಸ್ಮರಿಸಲು ಸಲುವಾಗಿ ಪ್ರತಿ ವರ್ಷ May 16 ಈ ದಿನವನ್ನು ಆಚರಿಸಲಾಗುತ್ತದೆ. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ ಇಂದು ನಡೆಯಲಿರುವ ಐಪಿಎಲ್ T20 ಕ್ರಿಕೆಟ್ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಹಾಗೂ ಗುಜರಾತ್ ಟೈಟನ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಪಟಿಯಾಲಾದಲ್ಲಿ ನಡೆದ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ 15 ಹಾಗೂ 17 ವಯೋಮಿತಿಯೊಳಗಿನ ವಿಭಾಗಗಳಲ್ಲಿ ಭಾರತದ ಬಾಕ್ಸರ್ಗಳು ಉತ್ತಮ ಪ್ರದರ್ಶನ ನೀಡಿದ್ದಾರೆ. 2 ಸ್ವರ್ಣ ಪದಕ, 7 ಬೆಳ್ಳಿ ಹಾಗೂ 8 ಕಂಚಿನ ಪದಕಗಳನ್ನು ಗಳಿಸಿದ್ದಾರೆ. ಈ ಮೂಲಕ ಬಾಕ್ಸಿಂಗ್ನಲ್ಲಿ ಹೊಸ ದಾಖಲೆ ಬರೆಯುವ ನಿಟ್ಟಿನಲ್ಲಿ ಭಾರತದ ಬಾಕ್ಸರ್ಗಳು ದಾಪುಗಾಲಿಟ್ಟಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೆದರ್ಲ್ಯಾಂಡ್ಸ್ನಲ್ಲಿಂದು ಮಧ್ಯಾಹ್ನ ಭಾರತೀಯ ಸಮುದಾಯ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಡೆಂಗ್ಯೂ ನಿಯಂತ್ರಣಕ್ಕೆ ಸ್ವಚ್ಛ ಸುರಕ್ಷಿತ ಪರಿಸರ ನಿರ್ಮಿಸಲು ಜನಸಮುದಾಯ ಪಣತೊಡಬೇಕು, ಸಚಿವ ಜೆಪಿ ನಡ್ಡಾ. ಜಾಗತಿಕ ಕಚ್ಚಾ ತೈಲ ಪರಿಸ್ಥಿತಿ ಹಿನ್ನೆಲೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಅನಿವಾರ್ಯ, ಸಚಿವ ಪ್ರಹ್ಲಾದ್ ಜೋಶಿ. ತೈಲ ಸಾಗಾಣಿಕೆಯ ಹೊರ್ಮುಸ್ ಜಲಮಾರ್ಗ ಶೀಘ್ರ ಸಂಚಾರಕ್ಕೆ ಮುಕ್ತ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಹಾಗೂ ಐಪಿಎಲ್ ಕ್ರಿಕೆಟ್, ಈಡನ್ ಗಾರ್ಡನ್ಸ್ನಲ್ಲಿಂದು ಕೋಲ್ಕತ್ತಾ ನೈಟ್ ರೈಡರ್ಸ್ ಗುಜರಾತ್ ಟೈಟನ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
4: ಆಕಾಶವಾಣಿ ಮಂಗಳೂರು.

ಸ್ವರ ಮಾಧುರ್ಯ. ಇಂದಿನ ಸ್ವರ ಮಾಧುರ್ಯದಲ್ಲಿ ಕೆ ವರುಣ ಅವರು ಹಾಡಿರುವ ವಚನಗಳನ್ನು ಕೇಳುವಿರಿ. ಮೊದಲಿಗೆ ಕೇಳಿ ಮಡಿವಾಳಪ್ಪ ಅವರ ವಚನ, ಚಿಂತೆ ಎಂಬೋ ಬಿತ್ತ ಒಡೆದು.

ಪುಟಾಣಿ ಕೇಳುಗರೆ, ನಿಮಗಾಗಿ ಕಿಶೋರ ವೇದಿಕೆಯ ನೇರ ಫೋನಿನ ಕಾರ್ಯಕ್ರಮ ನಾಳೆ ಬೆಳಿಗ್ಗೆ 10 ಗಂಟೆಗೆ ಪ್ರಸಾರವಾಗಲಿದೆ. ಮಕ್ಕಳೇ, ನೀವು ಬರೆದಂತಹ ಪುಟ್ಟ ಪುಟ್ಟ ಕತೆ ಕವನಗಳನ್ನು ನೀವು ನಮ್ಮೊಂದಿಗೆ ಹಂಚಿಕೋಬಹುದು. ನಿಮ್ಮ ಕತೆ ಕವನಗಳನ್ನು ನಾನು ಈಗ ಹೇಳುವ ದೂರವಾಣಿ ಸಂಖ್ಯೆ ಮುಖಾಂತರ ಹಂಚಿಕೋಬಹುದು. ದೂರವಾಣಿ ಸಂಖ್ಯೆಯನ್ನು ಬರ್ತಗೊಳ್ಳಿ ಮಕ್ಕಳೇ, 2211 9999 ಮೊಬೈಲ್ ಸಂಖ್ಯೆ, 8277038000. ಮಕ್ಕಳೇ, ನಿಮ್ಮ ಪುಟ್ಟ ಪುಟ್ಟ ಕತೆ ಕವನಗಳನ್ನು ಕೇಳಲು ನಾವು ಕಾಯ್ತಾ ಇರ್ತೇವೆ. ನೆನಪಿಡಿ ಮಕ್ಕಳೇ, ಕಿಶೋರ ವೇದಿಕೆಯ ನೇರ ಫೋನಿನ ಕಾರ್ಯಕ್ರಮ ನಾಳೆ ಬೆಳಿಗ್ಗೆ 10 ಗಂಟೆಗೆ. ಮರೆಯದೆ ಕರೆ ಮಾಡ್ತೀರಲ್ಲ ಮಕ್ಕಳೇ.

0: ಆಕಾಶವಾಣಿ ಮಂಗಳೂರು.
1: ಹಲೋ
2: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
1: ಮತ್ತೆ?
2: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ. ಬೇರೆ ಕೋಣೆಗೆ ಹೋಗಿ ಒಬ್ರೇ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
3: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
1: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
3: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್.
2: 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
1: ಸರ್, 2 ಲಕ್ಷ
4: ಏನಾಯ್ತಪ್ಪ?
1: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ ಸಿಕ್ಕಿದೆಯಂತೆ.
2: ಅರೆ,
1: ಕಟ್ ಮಾಡಿದ್ರು.
4: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ. ಇದೆಲ್ಲ ಫ್ರಾಡ್.
1: ಫ್ರಾಡ್?
4: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
3: ಹಣ ಕಳ್ಕೊಳ್ತೀರಾ.
5: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
0: ಕೇಳುಗರ ಕೋರಿಕೆಯ ಸಂದೇಶಗಳನ್ನು ಆಧರಿಸಿದ ಹಳೆಯ ಕನ್ನಡ ಚಿತ್ರಗೀತೆಗಳ ಅಮರ ಮಧುರ ಕಾರ್ಯಕ್ರಮಕ್ಕೆ ಕೇಳುಗರಿಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ಅಮರ ಮಧುರ ಕಾರ್ಯಕ್ರಮದ ಮೊದಲ ಹಾಡಿಗಾಗಿ ಸಂದೇಶ ಕಳುಹಿಸಿದವರು ಬೆಳ್ತಂಗಡಿ ತಾಲೂಕಿನ ಕುಕ್ಕೇಡಿ ಗ್ರಾಮದ ಬುರಮೇಲು ಲೋಕೇಶ್, ಸ್ವಾತಿ, ಸಾಕ್ಷ್ಯ ಮತ್ತು ಸಾಹಿತ್ಯ. ಇವರು ಕೇಳಬಯಸಿರುವ ಗೀತೆ ಸಪ್ತಪದಿ ಚಿತ್ರದ ಕರುಣೆ ತೋರಿಸಮ್ಮ. ಮಂಜುಳಾ ಗುರುರಾಜ್ ಮತ್ತು ಸಂಗೀತಾ ಕಟ್ಟಿ ಹಾಡಿರುವ ಗೀತೆ

ಕೇಳುಗರೆ, ದೇವರ ಆಟ ಚಿತ್ರದಿಂದ ಈ ಸೌಂದರ್ಯಕ್ಕೆ ಹಾಡಿಗಾಗಿ ಸಂದೇಶ ಕಳುಹಿಸಿದವರು ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ ಮಾದನ ಹಿಪ್ಪರಗಿಯಿಂದ ಶಿವಲಿಂಗಪ್ಪ ಭದ್ರೆ, ಭಾಗ್ಯಜ್ಯೋತಿ, ಮನೀಶ್, ಕಲಾಶ್ರೀ ಹಾಗೂ ಭದ್ರೆ ಬಂಧುಗಳು. ಇದೀಗ ಕೇಳಿ ನಿಮ್ಮ ನೆಚ್ಚಿನ ಹಾಡು ಪಿ ಸುಶೀಲ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಗಳಲ್ಲಿ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸತ್ಯಂ ಅವರ ಸಂಗೀತವಿದೆ.

ಮಂಜೇಶ್ವರ ಮಿಯಪದವಿನ ಕುಳೂರು ಚಿನಾಲದಿಂದ ಚಂದ್ರಹಾಸ, ಹರಿಣಾಕ್ಷಿ, ಹವ್ಯಾಸ್, ಕೃತಿಕ್ಷಾ, ಅಕ್ಕ ಧನವಂತಿ ಬೆಜ್ಜ ಭಂಡಾರಮನೆ, ಮಕ್ಕಳಾದ ಕಾರ್ತಿಕ್, ವೈಶಾಖ್, ಅಭಿಷೇಕ್ ಹಾಗೂ ಸ್ನೇಹಿತರಾದ ಚಂದ್ರಶೇಖರ ಮಿಯಪದವು. ಇವರು ಕೇಳಬಯಸಿರುವ ಗೀತೆ ಮೋಡದ ಮರೆಯಲ್ಲಿ ಚಿತ್ರದ ಬಾಳು ಉಯ್ಯಾಲಿಯಂತೆ. ಸಂಗಡಿಗರೊಂದಿಗೆ SP ಬಾಲಸುಬ್ರಹ್ಮಣ್ಯಂ ಮತ್ತು ಮಂಜುಳಾ ಗುರುರಾಜ್ ಹಾಡಿರುವ ಗೀತೆ ಇದು. ಸಾಹಿತ್ಯ ಚಿ ಉದಯಶಂಕರ್ ಅವರದು, ಸಂಗೀತ ರಾಜನ್ ನಾಗೇಂದ್ರ.

ಅಮರ ಮಧುರ ಕೋರಿಕೆ ಕಾರ್ಯಕ್ರಮ ಕೇಳುತ್ತಿದ್ದೀರಿ. ಮುಂದಿನ ಗೀತೆ ಅಭಿಜಿತ್ ಚಿತ್ರದಿಂದ ಆಕಾಶವೇ ಮೂರಾಗಲಿ. ಈ ಹಾಡಿಗಾಗಿ ಸಂದೇಶ ಕಳುಹಿಸಿದವರು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲ, ಆದಿತ್ಯ, ಶಿವಲೀಲಾ ತೇಲಿ ಮತ್ತು ಮನೆಯವರು. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಹಾಡಿರುವ ಹಂಸಲೇಖ ಅವರ ಸಾಹಿತ್ಯ ಇರುವ ಗೀತೆ ಇದು. ಸಂಗೀತ ಸ್ಯಾಕ್ಸ್ ರಾಜಾ ಅವರದು.

ಕೇಳುಗರೆ, ಶಿವಮೊಗ್ಗದಿಂದ ರುದ್ರೇಶ್ ಅವರ ಕೋರಿಕೆ ಗೀತೆ, ಜೀವಕ್ಕೆ ಜೀವ ಚಿತ್ರದಿಂದ ತಾನೀ ತಂದಾನ, ಎಸ್ ಪಿ ಶೈಲಜಾ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಗೀತೆ ಇದು. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

ಕೇಳುಗರೆ, ಇಂದಿನ ಅಮರ ಮಧುರ ಕೋರಿಕೆ ಕಾರ್ಯಕ್ರಮದ ಕೊನೆಯ ಗೀತೆಗಾಗಿ ಸಂದೇಶ ಕಳುಹಿಸಿದವರು ರಾಘವ ಮಣಿಯಾಣಿ ಶಕುಂತಲಾ, ಮಕ್ಕಳಾದ ಪ್ರೀತಮ್ ಹಾಗೂ ಪ್ರೀತಿಕಾ ಪುತ್ತೂರು ಬೆಟ್ಟಂಪಾಡಿಯಿಂದ. ಇವರಿಗಾಗಿ ಪ್ರೇಮ ಪರ್ವ ಚಿತ್ರದ ಅನುರಾಗದ ಆರಾಧನೆಯ ಹಾಡನ್ನು ಪ್ರಸಾರ ಮಾಡಬೇಕಂತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಹಾಡಿರುವ ಗೀತೆ ಇದು. ಗೀತೆಯ ಸಾಹಿತ್ಯ ಶ್ಯಾಮಸುಂದರ ಕುಲಕರ್ಣಿಯವರದು, ಸಂಗೀತ ರಾಜನ್ ನಾಗೇಂದ್ರ.

ಇದುವರೆಗೆ ಕೇಳುಗರ ಎಸ್ಎಂಎಸ್ಗಳನ್ನು ಆಧರಿಸಿದ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಅಮರ ಮಧುರ ಕೇಳಿದಿರಿ. ಈ ಕಾರ್ಯಕ್ರಮಕ್ಕೆ ತಾಂತ್ರಿಕ ಸಹಾಯ ನೀಡಿದವರು ಮನೋಜ್ ಕುಮಾರ್ ಮತ್ತು ಜಿಶಾ ಬಿಜು.

ಕಾಶ್ಮೀರ್ ಕಿ ಕಲಿ ಚಿತ್ರಕ್ಕಾಗಿ ಮೊಹಮ್ಮದ್ ರಫಿ ಮತ್ತು ಆಶಾ ಭೋಸ್ಲೆ ಹಾಡಿರುವ ಗೀತೆ, ಸಾಹಿತ್ಯ ಎಸ್ಎಚ್ ಬಿಹಾರಿ, ಸಂಗೀತ ಓಪಿ ನಯ್ಯರ್.

ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಲತಾ ಮಂಗೇಶ್ಕರ್ ಮತ್ತು ಮನ್ನಾ ಡೇವಿ ಅವರು ಹಾಡಿರುವ ಚೋರಿ ಚೋರಿ ಚಿತ್ರದ ಗೀತೆ. ಹಸ್ರತ್ ಜೈಪುರಿಯವರ ಸಾಹಿತ್ಯಕ್ಕೆ ಸಂಗೀತ ಶಂಕರ್ ಜೈಕಿಶನ್.

ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಸಮಯ 2:30 ಆಗಲಿದೆ. ಪ್ರದೇಶ ಸಮಾಚಾರ ಕೇಳುವಿರಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ಹೊಸ ದಾಖಲೆ ಬರೆದ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ 40 ಕೋಟಿ ದಾಟಿದ ಪ್ರಯಾಣಿಕರ ಸಂಖ್ಯೆ. ಲಕ್ಕುಂಡಿಯನ್ನು ಜಾಗತಿಕ ಪಾರಂಪರಿಕ ತಾಣವನ್ನಾಗಿ ಮೇಲ್ದರ್ಜೆಗೇರಿಸಲು ಸರ್ಕಾರ ನಿರ್ಧಾರ. ಬೆಳಗಾವಿಯಲ್ಲಿ 4,500 ಕೋಟಿ ರೂಪಾಯಿ ವಂಚನೆ ಪ್ರಕರಣ, ಆರೋಪಿ ಶಿವಾನಂದ ನೀಲಣ್ಣನವರ್ ಬಂಧನ. ರಾಜ್ಯದ ದಕ್ಷಿಣ ಒಳನಾಡಿನಲ್ಲಿ ಮುಂದಿನ 2 ದಿನಗಳ ಕಾಲ ಭಾರೀ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ 2025-26 ಹಣಕಾಸು ವರ್ಷದಲ್ಲಿ ಹೊಸ ದಾಖಲೆ ಬರೆದಿದೆ. ಪ್ರಯಾಣಿಕರ ಸಂಚಾರ ಮತ್ತು ಸರಕು ಸಾಗಣೆಯಲ್ಲಿ ಮೈಲುಗಲ್ಲು ಸಾಧಿಸಿದೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೂಲಕ ಈವರೆಗೆ 40 ಕೋಟಿ ಪ್ರಯಾಣಿಕರು ಪ್ರಯಾಣಿಸಿದ್ದು, 5,32,000 ಮೆಟ್ರಿಕ್ ಟನ್ ಸರಕುಗಳನ್ನು ಸಾಗಿಸಲಾಗಿದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅಧ್ಯಕ್ಷತೆಯಲ್ಲಿ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿಯಮಿತ ಬಿಐಎಎಲ್ನ 134ನೇ ಮಂಡಳಿ ಸಭೆಯಲ್ಲಿ ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಕೆಐಎಎಲ್ ಕೈಗೊಂಡ ಪ್ರಮುಖ ಸಾಧನೆಗಳು, ಕಾರ್ಯಕ್ಷಮತೆಯ ಮುಖ್ಯಾಂಶಗಳು ಮತ್ತು ಅಭಿವೃದ್ಧಿ ಉಪಕ್ರಮಗಳ ಪರಿಶೀಲನೆ ವೇಳೆ ಮಂಡಳಿ ಈ ವಿಷಯ ತಿಳಿಸಿದೆ. ಒಂದೇ ದಿನದಲ್ಲಿ 139,111 ಪ್ರಯಾಣಿಕರನ್ನು ನಿರ್ವಹಿಸಲಾಗಿದೆ. ವರ್ಷದಲ್ಲಿ 2,80,000

0: 800 ವಿಮಾನಗಳ ಸಂಚಾರವು ದಾಖಲಾಗಿದೆ. ಲಕ್ಕುಂಡಿಯನ್ನು ಜಾಗತಿಕ ಪಾರಂಪರಿಕ ತಾಣವನ್ನಾಗಿ ಮೇಲ್ದರ್ಜೆಗೇರಿಸಲು ಸರ್ಕಾರ ನಿರ್ಧರಿಸಿದೆ. ಬೆಂಗಳೂರಿನಲ್ಲಿ ಇಂದು ಪ್ರವಾಸೋದ್ಯಮ ಸಚಿವ ಎಚ್ ಕೆ ಪಾಟೀಲ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಕಳೆದ ಒಂದು ವರ್ಷದಲ್ಲಿ ಲಕ್ಕುಂಡಿಯಲ್ಲಿ 3,000 ಪ್ರಾಚ್ಯಾವಶೇಷಗಳನ್ನು ಸಂಗ್ರಹಿಸಲಾಗಿದೆ. ಈ ಮೂಲಕ ಲಕ್ಕುಂಡಿ ಗತವೈಭವವನ್ನು ಮರಳಿಸುವ ಸರ್ಕಾರದ ಕ್ರಮವನ್ನು ಜನಾಂದೋಲನವನ್ನಾಗಿ ಪರಿವರ್ತಿಸಲಾಗಿದೆ. 16 ಲಕ್ಕುಂಡಿಯ ದೇವಾಲಯಗಳನ್ನು ಸಂರಕ್ಷಿತ ಸ್ಮಾರಕಗಳೆಂದು ಘೋಷಿಸಲಾಗಿದೆ. ಮುಂಬರುವ ದಿನಗಳಲ್ಲಿ 100 ಬಾವಿಗಳು ಮತ್ತು 100 ಪುರಾತನ ದೇವಾಲಯಗಳನ್ನು ಅನಾವರಣಗೊಳಿಸಲು ಸರ್ಕಾರ ನಿರ್ಧರಿಸಿದೆ. ನವದೆಹಲಿಯ ರಾಷ್ಟೀಯ ಪ್ರಾಚ್ಯವಸ್ತು ಸಂಗ್ರಹಾಲಯದಲ್ಲಿರುವ 50 ವರ್ಷಗಳ ಹಿಂದೆ ಲಕ್ಕುಂಡಿಯಿಂದ ತೆಗೆದುಕೊಂಡು ಹೋಗಿರುವ ಪ್ರಾಚ್ಯಾವಶೇಷಗಳನ್ನು ಮರಳಿ ಲಕ್ಕುಂಡಿಗೆ ತರಲು ಕ್ರಮ ವಹಿಸಲು ನಿರ್ಧರಿಸಲಾಗಿದೆ. ಸಾಮಾಜಿಕ ಕಾರ್ಯಕರ್ತ ಶಿವಾನಂದ ನೀಲಣ್ಣನವರ್ ವಿರುದ್ದದ 4,500 ಕೋಟಿ ರೂಪಾಯಿ ವಂಚನೆ ಪ್ರಕರಣದ ತನಿಖೆಯನ್ನು ಬೆಳಗಾವಿ ಪೊಲೀಸರು ತೀವ್ರಗೊಳಿಸಿದ್ದಾರೆ. ಶಿವಬಸವನಗರದಲ್ಲಿರುವ ಅವರಿಗೆ ಸೇರಿದ 2 ಕಚೇರಿಗಳ ಮೇಲೆ ಪೊಲೀಸರು ದಾಳಿ ನಡೆಸಿ ಹಣಕಾಸು ವಹಿವಾಟು ಮತ್ತು ಸಾರ್ವಜನಿಕ ಹೂಡಿಕೆಗಳಿಗೆ ಸಂಬಂಧಿಸಿದ ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದಾರೆ. ಸಾರ್ವಜನಿಕರು ಮತ್ತು ಮಾಜಿ ಸೈನಿಕರು ಹೂಡಿಕೆ ಮಾಡಿದ 1,000 ಕೋಟಿ ರೂಪಾಯಿಗಳನ್ನು ದುರುಪಯೋಗಪಡಿಸಿಕೊಂಡ ಆರೋಪ ಶಿವಾನಂದ ನೀಲಣ್ಣನವರ್ ಮೇಲಿದೆ. ಬೆಳಗಾವಿ ಆಯುಕ್ತ ಮೊಹಮ್ಮದ್ ರೋಷನ್ ಠೇವಣಿದಾರರ ಹಿತಾಸಕ್ತಿ ರಕ್ಷಣಾ ಕಾಯ್ದೆಯಡಿ ತನಿಖೆಗೆ ಆದೇಶಿಸಿದ್ದಾರೆ. ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಅವರು ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ಇದೇ 19ರಂದು ತುಮಕೂರಿನಲ್ಲಿ ನಡೆಯುವ ಪ್ರಗತಿಯತ್ತ ಕರ್ನಾಟಕ ಸಾರ್ಥಕ ಸೇವೆಯ ಸಮರ್ಪಣೆ ಸಮಾವೇಶಕ್ಕೆ ಆಹ್ವಾನ ನೀಡಿದ್ದಾರೆ. ಮುಖ್ಯಮಂತ್ರಿ ಕಚೇರಿ ಕಾವೇರಿ ನಿವಾಸಕ್ಕೆ ಆಗಮಿಸಿದ ಅವರು 3 ವರ್ಷದ ಸಾಧನಾ ಸೇವೆಯ ಸಮರ್ಪಣೆ ಕಾರ್ಯಕ್ರಮಕ್ಕೆ ಆಗಮಿಸುವಂತೆ ಮುಖ್ಯಮಂತ್ರಿ ಅವರಿಗೆ ಆಮಂತ್ರಣ ನೀಡಿದ್ದಾರೆ. ಇದಕ್ಕೂ ಮೊದಲು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಿ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದರು. ಚಾಮರಾಜನಗರದ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ವೆಂಕಟೇಶ್ ಚಾಮರಾಜನಗರ ಜಿಲ್ಲಾ ಕೇಂದ್ರದ ವಿವಿಧ ವಾರ್ಡ್ಗಳಿಗೆ ಇಂದು ಭೇಟಿ ನೀಡಿ ಕುಡಿಯುವ ನೀರಿನ ಪೂರೈಕೆ ಸಮಸ್ಯೆ ಬಗ್ಗೆ ಪರಿಶೀಲನೆ ನಡೆಸಿದರು. ಸೋಮವಾರಪೇಟೆ, ಬಿಡಿ ಕಾಲೋನಿ, ಗಾಳಿಪುರ ಸೇರಿ ವಿವಿಧ ಬಡಾವಣೆಗಳಿಗೆ ಭೇಟಿ ನೀಡಿ ನೀರಿನ ಪೂರೈಕೆ ಬಗ್ಗೆ ನಿವಾಸಿಗಳಿಂದಲೇ ಮಾಹಿತಿ ಪಡೆದರು. ಅಗತ್ಯವಿದ್ದರೆ ಟ್ಯಾಂಕರ್ನಲ್ಲಿ ನೀರು ಪೂರೈಸಿ ಸಮಸ್ಯೆ ಕಂಡುಬಂದ ಕೂಡಲೇ ಪರಿಹರಿಸಿ ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪ್ರಧಾನಿ ನರೇಂದ್ರ ಮೋದಿಯವರ ಇಂಧನ ಉಳಿತಾಯ ಕರೆಯನ್ನು ಬೆಂಬಲಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇಂದು ಬೆಂಗಳೂರಿನಲ್ಲಿ ನಡೆಯುವ ವಿವಿಧ ಕಾರ್ಯಕ್ರಮಗಳಿಗೆ ಮೆಟ್ರೋದಲ್ಲಿ ಪ್ರಯಾಣಿಸಿದ್ದಾರೆ. ಇದೇ ವೇಳೆ ಮಾತನಾಡಿದ ಅವರು, ಇಂಧನ ಸಂರಕ್ಷಣೆಯ ಕುರಿತು ಪ್ರಧಾನಿಯವರ ಕರೆಯನ್ನು ದೇಶದ ಎಲ್ಲ ನಾಗರಿಕರು ಅನುಸರಿಸಬೇಕು ಎಂದು ತಿಳಿಸಿದ್ದಾರೆ. ವಿರೋಧ ಪಕ್ಷಗಳು ಪ್ರಸ್ತುತ ಜಾಗತಿಕ ಆರ್ಥಿಕ ಪರಿಸ್ಥಿತಿ ಮತ್ತು ಇಂಧನ ಸಂರಕ್ಷಣೆಗಾಗಿ ಪ್ರಧಾನಿಯವರ ಕರೆಯನ್ನು ಅರ್ಥ ಮಾಡಿಕೊಳ್ಳಬೇಕು ಎಂದು ಹೇಳಿದ್ದಾರೆ. ಬಳ್ಳಾರಿಯಲ್ಲಿ ನಡೆಯುತ್ತಿರುವ ರೈಲ್ವೆ ಮೇಲ್ಸೇತುವೆ, ರೈಲು ನಿಲ್ದಾಣ ಮೇಲ್ದರ್ಜೆಗೇರಿಸುವುದು ಸೇರಿದಂತೆ ಹಲವು ಅಭಿವೃದ್ಧಿ ಕಾಮಗಾರಿಗಳನ್ನು ಹುಬ್ಬಳ್ಳಿ ನೈಋತ್ಯ ರೈಲ್ವೆ ವಲಯದ ಜನರಲ್ ಮ್ಯಾನೇಜರ್ ಪಿ ಅನಂತ ಹಾಗೂ ಬಳ್ಳಾರಿ ಲೋಕಸಭಾ ಸದಸ್ಯ ಇ ತುಕಾರಾಂ ಇಂದು ಪರಿಶೀಲನೆ ನಡೆಸಿದರು. ಅಮೃತ್ ಭಾರತ್ ಯೋಜನೆಯಡಿ ಬಳ್ಳಾರಿ ರೈಲ್ವೆ ನಿಲ್ದಾಣದ ಅಭಿವೃದ್ಧಿಗೆ 17 ಕೋಟಿ ರೂಪಾಯಿ 2023ರಲ್ಲಿ ಮಂಜೂರಾಗಿದ್ದು, ಕಳೆದ 3 ವರ್ಷಗಳಿಂದ ಕಾಮಗಾರಿ ಮಂದಗತಿಯಲ್ಲಿ ನಡೆಯುತ್ತಿದೆ. ತ್ವರಿತವಾಗಿ ಕಾಮಗಾರಿ ಪೂರ್ಣಗೊಳಿಸುವಂತೆ ಲೋಕಸಭಾ ಸದಸ್ಯ ಇ ತುಕಾರಾಂ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಕೈಗೆತ್ತಿಕೊಳ್ಳಲಾಗಿರುವ ರೈಲ್ವೆ ಮತ್ತು ರಾಷ್ಟೀಯ ಹೆದ್ದಾರಿ ಯೋಜನೆಗಳಿಗೆ ಸಂಬಂಧಿಸಿದ ಭೂಸ್ವಾಧೀನ ಪ್ರಕ್ರಿಯೆ ಕುರಿತು ಸಂಸದ ಪಿಸಿ ಗದ್ದಿಗೌಡರ ಹಾಗೂ ಜಿಲ್ಲಾಧಿಕಾರಿ ಸಂಗಪ್ಪ ನೇತೃತ್ವದಲ್ಲಿ ಇಂದು ಸಭೆ ನಡೆಯಿತು. ಸಭೆಯಲ್ಲಿ ಭಾರತೀಯ ರಾಷ್ಟೀಯ ಹೆದ್ದಾರಿ ಮತ್ತು ರೈಲ್ವೆ ಯೋಜನೆಗಳಿಗೆ ಅಗತ್ಯವಿರುವ ಭೂಸ್ವಾಧೀನ ಬಾಕಿ ಪ್ರಕರಣಗಳು ಹಾಗೂ ಕಾಮಗಾರಿಗಳ ಪ್ರಗತಿ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆಯಲಾಯಿತು. ಯೋಜನೆಗಳ ಅನುಷ್ಠಾನಕ್ಕೆ ಬೇಕಾಗಿರುವ ಭೂಸ್ವಾಧೀನ ಪ್ರಕ್ರಿಯೆಯನ್ನು ತ್ವರಿತಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಯಿತು. ಸಭೆಯಲ್ಲಿ ಮಾತನಾಡಿದ ಪಿಸಿ ಗದ್ದಿಗೌಡರ,

0: ಯೋಜನೆ ಅನುಷ್ಠಾನದಲ್ಲಿ ಕೆಲ ತೊಂದರೆಗಳು ಸಹಜವಾದರೂ ಅವುಗಳನ್ನು ಪರಿಹರಿಸಿಕೊಂಡು ಕಾಮಗಾರಿಗಳನ್ನು ಪೂರ್ಣಗೊಳಿಸುವಲ್ಲಿ ಅಧಿಕಾರಿಗಳ ಪಾತ್ರ ಮಹತ್ವದ್ದಾಗಿದೆ ಎಂದು ಹೇಳಿದ್ದಾರೆ. ಜವಾಬ್ದಾರಿಯುತವಾಗಿ ಕೆಲಸ ನಡೆಯದಿರುವುದರಿಂದ ಯೋಜನೆಗಳಲ್ಲಿ ವಿಳಂಬ ಉಂಟಾಗುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಯೋಜನೆ ಅನುಷ್ಠಾನದಲ್ಲಿ ನಿರ್ಲಕ್ಷ್ಯ ತೋರಿದರೆ ಸಹಿಸಲಾಗುವುದಿಲ್ಲ ಎಂದು ಎಚ್ಚರಿಕೆ ನೀಡಿದ್ದಾರೆ. ಕಂದಾಯ ದಾಖಲೆಗಳ ಡಿಜಿಟಲೀಕರಣ ಪ್ರಕ್ರಿಯೆಯಲ್ಲಿ ದಾವಣಗೆರೆ ತಾಲೂಕು ರಾಜ್ಯ ಮಟ್ಟದಲ್ಲಿ ಎರಡನೇ ಸ್ಥಾನದಲ್ಲಿದೆ ಎಂದು ತಹಶೀಲ್ದಾರ್ ಅಶ್ವಥ್ ತಿಳಿಸಿದ್ದಾರೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ದಾಖಲೆಗಳ ಸ್ಕ್ಯಾನಿಂಗ್ ಮತ್ತು ಸಂಗ್ರಹಣೆಯಲ್ಲಿ ತಾಲೂಕು ಈಗಾಗಲೇ ರಾಜ್ಯ ಮಟ್ಟದಲ್ಲಿ ಎರಡನೇ ಸ್ಥಾನದಲ್ಲಿದೆ. ತಾಲೂಕಿನ ಆಡಳಿತ ಯಂತ್ರವು ಮೊದಲ ಸ್ಥಾನ ತಲುಪಲು ವೇಗವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದ್ದಾರೆ.
1: ಡಿಜಿಟಲೈಸೇಷನ್ಗೆ ಭೂ ಸುರಕ್ಷಾ ಅಂತೇಳಿ ಒಂದು ಪ್ರೋಗ್ರಾಮ್ ಮಾಡಿಬಿಟ್ಟು ಅದನ್ನ ದಾವಣಗೆರೆ ತಾಲೂಕಲ್ಲಿ ಸಂಪೂರ್ಣವಾಗಿ ಡಿಜಿಟಲೈಸ್ ಮಾಡಬೇಕನ್ನ ಅಂತ ಆ ಒಂದು ಕಾರ್ಯಕ್ರಮ ಕೈಗೆತ್ತಿಕೊಂಡು ಸಂಪೂರ್ಣ ಡಿಜಿಟಲೀಕರಣ ಮಾಡಿದ್ವಿ. ನಾವು ಸುಮಾರು 87 ಲಕ್ಷ ಪುಟಗಳನ್ನ ಡಿಜಿಟಲೈಸ್ ಮಾಡಿ ನಮ್ಮ ತಾಲೂಕು ದಾವಣಗೆರೆ ತಾಲೂಕು ಡಿಜಿಟಲೈಸ್ಡ್ ತಾಲೂಕಾಗಿ ಮಾರ್ಪಟ್ಟಿದೆ. ನಾವು ಯಾವುದೇ ಫಿಸಿಕಲ್ ಕಾಪಿಗಳನ್ನ ಜನಗಳಿಗೆ ಜೆರಾಕ್ಸ್ ಮಾಡಿ ಇಶ್ಯೂ ಮಾಡುವಂಥದ್ದು ಇಲ್ಲ ಇವಾಗ. ಸೊ ನಮ್ದು ಸ್ಟೇಟ್ ಅಲ್ಲಿ 3rd ತಾಲೂಕು ಟು ಡಿಕ್ಲೇರ್ ಆಸ್ ಡಿಜಿಟಲೈಸ್ಡ್ ತಾಲೂಕು.
0: ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಅರಬಿಳಚಿ ಗ್ರಾಮದಲ್ಲಿ ಪರಿಶಿಷ್ಟ ಜಾತಿ ಆದಿ ಕರ್ನಾಟಕ ಜನಾಂಗದ ಬೀದಿಗೆ ರಸ್ತೆ ಬಂದ್ ಮಾಡಿರುವುದನ್ನು ವಿರೋಧಿಸಿ ನಡೆಸುತ್ತಿರುವ ಪ್ರತಿಭಟನೆ 103 ದಿನಗಳಿಗೆ ತಲುಪಿದೆ. ಅರಬಿಳಚಿ ಗ್ರಾಮದಲ್ಲಿ 60ಕ್ಕೂ ಹೆಚ್ಚು ಪರಿಶಿಷ್ಟರಿಗೆ ಸೇರಿದ ಮನೆಗಳಿದ್ದು ಆ ಮನೆಗಳಿಗಿದ್ದು ರಸ್ತೆ ಸಂಪರ್ಕವನ್ನು ಈ ಹಿಂದೆ ಕಡಿತ ಮಾಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿ ಮುಂಭಾಗ ಪ್ರತಿಭಟನೆ ನಡೆಸಿದ ನಿವಾಸಿಗಳು ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಯಾವುದೇ ಪ್ರಯೋಜನ ಆಗಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ವಿರುದ್ಧ ಶಿವಮೊಗ್ಗ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ದಲಿತ ಸಂಘರ್ಷ ಸಮಿತಿ ನೇತೃತ್ವದಲ್ಲಿ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ. ಕೂಡಲೇ 60 ಮನೆಗಳಿಗೆ ರಸ್ತೆ ಸಂಪರ್ಕ ಕಲ್ಪಿಸುವಂತೆ ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ. ಇನ್ನು ಹವಾವರ್ತಮಾನ. ಮುಂದಿನ 2 ದಿನಗಳಲ್ಲಿ ರಾಜ್ಯದ ದಕ್ಷಿಣ ಒಳನಾಡಿನಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಮಂಡ್ಯ, ಕೊಡಗು, ಚಿಕ್ಕಮಗಳೂರು, ಹಾಸನ, ಶಿವಮೊಗ್ಗ ಜಿಲ್ಲೆಗಳಲ್ಲಿ ಭಾರೀ ಗಾಳಿಯೊಂದಿಗೆ ಗುಡುಗು ಸಹಿತ ಮಳೆಯಾಗಲಿದೆ. ಬೆಂಗಳೂರಿನ ಸುತ್ತಮುತ್ತ ಭಾಗಶಃ ಮೋಡ ಕವಿದ ವಾತಾವರಣವಿದ್ದು ಹಲವೆಡೆ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಉತ್ತರ ಒಳನಾಡಿನ ರಾಯಚೂರು, ಯಾದಗಿರಿ, ಕೊಪ್ಪಳ ಸೇರಿದಂತೆ ಹಲವೆಡೆ ಬಿರುಗಾಳಿಯೊಂದಿಗೆ ಹಲವೆಡೆ ಹಗುರದಿಂದ ಸಾಧಾರಣ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹೊಸ ದಾಖಲೆ ಬರೆದ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, 40 ಕೋಟಿ ದಾಟಿದ ಪ್ರಯಾಣಿಕರ ಸಂಖ್ಯೆ. ಲಕ್ಕುಂಡಿಯನ್ನು ಜಾಗತಿಕ ಪಾರಂಪರಿಕ ತಾಣವನ್ನಾಗಿ ಮೇಲ್ದರ್ಜೆಗೇರಿಸಲು ಸರ್ಕಾರ ನಿರ್ಧಾರ. ಬೆಳಗಾವಿಯಲ್ಲಿ 4,500 ಕೋಟಿ ರೂಪಾಯಿ ವಂಚನೆ ಪ್ರಕರಣ, ಆರೋಪಿ ಶಿವಾನಂದ ನೀಲಣ್ಣನವರ್ ಬಂಧನ. ಹಾಗೂ ರಾಜ್ಯದ ದಕ್ಷಿಣ ಒಳನಾಡಿನಲ್ಲಿ ಮುಂದಿನ 2 ದಿನಗಳ ಕಾಲ ಭಾರೀ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
2: ಆಕಾಶವಾಣಿ ಮಂಗಳೂರು. ಇದೀಗ ಕೇಳಿ ಕಾವ್ಯವಾಚನ. ಡಾಕ್ಟರ್ ಎಚ್ ದಿವಾಕರ್ ಭಟ್ ಅವರಿಂದ ನರಹರಿ ಕವಿಯ ತೊರವೆ ರಾಮಾಯಣ ಕಾವ್ಯದಿಂದ ಆಯ್ದ ಪದ್ಯಗಳ ವಾಚನ.

ಇದುವರೆಗೆ ಡಾಕ್ಟರ್ ಎಚ್ ದಿವಾಕರ್ ಭಟ್ ಅವರಿಂದ ನರಹರಿ ಕವಿಯ ತೊರವೆ ರಾಮಾಯಣ ಕಾವ್ಯದಿಂದ ಆಯ್ದ ಪದ್ಯಗಳ ವಾಚನ ಕೇಳಿದಿರಿ. ಇದು ಇಂದಿನ ಕಾವ್ಯವಾಚನ. ಆಕಾಶವಾಣಿ ಮಂಗಳೂರು, ಇದೀಗ ಒಂದು ಭಾವಗೀತೆಯನ್ನು ಕೇಳೋಣ. ಎಚ್ ಸುನೀತಾ ಹಾಡಿರುವ ಎಚ್ ಎಸ್ ವೆಂಕಟೇಶಮೂರ್ತಿಯವರ ಕವನ ಇಷ್ಟು ಕಾಲ ಒಟ್ಟಿಗಿದ್ದು.

0: ಇದುವರೆಗೆ ಎಸ್ ಸುನೀತಾ ಹಾಡಿರುವ ಎಚ್ ಎಸ್ ವೆಂಕಟೇಶ ಮೂರ್ತಿಯವರ ಭಾವಗೀತೆಯನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು
1: 100.3 ಆಕಾಶವಾಣಿ ಟೆಲಿಕ್ವಿಸ್.
2: ಇದೇ ಮೇ 19ರಿಂದ ಪ್ರತಿ ಮಂಗಳವಾರ ರಾತ್ರಿ 9:30 10:30
3: ಕ್ವಿಸ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಇದೇ ಮೇ 19 ಮಂಗಳವಾರ ಬೆಳಗ್ಗೆ 10:00 to 11:30. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 2211999 2222611. ಎಸ್ಟಿಡಿ ಕೋಡ್ 0824.
2: ನಮ್ಮ ಮೊಬೈಲ್ ಸಂಖ್ಯೆ 8277038000.
1: 100.3 ಆಕಾಶವಾಣಿ ಟೆಲಿಕ್ವಿಸ್.
4: ಪುಟಾಣಿ ಕೇಳುಗರೆ, ನಿಮಗಾಗಿ ಕಿಶೋರ ವೇದಿಕೆಯ ನೇರ ಫೋನಿನ ಕಾರ್ಯಕ್ರಮ ನಾಳೆ ಬೆಳಿಗ್ಗೆ 10:00 ಪ್ರಸಾರವಾಗಲಿದೆ. ಮಕ್ಕಳೇ, ನೀವು ಬರೆದಂತಹ ಪುಟ್ಟ ಪುಟ್ಟ ಕತೆ ಕವನಗಳನ್ನು ನೀವು ನಮ್ಮೊಂದಿಗೆ ಹಂಚಿಕೋಬಹುದು. ನಿಮ್ಮ ಕತೆ ಕವನಗಳನ್ನು

ನಾನು ಈಗ ಹೇಳುವ ದೂರವಾಣಿ ಸಂಖ್ಯೆ ಮುಖಾಂತರ ಹಂಚಿಕೋಬಹುದು. ದೂರವಾಣಿ ಸಂಖ್ಯೆಯನ್ನ ಬರ್ತಗೊಳ್ಳಿ ಮಕ್ಕಳೇ. 2211 9999, ಮೊಬೈಲ್ ಸಂಖ್ಯೆ 8277038000. ಮಕ್ಕಳೇ, ನಿಮ್ಮ ಪುಟ್ಟ ಪುಟ್ಟ ಕತೆ ಕವನಗಳನ್ನ ಕೇಳಲು ನಾವು ಕಾಯ್ತಾ ಇರ್ತೇವೆ. ನೆನಪಿಡಿ ಮಕ್ಕಳೇ, ಕಿಶೋರ ವೇದಿಕೆಯ ನೇರ ಫೋನಿನ ಕಾರ್ಯಕ್ರಮ ನಾಳೆ ಬೆಳಿಗ್ಗೆ 10 ಗಂಟೆಗೆ. ಮರೆಯದೆ ಕರೆ ಮಾಡ್ತಿರಲ್ಲ ಮಕ್ಕಳೇ.

ಆಕಾಶವಾಣಿ ಮಂಗಳೂರು ಕೇಳುಗರೆ, ಇಂದು ಸಂಜೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಸಂಜೆ 5 ಗಂಟೆಗೆ ಕೊಂಕಣಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸುಮಂತ್ ನಾಯಕ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಚೇತನಾ ನಾಯಕ್ ಕೆ. 5:30 ಹಿಂದಿ ಚಿತ್ರಗೀತೆಗಳು, 6:10 ಭಕ್ತಿಗೀತೆಗಳು, 6:30 ಶಿವಮೊಗ್ಗ ಸುಬ್ಬಣ್ಣ ಹಾಡಿರುವ ಭಾವಗೀತೆಗಳು.

ಈ ಸಂಜೆ 6:50 ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಭಾರತ ಸರ್ಕಾರ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೋಳಿ ಸಾಕಣೆ ಕುರಿತು ಬೇಳದ ಥಾಮಸ್ ವಿಲ್ಸನ್ ಕ್ರಾಸ್ತಾ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಬಳಿಕ ಗೇರು ಬೆಳೆಯ ಇಳುವರಿ ಸಮಯದಲ್ಲಿ ಹಾನಿ ಮಾಡುವ ಚಹಾ ಸೊಳ್ಳೆ ಕುರಿತು ಪುತ್ತೂರಿನ ಗೇರು ಸಂಶೋಧನಾ ನಿಲಯದ ಕೀಟಶಾಸ್ತ್ರ ವಿಭಾಗದ ವಿಜ್ಞಾನಿ ಡಾಕ್ಟರ್ ಟಿಎನ್ ರವಿಪ್ರಸಾದ್ ಅವರೊಂದಿಗೆ ಸಂದರ್ಶನ. 7:45 ಸಮಾಚಾರ ದರ್ಶನ ವಾರದ ವಾರ್ತಾ ಚಿತ್ರ. 8:00 ಪ್ರಾಯೋಜಿತ ಕಾರ್ಯಕ್ರಮ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಣಿಪಾಲ, ಇದರ 33ನೇ ಘಟಿಕೋತ್ಸವದ ಬಾನುಲಿ ವರದಿ ರಾಜ್ಯವ್ಯಾಪಿ ಪ್ರಸಾರದಲ್ಲಿ. ಪ್ರಾಯೋಜಕರು ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಣಿಪಾಲ್. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 8:15 ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 8:30 ತುಳು ಕಾರ್ಯಕ್ರಮ ಚಾವಡಿಕಟ್ಟೆ ವಾರದ ಪಟ್ಟಾಂಗ. 9:15 ಸ್ಪಾಟ್ಲೈಟ್. 9:30 ಯುವವಾಣಿಯಲ್ಲಿ ರಾಜ್ಯಮಟ್ಟದ ನಾವೀನ್ಯತೆ ಆವಿಷ್ಕಾರ ಪ್ರಶಸ್ತಿಗೆ ಭಾಜನರಾಗಿರುವ ದಾವಣಗೆರೆಯ ನಿಖಿತಾ ಎಸ್ ರಾಜ್ ಕಪಿನಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ನಿರಂಜನ ಮೂರ್ತಿ ಪಂಡರಹಳ್ಳಿ. ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ, ಪಂಡಿತ್ ಕೈವಲ್ಯಕುಮಾರ್ ಗುರವ್ ಅವರ ಗಾಯನ ಕೇಳುವಿರಿ. 11:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು. ಕೇಳುಗರೆ, ಇವು ಇಂದು ಸಂಜೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ.

ಆಕಾಶವಾಣಿ ಮಂಗಳೂರು ಶ್ರೋತೃಗಳೇ, ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಗಿಯಿತು. ಸಮಯ 3:05:10. ನಮ್ಮ ಮುಂದಿನ ಪ್ರಸಾರ ಸಾಯಂಕಾಲ 5:00 ಆರಂಭ. ಎಲ್ಲ ಕೇಳುಗರಿಗೆ ನಿಲಯದ ಸಮಸ್ತರ ಪರವಾಗಿ ಶ್ರೀನಿವಾಸ್ ಮಾರ್ನಬೈಲ್ ಮಾಡುವ ನಮಸ್ಕಾರಗಳು.

0: ಆಕಾಶವಾಣಿ ಮಂಗಳೂರು. ಸಮಯ 5 ಗಂಟೆ. ನಿಲಯದ ಸಾಯಂಕಾಲದ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರ 275.5 ಮೀಟರ್, 1089 kHz, ಎಫ್ಎಂ ಬ್ಯಾಂಡಿನ ಕಂಪನಾಂಕ 100.3 MHz. ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ನಿಲಯದ ಸಮಸ್ತರ ಪರವಾಗಿ ಪ್ರಮಿಳಾ ಮುರಳಿ ಮಾಡುವ ನಮಸ್ಕಾರ ಹಾಗೂ ಈ ಸಂಜೆಯ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ. ಕೇಳುಗರೇ, ನಮ್ಮ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭ.
1: ಹಲೋ
2: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
1: ಮತ್ತೆ?
2: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ. ಬೇರೆ ಕೋಣೆಗೆ ಹೋಗಿ. ಒಬ್ರೇ ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ. ಸಿಕ್ಕಾಕೊಂಡಿದ್ದೀರಿ.
3: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
1: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
3: ಒಂದು ಲಿಂಕ್ ಕಳಿಸಿದೀನಿ, ಈಗ್ಲೇ ಪ್ರೊಸೆಸಿಂಗ್.
2: 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
1: ಸರ್, 2 ಲಕ್ಷ
4: ಏನಾಯ್ತಪ್ಪ?
1: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ ಸಿಕ್ಕಿದೆಯಂತೆ.
2: ಅರೇ,
1: ಕಟ್ ಮಾಡಿದ್ರು.
4: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ. ಇದೆಲ್ಲ ಫ್ರಾಡ್.
1: ಫ್ರಾಡ್?
4: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
3: ಹಣ ಕಳ್ಕೊಳ್ತೀರಾ.
5: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
6: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
7: ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮುಂಚೆ ರೋಗ ಬರದಂತೆ ತಡೆಯುವುದೇ ನಮ್ಮ ಗುರಿ.
6: ಈ ಯೋಜನೆ ಅಡಿ BP, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ಆಕಾಶವಾಣಿ ಮಂಗಳೂರು ಕೊಂಕಣಿ ಕಾರ್ಯಕ್ರಮ. ನಮಸ್ಕಾರ ಶ್ರೋತೃ ಬಾಂಧವನೋ,

0: ಅಮ್ಗೆಲೆ ಐಚ್ ಸಂದರ್ಶನ ಕಾರ್ಯಕ್ರಮ ಅಂತೂ ಕನ್ಸಲ್ಟೆಂಟ್ ಅಂಡ್ ಹೆಡ್ ಡಿಪಾರ್ಟ್ಮೆಂಟ್ ಆಫ್ ಆರ್ಥೋಸ್ಕೋಪಿ ಅಂಡ್ ಸ್ಪೋರ್ಟ್ಸ್ ಮೆಡಿಸಿನ್ ತೇಜಸ್ವಿನಿ ಆಸ್ಪತ್ರೆ ಅಂತೂ FNB ಫ್ಯಾಕಲ್ಟಿ ಜಾವನು ಪ್ರಾಕ್ಟೀಸ್ ಕರ್ತಷ್ಟೇ ಡಾಕ್ಟರ್ ಸುಮಂತ್ ನಾಯಕ್ ಹಂಗೆಲ್ ಸಂಗಾತ ಸಂವಾದ ಐಕುವ್ಯ ಸಂವಾದ ಚಲಾಯಿಸುಂದಿತ್ತಾತಿ ಚೇತನಾ ನಾಯಕ ಕೆ ಆಕಾಶವಾಣಿ ಐಕತಷ್ಟೇ ಸಕರ್ಡ್ ಅಮ್ಗೆಲ ಶ್ರೋತ್ರಾಂಕ ನಮಸ್ಕಾರ ಕರ್ತಾ ಆಯ್ಚೆ ಸಂವಾದ ಕಾರ್ಯಕ್ರಮ ಅಂತೂ ಅಮ್ಗೆಲ್ ಸಂಗಾತ ಕನ್ಸಲ್ಟೆಂಟ್ ಅಂಡ್ ಹೆಡ್ ಡಿಪಾರ್ಟ್ಮೆಂಟ್ ಆಫ್ ಆರ್ಥೋಸ್ಕೋಪಿ ಅಂಡ್ ಸ್ಪೋರ್ಟ್ಸ್ ಮೆಡಿಸಿನ್ FNB ಫ್ಯಾಕಲ್ಟಿ ತೇಜಸ್ವಿನಿ ಆಸ್ಪತ್ರೆ ಹಂಗೆ ಪ್ರಾಕ್ಟೀಸ್ ಕರ್ತ ಸಡಿಚಾರಾಜರಕ್ಕೆ ಚರ್ಡ್ ಆರ್ಥೋಸ್ಕೋಪಿ ಅನಿ ಸ್ಪೋರ್ಟ್ಸ್ ಸಂಬಂಧಿ ಶಸ್ತ್ರಚಿಕಿತ್ಸೆ ಕೋರ್ನು ನಾವು ಪವಿಲೆ ಅಮ್ಗೆಲೆ ಕೊಡಿಯಾಲ್ಚೆ ಡಾಕ್ಟರ್ ಸುಮಂತ್ ನಾಯಕ್ ಹನಿ ಡಾಕ್ಟರ್ ಮಾಮ್ ಆಯ್ಚೆ ಸಂವಾದ ಕಾರ್ಯಕ್ರಮಕ್ಕ ಪ್ರೀತೀಚೆ ಸ್ವಾಗತ ಅನಿ ನಮಸ್ಕಾರ ಕರ್ತ
1: ನಮಸ್ಕಾರ
0: ಅತ್ತ ಡಾಕ್ಟರ್ ಸುಮಂತ್ ನಾಯಕ್ ಹಂಗೆಲೆ ಏಕ ಸಾನ ಕಿರುಪರಿಚಯ ಅಮ್ಗೆಲೆ ವೀಕ್ಷಕಾಂಕ ಕೋಂದ್ಯೂ ಚೈಚ್ ಪಾವುತ ಹನಿ ಎಜಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಕೊಡಿಯಾಲಂತೂ MBBS ಅನಿ MS ಆರ್ಥೋಪೆಡಿಕ್ಸ್ ಪೂರ್ಣ ಕೋರ್ನು ಭಾರತ ಅಂತೂ ಆರ್ಥೋಸ್ಕೋಪಿ ಫೆಲೋಶಿಪ್ ಘೇವನು ಶೋಲ್ಡರ್ ನೀ ಅನಿ ಎಲ್ಬೋ ಸಂಬಂಧಿ ಜಿನೇವಾ ಸ್ವಿಟ್ಜರ್ಲ್ಯಾಂಡ್ ಹಂಗ ಹಂಗೈ ಫೆಲೋಶಿಪ್ ಆಕೆ ಹನ್ನಿ ಭಾಜಂಜಲೆಲ್ಲ ಸತಿ ಹನ್ನಿ ಪೂರಾ ಜಾಯಿಂಟ್ಸ್ ಆರ್ಥೋಸ್ಕೋಪಿಂತು ಪರಿಣಿತಿ ಅಸಿಲೆ ಅನುಭವಿ ಡಾಕ್ಟರ್ ಜಾವನ ಸತಿ ಬೋಧನೆ ಸಂಶೋಧನೆ ಮಾತ್ರ ನೈ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವೇದಿಕೆ ಅಂತೂ ಸಕ್ರಿಯ ಜಾವನು ಭಾಗಗೆತ್ತ ಸತಿ ಇಂಡಿಯನ್ ಆರ್ಥೋಸ್ಕೋಪಿ ಸೊಸೈಟಿ ಇಂಡಿಯನ್ ಆರ್ಥೋಪೆಡಿಕ್ ಅಸೋಸಿಯೇಷನ್ ಕರ್ನಾಟಕ ಆರ್ಥೋಪೆಡಿಕ್ ಅಸೋಸಿಯೇಷನ್ ಇಂಟರ್ನ್ಯಾಷನಲ್ ಸೊಸೈಟಿ ಆಫ್ ಆರ್ಥೋಸ್ಕೋಪಿ ನೀ ಸರ್ಜರಿ ಅಂಡ್ ಆರ್ಥೋಪೆಡಿಕ್ಸ್ ಸ್ಪೋರ್ಟ್ಸ್ ಮೆಡಿಸಿನ್ ಅಂತೂ ವೃತ್ತಿಪರ ಸದಸ್ಯತ್ವೈ ಹಂಕಸ್ ಅತ್ತ ಪ್ರಸ್ತುತ ಕೆನರಾ ಆರ್ಥೋಪೆಡಿಕ್ ಡಿಸ್ಟ್ರಿಕ್ಟ್ ಕಾರ್ಯದರ್ಶಿ ಜಾವನೆ ಅನ್ನಿ ಸೇವಕರ್ತಾರ ಸತಿ ಸಂಶೋಧನಕರ್ತ ಅಶ್ಚೆ ಅನುಭವಿ ಶಸ್ತ್ರಚಿಕಿತ್ಸಕ ಆರ್ಥೋಸ್ಕೋಪಿ ವಿಭಾಗ ಅಂತೂ ಪನ್ನಾಸಕ್ಕೆ ಚರ್ಡ್ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವೈದ್ಯಕೀಯ ಶಿಕ್ಷಣಾಚೆ ಭಾಷಣ ಚರ್ಚೆ ಕರ್ಚೆ ಪ್ರಮುಖ ಆಹ್ವಾನಿತ ಹನ್ನಿ ಜಾವನ ಸತಿ ಅಂತಾರಾಷ್ಟ್ರೀಯ ಮಠ ಅಂತೂ ಕಾರ್ಯಾಗಾರಕ್ಕೆ ಪ್ರಮುಖ ಆಹ್ವಾನಿತ ತರಬೇತುದಾರ ಜಾವನೆ ಹನ್ನಿ ವತ್ತಿ ಡಾಕ್ಟರ್ ಮಾಮ್ ಪರ್ತೂನು ಹ್ಯಾ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ ಕರ್ತ
1: ಧನ್ಯವಾದ
0: ಹಾಂ ಡಾಕ್ಟರ್ ಮ್ಯಾಮ್ ಅತ್ ಆರ್ಥೋಸ್ಕೋಪಿ ಮಳಾರಿ ಕಸನೆ
1: ಅತ್ ಆರ್ಥ್ರೋಸ್ಕೋಪಿ ಮಳಾರಿ ಆರ್ಥ್ರೋ ಮಳಾರಿ ಜಾಯಿಂಟ್ ಕೀಳು ಮಣ್ತಾಚ್ ನಮ ಮಗಿರಿ ಸ್ಕೋಪಿ ಮಳ ಕ್ಯಾಮರಾ ಅತ್ ಹಂಗ ತ್ಯಾ ಕ್ಯಾಮರಾ ಮೋಣಸ್ತ ಕ್ಯಾಮರಾ ಅಸ್ತ ಏಕ 4 mm 1 cm ನೇ ಏಕ 4 mm ಏಕ್ ಕ್ಯಾಮರಾ ಅಮಿ ಜಾಯಿಂಟ ಬಿತ್ತರ್ಗಾಲ್ನು ಜಾಯಿಂಟ್ ಆಚೆ ಕಸ ಪ್ರಾಬ್ಲಮ್ ಮಗಿರಿ ಪ್ರಾಬ್ಲಮ್ ಮಾತ್ರ ನೇ ಅಮಿ ಕಸಲ್ ವಚ್ಚುಂತ ಆಪರೇಷನ್ ಜೋ ಎಕ್ಸ್ಟ್ರಾ ಮಾಸ ತ್ಯಾಪುರ ಗಾಲೆತ್ತ ಆರ್ಥ್ರೋಸ್ಕೋಪಿ ಅಂತ ಅತ್ತ ಆರ್ಥ್ರೋಸ್ಕೋಪಿ ಮಳಾರಿ ಕೈ ಕೊರು ಜಾಯ್ನ ಕಂಚೆ ಬಾಡಿ ಪಾರ್ಟ್ ಅಂತ ಕೊರು ಜಾಯ್ನ ತ್ಯಾ ಜಾಯಿಂಟ್ ಅಂತೂ ಕೊರು ಜಾವುಚ ತಶಿ ಅತ್ತ ಪೂಡೆ ಪುಡೆ ಕಾಲ ಅಂತ ಪೂರ ತ್ಯಾ ಜಾಯಿಂಟ್ ಆಚೆ ಮೆಜಾರಿಟಿ ಆಫ್ ಸರ್ಜರಿ ತ್ಯಾ ವಚ್ಚು ಓಪನ್ ಜಾವನ್ ಕರ್ತಶಿಲೆ ಅತ್ತ ಪೂರ ಆಲ್ಮೋಸ್ಟ್ ಲಿಗಮೆಂಟ್ ರಿಲೇಟೆಡ್ ಸರ್ಜರಿ ಲಿಗಮೆಂಟ್ ಮಳಾರಿ ದೋನಿ ಬೋನ್ ವಚ್ಚು ಮೆಲ್ಚೆ ತ್ಯಾ ಸ್ಟೆಬಿಲಿಟಿ ದಿತ್ತ ಮಳಾರಿ ತ್ಯಾ ಗಟ್ಟಿ ದೊರತ ತಕ್ ಲಿಗಮೆಂಟ್ ಮುಂಚೆ ತ್ಯಾ ವಚ್ಚು ಲಿಗಮೆಂಟ್ ಸರ್ಜರಿ ಜೋ ಬುಷ್ ಮಂತಾಚಿ ತಕ್ ಮಿನಿಸ್ಕಸ್ ತ್ಯಾಪುರ ವಚ್ಚು ಸರ್ಜರಿ ಅಮಿ ಕೋರಿತ್ ಆರ್ಥ್ರೋಸ್ಕೋಪಿ ಅಂತ
0: ಅತ್ತ ತುಮಿ ತೇಜಸ್ವಿನಿ ಆಸ್ಪತ್ರೆ ಅಂತೂ ಆರ್ಥೋಸ್ಕೋಪಿ ಅನಿ ಸ್ಪೋರ್ಟ್ಸ್ ಮೆಡಿಸಿನ್ ಮುಖ್ಯಸ್ಥ ಜಾವನ ಸತಿ ಹ್ಯಾ ಸ್ಪೋರ್ಟ್ಸ್ ಮೆಡಿಸಿನ್ ಮಳಾರಿ ಕಸನೆ
1: ಅತ್ ಸ್ಪೋರ್ಟ್ಸ್ ಮೆಡಿಸಿನ್ ಮಳಾರಿ ಆ ಸ್ಪೋರ್ಟ್ಸ್ ಜನ ಮುನ್ ಮಾತ್ರ ಪಳಚಿ ಮುಂಚೆನೆ ಅತ್ ಸ್ಪೋರ್ಟ್ಸ್ ಮೆಡಿಸಿನ್ ಇನ್ ಜನರಲ್ ತಕ್ ಮೆಡಿಸಿನ್ ಮುನ್ ಕಸದಿಲ್ಲ ಮಳಾರಿ ತ್ಯಾ ಸರ್ಜರಿ ಮುನ್ ಮಾತ್ರ ನೈ ತ್ಯಾ ಇಂಜುರಿ ಮಳಾರಿ ಪೊಡ್ಚೆ ಪ್ರಿವೆನ್ಷನ್ ಜವ ಅಮಿ ಕಸಲ್ ಜವ ಕಾಮ್ ಕರ್ತಾಸ್ತನ ಇಂಜುರಿ ಕಸಿ ಪ್ರಿವೆಂಟ್ ಕೊಡ್ಚೆ ಮೇನ್ಲಿ ತ ಸ್ಪೋರ್ಟ್ಸ್ ಜನಕ್ ಅತ್ ತಂಗಲ್ ಸ್ಪೋರ್ಟ್ಸ್ ಅಂತೂ ತಂಗಲ್ ಯೂತ್ ಅಂತೂ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ದ ಫಸ್ಟ್ ಟೈಮ್ ತಂಗ ಇಂಜುರಿ ಆಗಿಲ್ಲ ರೀ ತಂಗಲ್ ಆಲ್ಮೋಸ್ಟ್ 6 months ಪುರವತ್ತ ವಿಚ್ ಇಸ್ ಅ ಕ್ರೂಷಿಯಲ್ ಟೈಮ್ ಅಂತಾಚೆ ತಂಕ ಅಮಿ ಇಂಜುರಿ ಪ್ರಿವೆಂಟ್ ಕಸಿ ಕೊಡ್ಚಮ್ ಶಿಕೆತಾಚೆ ಸೆಕೆಂಡ್ ಸರ್ಜರಿ ಡೆಫಿನೆಟ್ಲಿ ಸ್ಪೋರ್ಟ್ಸ್ ರಿಲೇಟೆಡ್ ಸರ್ಜರಿ ಜೋ ಇವನ್ ಫಾರ್ ಕಾಮನ್ ಮ್ಯಾನ್ ಅಥ ಮಿಸ್ಕನ್ಸೆಪ್ಷನ್ ಕಸ ಮಳಾರಿ ದ ಲಿಗಮೆಂಟ್ ಸರ್ಜರಿ ಲಿಗಮೆಂಟ್ ಪ್ರಾಬ್ಲಮ್ ಜೋ ಜೋ ಚೆಕ್ ಸ್ಪೋರ್ಟ್ಸ್ ತಂಕ ಮೋಣ ಮಾತ್ರ ತಂಕನೆ ಇವನ್ ಫಾರ್ ಜನರಲ್ ಪಾಪ್ಯುಲೇಷನ್ ಕೈ ಅಥ ಲಿಗಮೆಂಟ್ ಪ್ರಾಬ್ಲಮ್ ಎತ್ತ ಸೊ ತಂಕ ಅಮ್ಮಿ ಅಡ್ರೆಸ್ ಕರ್ತಾಚೆ ಥರ್ಡ್ ವಚ್ಚುನು ಕಸಿ ಎಕ್ಸಸೈಸಸ್ ಕಸಿ ಫಿಸಿಯೋಥೆರಪಿ ಕಂಚೆ ಕಂಚಿ ಪ್ರಾಬ್ಲಮ್ ಕಸಿ ಫಿಸಿಯೋಥೆರಪಿ ಕೋರ್ಕೊಂಬೋಣ ಅಮ್ಮಿ ಸಂಗ್ತಾಚೆ ಥರ್ಡ್ ಫೋರ್ತ್ ಅಷ್ಟೇ ರಿಗಾರ್ಡಿಂಗ್ ಕಸಿ ನ್ಯೂಟ್ರಿಷನ್ ರಿಲೇಟೆಡ್ ಅಥ್ ಜಾಯಿಂಟ್ ಆ ಕಂಚಿ ನ್ಯೂಟ್ರಿಷನ್ ಲಾಯ್ಕ್ ತ್ಯಾ ಕರ್ತಾಚಿ ಆ್ಯಂಡ್ ಲಾಸ್ಟ್ ಬೀಯಿಂಗ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತಾಚೆ ಅಮ್ಮಿ ಮೆಂಟಲ್ ಕೋಆರ್ಡಿನೇಷನ್ ಮೆನ್ ಯಾ ಪೂರ ಕರ್ತ ನಮ್ಮ ಮೆಂಟಲಿ ಸಮೇತ ಸ್ಟ್ರಾಂಗ್ ಜನಸ್ಕ ಸೊ ಆಲ್ ದಿಸ್ ಅತ್

0: ત્યાં પૂરા અમે કમ્પ્રાઇઝિસ અ સ્પોર્ટ્સ મેડિસિન. સો વી ડોન્ટ કોન્સન્ટ્રેટ અમે અમે સર્જરી મોન માત્ર કોન્સન્ટ્રેશન કરું નહીં, વી કોન્સન્ટ્રેટ આમ તો પૂરા અંતે અમે કોન્સન્ટ્રેટ કરતા છે.
1: ಏಕ ಕುಣಿಯೇಕ ರೋಗ ಇಲ್ಲ ರೀ ತನಕ ಪ್ರತ್ಯೇಕ ಕ್ಷೇತ್ರ ಅಂತ ಕಶಿ ತಾಣೆ ಮೆಂಟಲಿ ರೆಡಿ ಅಸುಕ ಪ್ರತ್ಯೇಕ
0: ಮೈಗಿರಿ ಕಶಿ ಇಂಜುರಿ ಕಶಿ ಪ್ರಿವೆಂಟ್ ಸ್ಕೋರ್ ಕ ಫಿಸಿಯೋಥೆರಪಿ ಕಂಚಿ ಪೂರ ಏಕ ಏಕ ಪಾರ್ಟ್ ಪೂರ ಕೈ ಸೇಮ್ ಫಿಸಿಯೋಥೆರಪಿ ನೈ ಮಳೆ ಫಿಸ ಎಕ್ಸರ್ಸೈಸಸ್ ನೈ ಏಕ ಏಕ ಪಾರ್ಟ್ ಕ ಯಾ ಪರ್ಟಿಕ್ಯುಲರ್ ಎಕ್ಸರ್ಸೈಸಸ್ ಮೋಣಸ್ತ ಅನ್ ಏಕ ಏಕ ಮಸಲ ಕ ಎಕ್ಸರ್ಸೈಸಸ್ ಮೋಣಸ್ತ ಸೊ ತೋ ಅಮ್ಮಿ ಕೋರ್ನು ಅಮೆ ಕಸ ಪ್ರಾಬ್ಲಮ್ ಕಂಚಿ ಮಸಲ ಪ್ರಾಬ್ಲಮ್ ಮುನ್ ಪೋಳೋನು ತಜ್ಜಿ ಪರ್ಟಿಕ್ಯುಲರ್ ಜಾನ್ ಅಮೆ ಫಿಸಿಯೋಥೆರಪಿ ತನಕ ಅಡ್ವೈಸ್ ಕೊರೆತ್
1: ತಶಿ ಜತ್ ಲಿಗಮೆಂಟ್ ಮಳೆಲೆ ಚಿ ಜಾಯಿಂಟ್ ಸಮಿ ಉಲ್ಲೆ ತರ್ಸತಿ ಹ್ಯಾ ದೋನಿ ಚ ವ್ಯತ್ಯಾಸ ಕಸನೆ
0: ಬಳ ಯಾ ದೋನಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಅತ ಜಾಯಿಂಟ್ ಮಳರಿ ಕಂಚೆ ದೋನಿ ಬೋನ್ ಜವ ತೀನಿ ಬೋನ್ ಮೆಲ್ಚೆ ಅಮೆ ಜಾಯಿಂಟ್ ಮಂತಾಚಿ ಅತ ಕೀಳು ಭುಜ ಅತ ನೀ ಆಂಕಲ್ ಹಿಪ್ ಶೋಲ್ಡರ್ ಎಲ್ಬೋ ರಿಸ್ಟ್ ಯಾ ಪೂರ ಜಾಯಿಂಟ್ ಜಾಯಿಂಟ್ ಮಳ ಸಪ್ರೇಟ್ ಜವ ಅಂತ ಏಕ ಏಕ ಲಿಂಬ್ ಮಂತಾಚಿ ಅಪ್ಪರ್ ಹಾತು ಪಾಯು ತಂತು ಮೂ ಜಾವುಚ ಜಾಯಿಂಟ್ ಅನಿಮ್ತಿ ಅತ ಯಾ ಜಾಯಿಂಟ್ ಆಕ ಗಟ್ಟಿ ದೊರ್ಚ ಲಿಗಮೆಂಟ್ ಮಳೆ ದೋನಿ ಬೋನ್ ಆಕ ಒಟ್ಟುಕೊಂಡವರ್ಚ ಲಿಗಮೆಂಟ್ ಮುಂಚೆ ಸೊ ಯಾ ದೋನ್ ಟೋಟಲಿ ಡಿಫ್ರೆಂಟ್ ಯಾ ಎಂಟಿಟಿ ಕಸ ಮಳಿ ಜಾಯಿಂಟ್ ವಿಂಗಡ ಲಿಗಮೆಂಟ್ ವಿಂಗಡ ಜಾಯಿಂಟ್ ದೋನಿ ಬೋನ್ ಆಕ ಒಟ್ಟು ಕೊರ್ಚೆ ಒಟ್ಟುದು ಲಿಗಮೆಂಟ್ ದೋನಿ ಬೋನ ಜೊ ತೀನಿ ಬೋನ ಒಟ್ಟು ದವರ್ಚೆ ಸ್ಟೆಬಿಲಿಟಿ ದೇವುಚೆ ತಕ್ಕ ಲಿಗಮೆಂಟ್ ಮಂತಾಚೆ
1: ಅತತೆ ಮನುಷ್ಯಕ್ಕೆ ಲಿಗಮೆಂಟ್ ಕಿತ್ಲೆ ಮುಖ್ಯ ಜಾವನಸ್ ಅನಿ ಹಜ್ಜೆ ಪಾತ್ರ ಕಸನೆ
0: ಸಂಗಿಲ್ ಮಂಕಿ ಅತ್ತ ಏಕ್ ಇಮ್ಯಾಜಿನ್ ಕರೆಂಚಿ ಏಕ್ ದೋನಿ ಬೋನ್ ಒಟ್ಟು ನಾ ಜಲರಿ ಕಸ ಜತ್ತ ತ ಸ್ಟೆಬಿಲಿಟಿ ಅಸನ ತ ಚರ್ಡ್ ಮೂಮೆಂಟ್ ಜತ್ತ ಚರ್ಡ್ ಮೂಮೆಂಟ್ ಜತ್ತನ ಕಸ ಜತ್ತ ತ ಜೊರ್ಚಿ ಮಂತಾಚ್ ಪಳೆ ತ ಸೂರ್ ಜತ್ತ ಅಮಿ ಕಸ ಮಂತಾಚ್ ಆರ್ಥರೈಟಿಸ್ ತ ಸೂರ್ ಜತ್ತ
1: ಅನಿ ಅಮಿ ಕೀಲು ಮಂತಾತಿ ಜಾಯಿಂಟ್ಸ್ ಹಾಕ ತಶಿ ಜಾಯಿಂಟ್ಸ್ ಇಂಜುರಿ ಜತ್ತನ ಅಮಿ ಪ್ರಥಮ ಚಿಕಿತ್ಸೆ ಜಾವನ ತಕ್ಷಣ ಕಸ ಕೊರಿಯತ
0: ಅತ ಪಳ ಜಾಯಿಂಟ್ ಇಂಜುರೀಸ್ ಕೈ ಜಾವಚ ಮಳಾರಿ ಏಕೈ ತುಮಿ ಚಮಕುನತ ಅಸನ್ ಟ್ವಿಸ್ಟ್ ಜಲ್ಲ ಅವು ಜನರಲ್ ಪಾಪ್ಯುಲೇಷನ್ ನಾರ್ಮಲ್ ಅಮ್ಗೆಲ್ಲ ಸಂಗತಾಸ್ ಸ್ಪೋರ್ಟ್ಸ್ ಆ ವಿಷಯ ನೀ ಸ್ಪೋರ್ಟ್ಸ್ ಅಂತೂ ಜಾವ್ ಅಮ್ಗೆಲ್ಲ ಅಂತೂ ಬಚ್ಚನು ಚಮಕತ ಅಸ್ತನ ಟ್ವಿಸ್ಟ್ ಜಲ್ಲೆ ಮುಳ್ಳಕ್ಕೆ ಅಂಚಿ ಪಾಯು ತನ್ ತುಮ್ ಚಮಕು ಚಕ ಜಾಯನ ತನ್ ಪಾಯದವರ್ಚ ತುಮ್ಕ ಅಥ ಬ್ಯಾಲೆನ್ಸ ಮೇಳ ದ್ಯಾಟ್ ಟೈಮ್ ಆರಿ ಅಮ್ಮಿ ಕಸ ಕೋರೆತ್ ಮಳಾರಿ ಅಮ್ಗೆಲ್ ಟರ್ಮ್ ಅಂತೂ ರೈಸ್ ಥೆರಪಿ ಮುಣಸ್ ಆರ್ ಐ ಸಿ ಇ ರೈಸ್ ಮಂತಾಚಿ ತ ನವೇ ನವೇ ವಿಂಗ್ ಅಡ್ಪುರ ಇಲ್ಲ ಕಂಚಿ ಲವ್ ಮಂತಾಚಿ ಪೀಸ್ ಮಂತಾಚಿ ತ ಫುಲ್ ಫಾರ್ಮ್ ಅತ ರೈಸ್ ವಿಚ್ ಇಸ್ ಪೂರ್ದುಕುನು ಯೂಸ್ ಕೇಳಲ್ಲ ರೈಸ್ ಮಳರಿ ಫಸ್ಟ್ ಇಸ್ ರೆಸ್ಟ್ ಮಗಿರಿ ಐಸ್ ಮಗಿರಿ ಕಂಪ್ರೆಷನ್ ಮಗಿರಿ ಎಲಿವೇಷನ್ ಯಾ ತುಮ್ಮಿ ಇಂಜುರಿ ಜತ್ತನ್ನೇ ಇಂಜುರಿ ಜಾವನ್ ಜತ್ತರ್ ಕುರ್ಚೆ ಫಸ್ಟ್ ಇಂಜುರಿ ಜತ್ತನ ಫಸ್ಟ್ ವಚ್ಚನು ತ ಚಮಕುಚ ಪುಳೋ ಚನ್ನ ಫಸ್ಟ್ ಆಕ ಅತ್ತ ಇಂಜುರಿ ಟ್ವಿಸ್ಟ್ ಜಲ್ಪಾಯು ಫಸ್ಟ್ ಅಮೆ ವಚ್ಚನು ಪಾಯ ವೈರ್ ವೇಟ್ ಗಾಲ್ನಶಿ ಪುಳೋಕ ಎಟ್ ದಟ್ ಮೂಮೆಂಟ್ ಅಂತದ್ನ ಮಗಿರಿ ಸ್ವಲ್ಪ ಚಮಕತನ ತುಮ್ಕ ಚಮಕು ಜತ್ ಜಲರಿ ಓಕೆ ಬಟ್ ಚಮಕು ಜತ್ ಜಲರಿ ತ್ಯಾ ಮೂಮೆಂಟ್ ಅಂತೂ ಚಡು ರೆಸ್ಟ್ಗೆ ಒಕ ವಚ್ಚು ಚಡು ಚಡು ಚಮಕು ಜತ್ ಮೂಣ ವಚ್ಚನು ಅಪರ್ಸ್ ಕೆಳುವು ಜವ ಅಪರ್ಸ್ ಮಸ್ತ್ ವಚ್ಚು ಚಮಕು ಚಂದ ರೆಸ್ಟ್ಗೆ ಒಕ ಮಗಿರಿ ರೈಸ್ ತೈದುಕುನು ರೈಸ್ ಥೆರಪಿ ಕಂಟಿನ್ಯೂ ಜೊತೆ ರೈಸ್ ಥೆರಪಿ ಮಳಾರಿ ರೆಸ್ಟ್ ಐಸ್ ಕಂಪ್ರೆಷನ್ ಎನಿವೇಷನ್ ರೆಸ್ಟ್ ಮಳಾರಿ ಫಸ್ಟ್ 2-3 ಡೇಸ್ ವಚ್ಚನು ಚರ್ಡ್ ಚಮಕುಚ ನಾ ತ ಪರ್ಟಿಕ್ಯುಲರ್ ಕಂಚೆ ಪಾರ್ಟ್ ಪಾಯು ಜವ ಹತ್ತ ವೈರಿ ಚರ್ಡ್ ಯೂಸ್ ಕೊರೋನ ಜವ ಜೊ ಚರ್ಡ್ ವೇಟ್ ಗಲೂನ ಮಗಿರಿ ಐಸ್ ಐಸ್ ಪರ್ಟಿಕ್ಯುಲರ್ ಪಾರ್ಟ್ ಅತ್ ನೀ ಜವ್ ಆ್ಯಂಕಲ್ ಮೋಸ್ಟ್ ಕಾಮನ್ಲಿ ತುಮ್ಕ ಟ್ವಿಸ್ಟ್ ಜೊಚೆ ಆ್ಯಂಕಲ್ ನಾರ್ಮಲ್ ಜವನ್ ರೋಡ್ ಅನ್ ಚಮಕತನ ಸ್ಪೋರ್ಟ್ಸ್ ರಿಲೇಟೆಡ್ ಅಂತೂ ಮೋಸ್ಟ್ ಕಾಮನ್ಲಿ ಇಂಜುರಿ ಜೊಚೆ ನೀ ಸೊ ತೈ ವಚನ್ ಐಸ್ ದವರ್ಚೆ ಐಸ್ ಮಳರಿ ಕೆದ್ನಾಯಿ ಐಸ್ ದವರ್ಚನೆ ಇಂಟರ್ಮೀಡಿಯಂಟ್ ಥೆರಪಿ ಮಳರಿ ಐಸ್ ದವರ್ನ 5 ಸೆಕೆಂಡ್ ಅಂತ ಕಟ್ಚೆ ಅಪರ್ಸ್ ಗಲ್ಚೆ ಕಟ್ಚೆ ತಶಿ ಮಳೆ ತ ಕಂಟಿನ್ಯೂಸ್ ಐಸ್ ದವರ್ಲ ತ ಹೀಟ್ ಆ ಮಂಕೆ ಜತ್ ತಜ್ಗದಿ ನಮ್ಮ ಸಂಚೆ ಏಕ್ ಔಂಗಲ್ ಜವ್ ಗಾಲ್ನು ತಜ್ ವೈರಿ ತಜ್ ಬಿತ್ತರ್ ಗಾಲ್ನು ಮೈರ್ ಐಸ್ ದವರ್ ಅಂಚೆ ಮುಂಚೆ ಮೈರ್ ಕಂಪ್ರೆಷನ್ ತ ಕ್ರೇಪ್ ಬ್ಯಾಂಡೇಜ್ ಮಂತಾಚ್ ಪಳ್ ತುಮ್ಮ ಆರೆಂಜ್ ಕಲರ್ ಪಳಲ್ಲ ತ್ಯಾ ಜಾವ್ ಕದಲರಿ ಗಾಲೆತ್ ಬಟ್ ತ್ಯಾ ತುಮ್ಮಿ ಗಾಲ್ಚಿನೇ ತುಮ್ಮಿ ಅಥವಾ ಫಸ್ಟ್ ಇಂಜುರಿ ಜತನ ಡಾಕ್ಟರ್ ಅದ ವಚ್ಚಪುರು ತಂಗೆಲಾಗಿ ಶಿಕ್ಕುನ್ಗೆ ಅವ್ಕ ಕಶಿ ಗಾಲ್ಚೆ ಅಮ್ಮನು ವೈರ್ದುಕುನು ಸಕಲ್ ಗಲ್ಲಾರಿ ಸ್ವೆಲ್ಲಿಂಗ್ ಅಪರ್ಸ್ ಫುಲ್ ಪಯ ವೈರ್ ಸಹ ಎತ್ತ ಸೊ ಆಲ್ವೇಸ್ ಅಮ್ಮಿ ಸಕಲ್ ದುಕ್ಕುನು ವೈರ್ ಗಾಲ್ಕ ಬಿಕಾಸ್ ದ ಬ್ಲಡ್ ಅಪರ್ಸ್ ಹಾರ್ಟ್ ಅಪ್ ವಚ್ಚ ಅವನು
1: ಸರ್ಕ್ಯುಲೇಷನ್
0: ವೈರ್ ವಚ್ಚ ಅವನು ಮೈರ್ ಎಲಿವೇಷನ್ ಅಥವಾ ತುಮ್ಮಿ ಆ್ಯಂಕಲ್ ಜೋ ನೀಯ ವೈರಿ ಸ್ವೆಲ್ಲಿಂಗ್ ಐಲಾರಿ ಸ್ವೆಲ್ಲಿಂಗ್

0: ಇಲ್ಲರಿ ಫಸ್ಟ್ ಧೋನಿ ಪಿಲ್ಲೋ ಉಷಾ ವೈರಿ ಪಾಯ್ದವರ್ನು ಮೂಮೆಂಟ್ಸ್ ಅಸ್ಕ ಆಂಕಲ್ ಜೋ ಟೂ ಮೂಮೆಂಟ್ಸ್ ಅತ್ತ ನೀ ಅಂತ ಜಲ್ಲರಿ ಆಂಕಲ್ ಮೂಮೆಂಟ್ಸ್ ಕೊರ್ಕ ಮಳಾರಿ ಅತ್ತ ಮಿಸ್ ಆಗಿಲ್ಲ ರೆಸ್ಟ್ ಗೆ ಹೋಗ ತುಮ್ ಆಲ್ರೆಡಿ ಇಂಜುರಿ ಜಲ್ಲ ಪಾರ್ಟ್ ವಚ್ಚನ್ ತುಮ್ಮಿ ತ ಮೂಮೆಂಟ್ಸ್ ಕೆಲರ್ ಅಪರ್ಸ್ ದೂಕಿ ಅನಿ ಸ್ವೆಲ್ಲಿಂಗ್ ಚರ್ಡ್ ಅತ್ತ ಎಕ್ಸಾಕ್ಟ್ಲಿ ತಶಿ ಅತ್ ಆಂಕಲ್ ಅನ್ ಜಲ್ಲರಿ ತುಮ್ಮಿ ಟೋ ಮೂಮೆಂಟ್ ಕೊರ್ಕ ಬಾಟ್ ಪುರ ಮೂಮೆಂಟ್ ಕೊರ್ಕ ನೀ ಅಂತ ಪ್ರಾಬ್ಲಮ್ ಜಲ್ಲರಿ ನೀ ಅಂತ ಇಂಜುರಿ ಜಲ್ಲರಿ ತುಮ್ಮಿ ಆಂಕಲ್ ಮೂಮೆಂಟ್ಸ್ ಕೊರ್ಕ ತಶಿ ಕಸ ಅತ್ತ ಬ್ಲಡ್ ಸರ್ಕ್ಯುಲೇಷನ್ ಅಪರ್ಸ್ ಹಾರ್ಟ್ ಅಪ್ ಅವತ್ತ ಸೈ ಯಾ ಜಾಯ್ ಮಾಗಿರಿ ತ್ಯಾಚಿ ಕೋರ್ನು ತುಂಬಿ ಕಂಪ್ಲೀಟ್ ಏಕ್ ವಾರ ದೋನ್ ವಾರ ರೆಸ್ಟ್ಗೆ ಯೋಚನೆ ಏಕ್ ಪನ್ ಸ್ವೆಲ್ಲಿಂಗ್ ಉಣಿ ಜತ್ತನ ತೆನ್ ಅಪರ್ಸ್ ಮೂಮೆಂಟ್ಸ್ ಊರ್ ಕೋರ್ಕ
1: ಆ
0: ತಮ್ಗೆ ಜಾಯಿಂಟ್ ಹಾಕ ಮೂಮೆಂಟ್ ಕೆಲ್ಲಾರಿ ಮಾತ್ರ ನ್ಯೂಟ್ರಿಷನ್ ಆಮೇ ಜವನ್ ಕಸಿ ಕರ್ತಾಚಿ ಜಾಯಿಂಟ್ ಹಾಕ ಮೂಮೆಂಟ್ ಕೆಲ್ಲ ಮಾತ್ರ ತೈ ಬಿತ್ತರಿ ನ್ಯೂಟ್ರಿಷನ್ ಮೆಳ್ಚೆ ತಶಿ ಫ್ಲೆಕ್ಸಿಬಿಲಿಟಿ ಅನಿ ಮೊಬಿಲಿಟಿ ಜಾಯಿಂಟ್ ಹಾಕ ಮಸ್ತ್ ಇಂಪಾರ್ಟೆಂಟ್ ಫ್ಲೆಕ್ಸಿಬಿಲಿಟಿ ಮಳ ಮೂಮೆಂಟ್ ಫುಲ್ ಅಸುಖ ಮೊಬಿಲಿಟಿ ಮಳ ಸಮ್ ಕಂಚ ಜವ ಮೂಮೆಂಟ್ ಕೆದ್ನ ಅಸುಖ ಆಚಿ
1: ಕಂಪ್ಲೀಟ್ ತೊಂದ್ರೆ
0: ವೈ ತೆದ್ನ ಕಸ ಅತ್ ಮಳಾರಿ ಅಮಿತ ಫಿಸಿಯೋಥೆರಪಿ ಮಳ್ನ ಬಟ್ ಫಿಸಿಯೋಥೆರಪಿ ಮಳಾರಿ ಜನಕ್ ಬೈಂಜತ್ತ ಫಿಸಿಯೋಥೆರಪಿ ಚೀಮಣು ಅತ್ತ ಫಿಸಿಯೋಥೆರಪಿ ಸಮಟೈಮ್ಸ್ ಇಸ್ ವೆರಿ ಸಿಂಪಲ್ ಕಸ ಏಕ ಪಂತ ಪಾನ್ಸ ಎಕ್ಸಸೈಸ್ ಪೊಳೋನ್ ಗೆತ್ತಿಲ್ಲ ತ್ಯಾಚಿ ತುಂಬಿ ಗರಾಂತ ಕೋರೈತ್ ತೆ ಬೈಂಜ್ ಅವಕ ಮೂಡ್ನ ಯಾ ಹೊಡೋ ಫಿಸಿಯೋಥೆರಪಿ ಫಿಸಿಯೋಥೆರಪಿಸ್ಲ ವಚ್ಚುಕ ಮೀ ಕೆದ್ನೈ ಪಡ ಅತ್ತ ದುಡ್ಡು ಬೈರಿ ಆಮೇಲೆ ಕೆದ್ನೆ ತಾಜಿ ಬೇರೆ ದುಡ್ಡು ಖರ್ಚು ಕೊಡ್ಕೊಬ ತಶಿಕೂರ ಕಾಯ್ನ ಫಿಸಿಯೋಥೆರಪಿ ಕ್ಯಾನ್ ಬಿ ಸಮಟೈಮ್ಸ್ ವೆರಿ ಸಿಂಪಲ್ ಕೆದ್ನೈ ಕಾಮನ್ ಜವನಷ್ಟೇ ಸಿಂಪಲ್ ಎಕ್ಸಸೈಸಸ್ ಏಕ್ ಪನ್ ತನಿ ಶಿಕ್ಕೂನು ಮೈ ತನ್ನಿ ಗರ ಅಂತಕೆಲ್ಲ ಪೂರಮ್ ಆಮೇ ಕಸಲೆ ಶಿಕ್ಕು ಕಮ್ಮಳಾರಿ ತ್ಯಾ ವಚ್ಚಿನ ತನಿ ಚರ್ಡ್ ಕೋರ್ನು ಅಶಿಲ್ ಪ್ರಾಬ್ಲಮ್ಕಿಂತ ಚರ್ಡ್ ಜವಚ ಅನ್ನೋದು ಜಮುಣು ಸೊ ಇಂಜುರಿ ಪ್ರಿವೆನ್ಷನ್ ಆ ಪರ್ಸ್ ಇಂಜುರಿ ಜವಚ ಪ್ರಿವೆಂಟ್ ಕೊರ್ಚಾಕ ತೆ ಫಿಸಿಯೋಥೆರಪಿಸ್ಟ್ ತನ್ನಿ ಶಿಕ್ಲಂಚಿ ತಂಕೈ ಏಕೆ ಅಮ್ಮಿ ಸಂಗ್ತಾಚಿ ಯಾ ಎಕ್ಸಸೈಸಸ್ ಕೋನ್ ದೀವ್ಕ ಯಾ ಎಕ್ಸಸೈಸ್ ದೀವ್ಕ ತ್ಯಾಚ ತಾನು ಸಿಕ್ತಾಚಿ ತಶಿ ತೈ ಸಿಕ್ಕೂನು ತುಮ್ಮಿ ಗರಂತು ಡೈಲಿ ಕೆಲ್ಲಾರಿ ಪೂರ
1: ಪ್ರತ್ಯೇಕ ಲೆಕ್ಕಾತಿ ಜಾಯಿಂಟ್ಸ್ ಗಟ್ಟಿ ಜೋಕ ಜಲಾರಿ ಕ್ಯಾಲ್ಶಿಯಂಗೆ ಹೋಕ ವಿಟಮಿನ್ ಡಿ ತ್ರೀಗೆ ಹೋಕ ಮುಣ್ಸಂಗೂನು ಹೇ ಗೆತ್ತಲಾರಿ ಗಟ್ಟಿ ಜೊತೆಗೆ ಜಾಯಿಂಟ್ಸ್ ಏಕೆ ಹೇ ಚಾಂಗ್ ಕಿ ಕಶಿ ಡಾಕ್ಟ್ರು ಮ್ಯಾಮ್
0: ಪಡ ಜಾಯಿಂಟ್ ಮಳಾರಿ ಅಮ್ಮಿ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಮುಣ್ಸಂಗ್ತಾಚಿ ಕ್ಯಾಲ್ಶಿಯಮ್ ಅನಿ ವಿಟಮಿನ್ ಡಿ ತ್ರೀ ವಿಷಯ ತುಂಬ ನಿಮ್ಗಿಲ್ಲ ತನ್ನ ಕ್ಯಾಲ್ಶಿಯಮ್ ಅನ್ ವಿಟಮಿನ್ ಡಿ ತ್ರೀ ಡೆಫಿನೆಟ್ಲಿ ತುಂಬ ಜಾಯಿಂಟ್ ಹಾಕ ಹೆಲ್ಪ್ ಕರ್ತ ಬಿಕಾಸ್ ಕ್ಯಾಲ್ಶಿಯಮ್ ಇಸ್ ಕ್ಯಾಲ್ಶಿಯಮ್ ತುಂಬೆಲ್ಲ ಬೋನ್ ಆಚೆ ಮೇನ್ ಪಾರ್ಟ್ ಒನ್ ಆಫ್ ದ ಆಕ್ಟಿವ್ ಪಾರ್ಟ್ ಬಟ್ ತುಮ್ಮಿ 60 ಪ್ರಾಯ ಅಂತೂ ಹಚ್ಚು ತುಂಬ ಕ್ಯಾಲ್ಶಿಯಮ್ ಅನ್ನ ವಿಟಮಿನ್ ಗೆತ್ತಾಚಿ ಮಳಾರಿ ಜಾಯ್ನ ಜತ್ತ ಬಟ್ ತುಮ್ ತಿತ್ಲಿಕಾಯಿ ಹೆಲ್ಪ್ ಜಾಯ್ನ ಅಥ್ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಕಸಲ ಮಳ್ಳಲ್ಲ ಮಳಾರಿ ಆಲ್ಮೋಸ್ಟ್ ತುಮ್ಮಿ 20 ಆ ಬಿತ್ತರಿ ತುಮ್ಗೆಲ್ಲ ಬಾಡಿ ಅಂತು ಕಿತ್ಲಿ ಕ್ಯಾಲ್ಶಿಯಮ್ ಎತ್ತ ತ್ಯಾ ತಿತ್ಲಿ ಆಲ್ರೆಡಿ ಸ್ಟೋರ್ ಜಾವನ್ ಅಸ್ತ 20 ನಂತರ 25 ನಂತರ ತಜಕ್ಕಿಂತ ಚರ್ಡ್ ಕ್ಯಾಲ್ಶಿಯಮ್ ಬಾಡಿಂತು ಜಾಯ್ನ ಮಾಗಿರಿ ಕಸ ಅಷ್ಟು ಮಳಾರಿ ಬಾಡಿಂದಕ್ಕೂ ಕ್ಯಾಲ್ಶಿಯಮ್ ಒತ್ತ ಕ್ಯಾಲ್ಶಿಯಮ್ ಎತ್ತ ಕೆದ್ನ ಕ್ಯಾಲ್ಶಿಯಮ್ ಚರ್ಡ್ ಬಾಡಿದಕ್ಕೂ ಒತ್ತ ತೆದ್ ನಮಗೆ ಆಸ್ಟಿಯೋಪೋರೋಸಿಸ್ ಮುಂಚೆ ಅದು ಮಸ್ತ್ ಕಡೆ ಆಸ್ಟಿಯೋಪೋರೋಸಿಸ್ ಆಸ್ಟಿಯೋಪೋರೋಸಿಸ್ ಎಲ್ಲ ಆಯ್ಕತಾಚಿ ತ್ಯಾ ಕಸ ಮಳಾರಿ ಅಮ್ಗೆಲ್ಲ ಅಮ್ಗೆಲ್ಲ ಬಾಡಿ ಕ್ಯಾಲ್ಶಿಯಮ್ ಕರ್ತಾಸ್ತ ಬಟ್ ತಿತ್ಲೇ ಒತ್ತ ತ್ಯಾ ಈಕ್ವಲ್ ದೊನ್ನಿ ಒಚ್ಚೆ ಅನಿ ಟರ್ನ್ ಓವರ್ ಜಾವಚ್ಚೆ ಅಮ್ಗೆಲ್ ಭಾಷೆ ಟರ್ನ್ ಓವರ್ ಮುಂಚೆ ಮಳಾರಿ ಕ್ಯಾಲ್ಶಿಯಮ್ ಪ್ರೊಡ್ಯೂಸ್ ಜತ್ ಬಾಡಿಂತು ಕ್ಯಾಲ್ಶಿಯಮ್ ಒತ್ತ ಸಮಿತಿ ಕೆದ್ನ ತ್ಯಾ ಸ್ಟೆಬಿಲಿಟಿ ಮೇಂಟೈನ್ ಅಸ್ತ ಅಮ್ಗೆಲ್ ಬೋನ್ ಸ್ಟ್ರಾಂಗ್ ಅಸ್ತ ಕೆದ್ನ ಅಮ್ಗೆಲ್ ಬೋನ್ ಅಂತೂ ಕ್ಯಾಲ್ಶಿಯಮ್ ಚರ್ಡ್ ಒತ್ತ ತೆದ್ನ ಆಸ್ಟಿಯೋಪೋರೋಸಿಸ್ ಸೂರ್ಜತ್ತ ಅತ್ತ 30 ನಂತರ ಅಮ್ಗೆಲ್ಲ ಶರೀರ ಅಂತು ಸಾರ್ಕೋಪಿನಿಯಮ್ ಅಂತಾಚಿ ಸಾರ್ಕೋಪಿನಿಯಮ್ ಕಸ ಮಳಾರಿ ಎವ್ರಿ 10 ಮಳ 1 ಅಂತು ಆಲ್ಮೋಸ್ಟ್ 6-8% ಮಸಲ್ ಮಾಸ್ ಒತ್ತ ಸೊ ತ್ಯಾ ಸಾರ್ಕೋಪಿನಿಯ ಸೊ ಅದು ಬೆಸ್ಟ್ ಇನ್ವೆಸ್ಟ್ಮೆಂಟ್ ಕಸ ಮಳ ತುಂಬಿ ತುಂಬೆಲ್ಲ 30-20 ಅಂತು ಕಿತ್ಲಿ ತಜ್ವರಿ ಟೈಮ್ ದಿತ್ತಾಚಿ ಕಿತ್ಲಿ ಎಕ್ಸಸೈಸಸ್ ಕರ್ತಾಚಿ ತಿತ್ಲಿ ತುಮ್ಕ ಫ್ಯೂಚರ್ ಅಂತೂ ತ್ಯಾ ಹೆಲ್ಪ್ ಕರ್ತ ಯಾ ವಿಷಯ ಕಸಲ ಇಲ್ಲ ಮಳಾರಿ ಅದು ತುಂಬಿ ಆ ಸಂಗಿಲ್ ಮಂಕೆ ಏಕ್ 50-60 ಅಂತ ಕ್ಯಾಲ್ಶಿಯಮ್ ಗೆತ್ತಲಾರಿ ವಿಟಮಿನ್ ಡಿ 3 ಗೆತ್ತಲಾರಿ ತಿತ್ಲಿ ತುಮ್ಕ ಯೂಸ್ ಪಣ ಅತ್ತ ಕ್ಯಾಲ್ಶಿಯಮ್ ಅನಿ ವಿಟಮಿನ್ ಡಿ 3 ವಿಟಮಿನ್ ಡಿ 3 ಕಸಲ ಇಂಪಾರ್ಟೆಂಟ್ ಮಳಾರಿ ಅತ್ತ ಅಮ್ಗೆಲ್ ಕ್ಯಾಲ್ಶಿಯಮ್ ಆಮೇಲೆ ಅತ್ತ ಕೌಚ ಅಂತೂ ಗ್ರೀನ್ ಲೀಫ್ ವೆಜಿಟೇಬಲ್ಸ್ ಜವೋ ದುದ್ದ ಅಂತೂ ಕ್ಯಾಲ್ಶಿಯಮ್ ಅಸ್ತ त्या तुम्ही कितले

0: ಫ್ರ್ಯಾಕ್ಚರ್ ಜಾತ ಜಾಯಿಂಟ್ ಅಂತು, ತೆದ್ನ ಟ್ರೊಮ್ಯಾಟಿಕ್ ಮಳೆ ಆಕ್ಸಿಡೆಂಟ್ ನಿಮ್ತಿ ಆರ್ಥರೈಟಿಸ್ ಜಾತ ತೆ ಆಸ್ಟಿಯೋ ಆರ್ಥರೈಟಿಸ್ ಅಂತ ತ್ಯಾ ಏಕ್. ಸೆಕೆಂಡ್ ಕಸ ಮಳಾರಿ ಏಜ್ ಅಲ್ಲ ಡಿಜನರೇಷನ್ ಮಂತಾಚಿ ಅತ್ ಅರವತ್ತು ಅಂತು ತುಂಬ ಐಕೂನ್ ಅಸ್ತಲ್ಲ ಮಂಡಿ ಚೇಂಜ್ ನೀ ರಿಪ್ಲೇಸ್ಮೆಂಟ್ ತ್ಯಾ ಏಜ್ ಅಲ್ಲ ಜನಕ್ಕ ಕುರ್ಚ. ಸೊ ತ್ಯಾ ಆರ್ಥರೈಟಿಸ್ ವಿಷಯ ಅತ್ ಅಮ್ಗೆಲ್ಲ ಆ ನಾರ್ಮಲ್ ಜನ ಲಿಗಮೆಂಟ್ ಅನ್ನ ಜಾಯಿಂಟ್ ಮಂತಾಚಿ ಅತ್ ಲಿಗಮೆಂಟ್ ಕಟ್ ಜವನ್ ಅಸ್ತ ತ ಲಿಗಮೆಂಟ್ ಕಟ್ ಜಲ್ಲಾರ ಕಸ ಅತ್ತ ಆಮೇ ಉಳ್ಳೆಲ್ಲ ಸ್ಟೆಬಿಲಿಟಿ ಅಸನ ಚಮಕ ತನ್ ಬ್ಯಾಲೆನ್ಸ್ ನಾ ತಿಲ್ ಮಂಕೆ ಚಮಕ ತನ್ ಸ್ಲಿಪ್ ಜಲಲ್ ಮಂಕೆ ತದ್ನ ಕಸ ಅತ್ತ ತ ರೆಗ್ಯುಲರ್ ಜವನ್ ಜಲ್ಲಾರಿ ಅತ್ ನೀ ಅಂತು ಏಕ ಎಸಿಎಲ್ ಮಂತಾಚಿ. ಎಸಿಎಲ್ ಮಳಾರಿ ಆಂಟೀರಿಯರ್ ಕ್ರೂಷಿಯೇಟ್ ಲಿಗಮೆಂಟ್ ತ ಒನ್ ಆಫ್ ದ ಮೋಸ್ಟ್ ಕಾಮನ್ ಲಿಗಮೆಂಟ್ ವರ್ಲ್ಡ್ ವೈಡ್ ಅಂತು ಕಟ್ ಜಾವಚ್ಛ ನೀ ಒನ್ ಆಫ್ ದ ಕಾಮನೆಸ್ಟ್ ಲಿಗಮೆಂಟ್ ಸರ್ಜರಿ ಕೊರ್ಚ ಅತ್ ತ ಲಿಗಮೆಂಟ್ ಕಟ್ ಜಲಾರಿ ಆಜಿ ಜೋಪಾಯಿ ಕಸಲೆ ಜಾಯ್ನ ತನ್ನಿ ಪೂರ್ಣ ಟ್ವಿಸ್ಟ್ ಜತ್ತರಿ ನೆಕ್ಸ್ಟ್ ಏಕ್ ದೋನ್ ತೀನಿ ವಾರ ಅಂತು ಸ್ವೆಲ್ಲಿಂಗ್ ಅನಿ ದೂಕಿ ಊಣಿ ಜತ್ತ ತಜ್ಜಿ ನಂತರ ತನ್ನಿ ಅಪರ್ಸ್ ಸ್ಪೋರ್ಟ್ಸ್ ಜೋ ಬ್ಯಾಕ್ ಟು ಬೀಯಿಂಗ್ ನಾರ್ಮಲ್ ಒತ್ತಾಚಿ ತದ್ನ ಕಸ ಜತ್ತ ಮಳಾರಿ ಅತ್ತ ಸಮ ತಂಗೆಲ ಪೈ ಅಂತು ಕಂಟ್ರೋಲ್ ಜೋ ಅನೇಕ ಪೈ ಮಂಕೆ ತಂಕ ಕಾನ್ಫಿಡೆನ್ಸ್ ಅಸನ ಬಟ್ ಜಲರಿ ವಚನ್ ತನಿ ಖೇಳ್ತಾಚಿ ಜೋ ಆಕ್ಟಿವಿಟೀಸ್ ಅಪರ್ಸ್ ವಚನ್ ಸ್ಟಾರ್ಟ್ ಕರ್ತಾಚಿ ಜಿಮ್ ಜೋ ಕಸಲ್ ಜೋ ತಂಕ ಕಸ ಮಳರಿ ರೆಗ್ಯುಲರ್ ಜೋನ್ ಪಾಯ್ ಸ್ಲಿಪ್ ಜಲ್ಲಾರಿ ತಂಕ ವಚನು ಮಿನಿಸ್ಕಸ್ ಪ್ರಾಬ್ಲಮ್ ಮಿನಿಸ್ಕಸ್ ಮಳ ತುಮಿ ಬುಷ್ ಬುಷ್ ಮಂತಾಚಿ ತಂತು ದೋನಿ ಮಿನಿಸ್ಕಸ್ ಸಮಕ ದೋನಿ ಜಾಯಿಂಟ ಬಿತ್ತರಿ ಜೋನಿ ಜಾಯಿಂಟ ಬಾಯಿರಿ ಎಸಿಎಲ್ ಅಷ್ಟೆ ಜಾಯಿಂಟ ಬಿತ್ತರಿ ನೀ ವಚನು ತತ್ತವಳಿ ಸ್ಲಿಪ್ ಜಲ್ಲಾರಿ ನೆಕ್ಸ್ಟ್ ಪ್ರಾಬ್ಲಮ್ ಜಾವುಚ್ಚೆ ಬುಷ್ ವೈರಿ ತಜರ್ ಬಾರ್ ಪಡ್ತಾನ ಸ್ವಲ್ಪ ಟೈಮ್ ಆವೈರಿ ತೆಗೆತ್ತ ಪೂರ್ವ ಮೆಗಲ್ ಪೇಷಂಟ್ಸ್ ಎಕ್ಸಾಂಪಲ್ ದೇವಚ ಕಾರಾಚ ಅತ್ ಕಾರಾಚ ಚಾರ್ ಟೈರ್ ಮುಂಡ್ಲಕ್ಕೆ ಅಂಚೆ ಮೈರ್ ತ ಸಸ್ಪೆನ್ಷನ್ ಮಂತಾಚಿ ತ ಸಸ್ಪೆನ್ಷನ್ ಕಸ ಯೂಸ್ ಶಾಕ್ ಅಬ್ಸಾರ್ಬರ್ ಅಮ್ಗೆಲ್ಲ ಮಿನಿಸ್ಕ ಸಮೇತ ಶಾಕ್ ಅಬ್ಸಾರ್ಬರ್ ಅಚ್ಚ ಸೇಮ್ ಸಸ್ಪೆನ್ಷನ್ ಕಸ ಕರ್ತ ತ್ಯಾಚಿ ಅಮ್ಗೆಲ್ಲ ಮಿನಿಸ್ಕಸ್ ಕೊರ್ಚೆ ಆ ಸಸ್ಪೆನ್ಷನ್ ನಾರ್ಮಲ್ ಜಾವನು ಡ್ಯಾಮೇಜ್ ಅಲ್ಲ ರೀ ಸ್ಟ್ರೇಟ್ ರೋಡ್ ಚಮಕಲ ಕಾಯಿ ಪ್ರಾಬ್ಲಮ್ನ ಬಟ್ ತ್ಯಾಚಿ ವಚನ್ ತುಂಬ ಹಂಪ್ ಜಾವನ್ ಸಡನ್ ಜಾವ್ ಪಳ್ಳಾರಿ ಜೋ ಗಟರ್ ಅಂತ ಜಾವ್ ಪೊಂಡ ಅಂತ ವಚನ್ ಪಳ್ಳಾರಿ ತ ಇಂಪ್ಯಾಕ್ಟ್ ಅಂತು ತ ಮಿನಿಸ್ಕಸ್ ಕಟ್ ಜತ್ತ ತ ಸಸ್ಪೆನ್ಷನ್ ಹಾದಿತ್ತ ನೆಕ್ಸ್ಟ್ ಸೂರ್ ಜಾವಚೆ ಆಮ್ಗೆಲೆ ಜಾಯಿಂಟ್ ಅಂತು ಕವರಿಂಗ್ ಅಸ್ತ ಬೋನ್ ಅಂತು ಜಾಯಿಂಟ್ ಬೋನ್ ಅಂತು ಎಂಡ್ಸ್ ತ ಜಾಯಿಂಟ್ ಮಂತ ತಂತು ಕವರಿಂಗ್ ಅಸ್ತ ತ ಕಾರ್ಟಿಲೇಜ್ ತ ಮಿನಿಸ್ಕಸ್ ಕೆದ್ನು ಕಟ್ಟು ಜತ್ತ ನೆಕ್ಸ್ಟ್ ಪ್ರಾಬ್ಲಮ್ ಜಾವಚೆ ಕಾರ್ಟಿಲೇಜ್ ಅಂತು ಮರಿ ಕಾರ್ಟಿಲೇಜ್ ಮಂತನ ವೇರ್ ಅಂಡ್ ಟೇರ್ ಮಂತಾಚ ಪಳೆ ಏಜ್ ಅತ್ತರ್ ಜರ್ಲ ಮಣ್ಣು ತದ್ನ ಕಾರ್ಟಿಲೇಜ್ ಪ್ರಾಬ್ಲಮ್ ಸೂರ್ ಜಾವನು ವೇರ್ ಅಂಡ್ ಟೇರ್ ಜತ್ತ ಕಾರ್ಟಿಲೇಜ್ ಅಂತು ಚಾರಿ ಗ್ರೇಡ್ ಅಸ್ ತಿನ್ನಿ ಗ್ರೇಡ್ ಮಳಾರಿ ಆರ್ಥರೈಟಿಸ್ ಸೂರ್ ಜಲ್ಲ ಮಣ್ಣು ಚರಿ ಗ್ರೇಡ್ ಕೆದ್ನ ಒತ್ತಾಚೆ ಮಳಾರಿ ಚರಿ ಗ್ರೇಡ್ ಮಂತನ್ ಬೋನ್ ಅನಿ ಬೋನ್ ಟಚ್ ಜತ್ತ ಮಳ ಜಾಯಿಂಟ್ ಅಂತ ಕೆದ್ನ ಬೋನ್ ಅನಿ ಬೋನ್ ಟಚ್ ಜಾವಚನ ಗ್ರೇಡ್ ಫೋರ್ ಮಳಾರಿ ಬೋನ್ ಆನ್ ಬೋನ್ ಮಂತಾಚೆ ಬೋನ್ ಅನಿ ಬೋನ್ ಟಚ್ ಜಾವನು ಆರ್ಥರೈಟಿಸ್ ಗ್ರೇಡ್ ಫೋರ್ ಕೆದ್ನ ಬೋನ್ ಆನ್ ಬೋನ್ ಅಸ್ತ ತೆದ್ನ ನೀ ರಿಪ್ಲೇಸ್ಮೆಂಟ್ ಅಮಿ ಸಜೆಸ್ಟ್ ಕರ್ತಾಚೆ ತಶಿ ಆರ್ಥರೈಟಿಸ್ ಮಂತನ ಇತ್ಲಿ ಟೈಪ್ ಆರ್ಥರೈಟಿಸ್ ಅಸ್ ಬಟ್ ಮೇನ್ ಆರ್ಥರೈಟಿಸ್ ಆಗ ಸೊಲ್ಯೂಷನ್ ಇಸ್ ನೀ ರಿಪ್ಲೇಸ್ಮೆಂಟ್ ಬಟ್ ನೀ ರಿಪ್ಲೇಸ್ಮೆಂಟೇ ಪೂರನ್ 40 ಇಯರ್ಸ್ ಆಗ 50 ಇಯರ್ಸ್ ಆಚ ಕೊರ್ಚೆ ಅಡ್ವೈಸಬಲ್ ನೈ ಏಜ್ ಅತ್ತರಿ 58 ಜೊ 60 ಜತ್ತರಿ ಅಡ್ವೈಸಬಲ್ ಡೆಫಿನೆಟ್ಲಿ ಅಡ್ವೈಸಬಲ್ 50+ ನೈ 58 ನಂತರ 60 ನಂತರ ನೀ ರಿಪ್ಲೇಸ್ಮೆಂಟ್ ಇಸ್ ಅ ಬೆಸ್ಟ್ ಸೊಲ್ಯೂಷನ್ ಅಮ್ಕ ಇಫ್ ಪೇಷಂಟ್ ಆಗಿ ಡೇ ಟು ಡೇ ಆಕ್ಟಿವಿಟೀಸ್ ಪ್ರಾಬ್ಲಮ್ ಜತ್ತಾಸ ಚಮಕುಚ ಜಾಯ್ನ ತದ್ನ ನೀ ರಿಪ್ಲೇಸ್ಮೆಂಟ್ ಇಸ್ ಅ ಡೆಫಿನೆಟ್ಲಿ ಅ ಬೆಸ್ಟ್ ಆಪ್ಷನ್ ಅಟ್ ದಟ್ ಏಜ್ ಅದು ಸ್ವಲ್ಪ ದೂಕಿ ಅಲ್ಲ ನೀ ರಿಪ್ಲೇಸ್ಮೆಂಟ್ ನೈ ಅಗತ್ಯನ ತದ್ನ ಅಮ್ಮ ಜಾವಕ ಜಲರಿ ಫಿಸಿಯೋಥೆರಪಿ ಟ್ಯಾಬ್ಲೆಟ್ಸ್ ಎಸ್ ಸಪ್ಲಿಮೆಂಟ್ಸ್ ಡೆಫಿನೆಟ್ಲಿ ಹೆಲ್ಪ್ಸ್ ಫಾರ್ ಸರ್ಟನ್ ಗ್ರೇಡ್ಸ್ ಪೂರ ಗ್ರೇಡ್ ಗ್ರೇಡ್ 4 ಆದ ಇವು ನಮಗೆ ಸಪ್ಲಿಮೆಂಟ್ಸ್ ಯೂಸ್ನ ಬಿಕಾಸ್ ಬೋನ್ ಅನಿ ಬೋನ್ ಆಲ್ರೆಡಿ ಟಚ್ ಜತ್ತ ಸರ್ ಫಸ್ಟ್ ಆಲ್ವೇಸ್ ಅಮಿ ಕನ್ಸರ್ವೇಟಿವ್ ಕನ್ಸರ್ವೇಟಿವ್ ಮಳಾರಿ ಫಿಸಿಯೋಥೆರಪಿ ಪೂರ ಸೂರ್ ಕೋರ್ನು ತೆದ್ನಮಿ ತೆದ್ನೈ ಊಣಿ ಜಾಯ್ನ ಜಲರಿ ಲಾಸ್ಟ್ ವಿಲ್ ಅಮೆ ಅಡ್ವೈಸ್ ಕೋಚ ನೀ ರಿಪ್ಲೇಸ್ಮೆಂಟ್ ತಶಿ
1: ಅಥವಾ ಜಾಯಿಂಟ್ಸ್ ಲಿಗಮೆಂಟ್ಸ್ ಶಸ್ತ್ರಚಿಕಿತ್ಸೆ

0: चिकित्सा पुढ़ कई अत तज विधान कसन अस्त मस्त वृद्धि जला डेवलप जत्तर अस तशी हैं शस्त्रचिकित्सा विधान तुम्ही कशी करता थी
1: ಅತ ಆರ್ಥ್ರೋಸ್ಕೋಪಿ, ಆರ್ಥ್ರೋ ಮಳರಿ ಜಾಯಿಂಟ್, ಸ್ಕೋಪಿ ಮಳ ಕ್ಯಾಮರಾ. ಅತ ತ್ಯಾ ಕ್ಯಾಮರಾ ಏಕ ಪೆನ್ಸಿಲ ಮಂಕೆ ಅಸ್ತ ಸೈಜ್, ಪೆನ್ಸಿಲ್ ಸೈಜ್. ತ್ಯಾ ಪೆನ್ಸಿಲ ಸೈಜ್ ಆಚ ಕ್ಯಾಮರಾ ಜಾಯಿಂಟ ಬಿತ್ತರ್ ಗಾಲ್ನು. ಕಸ ಪ್ರಾಬ್ಲಮ್ ಅಸ್, ಕೈ ಪ್ರಾಬ್ಲಮ್ ಅಸ್, ತ್ಯಾ ಪೂರ ಮಿ ಕರೆಕ್ಟ್ ಜಾವನ್ ಪೊಳವೆ.

0: ಕ್ಯಾಮರಾ ಜಾಯಿಂಟ್ ಆಗಿರ್ತಾರ ಗಾಲ್ನು, ಕಸವ್ ಪ್ರಾಬ್ಲಮಸ್, ಕೈ ಪ್ರಾಬ್ಲಮಸ್, ತ್ಯಾ ಪುರಾಮಿ ಕರೆಕ್ಟ್ ಜಾನ್ ಪೊಳವೇತ್ ಪುಡೆ ಪುಡೆ ತ್ಯಾ ಓಪನ್ ಕರ್ತಾಚ ಸಂಗಲ್ ಪಳೆ ಎ ಸಿ ಎಲ್ ಮಳೆ ಗಂಟಿಚ ನೀ ಆಚೆ ಎ ಸಿ ಎಲ್ ಪ್ರಾಬ್ಲಮ್ ಜೋ ಪಿ ಸಿ ಎಲ್ ಕಂಚೆ ಲಿಗಮೆಂಟ್ ರಿಲೇಟೆಡ್ ಪ್ರಾಬ್ಲಮ್ ಪುಡೆ ಅಮ್ಮಿ ಓಪನ್ ಜಾನ್ ಕರ್ತಾಶಿಲಿಂಚೆ ಜೋ ಶೋಲ್ಡರ್ ಅಂತೂ ಡಿಸ್ಲೊಕೇಶನ್ ಶೋಲ್ಡರ್ ಸ್ಲಿಪ್ ಜಲ್ಲೆ ಮಂತಾಚಿ ಜೋ ಏಕ್ ಏಕ್ ಏಜಲಲ್ ಜನಕ್ಕ ಹಾತ್ ವೈರ್ ಉಕ್ಕೊಳ್ತ ಜಾಯನ ಮಂತಾಚಿ ಕಸಲೇ ಪ್ರಾಬ್ಲಮ್ ನಾ ತಿಲ್ಲಿಮ್ತಿ ತನ್ನ ರೊಟೇಟರ್ ಕಫ್ ಮಂತಾಚಿ ಚಾರ್ ರೊಟೇಟರ್ ಕಫ್ ಅಸ್ ತ್ಯಾ ಕಸಲೇ ಅಮ್ಮಿ ಪಣಿ ಏಜಲಲ್ ಜನ 60-55 ವೈ ಪ್ರಾಯ ಜನ ಪಾಯ್ ವೈ ಹಾತ್ ವೈರ್ ಉಕ್ಕೊಳ್ತ ಜಾಯನ ತಮ್ಮ ರೊಟೇಟರ್ ಕಫ್ ಪೂರ ಮನ್ ಮಂತಾಚಿ ತ್ಯಾ ಪೂರ ಪೂಡೆ ಓಪನ್ ಜಾನ್ ಕೊರ್ಚೆಸಿದೆ ಅತ್ ಓಪನ್ ಜಾನ್ ಕೊರ್ಚೆ ಮಂತನ ಅಮ್ಮಿ ತೈ ಜಾಯಿಂಟ್ ಜಾಯಿಂಟ್ ಮಂತನ ಬಿತ್ತರ್ ಅಸ್ತ ಪೂಡೆ ನಾರ್ಮಲ್ ಕಟ್ ಜಾಯ್ನ ಹತ್ತಿಲ್ಲ ಜವ್ ಪ್ರಾಬ್ಲಮ್ ಜಾಯ್ನ ಹತ್ತಿಲ್ಲ ಮಸಲ್ ಜವ್ ಅಮಿ ಓಪನ್ ಕೋರ್ನು ಜಾಯಿಂಟ್ ಬಿತ್ತರ್ತಾಯ ಒತ್ತಾಚಿ ತೆದ್ನ ಕಸ ದೂಕಿ ಚಡ್ ತೈ ಪ್ರಾಬ್ಲಮ್ ಅಶಿಲ್ ತಾಯಿ ಪೌಚಾಕ ಅಮಿ ನಾರ್ಮಲ್ ಪೂರ ಕಟ್ ಕೋರ್ನು ಒಚ್ಚುಕಾಶಿಲ್ಲ ಅತ್ತ ಕ್ಯಾಮರಾ ಏನ್ ಜತ್ತರಿ ತ್ಯಾ ಪೂರ ಕಸಲೇ ನಕ್ಕ ಡೈರೆಕ್ಟ್ ಕೈ ಪ್ರಾಬ್ಲಮ್ ಅಸ ತೈ ಒಚ್ಚುನು ಅಮ್ಮಿ ಜಾಯಿಂಟ್ ಲಿಗಮೆಂಟ್ ನವೇ ಗಲ್ಚೆ ಜೋ ಲಿಗಮೆಂಟ್ ರಿಪೇರ್ ಕೊರ್ಚೆ ಜೋ ಮಿನಿಸ್ಕಸ್ತ ಬುಷ್ ಸ್ಟಿಚ್ ಕೊರ್ಚೆ ತ್ಯಾ ಪೂರ ಅಮ್ಮಿ ಕೋರೆತ್
1: ಡಾಕ್ಟರ್ ಮಾ ಮತ್ತು ಕ್ಯಾಮರಾ ಸರ್ಜರಿ ಕೋಣ ಕೊರಿಯತ್ ಅನಿ ಹ ದೇಹಾಚೆ ಕಂಚ ಭಾಗ ಅಂತೂ ಅಮ್ಮಿ ಕ್ಯಾಮರಾ ಗಾಲ್ಪೊಳೋಯ್ತು
0: ಅದು ಸ್ಪೋರ್ಟ್ಸ್ ಸರ್ಜರಿ ಜೋ ಸ್ಪೋರ್ಟ್ಸ್ ಮೆಡಿಸಿನ್ ಮಳ್ಳ ತ್ಯಾ ಅಪರ್ಸ್ ಮಿಸ್ಕನ್ಸೆಪ್ಷನ್ ಮಳರಿ ಅಮ್ಮಿ ತಂಕ ಮಾತ್ರ ಕೊರ್ಚೆ ತ್ಯಾ ನೈ ಅತ್ ಕೈ ಕೊಣಕೆ ಅವ್ ಸಂಗಿಲ್ ಮಂಕೆ ಪಾಯಿ ಚಮಕತಾಸನ್ ಟ್ವಿಸ್ಟ್ ಜಲ್ಲ ಜವ್ ಸ್ಟೆಪ್ಸ್ ಅದಕ್ಕೊಂದು ಸಕಲ್ ಚಮಕತಾಸನ್ ಟ್ವಿಸ್ಟ್ ಜಲ್ಲ ತಂಕ ಲಿಗಮೆಂಟ್ ಪ್ರಾಬ್ಲಮ್ ಅಸ ತಂಕ ಕೋರೆತ್ ಅನಿ ಲಿಗ್ ಯಾ ಆರ್ಥ್ರೋಸ್ಕೋಪಿ ಮಳೆ ಜಾಯಿಂಟ ಬಿತ್ತರಿ ಮಾತ್ರ ಬಾಡಿ ಕಂಚೇ ಪಾಠ ಅಂತ ಕೊರ್ಚೆ ಮಂಕೆನೆ ತ ಜಾಯಿಂಟ್ ಅಂತೂ ಕೊರ್ಚೆ ವಿಧಾನ ತಕ್ಕ ಆರ್ಥ್ರೋಸ್ಕೋಪಿ ಮಂತಾಚೆ ಅನಿ ಅತ ದೂಕೀಚ ನಾಮ ಅತ್ ಪಳ ದಟ್ ಇಸ್ ಮಿನಿಮಲ್ ಇನ್ವೆಸಿವ್ ಮಳರಿ ಏಕ್ ಏಕ್ ಜವ್ ದೋನ್ ಸ್ಟಿಚ್ ಅಂತೂ ಜವಚಿ ಮಂಕೆ ಸರ್ಜರಿ ಅತ್ ತ್ಯಾ ಜತ್ತರಿ ಪುಡೆ ಮಂಕೆ ರಿಕವರಿ ಲೇಟ್ನೆ ಒಗ್ಗಿ ಅತ್ ಕಸಲ್ ಆಪಸ್ ಮಿಸ್ಕನ್ಸೆಪ್ಷನ್ ಅಸ್ ಮಳಾರಿ ತ್ಯಾ ಸರ್ಜರಿ ಜತ್ತರಿ ಬೆಡ್ ರೆಡ್ ಅನ್ನ ಮಣ ದಟ್ ಈಸ್ ನಾಟ್ ದ ಕೇಸ್ ತ್ಯಾ ಕೇಸ ನೈ ಆಪರೇಷನ್ ಜಲ್ಲ ನೆಕ್ಸ್ಟ್ ದಿವಸ್ ದುಕ್ಕನು ಫಿಸಿಯೋಥೆರಪಿ ಅನಿ ನೀ ಬೆಂಡಿಂಗ್ ಜೋ ಶೋಲ್ಡರ್ ಮೂವ್ಮೆಂಟ್ಸ್ ಸೂರ್ ಜತ್ತ ಅನಿ ಆಜಿ ಸರ್ಜರಿ ಜಲ್ಲರಿ ಪಾಯ್ ಡಿಸ್ಚಾರ್ಜ್ ಕೊರ್ಚೆ ತಸ ನಮ್ನೆ ಸರ್ಜರಿ ಜಲ್ಲತ್ ದೂಕಿ ಓಪನ್ ಕೊರ್ಚಿಕ್ಕಿಂತ ಕ್ಯಾಮರಾ ಸರ್ಜರಿ ಅಂತೂ ಕೀ ಹೋಲ ಅಂತೂ ಮಸ್ತ್ ಊಣೆ ಡೆಫಿನೆಟ್ಲಿ ಸರ್ಜರಿ ಮಳ್ಳಾರಿ ದೂಕಿ ಅಸ್ತ ಮಸ್ತ್ ಜನ ನುತೋ ಸಂಗ್ತಾಚಿ ದೂಕಿ ಅಸ್ತನ ಪುರ ಮೂಣ ಆವ ತ್ಯಾ ಸಂಗನ ದೂಕಿ ಕಂಚೇ ಸರ್ಜರಿ ಅಂತೂ ಏಕ್ ಸಾನ್ ತುಮ್ ಸ್ಟಿಚ್ ಗಲರಿ ದೂಕಿ ಅಸ್ತ ಕಿನ ತಸಿಚಿ ದೂಕಿ ಅಸ್ತ ಬಟ್ ದೂಕಿ ಓಪನ್ ಕೆಲಲ್ಕಿಂತ ಓಪನ್ ಸರ್ಜರಿ ಕೆಲ್ಲಾರಿಕ್ಕಿಂತ ಮಸ್ತ್ ಊಣೆ ರಿಕವರಿ ಹೋಗಿ ಆಜಿ ಆಪರೇಷನ್ ಕೆಲಲ್ ದಿವಸ ದೂಕಿ ಅಸ್ತ ಬಟ್ ನೆಕ್ಸ್ಟ್ ದಿವಸ ದುಕ್ಕೊಂಡ್ ತುಮ್ಮೆ ಎಕ್ಸಸೈಸ್ ಫಿಸಿಯೋಥೆರಪಿ ಕೆಲ್ಲಾರಿ ದೂಕಿ ಆಲ್ಮೋಸ್ಟ್ 90% ಊಣಿ ಜತ್
1: ಹತ್ತ ಮೀಡಿಯಾ ಅಂತ ಮೀ ಪಳೆತ ಸತಿ ಮಳಾರಿ ಏಷ್ಯಾ ಅಂತೂಚಿ ಶುರು ಚೆಮಿಷಿನ್ ಅಮ್ಗೆಲ್ಲ ತೇಜಸ್ ಆಸ್ಪತ್ರೆ ಅಂತೂ ಅಸ್ ಅನಿ ಹ್ಯಾ ಏಕ ಮಿಷಿನ್ ಪ್ಲಸ್ ತೇಜಸ್ವಿನಿ ಆಸ್ಪತ್ರೆ ಸಹಕಾರ ಅಂತೂ ತುಮ್ಮಿ ಸಡಿ ವರ್ಷಕ್ಕೆ ಚರ್ಡ್ ಕೀ ಹೋಲ್ ಸರ್ಜರಿಕೆ ಇಲ್ಲ ಲಾಸ್ಟ್ ಇಯರ್ ತಶೀಶಿ ಅಭಿನಂದನೆ ಕರ್ತಾತಿ ಅನಿ ಹ್ಯಾ ಮಷಿನ್ ಕೃಷಿ ಅಮ್ಗೆಲ್ಲ ಕೊಡಿಯಾಲ ಯೋಚಾಕ ಸಾಧ್ಯ ಜಲ್ಲ
0: ತ್ಯಾ ಅಮ್ಗೆಲ್ ಸೌತ್ ಏಷ್ಯಾ ಅಂತೂಚಿ ಫಸ್ಟ್ ಮಷಿನ್ ತ್ಯಾ ಮೆಷಿನ್ ಆಚೆ ಪಳ ಪುಡೆ ಅಮ್ಗೆಲ್ ಆಲ್ರೆಡಿ ಅಶಿಲೆ 4K ಮಳಾರಿ ಅದ್ ಪಳೆ ಯಾ ಮೆಷಿನ್ ಕಸಲ ಇಂಪಾರ್ಟೆಂಟ್ ಮಂತನ ಅತ್ ಅಮಿ ಕ್ಯಾಮರಾ ಅಂತೂ ಕರ್ತನ ಮಂತನ ಅಮ್ಗೆಲ್ಲ ಮೆಷಿನ್ ಇಸ್ ವೆರಿ ಇಂಪಾರ್ಟೆಂಟ್ ಅತ್ ನುತಚಿ ನಾರ್ಮಲ್ ಮೆಷಿನ್ ದೋರ್ನು ನಾರ್ಮಲ್ ಟಿ ವಿ ದೋರ್ ನಮ್ಮ ಪುರ ಸರ್ಜರಿ ಕೊರು ಜಾಯ್ನ ತ್ಯಾ ಕಸಲ ಇಂಪಾರ್ಟೆಂಟ್ ಮಳಾರಿ ಅಜಿಕ್ಕಿಂತ ಪುಡೇಚಿ 4K ಮಳಾರಿ ಕ್ಲಾರಿಟಿ ತಿತ್ಲೆ ಅಸ್ತ ಅತ್ ಕ್ಯಾಮರಾ ಸರ್ಜರಿ ಅಂತೂ ಯಾ ಮಸ್ತ್ ಮುಖ್ಯ ಜತ್ತ ಕಸಲ ಯಾಕೆ ಮಳಾರಿ ಅತ್ ಅಮ್ಮಿ ನಾರ್ಮಲ್ ಜವನ ಯೂಸ್ ಕರ್ತನ ಅಮ್ಮಿ ಅಮ್ಗೆಲ್ಲ ಕಸ ತ್ಯಾ ಪ್ರಾಬ್ಲಮ್ ನಮ್ಗೆ ಕರೆಕ್ಟ್ ಜವನ್ ಕಳ್ತ ನಾರ್ಮಲ್ ಸಿಸ್ಟಮ್ ಯೂಸ್ ಕೆಲ್ಲಾರಿ ನಾರ್ಮಲ್ ಟಿ ವಿ ಅಮ್ಗೆಲ್ ಅಜ್ಜಿಪುರ ಅತ್ತ ನಾರ್ಮಲ್ ಟಿ ವಿ ಯೂಸ್ ಕರ್ತಾಚಿ ತದ್ ನಮ್ಗೆ ಕರೆಕ್ಟ್ ಜವನ್ ತ್ಯಾ ಪ್ರಾಬ್ಲಮ್ ಅಸ್ಕಿ ನಾ ಮನ್ ಕಳ್ಳ ಅತ್ತ ಪ್ರಾಬ್ಲಮ್ ಅಸ್ಲಾರ ಮಾತ್ರ ಮೀ ಸೊಲ್ಯೂಷನ್ ಕೊರ್ಚೆ ತ್ಯಾಚಿ 4K ಅಂತೂ ತ್ಯಾ 4K ಅಂತ ಕಸ ಅತ್ತ ಮಳಾರಿ ಅಮ್ಕ ಕಸರ್ ಪ್ರಾಬ್ಲಮ್ ಅಸ್ ಇತ್ಲೆ ಸಾನ್ ಮೈನ್ಯೂಟ್ ಪ್ರಾಬ್ಲಮ್ ಅಸ್ಲಾರಿ ಅಮ್ಕ ತಂತು ಕಳ್ತ ಅತ್ತ ಅಮ್ಕ ಐಲಲ್ಲ ತಜ್ಜಕ್ಕಿಂತ ಅಡ್ವಾನ್ಸ್ಡ್ ವರ್ಜನ್ ತಂತು ಕಸ ಮಳಾರಿ ಆ ಸಂಗ್ಲೆ ಪೆದ್ನ ಮಂಕೇಚೆ ಕ್ಯಾಮರಾ.

0: ಅತ್ತ ಅಂಕ ತ್ಯಾ ಸಿಸ್ಟಮ್ ಅಂತೂ ನೀಡಲ ತಿತ್ಲಿ ಸಾನ ಕ್ಯಾಮರಾ ಅನಿ ತ್ಯಾ ಮಾತ್ರ ಎಕ್ಕ ಕ್ಯಾಮರಾ ಎಕ್ಕ ಸಿಸ್ಟಮ್ ಅಂತೂ ಅಮ್ಮಿ ದೋನಿ ಕ್ಯಾಮರಾ ಗಾನ್ ಪೊಳೋಯ್ತ
1: ಟೈಕೋಪ್ಯಾಂಕ್ ಆರ್ಥೋಸ್ಕೋಪಿ ಮಳಕಸನೆ ಸ್ಪೋರ್ಟ್ಸ್ ಮೆಡಿಸಿನ್ ಮಳಕಸನೆ ಆರ್ಥರೈಟಿಸ್ ಅಶಿ ಮಸ್ತ್ ವಿಧಾನಸ್ ತಜ್ಜೆ ಅಮ್ಮಿ ಅರ್ಧ ಗಂಟೆ ಅಂತೂ ಸಂಪೂರ್ಣ ಮಾಹಿತಿ ದಿವಚಾಕ ಜಾಯ್ನ ಜಲಾರಿ ಹ್ಯಾ ಮೆಳ್ಳೆನ್ ಸಮಯ ಅಂತೂ ಅಮ್ಗೆಲ್ಲ ಶ್ರೋತ್ರಾಂಕ ಮುಖ್ಯ ಜಾವನು ಪ್ರಥಮ ಚಿಕಿತ್ಸೆ ಜಾವನ್ ಕಸ ಕೊರೆತ ಅಸಲ ಮಸ್ತ್ ಮಾಹಿತಿ ತುಂಬಿದಿಲ್ಲ ಲಸ್ ದಷ್ಟುಮ್ಕ ಆಕಾಶವಾಣಿ ತರ್ಪೇನ ಅನಿ ಅಮ್ಗೆಲ್ ಪೂರ ಐಕೋಪ್ಯಾಲ್ ತರ್ಪೇನ ಧನ್ಯವಾದ ಸಂಕ್ತ ಧನ್ಯವಾದ ಡಾಕ್ಟರ್ ಮ್ಯಾಮ್
0: ಕೈ ಹಂಗ ಅಪ್ಪೈಲ ಮಸ್ತ್ ಕೂಶ್ ಜಾವನು ಆಕ್ಚುಲಿ ಜನ ಕೋಳ್ಕ ಅಮ್ಮಿ ತುಂಬಿ ಸಂಗೀಲ್ ಮಂಕೆ ಅರ್ಧ ಗಂಟೆ ಅಂತೂ ಇತ್ಲಿ ಪೂರ ಸಂಗು ಕೈ ಜಾಯ್ನ ಕವರ್ ಏಕೋರು ಜಾಯ್ನ ತಶಿ ಜನರಲ್ ಜಾವನು ಅಮ್ಮಿ ಅತ್ತ ಸಂಗ್ಲ ತಶಿ ಮಕೈ ವೇದಿಕೆ ಅಪ್ಪೈಲಕ್ಕೆ ತುಮಕೈ ಧನ್ಯವಾದ
2: ಎದ್ದೊಳ್ವರೇನು ಕನ್ಸಲ್ಟೆಂಟ್ ಅಂಡ್ ಹೆಡ್ ಡಿಪಾರ್ಟ್ಮೆಂಟ್ ಆಫ್ ಆರ್ಥೋಸ್ಕೋಪಿ ಅಂಡ್ ಸ್ಪೋರ್ಟ್ಸ್ ಮೆಡಿಸಿನ್ ತೇಜಸ್ವಿನಿ ಆಸ್ಪತ್ರೆಚೆ FNB ಫ್ಯಾಕಲ್ಟಿ ಜಾವನು ಪ್ರಾಕ್ಟೀಸ್ ಕರ್ತಶ್ಚೆ ಡಾಕ್ಟರ್ ಸುಮಂತ್ ನಾಯಕ್ ಹಂಗೆಲ್ ಸಂಗಾತ ಚಲ್ಲೆಲೆ ಸಂವಾದ ಐಕಲೆಂತಿ ಸಂವಾದ ಚಲಾಯಿಸುಂದಿಲ್ಲೆಲೆ ಚೇತನಾ ನಾಯಕ ಕೆ ಹಂಗಾಕ ಆಯ್ಚ ಕೊಂಕಣಿ ಕಾರ್ಯಕ್ರಮವು ಸಮಾಪ್ತ ಜತ ನಮಸ್ಕಾರ
3: ಆಕಾಶವಾಣಿ ಮಂಗಳೂರು ಈಗ ಹಿಂದಿ ಚಿತ್ರಗೀತೆಗಳು ಕಾರ್ಯಕ್ರಮದ ಮೊದಲಿಗೆ ದಿವಾನ ಚಿತ್ರದ ಗೀತೆ ಹಾಡಿರುವ ಕಲಾವಿದರು ಕುಮಾರ್ ಸಾನು ಅಲ್ಕಾ ಯಾಜ್ಞಿಕ್ ಮತ್ತು ಸಂಗಡಿಗರು ರಚನೆ ಸಮೀರ್ ಸಂಗೀತ ನೀಡಿದ್ದಾರೆ ನದೀಮ್ ಶ್ರವಣ್.

ಸಾಧನಾ ಸರ್ಗಮ್, ಮುರ್ತುಜಾ ಖಾನ್ ಖಾದಿರ್ ಖಾನ್ ಹಾಡಿರುವ ಗೀತೆ. ಸಾಹಿತ್ಯ ಗುಲ್ಜಾರ್, ಸಂಗೀತ ನೀಡಿದ್ದಾರೆ ಎ ಆರ್ ರೆಹಮಾನ್. ಚಿತ್ರ ಸಾತಿಯಾ.

ಗುಲ್ಜಾರ್ ಅವರ ಸಾಹಿತ್ಯಕ್ಕೆ ಅನು ಮಲ್ಲಿಕ್ ಸಂಗೀತ ನೀಡಿರುವ ಜಾನೆಮನ್ ಚಿತ್ರದ ಗೀತೆ, ಹಾಡಿರುವ ಕಲಾವಿದರು ಸೋನು ನಿಗಮ್ ಹಾಗೂ ಸಾಧನಾ ಸರ್ಗಮ್.

ಕಾರ್ಯಕ್ರಮದ ಕೊನೆಯಲ್ಲಿ ಜಬ್ ಪ್ಯಾರ್ ಕಿಸೀ ಸೇ ಹೋತಾ ಹೇ ಚಿತ್ರಕ್ಕಾಗಿ ಕುಮಾರ್ ಸಾನು ಹಾಗೂ ಲತಾ ಮಂಗೇಶ್ಕರ್ ಹಾಡಿರುವ ಗೀತೆ, ರಚನೆ ಆನಂದ್ ಭಕ್ಷಿ, ಸಂಗೀತ ಜತಿನ್ ಲಲಿತ್.

ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು ಕೇಳುಗರೇ, ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:10 ಭಕ್ತಿಗೀತೆಗಳು, 6:30 ಭಾವಗೀತೆ, 6:50 ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಕೋಳಿ ಸಾಕಣೆ ಕುರಿತು ಮೇಳದ ಥಾಮಸ್ ವಿಲ್ಸನ್ ಕ್ರಾಸ್ತಾ ಅವರೊಂದಿಗೆ ಸಂದರ್ಶನ. ಬಳಿಕ ಗೇರು ಬೆಳೆಯ ಇಳುವರಿ ಸಮಯದಲ್ಲಿ ಹಾನಿ ಮಾಡುವ ಚಹಾ ಸೊಳ್ಳೆ ಕುರಿತು ಪುತ್ತೂರಿನ ಗೇರು ಸಂಶೋಧನಾ ನಿರ್ದೇಶನಾಲಯದ ಕೀಟಶಾಸ್ತ್ರ ವಿಭಾಗದ ವಿಜ್ಞಾನಿ ಡಾಕ್ಟರ್ ಟಿಎನ್ ರವಿಪ್ರಸಾದ್ ಅವರೊಂದಿಗಿನ ಸಂದರ್ಶನ ಕೇಳುವಿರಿ. 7:45 ಸಮಾಚಾರ ದರ್ಶನ. 8:00 ಪ್ರಾಯೋಜಿತ ಕಾರ್ಯಕ್ರಮ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಣಿಪಾಲ, ಇದರ 33ನೇ ಘಟಿಕೋತ್ಸವದ ಬಾನುಲಿ ವರದಿ ರಾಜ್ಯವ್ಯಾಪಿ ಪ್ರಸಾರದಲ್ಲಿ. ಪ್ರಾಯೋಜಕರು ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಣಿಪಾಲ್. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 8:15 ಭಾವಗೀತೆಗಳು. 8:30 ತುಳು ಕಾರ್ಯಕ್ರಮ ಚಾವಡಿ ಕಟ್ಟೆ ವಾರದ ಪಟ್ಟಾಂಗ. 9:15 ಸ್ಪಾಟ್ಲೈಟ್. 9:30 ಯುವವಾಣಿ. ರಾಜ್ಯಮಟ್ಟದ ನಾವೀನ್ಯತೆ ಆವಿಷ್ಕಾರ ಪ್ರಶಸ್ತಿಗೆ ಭಾಜನರಾಗಿರುವ ದಾವಣಗೆರೆಯ ನಿಖಿತಾ ಎಸ್ ರಾಜ್ ಕಪಿನಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ನಿರಂಜನಮೂರ್ತಿ ಆರ್ ಪಂಡರಹಳ್ಳಿ. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ, ಪಂಡಿತ್ ಕೈವಲ್ಯ ಕುಮಾರ್ ಗುರವ್ ಅವರ ಗಾಯನ. 11:05 ಇಂಗ್ಲಿಷ್ನಲ್ಲಿ ವಾರ್ತೆ. ಇನ್ನು ನಮ್ಮ ನಾಳಿನ ಪ್ರಸಾರದಲ್ಲಿ ಬೆಳಗ್ಗೆ 6:10 ವಂದನ, 6:30 ಚಿಂತನ ಸುಧಾಕರ ರಾವ್ ಪೇಜಾವರ ಅವರಿಂದ, 6:40 ತತ್ವಪದ, 6:45 ಆರೋಗ್ಯ ಮಂಥನ ಪ್ರಸ್ತುತಿ ಡಾಕ್ಟರ್ ಸುಷ್ಮಾ, 6:50 ರೈತರಿಗೆ ಸಲಹೆ, 7:15 ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಸಂಗೀತ ಕಟ್ಟಿ ಹಾಡಿರುವ ಭಾವಗೀತೆಗಳು, 7:45 ರಾಗರಂಜನಿ ಕನ್ನಡ ಚಿತ್ರಗೀತೆಗಳು, 8:30 ಪ್ರಾಯೋಜಿತ ಕಾರ್ಯಕ್ರಮ ಅರುಣ್ ಭಂಡಾರಿ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ವಾರದ ಅತಿಥಿ. ಹಿರಿಯ ವೃತ್ತಿಪರ ರಂಗಭೂಮಿ ಕಲಾವಿದೆ ಸುಮತಿ ಶ್ರೀ ನವಲಿ ಹಿರೇಮಠ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಲತೀಶ್ ಪಾಲ್ದಾನೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್. 9:00 ಪ್ರಾಯೋಜಿತ ಕಾರ್ಯಕ್ರಮ ಕಥಾಮೃತ. ಪ್ರಾಯೋಜಕರು ರಾಜಾರಾಮ್ ಪಾಲಿಮರ್ಸ್ ಕೋಟೇಶ್ವರ. 9:05 ಸುಗಮ ಸಂಗೀತ. ಈ ಕಾರ್ಯಕ್ರಮದಲ್ಲಿ ಸಂಗೀತ ಬಾಲಚಂದ್ರ ಮತ್ತು ಇತರರು ಹಾಡಿರುವ ಭಾವಗೀತೆಗಳು. 9:20 ಕನ್ನಡ ಚಿತ್ರಗೀತೆಗಳು. 10:00 ಬಾಲವೃಂದ ಕಿಶೋರ ವೇದಿಕೆ ನೇರ ಫೋನಿನ್ ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಲತೀಶ್ ಪಾಲ್ದನೆ ಮತ್ತು ರಶ್ಮಿ ಜೆ ರೈ. 10:30 ಕಥಾ ಕಾಲಕ್ಷೇಪ ಭದ್ರಗಿರಿ ಕೇಶವದಾಸ್ ಅವರಿಂದ, ಪ್ರಸಂಗ ಶ್ರೀಕೃಷ್ಣ ಸಂಧಾನ. 11:30 ಹಿಂದಿ ಚಿತ್ರಗೀತೆಗಳು. 12:05 ವನಿತಾ ವಿಹಾರ ಕುಂಭಕಲೆಯಿಂದ ದಾಖಲೆಯವರೆಗೆ ಜ್ಯೋತಿ ನಾಗರಾಜು ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಆಶಾ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ ಉಪಶಾಮಕ ಆರೈಕೆ, ಈ ಕುರಿತು ಡಾಕ್ಟರ್ ಪ್ರಜ್ಞಾ ವೀಕಿಣಿ ಅವರೊಂದಿಗೆ ಸಂದರ್ಶನ.

ಸಂದರ್ಶಕರು ಲತೀಶ್ ಪಾಲ್ದಾನೆ. ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 1 ಗಂಟೆಗೆ ಪ್ರಗತಿ ಪಥ, ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ. ವಿಷಯ ಪಿಎಂ ಗ್ರಾಮೀಣ ಅಂಚೆ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:20 ಸ್ವರಮಾಧುರ್ಯ, ಆರ್.ಎ. ರಮಾಮಣಿ ಹಾಡಿರುವ ವಚನಗಳು. 1:30 ಚಕೋರಿ, ಕೇಳುಗರ ಕೋರಿಕೆಯ ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 2:15 ಹಿಂದಿ ಚಿತ್ರಗೀತೆಗಳು. 2:40 ನಾಟಕ ನಿದ್ರಾನಗರಿ. ಪ್ರಸ್ತುತಿ ರಂಗಭೂಮಿ ಉಡುಪಿ ತಂಡದ ಮಕ್ಕಳು. ರಚನೆ ಕಾತ್ಯಾಯಿನಿ ಕುಂಜಿಬೆಟ್ಟು. ನಿರ್ದೇಶನ ರವಿರಾಜ್ ಎಚ್.ಪಿ. ಇನ್ನು ನಮ್ಮ ನಾಳಿನ ಸಾಯಂಕಾಲದ ಪ್ರಸಾರದಲ್ಲಿ 5 ಗಂಟೆಗೆ ಕೊಂಕಣಿ ಕಾರ್ಯಕ್ರಮ. ಕ್ಯಾಥರೀನ್ ರೋಡ್ರಿಗಸ್ ಅವರಿಂದ ಸಣ್ಣ ಕತೆ ಸಾಡೋ, ಬಳಿಕ ಹಾಡುಗಳು. 5:30 ಹಿಂದಿ ಚಿತ್ರಗೀತೆಗಳು. 6:10 ಭಕ್ತಿಗೀತೆಗಳು. 6:30 ತುಳು ಚಿತ್ರಗೀತೆಗಳು. 6:50 ಯಕ್ಷಗಾನದ ಹಾಡುಗಳು. ಪ್ರಸಂಗ ಇಂದ್ರಕೀಲಕ, ಭಾಗವತರು ಎಂ ಶ್ರೀಧರ ಹೆಬ್ಬಾರ್ ಕಜಳ. 7:45 ಕನ್ನಡದಲ್ಲಿ ಭಾಷಣ, ಕನ್ನಡ ಸಾಹಿತ್ಯದಲ್ಲಿ ಗಾಂಧಿ. ಈ ಕುರಿತು ಮಾತನಾಡುತ್ತಾರೆ ಅಹಮದ್ ಹಗರೆ. ಕೇಳುಗರೆ, ಯು ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ವಿವರ. ಆಕಾಶವಾಣಿ ಮಂಗಳೂರು. ಸಮಯ 6:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

ಭಕ್ತಿಗೀತೆಯನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಸಮಯ 6:20 ಆಗಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

0: ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾಃ. ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಕಥಿತಂ ಯತ್ ವೈಶ್ವಿಕ ಸಮಾಹ್ವಾನ ನಿವಾರಣಾಯ ವಿಶ್ವಸನೀಯಸ್ಯ ಭವಿಷ್ಯಸ್ಯ ಕೃತೆ ಸಜ್ಜತಾಯಾಃ ಚ ಆಪೂರ್ತಿ ಶೃಂಖಲಾಯಾಃ ನಿರ್ಮಾಣಾರ್ಥಂ ಭಾರತ ನೆದರ್ಲ್ಯಾಂಡ್ಸ್ ದೇಶೌ ಸಹಭಾಗಿತ್ವಂ ಕುರ್ವಂತೌ ಸ್ತಃ. ಭಾರತಮವಸರಾಣಾಂ ಭೂಮೀತಿ ವರ್ಣಿತಂ. ಸೇನಾಧ್ಯಕ್ಷೇಣ ಜನರಲ್ ಉಪೇಂದ್ರ ದ್ವಿವೇದಿನಾ ಪಾಕಿಸ್ತಾನಂ ಭಯೋತ್ಪಾದಕೇಭ್ಯಃ ಆಶ್ರಯಂ ಪ್ರದಾತುಂ ಭಾರತಸ್ಯ ವಿರುದ್ಧಂ ಕಾರ್ಯಾಚರಣಾಯ ಚ ಸಾವಧಾನಂ ಕೃತಂ. ಪಶ್ಚಿಮಬಂಗಸರ್ವಕಾರೇಣ ಏಕಾದಶಾಧಿಕದ್ವಿಸಹಸ್ರತಮವರ್ಷಾತ್ ಪ್ರದೀಯಮಾನಾನಾಂ ಜಾತಿಪ್ರಮಾಣಪತ್ರಾಣಾಂ ಪುನಃ ಸತ್ಯಾಪನಂ ಕರ್ತುಂ ಆಜ್ಞಾಪಿತಂ. ಸಿಬಿಎಸ್ಇ ಇತ್ಯನೇನ ದ್ವಾದಶೀ ಕಕ್ಷಾಯಾಃ ಛಾತ್ರಾಣಾಂ ಕೃತೆ ಉತ್ತರಪತ್ರಾಣಾಂ ದ್ವಿಸ್ತರೀಯ ಪುನರ್ಮೂಲ್ಯಾಂಕನ ಪ್ರಕ್ರಿಯಾ ಘೋಷಿತಾ. ಅಪಿ ಚ ಥೈಲ್ಯಾಂಡ್ ಓಪನ್ ಬ್ಯಾಡ್ಮಿಂಟನ್ ಕ್ರೀಡಾಯಾಂ ಅದ್ಯ ಬ್ಯಾಂಕಾಕ್ ನಗರೆ ಉಪಾಂತ್ಯ ಚಕ್ರೀಯ ಕ್ರೀಡಾಯಾಂ ಮಲೇಷಿಯಾ ದೇಶಸ್ಯ ಯುಗಲಂ ಪರಾಜಿತ್ಯ ಸಾತ್ವಿಕ್ ಸಾಯಿರಾಜ್ ರಂಕಿರೆಡ್ಡಿ ತಥಾ ಚಿರಾಗ ಸೆಟ್ಟಿ ಇತ್ಯೇತಯೋಃ ಭಾರತೀಯ ಪುರುಷ ಯುಗಲಂ ಅಂತಿಮ ಸ್ಪರ್ಧಾಯಾಂ ಪ್ರವಿಷ್ಟಂ. ಅಥ ವಾರ್ತಾಃ ವಿಸ್ತರೇಣ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ವದತ್ ಯತ್ ಭಾರತ ನೆದರ್ಲ್ಯಾಂಡ್ಸ್ ದೇಶೌ ವಿಶ್ವಸ್ಯಾಪಿ ಸಮಾಹ್ವಾನಾನಾಂ ನಿವಾರಣಾಯ ವಿಶ್ವಸನೀಯಂ ಪಾರದರ್ಶಕಂ ಭವಿಷ್ಯಸ್ಯ ಕೃತೆ ಆಪೂರ್ತಿ ಶೃಂಖಲಾಯಾಃ ನಿರ್ಮಾಣಾರ್ಥಂ ಮಿಲಿತ್ವಾ ಕಾರ್ಯಂ ಕುರ್ವಂತೌ ಸ್ತಃ. ಯತ್ ಸಹ ಬಹುವಿಧ ಸಂಕಟೈಃ ಗ್ರಸ್ತಂ ಆಪದ್ದರ್ಶಕಂ ಇತಿ ವರ್ಣಿತಂ. ನೆದರ್ಲ್ಯಾಂಡ್ಸ್ ದೇಶಸ್ಯ ಹೇಗನಗರೆ ಸ್ವಸ್ಯ ಪಂಚದೇಶಾನಾಂ ಯಾತ್ರಾಯಾಃ ಕ್ರಮೆ ಸಾಮುದಾಯಿಕ ಕಾರ್ಯಕ್ರಮಂ ಸಂಬೋಧಯನ್ ಪ್ರಧಾನಮಂತ್ರಿ ಶ್ರೀಮೋದಿ ಅವದತ್ ಯದ್ ವಿಶ್ವಂ ಕೋವಿಡ್ 19 ಮಹಾಮಾರಿಯ ವರ್ತಮಾನ ಸಂಘರ್ಷೇಣ ಉದ್ಭೂತ ಊರ್ಜಾ ಸಂಕಟಂ ಚೇತ್ಯಾದೀನಾಂ ಅಭೂತಪೂರ್ವ ಪ್ರತಿಸಂಧಿಂ ಸಮ್ಮುಖೀಕರೋತಿ.
1: पहले कोरोना आया, फिर युद्ध होने शुरू हो गए और अब आज की एनर्जी क्राइसिस है. ये दशक दुनिया

ಸಂಯುಕ್ತಾ ಸಂತಿ ತೇ ಸಂರಚಿತ ಸಮೀಕ್ಷಾ ವ್ಯವಸ್ಥಾಂ ಪ್ರಾಪ್ತುಂ ಶಕ್ನುವಂತಿ. ಯಾಹಿ ದ್ವಿಚರಣೀಯ ಸಮೀಕ್ಷಾ ಪ್ರಕ್ರಿಯಾ ಅಸ್ತಿ. ಪ್ರಥಮೆ ಚರಣೆ ಛಾತ್ರಾಃ ಸ್ವಮೂಲ್ಯಾಂಕಿತಾನಾಂ ಉತ್ತರ ಪುಸ್ತಿಕಾನಾಂ ಸ್ಕ್ಯಾನ್ ಇತಿ ಪ್ರತಿಬಿಂಬಿತ ಪ್ರತಯಃ ಯಾಚಯಿತುಂ ಶಕ್ನುವಂತಿ. ಏತಾಃ ಅಂತರ್ಜಾಲೀಯ ಮಾಧ್ಯಮೇನ ಉಪಲಭ್ಯಂತೆ. ದ್ವಿತೀಯ ಚರಣೆ ಛಾತ್ರಾಃ ವಿಷಂಗತಾನಾಂ ಪ್ರಶ್ನೋತ್ತರಾಣಾಂ ಸತ್ಯಾಪನಾಯ ಆವೇದನಂ ಕರ್ತುಂ ಶಕ್ನುವಂತಿ. ಉತವಾ ಅಂಕನ ಯೋಜನಾಯಾಃ ಆಧಾರೇಣ ವಿಶಿಷ್ಟಾನಾಂ ಉತ್ತರಾಣಾಂ ಪುನರ್ಮೂಲ್ಯಾಂಕನ

0: ಶಿವಮೊಗ್ಗ ಸುಬ್ಬಣ್ಣ ಹಾಡಿದ ಭಾವಗೀತೆಯನ್ನು ಕೇಳಿದಿರಿ.
1: ಪುಟಾಣಿ ಕೇಳುಗರೆ, ನಿಮಗಾಗಿ ಕಿಶೋರ ವೇದಿಕೆಯ ನೇರ ಫೋನಿನ ಕಾರ್ಯಕ್ರಮ ನಾಳೆ ಬೆಳಿಗ್ಗೆ 10 ಗಂಟೆಗೆ ಪ್ರಸಾರವಾಗಲಿದೆ. ಮಕ್ಕಳೇ, ನೀವು ಬರೆದಂತಹ ಪುಟ್ಟ ಪುಟ್ಟ ಕತೆ ಕವನಗಳನ್ನು ನೀವು ನಮ್ಮೊಂದಿಗೆ ಹಂಚಿಕೋಬಹುದು. ನಿಮ್ಮ ಕತೆ ಕವನಗಳನ್ನು ನಾನು ಈಗ ಹೇಳುವ ದೂರವಾಣಿ ಸಂಖ್ಯೆ ಮುಖಾಂತರ ಹಂಚಿಕೋಬಹುದು. ದೂರವಾಣಿ ಸಂಖ್ಯೆಯನ್ನು ಬರ್ತಗೊಳ್ಳಿ ಮಕ್ಕಳೇ, 2211 9999, ಮೊಬೈಲ್ ಸಂಖ್ಯೆ 8277038000. ಮಕ್ಕಳೇ, ನಿಮ್ಮ ಪುಟ್ಟ ಪುಟ್ಟ ಕತೆ ಕವನಗಳನ್ನು ಕೇಳಲು ನಾವು ಕಾಯ್ತಾ ಇರ್ತೇವೆ. ನೆನಪಿಡಿ ಮಕ್ಕಳೇ, ಕಿಶೋರ ವೇದಿಕೆಯ ನೇರ ಫೋನಿನ ಕಾರ್ಯಕ್ರಮ ನಾಳೆ ಬೆಳಿಗ್ಗೆ 10 ಗಂಟೆಗೆ. ಮರೆಯದೆ ಕರೆ ಮಾಡ್ತೀರಲ್ಲ ಮಕ್ಕಳೇ?

0: 100.3 ಆಕಾಶವಾಣಿ ಟೆಲಿಕ್ವಿಸ್.
1: ಇದೇ ಮೇ 19ರಿಂದ ಪ್ರತಿ ಮಂಗಳವಾರ ರಾತ್ರಿ 9:30 10:30
2: ಕ್ವಿಸ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಇದೇ ಮೇ 19 ಮಂಗಳವಾರ ಬೆಳಗ್ಗೆ 10:00 to 11:30. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 2211999 2222611. ಎಸ್ಟಿಡಿ ಕೋಡ್ 0824.
1: ನಮ್ಮ ಮೊಬೈಲ್ ಸಂಖ್ಯೆ 8277038000.
3: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರಿಶಣ್ಣ, ಇಲ್ಲಿ ನೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
1: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
0: 7ನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
2: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, 1 ನಿಮಿಷ ಹಾಕ್ಬಿಡಿ. ಪ್ಯಾನು ಆಧಾರು ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ.

0: ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಯಲ್ಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
1: ಹೌದಾ?
2: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
1: ಎಚ್ಚರ. ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ. ಅದು ಸೈಬರ್ ಮೋಸದ ಜಾಲವಿರಬಹುದು.
3: ಐಸ್ ಕ್ರೀಮ್ ಬೇಕೇ? ಐಸ್ ಕ್ರೀಮ್ ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
4: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
5: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ರಾಜ್ಯಕ್ಕೆ ಹೆಚ್ಚುವರಿ 1122 ವೈದ್ಯಕೀಯ ಸೀಟು ಲಭ್ಯ, ಸಚಿವ ಶರಣ್ ಪ್ರಕಾಶ್ ಪಾಟೀಲ್. ಒಂದು ರಾಷ್ಟ್ರ ಒಂದು ಚುನಾವಣೆಗೆ ಸಹಮತವಿಲ್ಲ, ಜಂಟಿ ಸಂಸದೀಯ ಅಧ್ಯಯನ ಸಮಿತಿ ಸಭೆಯಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರತಿಪಾದನೆ. ಪ್ರಸಕ್ತ ಸಾಲಿನಲ್ಲಿ 844 ಕೋಟಿ ರೂಪಾಯಿ ನಿವ್ವಳ ಲಾಭ ಗಳಿಸಿದ ಹಟ್ಟಿ ಚಿನ್ನದ ಗಣಿ ಕಂಪನಿ. ಹಿಜಾಬ್ ವಿಚಾರವನ್ನು ರಾಜಕೀಯಗೊಳಿಸದಂತೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮನವಿ. ಚಾಮರಾಜನಗರ ಬರಪೀಡಿತ ಜಿಲ್ಲೆ, ಸರ್ಕಾರಕ್ಕೆ ವರದಿ ಸಲ್ಲಿಸಿದ ಜಿಲ್ಲಾಡಳಿತ. ರಾಜ್ಯದಲ್ಲಿ ಮೆಡಿಕಲ್ ಸೀಟು ಲಭ್ಯತೆ ಹೆಚ್ಚಾಗಿದ್ದು ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಧನೆ ಮಾಡುವ ವಿದ್ಯಾರ್ಥಿಗಳಿಗೆ ಸುವರ್ಣಾವಕಾಶ ದೊರೆಯಲಿದೆ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಶರಣ್ ಪ್ರಕಾಶ್ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯಕ್ಕೆ ಹೆಚ್ಚುವರಿ 1122 ಸೀಟುಗಳು ದೊರೆಯಲಿವೆ ಎಂದು ಹೇಳಿದ್ದಾರೆ. 500 ಹೆಚ್ಚುವರಿ ಯುಜಿ ಎಂಬಿಬಿಎಸ್ ಸೀಟು, ಪಿಜಿ ವಿಭಾಗಕ್ಕೆ 572 ಹೊಸ ಸೀಟುಗಳು ಲಭ್ಯವಾಗಲಿದ್ದು, ಈ ಸೀಟುಗಳು ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಿಗೆ ಹಂಚಿಕೆಯಾಗಲಿವೆ. ಈ ಹೆಚ್ಚುವರಿ ಸೀಟುಗಳು ಕೊಪ್ಪಳ, ಗದಗ, ಚಾಮರಾಜನಗರ, ಕಾರವಾರ, ಹಾವೇರಿ ಸೇರಿದಂತೆ ಇತರ ಜಿಲ್ಲೆಗಳಿಗೆ ದೊರೆಯಲಿವೆ. ಪದವಿ ಪೂರ್ವ ಸೀಟುಗಳಿಗೆ ಕೇಂದ್ರ ಸರ್ಕಾರದಿಂದ 495 ಕೋಟಿ ರೂಪಾಯಿ ಹಾಗೂ ಸ್ನಾತಕೋತ್ತರ ವೈದ್ಯಕೀಯ ಸೀಟುಗಳಿಗೆ 541 ಕೋಟಿ ರೂಪಾಯಿ ಅನುದಾನ ಸಿಗಲಿದೆ ಎಂದು ಪಾಟೀಲ್ ಮಾಹಿತಿ ನೀಡಿದ್ದಾರೆ. 1000 ವೈದ್ಯಕೀಯ ಸೀಟು ರಾಜ್ಯಕ್ಕೆ ಸಿಕ್ಕಿರುವುದು ದಾಖಲೆಯಾಗಿದ್ದು, ರಾಜ್ಯದ ಸಾಧನೆಗೆ ಇದು ಸಾಕ್ಷಿಯಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ನೀಟ್ ಅಕ್ರಮದ ಕುರಿತಂತೆ ಸಿಬಿಐ ತನಿಖೆಯ ಮೇಲೆ ನಂಬಿಕೆಯಿಲ್ಲ, ನ್ಯಾಯಾಂಗ ತನಿಖೆ ನಡೆಸುವಂತೆ ಅವರು ಆಗ್ರಹಿಸಿದ್ದಾರೆ. ಒಂದು ರಾಷ್ಟ್ರ ಒಂದು ಚುನಾವಣೆ ಕುರಿತು ಜಂಟಿ ಸಂಸದೀಯ ಅಧ್ಯಯನ ಸಮಿತಿ ಬೆಂಗಳೂರಿನಲ್ಲಿ ಇಂದು ಜನಪ್ರತಿನಿಧಿಗಳು ಹಾಗೂ ವಿವಿಧ ರಾಜಕೀಯ ಪಕ್ಷಗಳ ನಾಯಕರೊಂದಿಗೆ ಸಂವಾದ ನಡೆಸಿತು. ಸಂವಾದದಲ್ಲಿ ಸಮಿತಿ ಅಧ್ಯಕ್ಷ ಪಿಪಿ ಚೌಧರಿ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ, ಸಚಿವರಾದ ಎಚ್ಕೆ ಪಾಟೀಲ್, ಪ್ರಿಯಾಂಕ್ ಖರ್ಗೆ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಭಾಗವಹಿಸಿದ್ದರು. ಈ ವೇಳೆ ಮಾತನಾಡಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಇದು ಅಧಿಕಾರ ಕೇಂದ್ರಿತ ರಾಜಕೀಯ ಪ್ರೇರಿತ ಯೋಜನೆಯಾಗಿದ್ದು, ರಾಜ್ಯಗಳನ್ನು ದುರ್ಬಲಗೊಳಿಸುವುದರ ಮೂಲಕ ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ತರಲಿದೆ ಎಂದು ಅಭಿಪ್ರಾಯ ಮಂಡಿಸಿದ್ದಾರೆ. ಒಂದು ದೇಶ ಒಂದು ಚುನಾವಣೆ ವಿರೋಧಿಸಿ ಈಗಾಗಲೇ ರಾಜ್ಯ ವಿಧಾನಸಭೆ ನಿರ್ಣಯವನ್ನು ಅಂಗೀಕರಿಸಿದೆ ಎಂದು ಆ ನಿರ್ಣಯವನ್ನು ಸಂವಾದದಲ್ಲಿ ಓದಿದರು. ವಿವಿಧ ಕಾಲಾವಧಿಯ ಚುನಾವಣೆಗಳನ್ನು ಸಮೀಕರಿಸುವುದು ಹೇಗೆ ಎಂದು ಪ್ರಶ್ನಿಸಿದ್ದಾರೆ. ಈ ಪ್ರಸ್ತಾವನೆ ಬಗ್ಗೆ ಕರ್ನಾಟಕ ಸರ್ಕಾರದ ಸಹಮತವಿಲ್ಲ ಎಂದು ಪ್ರತಿಪಾದಿಸಿದ್ದಾರೆ. ಹಟ್ಟಿ ಚಿನ್ನದ ಗಣಿ ಕಂಪನಿ 2025-26 ಸಾಲಿನಲ್ಲಿ ಹೊಂದಿದ್ದ 1700 ಕೆಜಿ ಚಿನ್ನ ಉತ್ಪಾದಿಸುವ ಗುರಿಗೆ ಶೇಕಡಾ 99.50% ಅಂದರೆ 1691.50 ಕೆಜಿ ಚಿನ್ನ ಉತ್ಪಾದಿಸಿದೆ. ಇದೇ ಮೊದಲ ಬಾರಿಗೆ 1910 ಕೋಟಿ ರೂಪಾಯಿ ವಹಿವಾಟು ನಡೆಸಿದ್ದು 844 ಕೋಟಿ ರೂಪಾಯಿ ನಿವ್ವಳ ಲಾಭ ಗಳಿಸಿದೆ. ಈ ಹಿನ್ನೆಲೆಯಲ್ಲಿ ಹಟ್ಟಿ ಚಿನ್ನದ ಗಣಿ ಕಂಪನಿಯ ಅಧ್ಯಕ್ಷ ಜೆಟಿ ಪಾಟೀಲ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಇಂದು ಭೇಟಿ ಮಾಡಿ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್, ವ್ಯವಸ್ಥಾಪಕ ನಿರ್ದೇಶಕಿ ಆರ್ ಶಿಲ್ಪಾ ಉಪಸ್ಥಿತರಿದ್ದರು. ಶಾಲೆಗಳಲ್ಲಿ ಹಿಜಾಬ್ ಧರಿಸುವ ವಿಷಯವನ್ನು ರಾಜಕೀಯಗೊಳಿಸಬೇಡಿ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮನವಿ ಮಾಡಿದ್ದಾರೆ. ಉಡುಪಿಯಲ್ಲಿ ಇಂದು ಮಾತನಾಡಿದ ಅವರು, ಇದು ವಿದ್ಯಾರ್ಥಿಗಳ ಹಿತಾಸಕ್ತಿ ಮತ್ತು ಭವಿಷ್ಯಕ್ಕೆ ಧಕ್ಕೆಯಾಗಬಾರದು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ವಿದ್ಯಾರ್ಥಿಗಳು ಕಲಿಯಲು ಶಾಲೆಯಲ್ಲಿ ಅನುಕೂಲಕರ ವಾತಾವರಣವಿರಬೇಕು ಎಂದು ತಿಳಿಸಿದ್ದಾರೆ.

0: ಹಾಸನದಲ್ಲಿ ಇಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಭೈರೇಗೌಡ ಅಧ್ಯಕ್ಷತೆಯಲ್ಲಿ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸ್ವೀಕರಿಸಲಾಗಿದ್ದ ಅರ್ಜಿಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಸಭೆಯಲ್ಲಿ ಭಾಗವಹಿಸಿದ್ದ ಜಿಲ್ಲೆಯ ಎಲ್ಲಾ ತಹಶೀಲ್ದಾರ್ ಉಪವಿಭಾಗಾಧಿಕಾರಿಗಳಿಗೆ ಎಲ್ಲಾ ಅರ್ಜಿಗಳನ್ನು ಶೀಘ್ರವೇ ವಿಲೇವಾರಿ ಮಾಡಿ ಜನರು ಕಚೇರಿಗೆ ಅಲಿಯುವುದನ್ನು ತಪ್ಪಿಸಬೇಕು ಎಂದು ಸೂಚನೆ ನೀಡಿದರು. ಜನರ ಸಮಸ್ಯೆಗಳನ್ನು ತಿಳಿದುಕೊಳ್ಳಲು ಜನಸ್ಪಂದನ ಕಾರ್ಯಕ್ರಮ ಉತ್ತಮ ವೇದಿಕೆಯಾಗಿದೆ. ಈ ವೇದಿಕೆಯ ಮೂಲಕ ಬಂದ ಸಮಸ್ಯೆಗಳ ಅರ್ಜಿಗಳನ್ನು ವಿಳಂಬ ಮಾಡದೆ ಜನರಿಗೆ ರೈತರಿಗೆ ಸ್ಪಂದಿಸಬೇಕು ಎಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಸಭೆಯಲ್ಲಿ ಸಂಸದ ಶ್ರೇಯಸ್ ಪಟೇಲ್, ಜಿಲ್ಲಾಧಿಕಾರಿ ಲತಾ ಕುಮಾರಿ, ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಶುಭಂ ಶುಕ್ಲಾ, ಪೊಲೀಸ್ ವರಿಷ್ಠಾಧಿಕಾರಿ ಶುಭಾನ್ವಿತ, ಡಿಎಫ್ಒ ಸೌರಭ್ ಕುಮಾರ್ ಸೇರಿದಂತೆ ಹಲವು ಅಧಿಕಾರಿಗಳು ಉಪಸ್ಥಿತರಿದ್ದರು. ಹೈಕೋರ್ಟ್ ಸಂಚಾರಿ ಪೀಠವನ್ನು ಮಂಗಳೂರಿನಲ್ಲಿ ಸ್ಥಾಪಿಸಬೇಕೆಂಬ ಬೇಡಿಕೆಗೆ ರಾಜ್ಯ ಸರ್ಕಾರ ಹಸಿರು ನಿಶಾನೆ ತೋರಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೈಕೋರ್ಟ್ ಪೀಠ ಸ್ಥಾಪನೆಗೆ ಅಗತ್ಯವಾದ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಸಿದ್ದವಿರುವುದಾಗಿ ಮುಖ್ಯ ನ್ಯಾಯಾಧೀಶರಿಗೆ ಪತ್ರದ ಮೂಲಕ ತಿಳಿಸಿದ್ದಾರೆ. ಪೀಠ ಸ್ಥಾಪನೆಯ 80% ಕಾರ್ಯ ಈಗಾಗಲೇ ಪೂರ್ಣಗೊಂಡಿದೆ ಎಂದು ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಚಾಮರಾಜನಗರವನ್ನು ಬರಪೀಡಿತ ಜಿಲ್ಲೆಯನ್ನಾಗಿ ಘೋಷಿಸಬೇಕು ಎಂದು ಜಿಲ್ಲಾಡಳಿತ ಸರ್ಕಾರಕ್ಕೆ ವರದಿ ಸಲ್ಲಿಸಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೆ ವೆಂಕಟೇಶ್ ತಿಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಪೂರೈಕೆ ಸಮಸ್ಯೆ ಪರಿಶೀಲಿಸಿ ಮಾತನಾಡಿದ ಅವರು, ಹನೂರು ತಾಲೂಕಿನ 46 ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇರುವುದು ಗಮನಕ್ಕೆ ಬಂದಿದೆ. ಕುಡಿಯುವ ನೀರು ಪೂರೈಕೆ ಮಾಡಲು ತ್ವರಿತ ಕ್ರಮ ವಹಿಸಲು ನೋಡಲ್ ಅಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ ಎಂದು ಹೇಳಿದ್ದಾರೆ. ಚಾಮರಾಜನಗರ ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆ ಎಂದು ಜಿಲ್ಲಾಡಳಿತ ಸರ್ಕಾರಕ್ಕೆ ವರದಿ ನೀಡಿರುವ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಹಾಗೂ ಸಂಬಂಧಪಟ್ಟ ಸಚಿವರ ಜೊತೆ ಚರ್ಚೆ ನಡೆಸಿ ಸೂಕ್ತ ಕ್ರಮ ವಹಿಸುವುದಾಗಿ ಭರವಸೆ ನೀಡಿದ್ದಾರೆ. ವಿಜಯಪುರ ಜಿಲ್ಲೆಯ ತಾಪಮಾನ ಈ ವರ್ಷ 49 ಡಿಗ್ರಿ ಸೆಲ್ಸಿಯಸ್ ಮೀರಿಲ್ಲ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ವಿಜಯಪುರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೋಟಿ ವೃಕ್ಷ ಅಭಿಯಾನದ ಪ್ರತಿಫಲವಾಗಿ ಜಿಲ್ಲೆಯ ತಾಪಮಾನ 40 ಡಿಗ್ರಿ ಸೆಲ್ಸಿಯಸ್ ಮೀರದಿರುವುದು ಆಶಾದಾಯಕ ಬೆಳವಣಿಗೆಯಾಗಿದೆ. ಕೋಟಿ ವೃಕ್ಷ ಅಭಿಯಾನದಡಿ ಜಿಲ್ಲೆಯ ಆಲಮಟ್ಟಿ ಅಣೆಕಟ್ಟಿನ ಸಮೀಪ ನರ್ಸರಿಯನ್ನು ಆರಂಭಿಸಲಾಗಿದೆ ಎಂದು ಹೇಳಿದ್ದಾರೆ. ಗಿಡ ನೆಟ್ಟು ನಿರ್ವಹಣೆ ಮಾಡುವುದರ ಮೂಲಕ ವಿಜಯಪುರಕ್ಕೆ ಹೊಸ ಸೌಂದರ್ಯ ಕಲ್ಪಿಸುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುವುದಾಗಿ ಭರವಸೆ ನೀಡಿದ್ದಾರೆ. ವಿಜಯನಗರ ಜಿಲ್ಲೆಯ ಮರಿಯಮ್ಮನಹಳ್ಳಿ ಹೋಬಳಿಯ ನಂದಿಬಂಡಿ ಗ್ರಾಮದಲ್ಲಿ ಜೀತ ಪದ್ಧತಿಯಲ್ಲಿ ಸಿಲುಕಿದ್ದ ಒಡಿಶಾ ಮೂಲದ 37 ಕಾರ್ಮಿಕರನ್ನು ರಕ್ಷಿಸಲಾಗಿದೆ. ಬೆಳಗಾವಿ ಜಿಲ್ಲೆಯ ಎನ್ಜಿಒ ಸಂಸ್ಥೆ ನೀಡಿದ ಖಚಿತ ಮಾಹಿತಿಯ ಮೇರೆಗೆ ಜಿಲ್ಲಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ಸಹಾಯಕ ಆಯುಕ್ತರು ನಂದಿಬಂಡಿ ಗ್ರಾಮದ ಮೇಲೆ ದಾಳಿ ನಡೆಸಿ ಕಾರ್ಮಿಕರನ್ನು ರಕ್ಷಿಸಿದ್ದಾರೆ. ದಾಳಿಯ ವೇಳೆ ಒಡಿಶಾದ ಬಲಂಗೀರ್ ಮತ್ತು ನವರಂಗ್ಪುರ್ ಜಿಲ್ಲೆಗೆ ಸೇರಿದ ಕಾರ್ಮಿಕರು ಪುಟ್ಟ ಮನೆಗಳಲ್ಲಿ ಕನಿಷ್ಠ ಮೂಲಭೂತ ಸೌಕರ್ಯಗಳಿಲ್ಲದೆ ದಯನೀಯ ಸ್ಥಿತಿಯಲ್ಲಿ ಬದುಕುತ್ತಿದ್ದರು ಎಂದು ತಿಳಿದುಬಂದಿದೆ. ಮುಂಗಾರು ಅವಧಿಯಲ್ಲಿ ಉಂಟಾಗಬಹುದಾದ ವಿದ್ಯುತ್ ವ್ಯತ್ಯಯ ಹಾಗೂ ತುರ್ತು ಸಮಸ್ಯೆಗಳನ್ನು ಪರಿಣಾಮಕಾರಿಯಾಗಿ ಎದುರಿಸಲು ಸೆಸ್ಕ್ ಸಂಪೂರ್ಣ ಸನ್ನದ್ದವಾಗಿರಬೇಕು ಎಂದು ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ಪ್ರಭಾರ ವ್ಯವಸ್ಥಾಪಕ ನಿರ್ದೇಶಕ ಹಾಗೂ ಪ್ರಾದೇಶಿಕ ಆಯುಕ್ತರೂ ಆಗಿರುವ ನಿತೇಶ್ ಪಾಟೀಲ್ ಸೂಚನೆ ನೀಡಿದ್ದಾರೆ. ಮೈಸೂರಿನಲ್ಲಿ ಇಂದು ಸೆಸ್ಕ್ ವ್ಯಾಪ್ತಿಯ 5 ಜಿಲ್ಲೆಗಳ ಉಪವಿಭಾಗಗಳ ವ್ಯಾಪ್ತಿಯ ದೂರುಗಳ ನಿರ್ವಹಣೆ, ವಿದ್ಯುತ್ ಅಡಚಣೆಗಳು, ಸಾರ್ವಜನಿಕ ಸಂಪರ್ಕ ವ್ಯವಸ್ಥೆ ಹಾಗೂ ಅಗತ್ಯವಿರುವ ಸಾಮಗ್ರಿಗಳ ಸಂಗ್ರಹ ಕುರಿತು ಮಾಹಿತಿ ಪಡೆದುಕೊಂಡಿದ್ದಾರೆ. ಬಳಿಕ ಮಾತನಾಡಿದ ಅವರು, ಮುಂಗಾರು ಸಂದರ್ಭದಲ್ಲಿ ಉಂಟಾಗುವ ಸಮಸ್ಯೆಗಳನ್ನು ಎದುರಿಸಲು ಸೆಸ್ಕ್ ಸನ್ನದ್ದವಾಗಿದೆ ಎಂಬ ವಿಶ್ವಾಸ ಜನರಲ್ಲಿ ಮೂಡಬೇಕು. ಸಾರ್ವಜನಿಕರು ಸಂಪರ್ಕಿಸಲು ಸಾಧ್ಯವಾಗದಿದ್ದರೆ ಸಮಸ್ಯೆ ಪರಿಹರಿಸಲು ಸಾಧ್ಯವಿಲ್ಲ. ಆದ್ದರಿಂದ ದೂರು ಸ್ವೀಕಾರ ಮತ್ತು ಸ್ಪಂದನಾ ವ್ಯವಸ್ಥೆಯನ್ನು ಇನ್ನಷ್ಟು ಬಲಪಡಿಸಬೇಕು ಎಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಐತಿಹಾಸಿಕ ಗುಮ್ಮಟನಗರಿ ವಿಜಯಪುರದಲ್ಲಿ ಇದೇ ಮೊದಲ ಬಾರಿಗೆ ನಾಳೆಯಿಂದ ರಾಜ್ಯಮಟ್ಟದ ಬ್ಯಾಡ್ಮಿಂಟನ್ ಪಂದ್ಯಾವಳಿ

0: ಆಯೋಜಿಸಲಾಗಿದೆ ಎಂದು ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ರಾಜ್ಯಾಧ್ಯಕ್ಷ ಕುಮಾರ್ ಬಂಗಾರಪ್ಪ ತಿಳಿಸಿದ್ದಾರೆ. ವಿಜಯಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ ರಾಜ್ಯದ ವಿವಿಧ ಭಾಗಗಳಿಂದ 756 ಕ್ರೀಡಾಪಟುಗಳು ನೋಂದಾಯಿಸಿಕೊಂಡಿದ್ದು, ರಾಜ್ಯ, ರಾಷ್ಟ ಹಾಗೂ ಅಂತಾರಾಷ್ಟೀಯ ಮಟ್ಟದ ಆಟಗಾರರು ಪಾಲ್ಗೊಳ್ಳಲಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಸಂಕ್ಷಿಪ್ತ ಸುದ್ದಿಗಳು. ಬಳ್ಳಾರಿಯಲ್ಲಿ ಇಂದು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣ ವಿಭಾಗದಿಂದ ರಾಷ್ಟೀಯ ಡೆಂಘಿ ದಿನಾಚರಣೆ ಅಂಗವಾಗಿ ಜಾಗೃತಿ ಜಾಥಾ ಹಮ್ಮಿಕೊಂಡಿತ್ತು. ಸೋಮವಾರದಿಂದ ಇದೇ 25ರವರೆಗೆ ನಡೆಯಲಿರುವ ಎಸ್ಎಸ್ಎಲ್ಸಿ ಪರೀಕ್ಷೆ 2ನ್ನು ವ್ಯವಸ್ಥಿತವಾಗಿ ನಡೆಸಲು ಕ್ರಮ ವಹಿಸಬೇಕೆಂದು ಗದಗ ಜಿಲ್ಲಾ ಅಪರ ಜಿಲ್ಲಾಧಿಕಾರಿ ಡಾ ದುರ್ಗೇಶ್ ಕೆಆರ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯಕ್ಕೆ ಹೆಚ್ಚುವರಿ 1122 ವೈದ್ಯಕೀಯ ಸೀಟು ಲಭ್ಯ, ಸಚಿವ ಶರಣ್ ಪ್ರಕಾಶ್ ಪಾಟೀಲ್. ಒಂದು ರಾಷ್ಟ್ರ ಒಂದು ಚುನಾವಣೆಗೆ ಸಹಮತವಿಲ್ಲ, ಜಂಟಿ ಸಂಸದೀಯ ಅಧ್ಯಯನ ಸಮಿತಿ ಸಭೆಯಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರತಿಪಾದನೆ. ಪ್ರಸಕ್ತ ಸಾಲಿನಲ್ಲಿ 844 ಕೋಟಿ ರೂಪಾಯಿ ನಿವ್ವಳ ಲಾಭ ಗಳಿಸಿದ ಹಟ್ಟಿ ಚಿನ್ನದ ಗಣಿ ಕಂಪನಿ. ಹಿಜಾಬ್ ವಿಚಾರವನ್ನು ರಾಜಕೀಯಗೊಳಿಸದಂತೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮನವಿ. ಚಾಮರಾಜನಗರ ಬರಪೀಡಿತ ಜಿಲ್ಲೆ, ಸರ್ಕಾರಕ್ಕೆ ವರದಿ ಸಲ್ಲಿಸಿದ ಜಿಲ್ಲಾಡಳಿತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಮಂಗಳೂರು. ಇನ್ನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಕಿಸಾನ್ ವಾಣಿ.
2: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
3: ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮುಂಚೆ ರೋಗ ಬರದಂತೆ ತಡೆಯುವುದೇ ನಮ್ಮ ಗುರಿ.
2: ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಆಕಾಶವಾಣಿ ಮಂಗಳೂರು.

0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಬೇಳದ ಥಾಮಸ್ ವಿಲ್ಸನ್ ಕ್ರಾಸ್ತಾ ಅವರ ಕೋಳಿ ಸಾಕಣೆ ಅನುಭವ ಕುರಿತು ಸಂದರ್ಶನ, ಬಳಿಕ ಗೇರು ಬೆಳೆಯ ಇಳುವರಿಯ ಸಮಯದಲ್ಲಿ ಹಾನಿ ಮಾಡುವ ಚಹಾ ಸೊಳ್ಳೆ ಕುರಿತು, ಪುತ್ತೂರಿನ ಗೇರು ಸಂಶೋಧನಾ ನಿರ್ದೇಶನಾಲಯದ ಕೀಟಶಾಸ್ತ್ರ ವಿಭಾಗದ ಪ್ರಧಾನ ವಿಜ್ಞಾನಿಗಳಾದ ಡಾಕ್ಟರ್ ಟಿಎನ್ ರವಿಪ್ರಸಾದ್ ಅವರೊಂದಿಗಿನ ಸಂದರ್ಶನ ಕೇಳುವಿರಿ. ಮೊದಲಿಗೆ ಕೇಳಿ ಬೇಳದ ಥಾಮಸ್ ವಿಲ್ಸನ್ ಕ್ರಾಸ್ತಾ ಅವರ ಕೋಳಿ ಸಾಕಣೆ ಅನುಭವ ಕುರಿತು ಸಂದರ್ಶನ.

0: ಸಂದರ್ಶಿಸಿದವರು ರಜನಿ ಭಟ್.
1: ಕೃಷಿಕ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತು ನಮ್ಮ ಜೊತೆ ಕೋಳಿ ಸಾಕಣೆಯಲ್ಲಿ ಅನುಭವ ಹೊಂದಿರುವ ಥಾಮಸ್ ವಿಲ್ಸನ್ ಕ್ರಾಸ್ತ ಅವರಿದ್ದಾರೆ. ಕೋಳಿ ಸಾಕಣೆಯ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಲಿದ್ದಾರೆ. ನಮಸ್ತೆ ಸರ್.
2: ನಮಸ್ಕಾರ,
1: ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗ ಕೋಳಿ ಸಾಕಣೆ ಅಂತ ಹೇಳುವಾಗ ಇದರಲ್ಲಿ ಎಷ್ಟು ವರ್ಷದ ಅನುಭವವನ್ನು ತಾವು ಹೊಂದಿದ್ದೀರಿ?
2: ನಾನು ಸಾಧಾರಣ ಒಂದು 25 ವರ್ಷದಿಂದ ಕೋಳಿ ಸಾಕಣೆಗೆ ಮಾಡ್ತಾ ಇದ್ದೇನೆ. ಮೊದಲು ಸ್ವಲ್ಪ ನನಗೆ ಕೃಷಿ ಇತ್ತು, ಅದರೊಟ್ಟಿಗೆ ಏನಾದರೂ ಪರ್ಯಾಯವಾಗಿ ಏನಾದರೂ ಮಾಡುವ ಅಂತ ಆಲೋಚನೆ ಮಾಡುವಾಗ ನಮ್ಮ ಊರಲ್ಲಿ ಒಂದು 2-3 ಬೇರೆ ಫಾರ್ಮ್ ಇತ್ತು, ಅವರನ್ನು ನೋಡಿ ನಾನು ಸ್ವಲ್ಪ ಈ ಥರ ಮಾಡುವಂತ ಒಂದು ಯೋಚನೆ ನನ್ನ ಮನಸ್ಸಿಗೆ ಬಂತು. ಹಾಗೆ ನಾನು ಮೆಲ್ಲನೆ ಸಣ್ಣಗೆ ಸ್ಟಾರ್ಟ್ ಮಾಡಿದೆ.
1: ಅಂದ್ರೆ ಈಗ ಹೇಳಿದ್ರೆ ನೀವು ಸಣ್ಣದಾಗಿ ಆರಂಭಿಸಿದ್ರೆ, ಎಷ್ಟು ಕೋಳಿಗಳಿಂದ ನೀವು ಆರಂಭಿಸಿದ್ದು?
2: ಸ್ಟಾರ್ಟಿಂಗ್ ನಾನೊಂದು 500 ಕೋಳಿ ಹಾಕುವ ಒಂದು ಶೆಡ್ ಮಾಡಿದೆ. ಹಾಗೆ ನಾನು ಅದರ ನಂತರ ಸ್ವಲ್ಪ ಸ್ವಲ್ಪ ಅದು ಇನ್ಕ್ರೀಸ್ ಆಗಿ ಈಗ ಸಾಧಾರಣ ಒಂದು ಬ್ಯಾಚಲ್ಲಿ ನಾನು 2200 ಕೋಳಿಯನ್ನು ಒಮ್ಮೆಗೆ ಸಾಕ್ತಾ ಇದ್ದೇನೆ.
1: ಇವಾಗ ನೀವು ಹೇಳಿದ್ರೆ ಒಂದು ಬ್ಯಾಚ್ ಅಂತ, ಈ ಬ್ಯಾಚ್ ಅಂತ ಹೇಳಿದ್ರೆ ಹೇಗದು, ಯಾವ ರೀತಿ ನೀವು ಎಲ್ಲಿಂದ ಕೋಳಿಗಳನ್ನು ತಗೊಂಡು ಬರ್ತೀರಾ ಅಥವಾ ನೀವೇ ಮನೆಯ ಇದರಲ್ಲಿ ಮಾಡ್ತೀರಾ, ಹೇಗದು?
2: ಅದಂತದೆ, ನಾವು ಕೋಳಿ ಮರಿಯನ್ನು ಆರ್ಡರ್ ಮಾಡಿದರೆ ನಮ್ಗೆ ಎಷ್ಟು ಮರಿ ಬೇಕು ಅಷ್ಟು ಮರಿ ನಮಗೆ ಕಂಪನಿ ಕೊಡ್ತದೆ. ಈ ಕೋಳಿ ಮರಿ ಸಪ್ಲೈ ಮಾಡುವ ಕಂಪನಿ ಕರ್ನಾಟಕದಲ್ಲಿ ಇದೆ, ಕೇರಳ ಇದೆ, ತಮಿಳ್ನಾಡು ಇದೆ. ಹಾಗೆ ಯಾರಲ್ಲಿ ನಾವು ಫೋನ್ ಮಾಡಿ ಹೇಳಿದ್ರೆ ಅವರು ಸಪ್ಲೈ ಮಾಡ್ತಾರೆ ನಮಗೆ.
1: ಈಗ ಸಪ್ಲೈ ಮಾಡಿದ ನಂತರ ಅಂದ್ರೆ ಯಾವ ರೀತಿಯ ಕೋಳಿ, ಊರಿನ ಕೋಳಿಯ ಹೇಗದು, ಏನದು?
2: ಇದು ಬ್ರಾಯ್ಲರ್ ಕೋಳಿ.
1: ಸರ್, ಈಗ ಆರ್ಡರ್ ಮಾಡಿದ ನಂತರ ನಿಮ್ಮ ಕೈಗೆ ಸಿಕ್ಕಿದ ನಂತರ ನಂತರದ ಯಾವ ರೀತಿಯ ಅದಕ್ಕೆ ಆಹಾರ ಕೊಡಬೇಕು, ಯಾವ ರೀತಿ ಅದಕ್ಕೆ ನೀರು, ಇದರ ವ್ಯವಸ್ಥೆ ಅಥವಾ ಶೆಡ್ ಟೈಪ್ ಹೇಗದು?
2: ಇದು ಮರಿ ಬರುವ ಮೊದಲೇ ಒಂದು ನಾವು ಅದಕ್ಕ ಪ್ರೀ ಪ್ಲಾನ್ ಮಾಡಬೇಕಾಗ್ತದೆ. ಮರಿ ಬರುವ ಮೊದಲನೇ ದಿನವೇ ನಾವು ಒಂದು ಸಣ್ಣ ಜಾಗವನ್ನು ಒಂದು ಬ್ರೂಡಿಂಗ್ ಅಂತ ಹೇಳ್ತೇವೆ, ಅದನ್ನು ರೆಡಿ ಮಾಡಿ ಅದರೊಳಗೆ ಪೇಪರ್ ಹಾಸಿ ಅದರ ಮೇಲೆ ನಾವು ಮರಿ ಬಿಡ್ತೇವೆ. ಮತ್ತೆ ಅದಕ್ಕೆ ಅಷ್ಟು ಶಾಖ ಬೇಕಾಗ್ತದೆ, ಅದಕ್ಕೆ ಇದು ಬಿಸಿ ಬೇಕಾಗ್ತಲ್ಲ, ಅದಕ್ಕೆ ನಾವು ಬಲ್ಬನ್ನು ಉಪಯೋಗಿಸಿ ನಾವು ಅದಷ್ಟು ಶಾಖ ಕೊಡ್ತೇವೆ. ಹಾಗೆ ಒಂದು 10 ದಿನ ನಾವು ಕರೆಕ್ಟ್ ಆಗಿ ನಾವು ಶಾಖ ಕೊಟ್ಟರೆ ಅದು ಮರಿ ಒಳ್ಳೆಯದಾಗಿ ಬೆಳವಣಿಗೆ ಬರ್ತದೆ. ಮತ್ತೆ ಅದಕ್ಕೆ ಆಹಾರ ನಮಗೆ ಕಂಪನಿಯವರು ಕೊಡ್ತಾರೆ ಅದನ್ನು, ಮತ್ತು ಅದರೊಟ್ಟಿಗೆ ನೀರು, ಅದಕ್ಕೆ ಬೇಕಷ್ಟು ನೀರು. ನೀರನ್ನು ಕೊಡುವ ಐಟಮ್ ಎಲ್ಲ ನಮಗೆ ಮಾರ್ಕೆಟಲ್ಲಿ ಸಿಗ್ತದೆ, ಅದರಲ್ಲಿ ನೀರು ಹಾಕಿ ಇಡ್ತೇವೆ. ಮತ್ತೆ ಅದಕ್ಕೆ ಫೀಡ್ ಹಾಕ್ಲಿಕ್ಕೆ ಕೂಡ ಫೀಡರ್ಸ್ ಸಿಗ್ತದೆ, ಅದನ್ನು ತಂದು ಅದನ್ನು ನಾವು ಫೀಡ್ ಹಾಕಿ ಕೊಡ್ತೇವೆ.
1: ಇವಾಗ ಒಂದು ಚಿಕ್ಕ ಮರಿ ಅಂದ್ರೆ ಎಷ್ಟು ದಿವಸದ ಮರಿ?
2: ಅದು ಡೇ ಓಲ್ಡ್ ಮರಿ, ಒಂದು ದಿನದ್ದು.
1: ಹೌದು
2: ಹೌದು ಹೌದು.
1: ಈಗ ಅದು ಬಂದ ನಂತರ 10 ದಿವಸದ ತನಕ ನೀವು ಶಾಖವನ್ನು
2: ನಂತರ ಅದಕ್ಕೆ ಶಾಖ ಅಷ್ಟು ಅಗತ್ಯವಿಲ್ಲ, ಹತ್ರ ಅದ ಸ್ಪೇಸ್ ಸ್ವಲ್ಪ ಜಾಸ್ತಿ ಕೊಟ್ಟು ಅದು ದೊಡ್ಡದಾಗುವ ಪ್ರಕಾರ ನಾವು ಅದನ್ನು ಜಾಗವನ್ನು ಇನ್ಕ್ರೀಸ್ ಮಾಡಿಕೊಂಡೇ ಬರ್ತೇವೆ. ಲಾಸ್ಟ್ ಆಗುವ ಫುಲ್ ಶೆಡ್ ಅಲ್ಲಿ ನಾವು ಅದನ್ನು ಸ್ಪ್ರೆಡ್ ಮಾಡ್ತೇವೆ.
1: ಒಂದು ಸಾಮಾನ್ಯ ಒಂದು ದಿನದ ಮರಿ, ಸಣ್ಣ ಮರಿಯಿಂದ ತಂದ ನಂತರ ಅದು ನೀವು ಮಾರಾಟದ ದೃಷ್ಟಿಯಲ್ಲಿ ಮಾಡುವ ಕಾರಣ ಎಷ್ಟನೇ ದಿವಸದಲ್ಲಿ ಕೊಡುದು, ಹೇಗದು?
2: ಸಾಧಾರಣ ಒಂದು 35 ದಿನಕ್ಕೆ ರೆಡಿ ಆಗ್ತದೆ. 35 ದಿನದಲ್ಲಿ 2 kg 100 grams ಅಷ್ಟು ಬೆಳವಣಿಗೆ ಆಗ್ತದೆ.
1: ಒಂದು ಕೋಳಿ 2 kg 100 grams
2: 35 ದಿನದಕ್ಕೆ ಬರ್ತದೆ.
1: ಅಂದ್ರೆ ನೀವು ಹೇಗೆ ಆ ಬ್ಯಾಚ್ ಫುಲ್ ಅನ್ನು ಅದೇ ಕಂಪನಿಗೆ ಕೊಡುದಾ, ಹೇಗೆ?
2: ಮೊದಲು ಸ್ಟಾರ್ಟಿಂಗ್ ನಾನೇ ಮರಿ ಕೈಯಿಂದ ಹಣ ಹಾಕಿ ಮರಿ ತರ್ತಾ ಇದ್ದೆ, ಮತ್ತೆ ಅದಕ್ಕೆ ಆಹಾರ ಕೂಡ ನಾನೇ ಕೈಯಿಂದ ಹಣ ಹಾಕಿ ತರ್ತಾ ಇದ್ದೆ. ಆದರೆ ಅದು ಬರಬರುತ್ತಾ ಅದು ಈ ಕೋಳಿಯಲ್ಲಿ ರೇಟ್ ವೇರಿಯೇಷನ್ ಆಗುವುದು ತುಂಬ ಜಾಸ್ತಿ. ಇವತ್ತಿದ್ದ ರೇಟ್ ನಾಳೆ ಇಲ್ಲ, ಅದು ವೇರಿಯೇಷನ್ ಒಮ್ಮೆ ಕೆಲವೊಮ್ಮೆ 10 rupees ಕೂಡ ಆಚೆ ಈಚೆ ಆಗ್ತದೆ. ಈಗ ಕಿಲೋಕ್ಕೆ ಒಂದು 100 rupees ಇದ್ರೆ ನಮ್ಮ ಕೋಳಿ ಕೊಡ್ಲಿಕ್ಕೆ ಆಗುವಾಗ ಅದು 90 rupees 80 rupees 70 rupees ಬರ್ತದೆ. ಹಾಗೆ ನಾನು ಸ್ವಲ್ಪ ಅದರಲ್ಲಿ ನಾನು ನಷ್ಟ ಅನುಭವಿಸಿದೆ. ಹಾಗೆ ಮೆಲ್ಲನೆ ನಾನು ಇದನ್ನು ಇಂಟರ್ಗೇಷನ್ ಟೈಪಿಗೆ ನಾನು ಅದನ್ನು ಕೊಂಡೋದೆ. ಅದಂತೇಳಿದ್ರೆ ಕೆಲವು ಒಂದು ಕಂಪನಿ ನಮಗೆಲ್ಲ ಕೋಳಿ ಮರಿ ಅದಕ್ಕೆ ಆಹಾರ ಅದಕ್ಕೆ ಮೆಡಿಸಿನ್ ಎಲ್ಲ ಒದಗಿಸ್ತದೆ. ನಾವು ಅದನ್ನು ಕೆಲಸ ಬೆಳೆಸಿದ್ರೆ ಆಯಿತು, ಅವರು ನಮ್ಮ ಪರ್ಫಾರ್ಮೆನ್ಸ್ ನೋಡಿ ನಮಗೆ ಕೆಜಿ ಲೆಕ್ಕದಲ್ಲಿ 7 rupees 8 rupees 9 rupees ಹಾಗೆ ಕೊಡ್ತಾರೆ.
1: ಅಂದ್ರೆ ಒಂದು ಕೋಳಿಯನ್ನು ನೋಡಿ ಹೇಗಿದೆ ಅದರ ತೂಕ ಹೇಗಿದೆ ಅದನ್ನು ಹೊಂದಿಕೊಂಡು ನಿಮಗೆ ಹಣ ಕೊಡ್ತಾರೆ.
2: ಹೌದು, ಕೋಳಿಯಲ್ಲಿ FCR ಅಂತ ಹೇಳ್ತಾರೆ, ಫೀಡ್ ಕನ್ಸಪ್ಷನ್ ರೇಷಿಯೋ. ಅದಂತೆ ಕಮ್ಮಿ ಫೀಡ್ ತಿಂದು ಜಾಸ್ತಿ ಬೆಳವಣಿಗೆ ಬರಬೇಕು. ಎಷ್ಟು ಕಮ್ಮಿ ಫೀಡ್ ಹೋಗಿದೆ ಅಷ್ಟು ನಮ್ಮ ಪರ್ಫಾರ್ಮೆನ್ಸ್ ಒಳ್ಳೆಯಿದೆ ಅಂತ ಲೆಕ್ಕ. ಹಾಗೆ ಅವರಿಗೆ ಕೂಡ ಅದರಲ್ಲಿ ಲಾಭ ಆಗ್ತದೆ. ಹಾಗೆ ಅವರಿಗೆ ನಾವು ಹೆಚ್ಚಿನ ಲಾಭ ಮಾಡಿಕೊಟ್ರೆ ನಮಗೂ ಕೂಡ ಅವರು ಕೆಜಿಯಲ್ಲಿ 1 rupees 50 paise ಹಾಗೆ ಜಾಸ್ತಿ ಕೊಡ್ತಾರೆ ನಮಗೆ.

0: ಸರ್, ಅದೀಗ ಹೇಳಿದ್ರಲ್ಲ ಕಡಿಮೆ ತಿನಿಸಿನಲ್ಲಿ ಹೆಚ್ಚು ಬೆಳವಣಿಗೆ ಬರಬೇಕು, ಅದು ಯಾವ ರೀತಿ ಮಾಡಬೇಕಾಗ್ತದೆ?
1: ಅದಕ್ಕೆ ನಾವು ತಯಾರಿ ಕೋಳಿ ಮರಿ ಬರುವ ಮೊದಲೇ ಮಾಡಬೇಕಾಗ್ತದೆ. ನಾವು ಮನೆ ನಮ್ಮ ಎಷ್ಟು ಕ್ಲೀನ್ ಆಗಿರ್ತೇವೋ ಅಷ್ಟೇ ಶುಚಿತ್ವ ಇದಕ್ಕೂ ಕೂಡ ಮುಖ್ಯ. ಎಷ್ಟು ನಾವು ಫಾರ್ಮ್ ಶುಚಿಯಾಗಿರ್ತೇವೋ ಅಷ್ಟು ಕೋಳಿ ಆರೋಗ್ಯವಾಗಿ ಒಳ್ಳೆ ಪುಷ್ಟಿಯಾಗಿ ಬರ್ತದೆ. ರೋಗಬಾಧೆ ಕಮ್ಮಿ ಆಗುತ್ತದೆ. ನಾವು ಅದಕ್ಕೆ ಕೊಡುವ ನೀರು ಕೂಡ ಎಲ್ಲ ಕ್ಲೀನ್ ಆಗಿ ನೀರು ಕೊಡಬೇಕಾಗ್ತದೆ. ಆ ನೀರು ಕೊಡುವ ಪಾತ್ರೆಯನ್ನು ದಿನಕ್ಕೆ ಎರಡು ಸಲ ತೊಳಿಬೇಕು. ಹಾಗೆಲ್ಲ ಮಾಡಿದರೆ ಮತ್ತೆ ಒಂದು ಬ್ಯಾಚ್ ಖಾಲಿಯಾದ ನಂತರ ಅದರ ಗೊಬ್ಬರ ತೆಗೆದು ಅದಕ್ಕೆ ಸುಣ್ಣ ಕುಮ್ಮಾಯ ಅಂತ ಹೇಳ್ತಲ್ಲ ಅದನ್ನು ಫುಲ್ಲು ಹೊಡೆದು ಒಂದು 10-15 ದಿನ ಆದರೂ ಗೂಡಿಗೆ ಫುಲ್ ವಿರಾಮ ಕೊಡಬೇಕು, ರೆಸ್ಟ್ ಕೊಡಬೇಕು, ಖಾಲಿ ಬಿಡಬೇಕು ಗೂಡು. ಅದರ ಎಡೆಯಲ್ಲಿ ಕೆಲವು ಸ್ಪ್ರೇ ಎಲ್ಲ ಸಿಗ್ತದೆ, ಅದನ್ನೆಲ್ಲ ಸ್ಪ್ರೇ ಮಾಡಿ ಶೆಡ್ಡಲ್ಲಿದ್ದ ಎಲ್ಲ ಕೀಟಾಣುಗಳು ನಾಶ ಮಾಡಿದ ಮೇಲೆ ಪುನಃ ನಾವು ಮರಿ ಹಾಕಿದರೆ ಆ ಮರಿ ಒಳ್ಳೆ ಆರೋಗ್ಯದಾಯಕವಾಗಿ ಬಂದು ಒಳ್ಳೆ ಬೆಳವಣಿಗೆ ಬರ್ತದೆ.
0: ಇವಾಗ ಒಂದು ವೇಳೆ ಯಾವ್ದಾದ್ರು ಒಂದು ಕೋಳಿಗೆ ಒಂದು ರೋಗ ಬಂದ್ರೆ ಯಾವ ರೀತಿ ಅದನ್ನು ಹತೋಟಿ ಮಾಡ್ಲಿಕ್ಕೆ?
1: ಅದಕ್ಕೆ ಬೇಕಾದಷ್ಟು ಮೆಡಿಸಿನ್ಸ್ ಮಾರ್ಕೆಟ್ ಅಲ್ಲಿ ಇದೆ. ಅಲ್ಲ, ನಾವು ಈಗ ಒಂದು ರೋಗ ಬಾಧೆ ಸ್ಟಾರ್ಟ್ ಹೋಗುವಾಗ ನಮಗೆ ಕೋಳಿ ನೋಡುವಾಗಲೇ ಗೊತ್ತಾಗ್ತದೆ, ಮತ್ತೆ ಅದರ ಮೊಟ್ಟೆಯಲ್ಲಿ ಸ್ಟಾರ್ಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸಾಯ್ಲಿಕ್ಕೆ. ಆ ಕೋಳಿ ಮರಿಯನ್ನು, ಸತ್ತ ಕೋಳಿ ಮರಿಯನ್ನು ನಾವು ತೆಕ್ಕೊಂಡು ನಾವೀಗ ಸಾಧಾರಣ ಹೋಗುವ ಡಾಕ್ಟರ್ ಮನೋಹರ್ ಉಪಾಧ್ಯಾಯ ಅಂತೇಳಿ ಮಂಗಳೂರು ನಾಗೂರಿಯಲ್ಲಿದ್ದಾರೆ, ಅವರು ಫೇಮಸ್ ಡಾಕ್ಟರ್. ಅಲ್ಲಿ ಕೊಂಡೋಗಿ ಆ ಡಾಕ್ಟ್ರಿಗೆ ಕೊಟ್ಟರೆ ಅವರು ಅದನ್ನು ಪೋಸ್ಟ್ ಮಾರ್ಟಮ್ ಮಾಡಿ ಅದಕ್ಕೆ ಏನು ಕಾರಣ ಹೇಳಿ ಅವರೇ ಮೆಡಿಸಿನ್ ಬರೆದು ಕೊಡ್ತಾರೆ. ಆ ಪ್ರಕಾರವಾಗಿ ನಾವು ಮದ್ದು ನೀಡುತ್ತೇವೆ.
0: ಔಷಧಿಯನ್ನು ತಂದು ಅದನ್ನು ಯಾವ ರೀತಿ ಬಳಸಬೇಕಾಗ್ತದೆ?
1: ಔಷಧಿಯನ್ನು ತಂದು ನಾವು ನೀರಲ್ಲಿ ಮಿಕ್ಸ್ ಮಾಡಿ ಅದರ ಪ್ರಮಾಣವನ್ನು ಡಾಕ್ಟರ್ ಹೇಳ್ತಾರೆ.
0: ಅಲ್ಲದೆ ಗೂಡಿಗೆ ಸ್ಪ್ರೇ ಮಾಡುದಂತೇನಿಲ್ಲ,
1: ಕೆಲವೊಮ್ಮೆ ಕೊಡ್ತಾರೆ ಡಾಕ್ಟರ್ ಸ್ಪ್ರೇ ಮಾಡ್ಲಿಕ್ಕೆ ಕೂಡ ಹೇಳ್ತಾರೆ.
0: ಸಾಮಾನ್ಯವಾಗಿ ಕೋಳಿಗಳಲ್ಲಿ ಕಾಣಿಸುವಂತಹ ರೋಗಗಳು ಯಾವುವು?
1: ಪ್ರಧಾನವಾಗಿ ಸಿಆರ್ಡಿ ಅಂತ ಹೇಳಿದ್ರೆ ಒಂದು ಕಫ ತುಂಬಿದ ಹಾಗೆ ಆಗ್ತದೆ. ಅದು ಮತ್ತೆ ಅದಕ್ಕೆ ಫೀಡ್ ಕನ್ಸಂಪ್ಷನ್ ಕಮ್ಮಿ ಆಗ್ತದೆ, ತಿನ್ನೋದು ಕೂಡ ಕಮ್ಮಿ ಆಗ್ತದೆ, ಬೆಳವಣಿಗೆ ಕೂಡ ಅದರಲ್ಲಿ ಕುಂಠಿತಾಗ್ತದೆ. ಮತ್ತೆ ಕೆಲವು ಮಾರಕವಾದ ರೋಗ ಕೂಡ ಇದೆ, ಒಂದು ರಾಣಿ ಗೇಟ್ ಅಂತ ಒಂದು ರೋಗ ಇದೆ. ಅದು ಎಲ್ಲಿಯಾದರೂ ಬಂದರೆ ಮತ್ತೆ ಫುಲ್ ಶೆಡ್ ಹೋಯಿತು, ಕಂಪ್ಲೀಟ್ ಎಷ್ಟು ಕೋಳಿ ಇದೆ ಕಂಪ್ಲೀಟ್ ನಾಶ ಆಗಿ ಹೋಗ್ತದೆ. ಈಗ ರೋಗ ಬರದ ಹಾಗೆ ನಾವು ಕೆಲವು ವ್ಯಾಕ್ಸಿನ್ ಎಲ್ಲ ನಾವು ಕೊಡಬೇಕಾಗ್ತದೆ. ಅದು ಮರಿ ಬಂದು ಮೊದಲ ವ್ಯಾಕ್ಸಿನ್ ನಾವು 6ನೇ ದಿನದಲ್ಲಿ ಕೊಡ್ತೇವೆ. ವ್ಯಾಕ್ಸಿನ್ ಅಂತ ಹೇಳಿದ್ರೆ ಇಂಜೆಕ್ಷನ್ ಅಲ್ಲ, ಮದ್ದು ಸಿಗ್ತದೆ, ಅದನ್ನು ನೀರಲ್ಲಿ ಮಿಕ್ಸ್ ಮಾಡಿ ನಾವು ಮರಿಗೆ ಕುಡಿಲು ಕೊಡ್ತೇವೆ. ಅದಾದ ನಂತರ ನೆಕ್ಸ್ಟ್ ವ್ಯಾಕ್ಸಿನ್ 11ನೇ ದಿನಕ್ಕೆ, 11ನೇ ದಿನದಲ್ಲಿ ಪುನಃ ಇನ್ನೊಂದು B2K ಅಂತ ಹೇಳ್ತಾರೆ ಅದಕ್ಕೆ, ಆ ವ್ಯಾಕ್ಸಿನ್ ಕೊಡ್ತೇವೆ. ಈ ವ್ಯಾಕ್ಸಿನ್ ನಾವು ಕರೆಕ್ಟಾಗಿ ಕೊಟ್ಟರೆ ಸಾಧಾರಣ ಒಂದು 80% ರೋಗ ಬಾಧೆ ಕಮ್ಮಿ ಆಗ್ತದೆ.
0: ಇದರಲ್ಲಿ ಇವಾಗ ನೀರಿನಲ್ಲಿ ಹಾಕಿ ಕೊಡುದು ಅಂತ ಹೇಳಿದ್ರೆ ಅದು ಪ್ರತಿಯೊಂದಕ್ಕೂ ತಲುಪ್ತದ ವ್ಯಾಕ್ಸಿನ್, ಹೇಗೆ ಅದು ಯಾವ ರೀತಿ?
1: ಹೌದು, ಎಲ್ಲ ಮರಿ ಅದು ಕುಡಿತದೆ. ಒಂದು 2 ಗಂಟೆವರೆಗೆ ಟೈಮ್ ಇದೆ ಅದಕ್ಕೆ, ಅದರ ನಂತರ ಅದು ನಿಷ್ಪ್ರಯೋಜಕ ಆಗ್ತದೆ ಆ ಮೆಡಿಸಿನ್, ಅದರೊಳಗೆ ಕುಡಿದು ಮುಗಿಸ್ಬೇಕು. ಹೌದು ಹೌದು ಹೌದು. ಅಂತ ಹೇಳಿದ್ರೆ ನಾವು ನೀರಿಡ್ತೇವಲ್ಲ ಡ್ರಿಂಕರ್ ಅಂತ ಹೇಳ್ತೇವೆ ಅದಕ್ಕೆ ನಾವು, ಅದೊಂದು ಒಂದು 500 ಮರಿಯ ಒಂದು ಬ್ಯಾಚ್ ಇದ್ರೆ ಅದೊಂದು 10 ಡ್ರಿಂಕರ್ಸ್ ಎಲ್ಲ ಇರ್ತದೆ, ಎಲ್ಲಾ ಮರಿಗೆ ಅದು ತಲುಪ್ತದೆ.
0: ಸರಿ, ಇವಾಗ ಡ್ರಿಂಕರ್ಸ್ ಅಂತ ಹೇಳಿದ್ರೆ ಅದರ ಬಗ್ಗೆ ಸ್ವಲ್ಪ ಹೇಳ್ತೀರಾ?
1: ಇದು ಮರಿ ಸಂದಿರುವಾಗ ಅದಕ್ಕೆ ನೀರು ಕೂಡ ಕಮ್ಮಿ ಸಾಕಾಗುತ್ತೆ. ಆ ಕಾರಣ ನಾವು ಡ್ರಿಂಕರ್ ಅಂತ ಹೇಳಿದ್ರೆ ಒಂದು 2-3 ಲೀಟರ್ ನೀರು ಹಿಡಿಯುವ ಒಂದು ಪಾತ್ರೆ ನೀರಿನದು, ಅಂಥದ್ದನ್ನು ಉಪಯೋಗಿಸ್ತೇವೆ. ಮರಿ ದೊಡ್ಡದಾದ ಹಾಗೆ ಅದಕ್ಕೆ ನೀರಿನ ಪ್ರಮಾಣ ಕೂಡ ಜಾಸ್ತಿ ಆಗುತ್ತೆ, ಅದಕ್ಕೆ ಜಾಸ್ತಿ ಬೇಕಾಗುತ್ತೆ. ಆದ ಕಾರಣ ನಾವು ಆಟೋಮೆಟಿಕ್ ಡ್ರಿಂಕರ್ ಅನ್ನು ಉಪಯೋಗಿಸ್ತೇವೆ. ಆಟೋಮೆಟಿಕ್ ಡ್ರಿಂಕರ್ಸ್ ಅಂದರೆ ಒಂದು ಡ್ರಿಂಕರ್ಗೆ ನೀರು ಬಂದು ನಮ್ಮ ಟ್ಯಾಂಕಿಂದ ಕನೆಕ್ಷನ್ ಕೊಟ್ಟರೆ ನೀರು ಬಂದು ಬೀಳ್ತದೆ. ಆ ಡ್ರಿಂಕರ್ ಏನು ತುಂಬುತ್ತದೆ ಆಗ ಆ ಡ್ರಿಂಕರ್ಗೆ ಬೀಳುವ ನೀರು ತನ್ನಷ್ಟೇ ಆಫ್ ಆಗ್ತದೆ, ಆಟೋಮ್ಯಾಟಿಕ್ ಆಗಿ ಆಫ್ ಆಗ್ತದೆ. ಆ ನೀರು ಕೋಳಿಗಳು ಕುಡಿಯುವಾಗ ಕಮ್ಮಿ ಆದ ಹಾಗೆ ಅದಕ್ಕೆ ನೀರು ಬೀಳ್ತಾ ಇರ್ತದೆ. ಹಾಗೆ
0: ನಾವು ಒದಗಿಸಬೇಕು ಅಂತಿಲ್ಲ,
1: ಇಲ್ಲ
0: ಖಾಲಿ ಆದಾಗೆ ಅದರಷ್ಟೇ.
1: ನಾವು ಟ್ಯಾಂಕ್ ಫಿಲ್ ಮಾಡಿದ್ರೆ ಆಯ್ತು.
0: ಇವಾಗ ಒಂದು ಸಣ್ಣ ಮರಿಯಿಂದ ಹಿಡಿದು 35 ದಿವಸಗಳ ತನಕದ ಕೋಳಿಯ ಒಂದು ಪ್ರಯಾಣ, ಜೀವನದ ಒಂದೊಂದು ಹಂತಗಳಿರ್ತಾವಲ್ಲ, ಆ ಸಮಯದಲ್ಲಿ ಎಷ್ಟೆಷ್ಟು ಆಹಾರ ಕೊಡಬೇಕಾಗ್ತದೆ?
1: ನಾವೀಗ ಒಂದು ಕೋಳಿ ಮರಿ ದೊಡ್ಡದಾಗುವವರೆಗೆ 3 ವಿಧದ ಆಹಾರವನ್ನು ನಾವು ಕೊಡ್ತೇವೆ. ಮರಿ ಬರುವಾಗ ಒಂದು ಪ್ರೀ ಸ್ಟಾರ್ಟರ್ ಅಂತ ಒಂದು ಫೀಡ್ ಬರ್ತದೆ, ಅದನ್ನು ಒದಗಿಸ್ತೇವೆ. ಒಂದು ಸ್ವಲ್ಪ ದೊಡ್ಡದಾದ ಮೇಲೆ ಸ್ಟಾರ್ಟರ್ಗೆ ನಾವು ಹೋಗ್ತೇವೆ. ಮರಿಗೆ ಒಂದು 25 ದಿನ ಆದ ನಂತರ ನಾವು ಫಿನಿಷರ್ ಅಂತೇಳಿ ಒಂದು ಟೈಪ್ ಫೀಡ್ ಬರ್ತದೆ, ಅದನ್ನು ಒದಗಿಸ್ತೇವೆ. ಇದು

0: ಮರಿಗೆ ನಾವು ಒಂದು ಫೀಡರ್ ಅಂತ ಹೇಳ್ತೇವೆ, ಒಂದು ಫೀಡ್ ಹಾಕುವ ಪಾತ್ರೆ. ಅದೊಂದು 70 ಮರಿಗೆ ಒಂದು ಲೆಕ್ಕದಲ್ಲಿ ನಾವು ಒದಗಿಸ್ತೇವೆ, ಅದರಲ್ಲಿ ನಾವು ಫೀಡ್ ಹಾಕಿ ಕೊಡ್ತೇವೆ ಮರಿಗೆ.
1: ಅದರಲ್ಲಿ ಸಾಮಾನ್ಯ ಈ ಆಹಾರದಲ್ಲಿ ಎಂತ ಇರ್ತದೆ?
0: 90% ಜೋಳ, 90% ಜೋಳ ಅದಿರುತ್ತದೆ, ಮತ್ತೆ ಕೆಲವು ಮೆಡಿಸಿನ್, ಕೆಲವು ವಿಟಮಿನ್ಸ್ ಎಲ್ಲ ಅದಕ್ಕೆ ಆ್ಯಡ್ ಮಾಡಿ ನಮಗೆ ಅವರು ಒದಗಿಸ್ತಾರೆ.
1: ಇವಾಗ ಸಾಮಾನ್ಯ ಒಂದು ವರ್ಷದಲ್ಲಿ ಸಾಮಾನ್ಯ ಎಷ್ಟು ಬ್ಯಾಚ್ ನಿಮಗೆ ಮಾಡ್ಲಿಕ್ಕೆ?
0: ಒಂದು ಬ್ಯಾಚಿಗೆ ಸಾಧಾರಣ ಒಂದು 50 ದಿನ ಬೇಕಾಗ್ತದೆ, ಹಾಗೆ ಒಂದು ಮ್ಯಾಕ್ಸಿಮಮ್ 7 ಬ್ಯಾಚಸ್ ಮಾಡ್ಬೋದು ಒಂದು ವರ್ಷದಲ್ಲಿ, ಅವರೇಜ್ ಆಗಿ 6-6.
1: ಇದರಲ್ಲಿ ನೀವು ಮಾತ್ರ ಮಾಡ್ತೀರಾ ಅಥವಾ ಕಾರ್ಮಿಕರು ಇದಕ್ಕೆ ಬೇಕಾಗ್ತದೆ ಹೇಗೆ?
0: ಇಲ್ಲ, ನಾನೊಬ್ಬನೇ. ಕೋಳಿ ಖಾಲಿ ಆದ ಮೇಲೆ ಏನು ಗೊಬ್ಬರ ಏನು ತೆಗೆಯಲಿಕ್ಕೆ ಇರ್ತದೆ, ಆಗ ನಾವು ಒಂದು ಇಬ್ಬರು ಕಾರ್ಮಿಕರನ್ನು ನಾನು ತಗೊಳ್ತೇನೆ, ಅದು ಬಿಟ್ಟರೆ ಬಾಕಿ ಕೆಲಸ ನಾನೇ ಮಾಡಿ.
1: ಇದರಲ್ಲಿ ನೀವು ಕೋಳಿ ಗೊಬ್ಬರ ತಯಾರು ಮಾಡ್ತೀರಿ ಅಂತ ಹೇಳಿದ್ರಿ, ಯಾವ ರೀತಿಯಾಗಿ ಇದನ್ನು ಒಂದು ಬ್ಯಾಚ್ ಮುಗಿದ ನಂತರ ತೆಗಿತೀರಾ, ಹೇಗದು?
0: ಹೌದು, ನಾವು ಈಗ ಮರಿ ಬರುವಾಗ ನಾವು ಅದಕ್ಕೆ ಶೆಡ್ಡಿನ ಮೇಲೆ ಮರದ ಹುಡಿಯನ್ನು ನಾವು ಹಾಸ್ತೇವೆ, ಹಾಗೆ ಯಾವಾಗಲೂ ಕೂಡ ಅದರ ಮೇಲೆ ನಾವು ಗಲೀಜಾಗದ ಹಾಗೆ ಮರದ ಹುಡಿ ಹಾಕಲೇಬೇಕಾಗ್ತದೆ. ಅದು ಕ್ರಮೇಣ ಗೊಬ್ಬರ ಆಗಿ ಪರಿವರ್ತನೆ ಆಗ್ತದೆ. ಅದು ಕೋಳಿ ಖಾಲಿ ಆದ ಮೇಲೆ ನಾವು ಗೊಬ್ಬರ ಕಂಪ್ಲೀಟ್ ತೆಗೆದು, ನನ್ನಲ್ಲಿ ಈಗ ಕೃಷಿ ಇದ್ದ ಕಾರಣ ಒಂದು 80% ಗೊಬ್ಬರ ನನಗೆ ಬೇಕಾಗ್ತದೆ. ಮಿಕ್ಕುಳಿದ ಗೊಬ್ಬರ ನಾನು ಹೊರಗೆ ಒಂದು ಗೋಣಿಗೆ, ಒಂದು 50 ಕೆಜಿಯ ಬ್ಯಾಗ್ನ ಒಂದು ಗೋಣಿಗೆ ನಾವು 100 ರೂಪಾಯಿ ಲೆಕ್ಕದಲ್ಲಿ ಮಾರಾಟ ಮಾಡ್ತೇವೆ.
1: ನೀವು ಹೇಳಿದ್ರೆ ಮರದ ಹುಡಿಯನ್ನು ಹಾಕ್ತೀರಿ ಅಂತ, ಅದು ಹಾಕಿ ಹಾಕಿ ಏನು ಅಂದ್ರೆ ತೆಗೆಯೋದಿಲ್ಲ, ನಂತರವೇ ತೆಗೆಯೋದು, ಮೇಲೆ ಮೇಲೆ ಹಾಕ್ತಾ ಹೋಗುದಾ?
0: ಹೌದು, ಮೇಲೆ ಮೇಲೆ ಹಾಕ್ತಾ ಹೋಗ್ತೇವೆ, ಏನು ಕೋಳಿ ಖಾಲಿ ಆಗ್ತದೆ ಅದ ನಂತರ ನಾವು ಕಂಪ್ಲೀಟ್ ಆಗಿ ತೆಗಿತೇವೆ.
1: ಶುಚಿ ಮಾಡುವ ಸಮಯದಲ್ಲಿ ಅದನ್ನು ತೆಗೆದು ಮತ್ತೆ ಎಲ್ಲ ಸ್ಪ್ರೇ ಮಾಡಿ ಮತ್ತೊಂದು ಬ್ಯಾಚ್ ನೀವು 15 ದಿವಸದ ನಂತರ ತಯಾರು ಮಾಡಿ ಕೊಡ್ತೀರಿ?
0: ಹೌದು, ತಯಾರು ಮಾಡ್ತೇವೆ.
1: ಬೆಳಗ್ಗೆ ಎಷ್ಟೊತ್ತಿಗೆ ಮಾಡ್ತೀರಿ ಅದನ್ನು ಸಮಯ ಕೊಡ್ತೀರಿ?
0: ನಾನು ಸಾಧಾರಣ ಬೆಳಿಗ್ಗೆ 6 ಗಂಟೆಗೆ ಫಾರ್ಮ್ನ ಕೆಲಸ ಸ್ಟಾರ್ಟ್ ಮಾಡ್ತೇನೆ, 1 ಗಂಟೆಯಲ್ಲಿ ಕೆಲಸ ಆಗ್ತದೆ. ಅದರ ನಂತರ ನಾನು ನನ್ನ ಇತರ ಕೃಷಿ ಕೆಲಸಕ್ಕೆ ಹೋಗ್ತೇನೆ, ಮತ್ತೆ ಸಂಜೆ 1-5 ಗಂಟೆಯಿಂದ 6 ಗಂಟೆ 1 ಗಂಟೆ ಇದಕ್ಕಾಗಿ ಮೀಸಲಿಡ್ತೇನೆ ಅಂತ ಸಮಯವನ್ನು.
1: ಅಂದ್ರೆ ದಿನದಲ್ಲಿ ಒಂದು 2 ಗಂಟೆ ನೀವು ಕೋಳಿ ಸಾಕಣೆ ಇದಕ್ಕೆ ಮೀಸಲಿಡ್ತೀರಿ? ಆ 1-1 ಗಂಟೆಗಳಲ್ಲಿ ಏನ್ ಮಾಡ್ತೀರಿ?
0: ನಾವು ಮೊದಲು ನೀರಿನ ಪಾತ್ರೆಯನ್ನು ಕಂಪ್ಲೀಟ್ ಆಗಿ ತೊಳಿಬೇಕಾಗ್ತದೆ, ಅದ ನಂತರ ಫೀಡ್ ಖಾಲಿ ಆಗಿರ್ತದೆ ಅದಕ್ಕೆ ಫೀಡ್ ಹಾಕಬೇಕು, ಮತ್ತೆ ಏನು ಮರದ ಹುಡಿಯನ್ನು ಹಾಕ್ಲಿಕ್ಕಿದೆ, ಇಲ್ಲಿ ನೀರು ಬಿದ್ದು ಸ್ವಲ್ಪ ಗಲೀಜಾಗಿದೆ, ಅಲ್ಲಿ ಮರದ ಹುಡಿ ಆಗಿ ಅಲ್ಲಿ ಕ್ಲೀನ್ ಮಾಡಿ. ನಾವು ಪ್ರತಿಯೊಂದು ಕೋಳಿ ಕೂಡ ನಾವು ಗಮನಿಸಬೇಕಾಗ್ತದೆ, ಏನಾದರೂ ರೋಗಬಾಧೆ ಇದೆ ಅಂತ ಸ್ಟಾರ್ಟಿಂಗ್ ಅಲ್ಲಿ ನಮಗೆ ಗೊತ್ತಾದ್ರೆ ಅದು ನಮಗೆ ನಿಯಂತ್ರಣ ಮಾಡಲಿಕ್ಕೆ ಭಾರಿ ಸುಲಭ ಆಗ್ತದೆ. ಆದ ಕಾರಣ ನಾವು ದಿನನಿತ್ಯ ಕೋಳಿಗಳನ್ನು ಗಮನಿಸಬೇಕಾಗ್ತದೆ, ಮತ್ತೆ ಶೆಡ್ ಕೂಡ ಅಷ್ಟೇ ಪರ್ಫೆಕ್ಟ್ ಇದ್ರೆ ಒಳ್ಳೆಯದು, ಇಲ್ಲ ಇದ್ರೆ ಆ ಸೈಡಿಗೆ ಮೆಶ್ ಏನು ಹಳತ್ತಾಗಿದ್ರೆ ಮತ್ತೆ ನಾಯಿಗಳ ಕಾಟ ಕೂಡ ತುಂಬಾ ಜಾಸ್ತಿ ಇದೆ. ಆದ ಕಾರಣ ಅದು ತುಂಬಾ ಇಂಪಾರ್ಟೆಂಟ್ ಆಗಿ ನಾವು ಗಮನಿಸಬೇಕಾಗುತ್ತದೆ. ನಾವು
1: ಕೋಳಿ ಗೂಡು
0: ಮಾಡುವ ಕೋಳಿ ಗೂಡು ಸಾಧಾರಣ ಅದು ಉದ್ದ ಎಷ್ಟೇ ಇರ್ಬೋದು, ಏನು ತೊಂದರೆ ಇಲ್ಲ, ಆದರೆ ಅಗಲ ಮಾತ್ರ ಒಂದು ಮ್ಯಾಕ್ಸಿಮಮ್ ಒಂದು 20 ಫೀಟ್ ಒಳಗೆ, 18 ಫೀಟ್ ಅಷ್ಟೇ ಇದ್ರೆ ಸಾಕು. ಉದ್ದ ಎಷ್ಟು ತೆಕ್ಕೊಳ್ಳಿ, ಅಗಲ ಕಮ್ಮಿ ಮಾಡೋದು ಯಾಕಂತ ಹೇಳಿದ್ರೆ ನಮಗೆ ಗಾಳಿ ಪಾಸ್ ಆಗಬೇಕು, ಅದರ ನಡುವಿನಲ್ಲಿ ಇದು ಏನು ಗ್ಯಾಸ್ ಉತ್ಪಾದನೆ ಆಗ್ತದೆ, ಅಮೋನಿಯಂ ಈ ಗೋಲಿ ಗೊಬ್ಬರ ಉಂಟಲ್ಲ ಅದರೊಳಗೆ, ಅದು ಕಂಪ್ಲೀಟ್ ಆಗಿ ಹೊರಗೆ ಹೋಗ್ಬೇಕು. 1 ಗಂಟೆಯಿಂದ ಬಂದ ಗಾಳಿ ಇನ್ನೊಂದು ಕಡೆ ಪಾಸ್ ಆಗ್ತದೆ, ಆಗ ಅಗಲ ಎಷ್ಟು ಕಮ್ಮಿ ಇದೆ ಅಷ್ಟು ಒಳ್ಳೆಯದು, ಉದ್ದ ಎಷ್ಟು ಇದ್ದರೂ ತೊಂದರೆ ಇಲ್ಲ. ಮತ್ತೆ ಹೈಟ್ ಕೂಡ ಹಾಗೆ, ಒಂದು ಮಳೆಗಾಲದಲ್ಲಿ ನೀರು ಏನು ಹಾಗೆ ಒಳಗೆ ಬರದಾಗೆ ಸ್ವಲ್ಪ ಹೈಟ್ ಮಾಡಬೇಕಾಗ್ತದೆ. ಮತ್ತೆ ನಾವು ಮಾಡುವ ಏನು ಶೀಟ್ ಹಾಕಿ ಮಾಡ್ಬೋದು, ಹಂಚು ಹಾಕಿ ಮಾಡ್ಬೋದು, ತೊಂದರೆ ಇಲ್ಲ. ಹಂಚಿನದು ಬೆಸ್ಟ್, ಯಾಕಂತೇಳಿದ್ರೆ ಬೇಸಿಗೆಗಾಲದಲ್ಲಿ ಬಿಸಿ ಅಷ್ಟು ಸಾಗುವುದಿಲ್ಲ ಕೋಳಿಗೆ. ಮತ್ತೆ ಅದಕ್ಕೆ ಸೈಡ್ಗೆ ಮಾರ್ಕೆಟಲ್ಲಿ ಮೆಶ್ ಸಿಗ್ತದೆ, ಅದು ಸ್ವಲ್ಪ ಒಳ್ಳೇದು ಹಾಕಿದ್ರೆ ಒಳ್ಳೇದು ಅನ್ಸ ನನಗೆ, ಸ್ವಲ್ಪ ಒಳ್ಳೆ ವೆರೈಟಿ ಹಾಕಿದ್ರೆ ಏನು ಪ್ರಾಣಿ ಒಳಗೆ ಬರಬಾರ್ದಲ್ಲ ರಕ್ಷಣೆಗೆ. ಅದಕ್ಕೆ ಗೋಡೆ 2 ಸೈಡ್ಗೆ ಮಾತ್ರ ಬರ್ತದೆ, ಇನ್ನು 2 ಸೈಡ್ ನಾವು ಫುಲ್ ಮೆಶೇ ಹಾಕ್ಬೇಕಾಗ್ತದೆ.
1: ಈಗ ನೀವು ಹೇಳಿದ್ರಲ್ಲ ಸ್ಪೇಸ್ ದೊಡ್ಡದಾಗಿ ಮಾಡ್ಬೇಕು ಅಂತ, ಇದಕ್ಕೇನಾದ್ರೂ ಅಳತೆ ಯಾವ ರೀತಿ ಒಂದು ಇದರಲ್ಲಿ ಎಷ್ಟು ನಿಲ್ಬೇಕು ಹಾಗೇನಾದ್ರೂ?
0: ಅದು ನಮಗೆ ನೋಡುವಾಗ ಗೊತ್ತಾಗ್ತದೆ. ಇದು ಈಗ ಚಳಿ ಆದ ಕಾರಣ ಸಣ್ಣ ಮರಿ ಇರುವಾಗ ಅಷ್ಟು ಸ್ಪೇಸ್ ಅನಗತ್ಯ ಇಲ್ಲ, ಸ್ವಲ್ಪ ಕಮ್ಮಿ ಸ್ಪೇಸ್ ಬೇಕಾಗ್ತದೆ. ಅದು ಮರಿ ಅದರ ಒಳಗೆ ದೊಡ್ಡದಾಗೂ ನಮಗೆ ಗೊತ್ತಾಗ್ತದೆ. ಅದು ಅದಕ್ಕೆ ಅನುಸಾರವಾಗಿ ನಾವು ಒಂದು ಶೀಟ್ ಅಡ್ಡಾಗಿಡ್ತೇವೆ, ಅದನ್ನು ಶೀಟ್ ದೊಡ್ಡ ದೊಡ್ಡದು ಮಾಡಿ ಬಂದುಕೊಂಡ್ರೆ ಆಯ್ತು.
1: ಈಗ ಒಂದು ಬ್ಯಾಚ್ ಅಲ್ಲಿ ಈಗ ನಿಮ್ಮಲ್ಲಿ 2,000 ಕೋಳಿಗಳು, ಅದು ಹೇಗೆ ಒಂದೊಂದು ಬ್ಯಾಚ್ ಒಟ್ಟಿಗೆ ಇರುದಾ ಹೇಗೆ?
0: ಹೌದು, ಒಟ್ಟಿಗಿರ್ತೇವೆ,
1: ಒಟ್ಟಿಗೆ.
0: ಹೌದು, ನನ್ನಲ್ಲಿ 1,002 ಶೆಡ್ ಇದೆ. ಫಸ್ಟಿಗೆ ನಾನು ಒಂದೇ ಶೆಡ್ ಅಲ್ಲಿ ಮರಿ ಹಾಕ್ತೇನೆ, ಮರಿಗೆ ಒಂದು 13 ದಿನ ಆದ ಕೂಡಲೇ ಅದರಲ್ಲಿ 1,000 ಮರಿಯನ್ನು ಇನ್ನೊಂದು ಶೆಡ್ಗೆ ಶಿಫ್ಟ್ ಮಾಡ್ತೇನೆ ನಾನು.

0: ಕೋಳಿ ಸಾಕಣೆ ನೀವು ಲಾಭದಾಯಕ ಅಂತ ಹೇಳ್ತೀರಿ?
1: ಈಗ ನನಗೆ ಈಗ ನಾನು ಇಂಟಗ್ರೇಷನ್ ಟೈಪ್ ಮಾಡ್ತೇನೆ ಅಂತ ಹೇಳಿದಾನಲ್ಲ, ಹಾಗೇಳಿದ್ರೆ ಎಲ್ಲ ಕಂಪನಿ ನಮಗೆ ಒದಗಿಸ್ತದೆ, ನಾವು ಕೆಲಸ ಮಾಡಿದ್ರೆ ಆಯ್ತು, ಅದರಲ್ಲಿ ನಾವು ಕೆಲಸ ಮಾಡಿದ ಕೋಳಿ ನಮಗೆ ಸಿಗ್ತದೆ.
0: ಸರ್, ಇದು ಊರಿನ ಕೋಳಿಗೂ ಈ ಬ್ರಾಯ್ಲರ್ ಕೋಳಿಗಿರುವ ವ್ಯತ್ಯಾಸ ಎಂತ, ಅಥವಾ ರುಚಿಯಲ್ಲಿ ಏನಾದರೂ ವ್ಯತ್ಯಾಸ ಇದೆ?
1: ನಮಗೆ ಈ ಕೋಳಿಯಲ್ಲಿ ನಮಗೆ ಮೊಟ್ಟೆ ಸಿಗುವುದಿಲ್ಲ, ಊರಿನ ಕೋಳಿ ಆದರೆ ಸ್ವಲ್ಪ ಸ್ಟ್ರಾಂಗ್ ಆಗಿರ್ತದೆ, ಊರಿನ ಕೋಳಿಗೆ ರೋಗಬಾಧೆ ಕಮ್ಮಿ, ಆದರೆ ಇದಕ್ಕೆ ರೋಗಬಾಧೆ ತುಂಬ ಹೆಚ್ಚು. ಮತ್ತೆ ಇದರ ಮಾಂಸವನ್ನು ಕೂಡ ಕೆಲವರಿಗೆ ಬ್ರಾಯ್ಲರ್ ಬೇಕಾಗ್ತದೆ, ಕೆಲವರು ಊರಿನ ಕೋಳಿಯನ್ನೇ ಇಷ್ಟಪಡ್ತಾರೆ.
0: ಕೋಳಿ ಸಾಕಣೆಯ ಬಗ್ಗೆ ನಿಮ್ಮ ಒಂದು ಮಾತುಗಳೇನು?
1: ಸಣ್ಣ ಪ್ರಮಾಣದಲ್ಲಿ ಕೃಷಿ ಎಲ್ಲ ಇರುವವರಿಗೆ ನಿಮಗೆ ಜಾಗ ಇದ್ರೆ ಒಂದು ಕೋಳಿ ಹೋಮ್ ಹಾಕಿದ್ರೆ ನಿಮಗೆ ಕೂಡ ಲಾಭದಾಯಕ, ನಿಮಗೆ ಬೇಕಾದ ಗೊಬ್ಬರ ನಿಮಗೆ ಮಾಡಬಹುದು, ಮತ್ತು ಇದಕ್ಕೆ ಜಾಸ್ತಿ ಸಮಯ ಕೂಡ ಅಗತ್ಯವಿಲ್ಲ, ದಿನಕ್ಕೆ ಒಂದು 2 ಗಂಟೆ ಒಳಗೆ, ಮ್ಯಾಕ್ಸಿಮಮ್ 2 ಗಂಟೆ ಒಳಗೆ ಟೈಮ್ ನೀವು ಇದಕ್ಕೆ ಒದಗಿಸಿ ಮತ್ತೆ ನಿಮಗೆ ನಿಮ್ಮ ಬೇರೆ ನಿಮ್ಮ ಕೆಲಸಗಳನ್ನು ಮಾಡಬಹುದು. ಆದ ಕಾರಣ ಇದೊಂದು ಕೃಷಿಕರಿಗೆ ಇದೊಂದು ಸೂಕ್ತ ಅಂತ ನನಗೆ ಅನಿಸ್ತದೆ.
0: ಸರ್, ನಿಮ್ಮ ಒಂದು ನಂಬರ್ ಹೇಳುವುದಾ?
1: 9037131157.
0: ಇದುವರೆಗೆ ನಮ್ಮ ಜೊತೆ ಕೋಳಿ ಸಾಕಣೆಯಲ್ಲಿ ತಮ್ಮ ಅನುಭವವನ್ನು ಇದುವರೆಗೆ ನಮ್ಮ ಜೊತೆ ಹಂಚಿಕೊಂಡವರು ಥಾಮಸ್ ವಿಲ್ಸನ್ ಕ್ರಾಸ್ತಾ ಇವರು. ತುಂಬಾ ಧನ್ಯವಾದಗಳು ಸರ್.
1: ನಿಮಗೂ ಕೂಡ ಧನ್ಯವಾದಗಳು.
2: ಇದುವರೆಗೆ ಬೇಳದ ಥಾಮಸ್ ವಿಲ್ಸನ್ ಕ್ರಾಸ್ತಾ ಅವರ ಕೋಳಿ ಸಾಕಣೆ ಅನುಭವ ಕುರಿತು ಸಂದರ್ಶನ ಕೇಳಿದಿರಿ. ಸಂದರ್ಶಕರು ರಜನಿ ಭಟ್.
3: ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇದು ಎಲ್ಲಿಯವರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ.
4: ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು.
3: ಅದು ಹೇಗೆ?
4: ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1800 1551 ಕರೆ ಮಾಡಿ.
5: ಇದು ಯಾರ ನಂಬರ್?
4: ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ.
3: ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು?
4: ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6ರಿಂದ ರಾತ್ರಿ 10 ಗಂಟೆವರೆಗೂ.
5: ಆದ್ರೆ ಬಹಳ ತಿನ್ನವರೆಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ?
4: ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1800 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್.
2: ಈಗ ಕೇಳಿ, ಗೇರು ಬೆಳೆಯ ಇಳುವರಿ ಸಮಯದಲ್ಲಿ ಹಾನಿ ಮಾಡುವ ಚಹಾ ಸೊಳ್ಳೆ ಕುರಿತು ಡಾಕ್ಟರ್ ಟಿಎನ್ ರವಿಪ್ರಸಾದ್ ಅವರೊಂದಿಗಿನ ಸಂದರ್ಶನ. ಇವರನ್ನು ಸಂದರ್ಶಿಸಿದವರು ಸಾವಿತ್ರಿ ಪೂರ್ಣಚಂದ್ರ.
6: ಪ್ರಿಯ ಕೇಳುಗರೆ, ಈಗ ನಮ್ಮ ಜೊತೆಗಿದ್ದಾರೆ ಭಾರತೀಯ ಕೃಷಿ ಸಂಶೋಧನಾ ಪರಿಷತ್ತು ICARನ ಅಂಗಸಂಸ್ಥೆಯಾಗಿರುವ ಪುತ್ತೂರಿನ ಮೊಟ್ಟೆ ತಡಕದಲ್ಲಿರುವ ಗೇರು ಸಂಶೋಧನಾ ನಿರ್ದೇಶನಾಲಯದಲ್ಲಿ ಕೀಟಶಾಸ್ತ್ರ ವಿಭಾಗದಲ್ಲಿ ಪ್ರಧಾನ ವಿಜ್ಞಾನಿಗಳಾಗಿರುವ ಡಾಕ್ಟರ್ ಟಿಎನ್ ರವಿಪ್ರಸಾದ್ ಅವರು. ಇವರು ಕಳೆದ 32 ವರ್ಷಗಳಿಂದ ಈ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರೀಗ ಗೇರು ಬೆಳೆಯ ಇಳುವರಿ ಸಮಯದಲ್ಲಿ ಹಾನಿ ಮಾಡುವ ಚಹಾ ಸೊಳ್ಳೆ ಕುರಿತಾಗಿ ಮಾತನಾಡ್ತಾರೆ. ಡಾಕ್ಟರ್ ಟಿಎನ್ ರವಿಪ್ರಸಾದ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
7: ಧನ್ಯವಾದಗಳು
6: ಸರ್. ಇದೀಗ ಗೇರು ಬೆಳೆಯ ಇಳುವರಿ ಸಮಯದಲ್ಲಿ ಹಾನಿ ಮಾಡುವ ಚಹಾ ಸೊಳ್ಳೆ ಕುರಿತಾಗಿ ಒಂದಷ್ಟು ಮಾಹಿತಿಗಳು, ನಿರ್ವಹಣೆಯ ವಿಧಾನ ಇತ್ಯಾದಿಗಳನ್ನು ತಿಳಿಸಬೇಕಾಗಿ ತಮ್ಮಲ್ಲಿ ಕೋರಿಕೆ.
7: ಸಂತೋಷ. ಮುಖ್ಯವಾಗಿ ಈ ಕಾರ್ಯಕ್ರಮಕ್ಕೆ ಗಮನ ಕೊಟ್ಟು ಕೇಳ್ತಾ ಇರತಕ್ಕಂಥ ಎಲ್ಲ ಗೇರು ಕೃಷಿಕರಿಗೆ ನನ್ನ ನಮಸ್ಕಾರಗಳು. ನೀವು ಕೇಳಿದಂತೆ ಗೇರು ಬೆಳೆಯಲ್ಲಿ ಬೆಳೆ ಬರುವ ಸಮಯದಲ್ಲಿ ಮುಖ್ಯವಾಗಿ ಹಾನಿ ಉಂಟು ಮಾಡತಕ್ಕಂಥ ಕೀಟಗಳಲ್ಲಿ ಪ್ರಮುಖವಾದದ್ದು ಚಹಾ ಸೊಳ್ಳೆ. ಹೆಚ್ಚಿನ ಜನಗಳಿಗೆ ಆಶ್ಚರ್ಯ ಆಗಬಹುದು, ಇದೇನಪ್ಪ ಗೇರು ಬೆಳೆಯಲ್ಲಿ ಮಾತಾಡುವಾಗ ಚಹಾ ಸೊಳ್ಳೆ ಅಂತ ಹೇಳ್ತದೆ ಅಂತ. ಕಾರಣ ಏನಿದಕ್ಕೆ ಈ ಒಂದು ಸಾಮಾನ್ಯ ಹೆಸರು ಬರಲಿಕ್ಕೆ ಕಾರಣ ಏನಂತ ಹೇಳಿದರೆ, ಇದೇ ಪ್ರಭೇದಕ್ಕೆ ಸೇರಿದ, ಸಮೀಪದ ಪ್ರಭೇದಕ್ಕೆ ಸೇರಿದಂತಹ ಹೆಲೋಪಿಲ್ಟಿಸ್ ಗುಂಪಿನ ಒಂದು ಕೀಟ ಚಹಾ ತೋಟದಲ್ಲಿ ತೀವ್ರವಾಗಿ ಹಾನಿ ಉಂಟು ಮಾಡುತ್ತದೆ. ಅದಕ್ಕೆ ನೀಡಿರತಕ್ಕಂಥ ಸಾಮಾನ್ಯ ಹೆಸರನ್ನೇ ನಾವು ಈ ಕೀಟಕ್ಕೆ ಕೂಡ ಬಳಸ್ತಾ ಇದ್ದೇವೆ. ಮುಖ್ಯವಾಗಿ ಈ ಕೀಟದ ಒಂದು ಪ್ರಭಾವ ಎಷ್ಟಿರ್ತದೆ ಅಂತ ಹೇಳಿದರೆ, ಕೆಲವೊಮ್ಮೆ ಇಳುವರಿಯ ಪ್ರಮಾಣ 50%-70% ಕಡಿಮೆ ಆಗುವ ಸಂಭವ ಕೂಡ ಉಂಟು. ವಾತಾವರಣದಲ್ಲಿ ಏರುಪೇರು ಆದರೆ ಕೆಲವೊಮ್ಮೆ 100%+ ಕೂಡ ನಿಮಗೆ ಇದರ ಹಾನಿ ಉಂಟಾಗುವಂತಹ ಸಾಧ್ಯತೆ ಇದೆ. ನಾನು ಇದರ ಕೆಲವು ವಿಷಯಗಳನ್ನು ವಿವರವಾಗಿ ನಿಮಗೆ ತಿಳಿಸ್ಕೊಡ್ತೇನೆ. ಎಲ್ಲ ಕೃಷಿಕರು ಇದನ್ನು ಗಮನ ಕೊಟ್ಟು ಕೇಳಿ ಆ ಪ್ರಕಾರವಾಗಿ ನೀವು ಅದನ್ನು ಸಮಯಕ್ಕೆ ಸರಿಯಾಗಿ ಅದರ ಒಂದು ಹತೋಟಿ ಅಥವಾ ನಿಯಂತ್ರಣ ಕ್ರಮಗಳನ್ನು ಕೈಗೊಂಡ್ರೆ ನಿಮಗೆ ತುಂಬ ಒಂದು ಪ್ರಯೋಜನಕಾರಿಯಾಗಿ ಪರಿಣಮಿಸುತ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.
6: ಈಗ ಈ ಚಹಾ ಸೊಳ್ಳೆ, ಇದರ ಹೆಸರಿನ ವ್ಯುತ್ಪತ್ತಿ ಹೇಗೆ ಅಂತ ಗೊತ್ತಾಯ್ತು. ಇದು ಅತ್ಯಂತ ಆತಂಕಕಾರಿ ಕೀಟ, ಇಳುವರಿಗೆ ನಷ್ಟ ಉಂಟು ಮಾಡುತ್ತದೆ ಅಂತ ಹೇಳಿದ್ರಿ ಸರ್. ಈ ಬೆಳೆ ಬರುವ ಹೊತ್ತಿಗೆ ಎಲೆಗಳು ಒಣಗಿ ಹೋಗ್ತವೆ, ಅದು ಚಹಾ ಸೊಳ್ಳೆ ಕೀಟದಿಂದಾಗಿ ಅಂತ. ಮತ್ತೆ ಇದು ಹೇಗೆಲ್ಲ ಹಾನಿ ಉಂಟು ಮಾಡ್ತದೆ ಅಂತ ತಿಳಿಸಿ ಸರ್.
7: ಮುಖ್ಯವಾಗಿ ಈ ಕೀಟದ ಹಾನಿಯ ಲಕ್ಷಣಗಳ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಾಧಾರಣವಾಗಿ

0: ಸಿಖರಲ್ಲಿ ಕಂಡು ಬರ್ತಕ್ಕಂಥ ಒಂದು ತೊಂದರೆ ಅಂತ ಹೇಳಿದ್ರೆ, ತೊಂದರೆ ಅಂತ ಹೇಳಲಿಕ್ಕಿಂತ ಹೆಚ್ಚಾಗಿ ಅವರಲ್ಲಿ ಒಂದು ಗಮನಿಸದೇ ಇರತಕ್ಕಂಥ ಅಂಶ ಏನಂತ ಹೇಳಿದರೆ, ಚಹಾ ಸೊಳ್ಳೆಯ ಹಾನಿಯ ಪ್ರಾಥಮಿಕ ಲಕ್ಷಣಗಳನ್ನು ಇವರು ಗುರುತಿಸೋದಕ್ಕೆ ತಪ್ಪಿ ಹೋಗ್ತದೆ. ಇದನ್ನು ಗುರುತಿಸದೆ ತದನಂತರ ನಾವೇನೇ ಕೀಟನಾಶಕದ ಸಿಂಪರಣೆ ಕೈಗೊಂಡರೂ ಕೂಡ ಅದು ಫಲಪ್ರದ ಆಗುವುದಿಲ್ಲ. ಮುಖ್ಯವಾಗಿ ಅಂತ ಹೇಳಿದ್ರೆ ಈ ಕೀಟದ ಹಾನಿಯ ಲಕ್ಷಣಗಳ ಬಗ್ಗೆ ಮೂಲತಃ ಹೇಳ್ತೇನೆ. ಈ ಕೀಟ ಇತರೆ ಕೀಟಗಳಂತೆ ಎಲೆ ಅಥವಾ ಯಾವುದೇ ಒಂದು ಭಾಗವನ್ನು ಕಚ್ಚಿ ತಿನ್ನುವ ಜಾತಿಗೆ ಸೇರಿದ್ದಲ್ಲ. ಇದು ಗಿಡದಲ್ಲಿ ಇರತಕ್ಕಂತಹ ಜೀವರಸವನ್ನು ಹೀರುತ್ತದೆ ಮತ್ತು ಆ ರಸ ಹೀರುವ ಸಂದರ್ಭದಲ್ಲಿ ತನ್ನ ಜೊಲ್ಲನ್ನು ಅಥವಾ ತನ್ನ ದೇಹದಿಂದ ಕೆಲವು ಕಿಣ್ವಗಳನ್ನು ಆ ಗಿಡದ ಒಳಕ್ಕೆ ಅದು ಸ್ರವಿಸ್ತದೆ. ಹೀಗೆ ಬಿಡುಗಡೆಗೊಳಿಸಿದಂಥ ಕಿಣ್ವಗಳು ಆ ಗಿಡದ ಎಲ್ಲ ಒಂದು ಜೀವಕೋಶಗಳನ್ನು ನಷ್ಟ ಉಂಟು ಮಾಡಿ ಆ ಭಾಗ ಒಣಗ್ತಾ ಬರ್ತದೆ. ಈ ಭಾಗ ಒಣಗಿದ ಮೇಲೆ ನಿಮಗೆಲ್ಲ ಗೊತ್ತಿರಬಹುದು, ಹೊಸದಾಗಿ ಚಿಗುರು ಬಂದ ನಂತರವೇ ಅದರಲ್ಲಿ ನಮಗೆ ಹೂಗೊಂಚಲು ಬರುವಂಥದ್ದು. ಯಾವಾಗ ಚಿಗುರು ಹಾನಿ ಆಗ್ತದೋ ಅದರಲ್ಲಿ ಹೂಗೊಂಚಲು ಬರುವ ಸಾಧ್ಯತೆ ಇಲ್ಲ. ಹಾಗಾಗಿ ನಮಗೆ ಆ ವರ್ಷದ ಬೆಳೆಗೆ ಇದು ತೀವ್ರವಾದ ಒಂದು ಧಕ್ಕೆ ಉಂಟು ಮಾಡುತ್ತದೆ. ಮುಖ್ಯವಾಗಿ ಅಂತ ಹೇಳಿದ್ರೆ ಇದರ ಜೀವನ ಕ್ರಮದ ಬಗ್ಗೆ ಹೇಳ್ತೇನೆ. ಇದು ಕೀಟ ತನ್ನ ಮೊಟ್ಟೆಗಳನ್ನು ಎಲೆಯ ಮೇಲ್ಭಾಗದಲ್ಲಿ ಇಡುವಂಥದ್ದಲ್ಲ. ಇದರ ಒಂದು ವಿಶೇಷತೆ ಏನಂತ ಹೇಳಿದ್ರೆ ತನ್ನ ಮೊಟ್ಟೆಯನ್ನು ಎಳತ್ತಾದಂಥ ಭಾಗದಲ್ಲಿ ಒಳಗೆ ಹುದುಗಿಸಿ ಇಡ್ತದೆ. ಅದು ಹುದುಗಿಸಿಟ್ಟಾಗ ಅದರಿಂದಲೇ ಜೀವಕೋಶಗಳ ನಡುವಿನಲ್ಲಿ ಇರತಕ್ಕಂಥ ತೇವಾಂಶವನ್ನು ಎಳ್ಕೊಂಡು ಮೊಟ್ಟೆಗಳು ಕೂಡ ಪುನಃ ಬೆಳೀತದೆ. ಅಲ್ಲಿಂದ ಬಂದ ಮರಿ ಹುಳುಗಳು ಸಾಧಾರಣ 15 ದಿವಸದಿಂದ 21 ದಿವಸದ ತನಕ ಕೀಟ ಮಾಮೂಲಿನಂತೆ ರಸ ಹೀರ್ಕೊಂಡು ದೊಡ್ಡದಾಗಿ ಬೆಳೀತದೆ. ಮತ್ತೆ ಇದು ಸಾಧಾರಣವಾಗಿ ಬೇಗ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹರಡುತ್ತದೆ. ಇದು ಅದರ ಹಾನಿಯ ಲಕ್ಷಣಗಳು. ಅಂದರೆ 1 ತಿಂಗಳ ಒಳಗಾಗಿ ಈ ಕೀಟ ಸಾಕಷ್ಟು ಹಾನಿ ಮಾಡುತ್ತದೆ. ಪ್ರತಿಯೊಂದು ಕೀಟವೂ ಕೂಡ ತನ್ನ ಜೀವನ ಚಕ್ರದಲ್ಲಿ ಕಡೇ ಪಕ್ಷ 100ರಿಂದ 150 ಚಿಗುರುಗಳನ್ನು ನಾಶ ಮಾಡುವ ಶಕ್ತಿಯನ್ನು ಹೊಂದಿರುತ್ತದೆ. ಹಾಗಾಗಿ ರೈತರು ಆಗಾಗ ತೋಟಗಳಿಗೆ ಈ ಬೆಳೆ ಬರುವ ಸಂದರ್ಭದಲ್ಲಿ ಹೋಗಿ ನೋಡಿಕೊಂಡು ಯಾವುದಾದರೂ ಚಿಗುರು ತಿಂದ ಭಾಗದಲ್ಲಿ ನಮಗೆ ಮುಖ್ಯವಾಗಿ ಕಾಣತಕ್ಕಂಥ ಒಂದು ಸೂಚನೆ ಅಥವಾ ಚಿಹ್ನೆ ಏನಂತ ಹೇಳಿದ್ರೆ ಕಪ್ಪು ಬಣ್ಣದ ಉದ್ದುದ್ದನೆ ಗೀಟುಗಳು ಕಾಣುತ್ತದೆ ಶುರುವಿನ ಹಂತದಲ್ಲಿ. ಆ ಹಂತದಲ್ಲಿಯೇ ನಾವು ಕಂದು ಅಥವಾ ಕಪ್ಪು ಬಣ್ಣದ ಗೀಟು ಕಾಣಿಸ್ತದೆ ಅಂತ ಗೊತ್ತಾದ ಕೂಡಲೇ ಅದಕ್ಕೆ ಸೂಕ್ತವಾದಂಥ ನಾವು ಸಿಂಪರಣಾ ಕ್ರಮಗಳನ್ನು ಕೈಗೊಳ್ಳಬೇಕು. ಆಗ ಇದರ ನಿಯಂತ್ರಣ ಬಹಳಷ್ಟು ಮಟ್ಟಿಗೆ ಸಾಧ್ಯ, ಇದನ್ನು ಮಾಡಲಿಕ್ಕೆ ಆಗ್ತದೆ. ಇದೊಂದನ್ನು ರೈತರು ಮುಖ್ಯವಾಗಿ ಗಮನಿಸಬೇಕು ಅಂತ ಹೇಳಿ ನಾನು ವಿನಂತಿಸ್ತೇನೆ.
1: ಸರ್, ನಿಯಂತ್ರಣ ಕ್ರಮಗಳು ಅಂತ ಹೇಳಿದ್ರಿ, ಯಾವ ರೀತಿಯಲ್ಲಿ ನಿಯಂತ್ರಣ ಮಾಡಬಹುದು? ಜೈವಿಕ ವಿಧಾನಗಳಿಂದ ನಿಯಂತ್ರಣ ಸಾಧ್ಯವಾ?
0: ಸಾಧಾರಣವಾಗಿ ನಾವು ಜೈವಿಕ ವಿಧಾನಗಳಿಂದ ನಿಯಂತ್ರಣ ಮಾಡೋದನ್ನು ತುಂಬಾ ಅಪೇಕ್ಷಿಸುತ್ತೇವೆ. ಹಾಗೆ ಒಂದು ಸಸ್ಯಜನ್ಯ ಕೀಟನಾಶಕಗಳಿಂದ ಕೂಡ ನಿಯಂತ್ರಣ ಮಾಡಲಿಕ್ಕೆ ನಾವು ಪ್ರಯತ್ನಗಳನ್ನು ಮಾಡಿದ್ದೇವೆ. ಇಲ್ಲಿ ನಾನು ಒಂದು ನಿಖರವಾದ ಮಾಹಿತಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ನಿಸರ್ಗದಲ್ಲಿ ಈ ಕೀಟದ ನಿಯಂತ್ರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಪರೋಪಜೀವಿಗಳಿದೆ, ಪರಭಕ್ಷಕಗಳಿದೆ. ಪರೋಪಜೀವಿ ಅಂತ ಹೇಳಿದ್ರೆ ಪ್ಯಾರಾಸೈಟ್ ಅಂತ ಹೇಳ್ತೇವೆ, ಪರಭಕ್ಷಕ ಅಂತ ಹೇಳಿದ್ರೆ ಪ್ರಿಡೇಟರ್ ಅಂತ ಹೇಳ್ತೇವೆ, ಹಾಗೆ ಬೊಟಾನಿಕಲ್ ಇನ್ಸೆಕ್ಟಿಸೈಡ್ ಸಸ್ಯಜನ್ಯ ಕೀಟನಾಶಕಗಳು, ಇವು ಮೂರು ಕೂಡ ನಮ್ಮ ಒಂದು ಪರಿಸರಕ್ಕೆ ಹಾನಿಯನ್ನು ಉಂಟು ಮಾಡದಂತಹ ಒಂದು ಕ್ರಮಗಳು. ಆದರೆ ದುರದೃಷ್ಟವಶಾತ್ ಈ ಕೀಟದ ಪರೋಪಜೀವಿಗಳು ಅದನ್ನು ನಾವು ಅಭಿವೃದ್ಧಿಪಡಿಸಬೇಕಾದರೆ ಹೆಚ್ಚು ಸಂಖ್ಯೆಯಲ್ಲಿ, ಕಾರಣ ಇದು ಅಷ್ಟು ಫಲಪ್ರದ ಆಗಿಲ್ಲ. ಕಾರಣ ಏನಂತ ಹೇಳಿದರೆ ಈ ಕೀಟ ನಾನು ಆಗಲೇ ತಿಳಿಸಿದಾಗೆ ಅದು ಮೊಟ್ಟೆಯನ್ನು ಸಸ್ಯದ ಒಳಭಾಗದಲ್ಲಿ ಇಡ್ತದೆ. ನಾವು ಸಸ್ಯದ ಒಳಭಾಗದಲ್ಲಿ ಇಟ್ಟ ಮೊಟ್ಟೆಗಳನ್ನು ಕತ್ತರಿಸಿ ನಮ್ಮ ಒಂದು ಸಂಶೋಧನಾ ಇದಕ್ಕೆ ಬಳಸಿಕೊಳ್ಳುವಾಗ ಮೊಟ್ಟೆಗಳು ಒಣಗಿಕೊಂಡು ಒಳಗಡೆ ಉತ್ಪತ್ತಿಯಾಗ್ತಕ್ಕಂಥ ಮರಿಗಳು ಅಂದರೆ ಈ ಪರೋಪಜೀವಿಯ ಮರಿಗಳು ಹೊರಗೆ ಬರಲಿಕ್ಕೆ ಆಗೋದಿಲ್ಲ, ಅಲ್ಲೇ ಸುರುಟಿ ಹೋಗ್ತದೆ. ಮತ್ತು ಇದು ಒಂದು ಕೀಟ ಒಂದು ಮೊಟ್ಟೆಯಲ್ಲಿ ಒಂದು 8-10 ಮೊಟ್ಟೆಯೋ ಅದಕ್ಕಿಂತ ಜಾಸ್ತಿ ಮೊಟ್ಟೆಯೋ ಇಟ್ಟರೆ ಪರೋಪಜೀವಿಗಳನ್ನು ನಾವು ಜಾಸ್ತಿ ಪ್ರಮಾಣದಲ್ಲಿ ನಿರೀಕ್ಷಿಸಬಹುದು. ಆದರೆ ಈ ಕೀಟದ ಒಂದು ನೈಸರ್ಗಿಕ ಕ್ರಿಯೆ ಪ್ರಕಾರ ಒಂದು ಮೊಟ್ಟೆಯಲ್ಲಿ ಒಂದು ಅಥವಾ ಹೆಚ್ಚಂದ್ರೆ 2 ಮೊಟ್ಟೆ ಮಾತ್ರ ಇಡುತ್ತದೆ. ಹಾಗಾಗಿ ನಮಗೆ ಇದನ್ನು ಸಾಕಷ್ಟು ಸಂಖ್ಯೆಯಲ್ಲಿ ಅಭಿವೃದ್ಧಿ ಮಾಡಿ ರೈತರಿಗೆ ನಾವು ಅದನ್ನು ಸರಬರಾಜು ಮಾಡಲಿಕ್ಕೆ ಆಗ್ತಾ ಇಲ್ಲ. ಇನ್ನೊಂದು ಅಂತ ಹೇಳಿದೆ ನಾನು ಏನಂದರೆ ಪರಭಕ್ಷಕ ಅಂತ ಹೇಳಿ, ಈ ಪರಭಕ್ಷಕಗಳಲ್ಲಿ ಸಾಧಾರಣವಾಗಿ ಜೇಡ ಮತ್ತು ರೆಡುವಿಡ್ ಕೀಟಗಳು ಸಾಧಾರಣವಾಗಿ ಸಿಗ್ತದೆ. ಜೇಡ ಸಾಧಾರಣವಾಗಿ ಏನಂತ ಹೇಳಿದ್ರೆ ಅದು ಇಂಥದ್ದೇ ಒಂದು ನಿಖರವಾದ ಒಂದು ಕೀಟವನ್ನು ತಿನ್ನಬೇಕು ಅಂತ ಅದಕ್ಕೆ ಏನೂ ಇಲ್ಲ, ಯಾವುದಾದ್ರೂ ಒಂದು ಕೀಟ ಸಿಕ್ಕಿದ್ರೆ ಅದನ್ನು ತಿಂತದೆ. ಅದೇ ರೀತಿ ಈ ರೆಡುವಿಡ್ ಕೀಟ ಕೂಡ ಹಾಗೆ ಚಹಾ ಸೊಳ್ಳೆಯನ್ನೇ ಅದು ಅಪೇಕ್ಷಿಸಿಕೊಂಡು ಹೋಗೋದಿಲ್ಲ. ಹಾಗಾಗಿ ಇವುಗಳನ್ನು ನಾವು ಎಷ್ಟೇ ಸಂಖ್ಯೆಯಲ್ಲಿ ಬಿಡುಗಡೆಗೊಳಿಸಿದ್ರು ಕೂಡ ಅದು ಪ್ರಯೋಜನಕಾರಿಯಾಗಿ ಆಗ್ತಾ ಇಲ್ಲ. ನಾವು ಸಾಕಷ್ಟು 8-10 ವರ್ಷಗಳ ನಿರಂತರ ಪ್ರಯತ್ನದ ಮೂಲಕ ಕಂಡುಕೊಂಡಂತಹ ಸತ್ಯ ಇದು. ಈಗ ಈ ವಿಷಯಕ್ಕೆ ಬರೋಣ. ಸಸ್ಯಜನ್ಯ ಕೀಟನಾಶಕಕ್ಕೆ ಬಂದಾಗ ಹಲವಾರು ಸಸ್ಯಜನ್ಯ ಕೀಟನಾಶಕಗಳು ಇದೆ, ಅವುಗಳನ್ನು ನಾವು ಪ್ರಯೋಗ ಮಾಡಿ ನೋಡಿದ್ದೇವೆ. ಮೂಲತಃ ಅದರ ಎಲೆಗಳಾಗಲಿ ಅಥವಾ ತೊಗಟೆ ಆಗಿರ್ಬೋದು ಅಥವಾ ಬೇರಿನ ಅಥವಾ ಹಣ್ಣಿನ ಎಕ್ಸ್ಟ್ರಾಕ್ಟ್ಸ್ ಅಂತ ಏನು ಹೇಳ್ತೀವಿ ಅಲ್ಲಿಂದ ನಾವು ತೆಗೆದುಕೊಂಡಂಥ ಕಷಾಯಗಳು ಅದನ್ನು ಸಿಂಪರಣೆ ಮಾಡುವಾಗ ಇವೆಲ್ಲ ಎಲ್ಲಿ ಪ್ರಯೋಜನಕಾರಿಯಾಗ್ತದೆ ಅಂತ ಹೇಳಿದರೆ, ಎಲೆಗಳನ್ನು ಕಚ್ಚಿ ತಿಂತಕ್ಕಂಥ ಕೀಟಗಳು, ಬೈಟಿಂಗ್ ಅಂಡ್ ಚಿವಿಂಗ್ ಅಂತ ಹೇಳುವಂಥ ಕೀಟಗಳಿಗೆ ಮಾತ್ರ ಇದು ಪ್ರಯೋಜನಕಾರಿಯಾಗ್ತದೆ. ಆದರೆ ಯಾವಾಗ ಈ ಕೀಟ ರಸ ಹೀರುವ ಗುಣ ಹೊಂದಿರುತ್ತದೋ, ತನ್ನ ಸೂಜಿಯನ್ನು ಗಿಡದೊಳಕ್ಕೆ ಹಾಕಿ ಅದರ ಮೂಲಕ ರಸ ಎಳ್ಕೊಳ್ಳುವಾಗ ನಮಗೆ ಅದರ ಸಾವನ್ನು ನಿರೀಕ್ಷಿಸಲಿಕ್ಕೆ ಆಗೋದಿಲ್ಲ. ಕೆಲವು ದಿವಸಗಳವರೆಗೆ ಅದು ಆಹಾರ ಸೇವನೆ ಮಾಡುವಂಥದ್ದು ಕಡಿಮೆಗೊಳಿಸಬಹುದೇ ವಿನಃ ಸಂಪೂರ್ಣ ನಮ್ಮ ಒಂದು ಆದಾಯಕ್ಕೆ

0: ಹೊರಕ್ಕೆ ಆಗದಂತೆ ತಡಿಲಿಕ್ಕೆ ನಮ್ಮ ಕೈಲಿ ಆಗೋದಿಲ್ಲ. ಮತ್ತೆ ಇನ್ನೊಂದು ವಿಷಯ ನಿಮ್ಗೆ ಇಲ್ಲಿ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ, ಈ ಕೀಟ ನಮ್ಮಲ್ಲಿ ಸಾಧಾರಣವಾಗಿ ಎಲ್ಲರೂ ಕೂಡ ಯಾವುದೇ ಒಂದು ಜೈವಿಕ ಅಥವಾ ಸಸ್ಯಜನ್ಯ ಕೀಟನಾಶಕ ಅಂತ ಹೇಳುವಾಗ ನಾವು ಕಹಿಬೇವನ್ನು ನಾವು ಸಾಧಾರಣವಾಗಿ ಜ್ಞಾಪಿಸಿಕೊಳ್ತೇವೆ. ಆದರೆ ದುರದೃಷ್ಟವಶಾತ್ ಈ ಕೀಟದ ಒಂದು ಗುಣ ಏನಂತ ಹೇಳಿದ್ರೆ, ಇದು ಕಹಿಬೇವಿಗೆ ಸಹ ಇದು ಹಾನಿ ಮಾಡುತ್ತದೆ. ಚಹಾ ಸೊಳ್ಳೆ ಗುಣ ಏನಂತ ಹೇಳಿದ್ರೆ, ಗೇರು ಗಿಡದಲ್ಲಿ ಎಳೆಯ ಭಾಗಗಳು ಸಿಕ್ಕದಿದ್ದಾಗ ಇದು ಚಹಾ ಸೊಳ್ಳೆ ಸಮೀಪದಲ್ಲಿ ನಮಗೆ ಕಹಿಬೇವಿನ ಗಿಡ ಇದ್ದರೆ ಅದನ್ನು ಕೂಡ ನಾಶ ಮಾಡುತ್ತದೆ. ಮತ್ತೆ ಅಲ್ಲಿ ಸಿಕ್ತಕ್ಕಂಥ ಅದರಲ್ಲಿ ಇರ್ತಕ್ಕಂಥ ಕೀಟನಾಶಕ ಅಂಶವಾದಂತಹ ಅಜಾಡಿರೆಕ್ಟಿನ್ ಅಂತ ಏನಿದೆ ಅದನ್ನು ಕೂಡ ಇದು ನಾಶ ಮಾಡಿಬಿಡುತ್ತದೆ. ಹಾಗಾಗಿ ಇದು ಇಲ್ಲಿವರೆಗೆ ನಾವು ಇದನ್ನು ಇದು ಸಸ್ಯಜನ್ಯ ಕೀಟನಾಶಕ ಬಳಸಿಕೊಂಡು ನಿಯಂತ್ರಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಇದು ಮುಖ್ಯವಾದ ಅಂಶ. ಮತ್ತೆ ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ಇದು ಕೀಟ ಯಾವಾಗಲೂ ಕೂಡ ನಮ್ಮ ತೋಟಗಳಲ್ಲಿ ಕಂಡು ಬರೋದಿಲ್ಲ. ಜಾಸ್ತಿ ಪ್ರಮಾಣ ಯಾವಾಗ ಬರುತ್ತದೆ, ಇದು ಚಿಗುರು ಬರುವ ಸಮಯದಲ್ಲಿ ಮತ್ತು ಹೂ ಬರುವ ಸಮಯದಲ್ಲಿ ಮತ್ತೆ ಹೊಸದಾಗಿ ಎಳೆ ಹಣ್ಣುಗಳು ಕಾಯಿಗಳು ಇರುವಂತಹ ಸಮಯದಲ್ಲಿ ಬರುತ್ತದೆ. ನಾವು ಈ ಸಮಯದಲ್ಲಿ ಆದಷ್ಟು ತೋಟಕ್ಕೆ ಹೋಗಿ ಅದರ ಹಾನಿಯ ಲಕ್ಷಣಗಳನ್ನು ಗಮನಿಸಿಕೊಂಡು ನಾವು ಕೀಟನಾಶಕ ಅಥವಾ ನಾವು ರಾಸಾಯನಿಕ ಕೀಟನಾಶಕವನ್ನು ಅವಲಂಬಿಸಿಕೊಂಡು ಅದಕ್ಕೆ ಸೂಕ್ತವಾದ ಪ್ರಮಾಣದಲ್ಲಿ ಅಂದರೆ ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಸಿಂಪರಣೆ ಕೈಗೊಂಡ್ರೆ ನಾವು ಇದನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.
1: ಹಾಗಿದ್ರೆ ರಾಸಾಯನಿಕ ವಿಧಾನದಿಂದ ಮಾತ್ರ ಕೀಟನಾಶಕ ಸಾಧ್ಯ ಅಂತ ಹೇಳ್ತೀರಲ್ವ ಸರ್, ಯಾವ್ಯಾವ ಕೀಟನಾಶಕಗಳನ್ನು ಇದಕ್ಕೆ ಉಪಯೋಗಿಸಬಹುದು?
0: ಇಲ್ಲಿವರೆಗೆ ನಾವು ಹಲವಾರು ಕೀಟನಾಶಕಗಳನ್ನು ಪ್ರಯೋಗದ ಮೂಲಕ ನಮ್ಮ ಸಂಸ್ಥೆಯಲ್ಲಿ ಮತ್ತು ನಮ್ಮದು AICRP ಅಂತ ಇದೆ, ಅಖಿಲ ಭಾರತೀಯ ಸಮನ್ವಿತ ಗೇರು ಸಂಶೋಧನಾ ಪ್ರಯೋಜನೆ ಅಂತ ಇದೆ. ಅದರಲ್ಲಿ ನಾವು ಮಾಡುವಾಗ ಪ್ರಯೋಗಗಳನ್ನು ಮಾಡುವಾಗ ನಮ್ಗೇನು ಗೊತ್ತಾಗ್ತದೆ ಅಂತ ಹೇಳಿದರೆ, ಮುಖ್ಯವಾಗಿ ಹಲವಾರು ಕೀಟನಾಶಕಗಳು ಇದರ ಮೇಲೆ ಪ್ರಭಾವ ಬೀರುತ್ತದೆ. ಆದರೆ ಅತ್ಯಂತ ಹೆಚ್ಚು ಪ್ರಭಾವ ಬೀರತಕ್ಕಂಥ ಕೀಟನಾಶಕಗಳ ಪೈಕಿ ಲ್ಯಾಂಬ್ಡಾ ಸೈಹ್ಯಾಲೋಥ್ರಿನ್ ಅಂತ ಹೇಳ್ತಕ್ಕಂಥ ಒಂದು ಪೈರೆಥ್ರಾಯ್ಡ್ ಗುಂಪಿಗೆ ಸೇರಿದ ಕೀಟನಾಶಕ ಮತ್ತು ಇನ್ನೊಂದು ಥೈಮಿಥೋಯೇಟ್ ಅಂತ ಈ ಗುಂಪಿಗೆ ಸೇರಿದ ಕೀಟನಾಶಕವನ್ನು ನಾವು ಶಿಫಾರಸು ಮಾಡ್ತೇವೆ. ಸಾಧಾರಣವಾಗಿ ಒಂದು ಕೀಟನಾಶಕವನ್ನು ಬಳಸಿದ ನಂತರ ಪುನಃ ಅದೇ ಕೀಟನಾಶಕವನ್ನು ಬಳಸುವುದು ನಿಷಿದ್ಧ. ಕಾರಣ ಏನಂತ ಹೇಳಿದ್ರೆ, ಒಂದು ಕೀಟನಾಶಕವನ್ನು ಬಳಸಿ ಪುನಃ ಅದೇ ಕೀಟನಾಶಕವನ್ನು ಬಳಸುವಾಗ ಆ ಕೀಟಗಳ ಒಂದು ಸಂಖ್ಯೆಗೆ ಒಂದು ನಿರೋಧಕ ಶಕ್ತಿ ಕೂಡ ಬೆಳವಣಿಗೆ ಆಗಿರುತ್ತೆ. ಸೊ ಅದರಲ್ಲಿ ನಿಮಗೆ 100 ಕೀಟದಲ್ಲಿ 60 ಕೀಟ ಸತ್ತರೆ ಉಳಿದ 40 ಕೀಟಗಳು ಅದಕ್ಕೆ ನಿರೋಧಕತೆ ಬೆಳೆಸ್ಕೊಂಡು ಪುನಃ ಅವು ನಾಶ ಉಂಟು ಮಾಡೋದ್ರಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ. ಹಾಗಾಗಿ ಈಗ ಸದ್ಯಕ್ಕೆ ನಾನು ಹೇಳೋದು ಇಷ್ಟೇ, ಚಿಗುರು ಬರುವ ಸಮಯದಲ್ಲಿ ಲ್ಯಾಂಬ್ಡಾ ಸೈಹ್ಯಾಲೋಥ್ರಿನ್ ಅನ್ನು 1 ಲೀಟರ್ ನೀರಿಗೆ 0.6 ml ಪ್ರಮಾಣದಲ್ಲಿ ಅಥವಾ ಡೈಮಿಥೋಯೇಟ್ ಅನ್ನು 1 ಲೀಟರ್ ನೀರಿಗೆ 0.2 g ಪ್ರಮಾಣದಲ್ಲಿ ಹಾಕಿಕೊಂಡು ಸಿಂಪರಣೆ ಮಾಡಬೇಕಾಗ್ತದೆ. ಇದನ್ನು ಸಿಂಪರಣೆ ಮಾಡುವ ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ಅದು ಹೆಚ್ಚಿನ ಅಂಶ ರೈತರಿಗೆ ಗೊತ್ತಿರಬಹುದು. ಸಿಂಪರಣೆ ಮಾಡುವಾಗ ಮೂಗಿಗೆ ಮತ್ತೆ ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ಸಿಂಪರಣೆ ಮಾಡಬೇಕು, ಗಾಳಿಗೆ ವಿರುದ್ಧ ದಿಕ್ಕಿನಲ್ಲಿ ಸಿಂಪರಣೆ ಮಾಡಬಾರದು, ಮತ್ತೆ ತುಂಬಾ ಮಧ್ಯಾಹ್ನದ ಹೊತ್ತಿನಲ್ಲಿ ಕೂಡ ಸಿಂಪರಣೆ ಮಾಡಬಾರದು. ಸಿಂಪರಣೆ ಮಾಡಿ ಆದ ಮೇಲೆ ಇವರು ಕೈಕಾಲುಗಳನ್ನು ಚೆನ್ನಾಗಿ ಸ್ವಚ್ಛವಾಗಿ ತೊಳ್ಕೊಂಡು ಒಳ್ಳೆ ನೀರಿನಲ್ಲಿ ತೊಳ್ಕೊಳ್ಬೇಕು. ಅದಾದ ನಂತರ ಅಷ್ಟೇ ಇವರು ಆಹಾರ ಸೇವನೆಗೆ ಮುಂದಾಗಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತೆ ಜೈವಿಕ ನಿಯಂತ್ರಣದ ಬಗ್ಗೆ ಕೆಲವಾರು ನೈಸರ್ಗಿಕ ಜೀವಿಗಳಿದ್ದಾವೆ, ಆದರೆ ಅವುಗಳನ್ನು ನಾವು ಪ್ರಯೋಗಾಲಯದಲ್ಲಿ ಅಭಿವೃದ್ಧಿಪಡಿಸಿ ಅದನ್ನು ನಾವು ಕೀಟದ ನಿಯಂತ್ರಣಕ್ಕೆ ಬಳಸ್ಕೊಳ್ಳಕ್ಕೆ ಆಗದೇ ಇದ್ದರೂ ಕೂಡ ನಾವು ಸರಿಯಾದ ಸಮಯದಲ್ಲಿ ಕೀಟನಾಶಕ ಸಿಂಪರಣೆ ಮಾಡೋದ್ರಿಂದ ಈ ಕೀಟಗಳ ಒಂದು ಸಂಖ್ಯೆಯನ್ನು ಆಯಾ ಸ್ಥಳದಲ್ಲಿ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ.
1: ಕೀಟನಾಶಕ ಸಿಂಪಡಣೆಗೆ ಮುನ್ನ ರೈತರು ಕೈಗೊಳ್ಳಬೇಕಾದ ಕೆಲವು ಎಚ್ಚರಿಕೆಗಳನ್ನು ಹೇಳಿದ್ರಿ ಸರ್. ಈಗ ಈ ಕೀಟ ನಿರೋಧಕ ತಳಿಗಳು ಇವೆಯಾ ಸರ್?
0: ಇದು ಬಹಳ ಮುಖ್ಯವಾದಂಥ ಒಂದು ವಿಷಯ. ಇದರ ಬಗ್ಗೆ ಕೂಡ ನಾವು ನಮ್ಮ ದೇಶದಾದ್ಯಂತ ಭಾರತದಾದ್ಯಂತ ಇರತಕ್ಕಂಥ ಬೇರೆ ಬೇರೆ ಸಂಶೋಧನಾ ಸ್ಥಳಗಳಲ್ಲಿ ತಾಕುಗಳಲ್ಲಿ ಇದನ್ನು ನಾವು ಪ್ರಯೋಗ ಮಾಡಿ ನೋಡಿದ್ದೇವೆ. ನಮ್ಮ ದೇಶಕ್ಕೆ ಬಂದಿರತಕ್ಕಂಥ ಗೇರು ಗಿಡಗಳ ಮೂಲ ಸಾಧಾರಣವಾಗಿ ಬ್ರೆಜಿಲ್ ಮತ್ತು ಆಸುಪಾಸಿನ ಜಾಗಗಳಿಂದ ಬಂದಿರುತ್ತದೆ, ಆಫ್ರಿಕಾದಿಂದ ಬಂದಿರುತ್ತದೆ. ಹಾಗಾಗಿ ಅದರ ಒಂದು ಜೈವಿಕ ಗುಣ ಸೀಮಿತವಾಗಿದೆ. ಹಾಗಾಗಿ ನಾವು ಇಷ್ಟು ವರ್ಷಗಳಿಂದ ಮಾಡಿದ ಪ್ರಯೋಗದಲ್ಲಿ ಯಾವುದೇ ಒಂದು ತಳಿ ಇದಕ್ಕೆ ನಿರೋಧಕತೆ ತೋರಿಸ್ತಾ ಇದೆ ಅಂತ ನಮಗೆ ಕಂಡು ಬಂದಿಲ್ಲ. ಮತ್ತೆ ಸ್ವಲ್ಪ ಒಂದು ಏರುಪೇರು ಇರಬಹುದು, ಅಂದರೆ ಕೆಲವು ತಳಿಗಳು ಜಾಸ್ತಿ ಪ್ರಭಾವಕ್ಕೆ ಒಳಗಾಗಿರುತ್ತದೆ, ಮತ್ತೆ ಕೆಲವು ತಳಿಗಳು ಅಷ್ಟು ಪ್ರಭಾವಕ್ಕೆ ಒಳಗಾಗೋದಿಲ್ಲ. ಆದಾಗ್ಯೂ ಕೂಡ ಇಲ್ಲಿ ನಾವು ಗಮನಿಸಬೇಕಾದ ಅಂಶ ಅಂದರೆ, ಎಲ್ಲ ತಳಿಗಳು ಕೂಡ ಈ ಕೀಟದ ಬಾಧೆಗೆ ಖಂಡಿತವಾಗಿ ತುತ್ತಾಗ್ತದೆ. ಹಾಗಾಗಿ ನಾವು ಸರಿಯಾದ ಸಮಯದಲ್ಲಿ, ಅಂದರೆ ಕೀಟವು ಮೇಲ್ಗೈಯನ್ನು ಸಾಧಿಸೋಕ್ಕಿಂತ ಮುಂಚಿತವಾಗಿ, ಅದರ ಕೈ ಮೇಲಾಗೋದಕ್ಕಿಂತ ಮುಂಚಿತವಾಗಿ ನಾವು ಸೂಕ್ತವಾದಂತಹ ಸಮಯಾಧಾರಿತವಾಗಿ ನಾವು ಕ್ರಮಗಳನ್ನು ಕೈಗೊಂಡ್ರೆ ಈ ಕೀಟದ ನಿಯಂತ್ರಣ ಸಾಧ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ.
1: ಸರ್, ಈಗ ಕೀಟ ನಿಯಂತ್ರಣಕ್ಕೆ ಇತ್ತೀಚಿನ ದಿನಗಳಲ್ಲಿ ಫೆರ್ಮೋನ್ ಟ್ರ್ಯಾಪ್ ಅಂದ್ರೆ ಲೈಂಗಿಕ ಆಕರ್ಷಕ ವಿಧಾನವನ್ನು ಅನುಸರಿಸ್ತಾರೆ ಅಂತ, ಇದರ ಬಗ್ಗೆ ಒಂಚೂರು ಮಾಹಿತಿ ಕೊಡಿ ಸರ್.
0: ಸಂತೋಷ, ನೀವು ಈ ಪ್ರಶ್ನೆ ಕೇಳಿದ್ದು ತುಂಬಾ ಉತ್ತಮವಾದಂಥದ್ದೇ. ಸಾಧಾರಣವಾಗಿ ಕೀಟಗಳ ಒಂದು ನಿಯಂತ್ರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಚಿಟ್ಟೆ ಅಥವಾ ದುಂಬಿ ಜಾತಿಗೆ ಸೇರಿದಂತಹ ಹುಳುಗಳ ನಿಯಂತ್ರಣಕ್ಕೆ ನಾವೀಗ ಫೆರ್ಮೋನ್ ಟ್ರಾಪ್ ಅಥವಾ ಲೈಂಗಿಕ ಆಕರ್ಷಕವನ್ನು ಬಳಸುವಂಥದ್ದು ತುಂಬ ಪ್ರಭಾವಶಾಲಿಯಾಗಿ ಬಂದಿದೆ. ನಮ್ಮ ಚಹಾ ಸೊಳ್ಳೆಗೆ ಸಂಬಂಧಪಟ್ಟ ಹಾಗೆ ಕೂಡ ನಮ್ಮ ಸಂಸ್ಥೆಯಲ್ಲಿ ನಾವು ತುಂಬ ಒಂದು ನಿಖರವಾದ ಒಂದು

0: ಮಾಹಿತಿಯನ್ನು ಕಲೆ ಹಾಕಿದ್ದೇವೆ. ಏನಪ್ಪ ಅಂತ ಹೇಳಿದ್ರೆ, ಹೆಣ್ಣು ಕೀಟ ತನ್ನ ಸಣ್ಣ ಪ್ರಾಯದಲ್ಲಿ ಒಂದು 4 ದಿವಸ ಆದ ನಂತರ ಗಂಡು ಕೀಟಗಳನ್ನು ಆಕರ್ಷಿಸುವುದಕ್ಕೆ ಒಂದು ರೀತಿಯಾದಂಥ ಒಂದು ವಾಸನೆಯನ್ನು ಸ್ರವಿಸ್ತದೆ. ಅದು ಮನುಷ್ಯರಿಗಾಗಲಿ ಇತರ ಯಾರಿಗಾಗಲಿ ಅದು ತಿಳಿಯಲಿಕ್ಕಿಲ್ಲ, ಆದರೆ ಕೀಟಗಳನ್ನು ಆಕರ್ಷಣೆ ಮಾಡೋದರಲ್ಲಿ ಇದು ತುಂಬ ಪ್ರಭಾವಶಾಲಿಯಾಗಿದೆ. ಇದಕ್ಕೆ ನಾವು ಫೀಮೇಲ್ ಸೆಕ್ಸ್ ಫೆರಮೋನ್ ಅಂತ ಹೇಳ್ತೇವೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವೇನು ಮಾಡಿದ್ದೇವೆ ಅಂತ ಹೇಳಿದರೆ, ಕೀಟಗಳಿಂದ ಬಂದಂತಹ ಈ ಕೆಮಿಕಲ್ಸನ್ನು ನಾವು ಒಂದು ಸಾಲ್ವೆಂಟಲ್ಲಿ ನಾವು ಅದನ್ನು ಹುದುಗಿಸಿ ಅದನ್ನು ನಾವು ಟ್ರ್ಯಾಪ್, ಸ್ಟಿಕ್ಕಿ ಟ್ರ್ಯಾಪ್ ಅಂದರೆ ಅದಕ್ಕೆ ನಾವು ಅಂಟು ಹಿಡಿಯುವಂಥ ಅಂಟಿಕೊಳ್ಳುವಂಥ ಒಂದು ಟ್ರ್ಯಾಪ್ಗಳನ್ನು ಮಾಡಿ ಅದನ್ನು ಗೇದ ತೋಟದಲ್ಲಿ ಕಟ್ಟುವಾಗ ಸಾಧಾರಣ 1 ಗಂಟೆಯಿಂದ 1.5 ಗಂಟೆ ಸಮಯದಲ್ಲಿ ಗಂಡು ಕೀಟಗಳು ಬಂದು ಅದಕ್ಕೆ ಸಿಕ್ಕಿಕೊಳ್ಳುತ್ತದೆ. ಹಾಗೆ ಸಿಕ್ಕಿಕೊಂಡ ಕೀಟಗಳಿಂದ ಪುನಃ ತಪ್ಪಿಸಿಕೊಂಡು ಹೋಗೋಕ್ಕಾಗದೇ ಇರೋದ್ರಿಂದ ಈ ಹೆಣ್ಣು ಕೀಟಕ್ಕೆ ಜೋಡಿ ಆಗಲಿಕ್ಕಾಗದೆ ಅದು ಇಡ್ತಕ್ಕಂಥ ಮೊಟ್ಟೆಗಳು ಅದು ಫಲಪ್ರದವಾಗೋದಿಲ್ಲ. ಹಾಗಾಗಿ ಒಂದು 4-5 ಸಲ ಹೀಗೆ ಮಾಡಿದರೆ ಇದನ್ನು ನಾವು ನಿಯಂತ್ರಿಸಲಿಕ್ಕೆ ಆಗ್ತದೆ. ಇದರ ಬಗ್ಗೆ ಸಂಶೋಧನೆ ಮಾಡ್ತಾ ಇದ್ದೇವೆ, ಆದರೆ ಇದರ ಸಂಶೋಧನೆ ಇನ್ನೂ ಸ್ವಲ್ಪ ನಡುವಿನ ಹಂತದಲ್ಲಿದೆ. ಈ ಸಂಶೋಧನೆ ಇನ್ನೂ ಬೇರೆ ಸಂಸ್ಥೆಗಳೊಟ್ಟಿಗೆ ನಾವು ಸಹಭಾಗಿತ್ವದಲ್ಲಿ ಮಾಡ್ತಾ ಇದ್ದೇವೆ. ಇದು ಬಂದರೆ ಗೇರು ಕೃಷಿಯಲ್ಲಿ ಒಂದು ದೊಡ್ಡ ಮೈಲುಗಲ್ಲಾಗ್ತದೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತದೆ. ನೋಡೋಣ, ನಾವು ಅವಿರತವಾಗಿ ಪ್ರಯತ್ನ ಮಾಡ್ತಾ ಇದ್ದೇವೆ, ಇದು ಆಗ್ಬೋದು ಅಂತ ಕಾಣ್ತದೆ. ಈ ರೀತಿ ಒಂದು ಸೆಕ್ಸ್ ಫೆರಮೋನ್ ಕಂಡಿಡ್ಕೊಂಡ್ರೆ ನಮಗೆ ಕೀಟನಾಶಕಗಳ ಮೇಲೆ ಅವಲಂಬಿತ ಆಗಿರುವಂತಹ ಒಂದು ಪ್ರಮೇಯ ತುಂಬ ಕಡಿಮೆ ಆಗ್ತದೆ, ಅದಕ್ಕೆ ಸಂಬಂಧಪಟ್ಟಂತಹ ಇತರೆ ತೊಂದರೆಗಳನ್ನು ಕೂಡ ನಾವು ಕಡಿಮೆ ಮಾಡ್ಲಿಕ್ಕೆ ಆಗ್ತದೆ.
1: ಈ ಫೆರಮೋನ್ ವಿಧಾನವನ್ನು ಬೇರೆ ಸಸ್ಯಗಳಲ್ಲಿ ಕೂಡ ಬಳಸಬಹುದಾ ಸರ್?
0: ಯಾವುದೇ ಫೆರಮೋನ್ ಬಳಕೆ ಮಾಡೋದು ಆಯಾ ಕೀಟಕ್ಕೆ ಮಾತ್ರ ಸೀಮಿತ ಆಗಿರುತ್ತದೆ. ಈಗ ಚಹಾ ಸೊಳ್ಳೆಯ ಫೆರಮೋನ್ ಚಹಾ ಸೊಳ್ಳೆಗೆ ಮಾತ್ರ ಅದು ಪ್ರಭಾವಶಾಲಿ, ಬೇರೆ ಯಾವುದೇ ಬೆಳೆಗೆ ಒಂದು ಕೀಟ, ಈಗ ನಾವು ಕೀಟನಾಶಕ ಸಿಂಪರಣೆಯನ್ನು ಎಲ್ಲ ಬೆಳೆಗಳಿಗೆ ಮಾಡಿದ ಹಾಗೆ ಮಾಡಲಿಕ್ಕೆ ಆಗೋದಿಲ್ಲ. ಚಹಾ ಸೊಳ್ಳೆಗೆ ಅದರದೇ ಆದಂಥ ಪ್ರತ್ಯೇಕ ಒಂದು ಫೆರಮೋನಿನ ಗುಣ ಇರುತ್ತದೆ. ಅದು ಕೇವಲ ಚಹಾ ಸೊಳ್ಳೆಯ ಗಂಡು ಕೀಟಗಳನ್ನು ಮಾತ್ರ, ಅದರಲ್ಲಿ ಕೂಡ ಅದೇ ಪ್ರಭೇದಕ್ಕೆ ಸೇರಿದ್ದನ್ನು ಮಾತ್ರ ಆಕರ್ಷಿಸುತ್ತದೆ. ಹಾಗಾಗಿ ಇದನ್ನು ಬೇರೆ ಬೆಳೆಗಳಲ್ಲಿ ಬಳಸಲಿಕ್ಕೆ ಆಗೋದಿಲ್ಲ.
1: ಈ ಚಹಾ ಸೊಳ್ಳೆಯಲ್ಲಿ ಎಷ್ಟು ಪ್ರಭೇದಗಳಿವೆ ಸರ್? ಅವುಗಳು ಮಾಡುವ ಹಾನಿಗಳು, ಹಾನಿಯ ಪ್ರಮಾಣ ಬೇರೆ ಬೇರೆ ಆಗಿದೆಯಾ?
0: ಚಹಾ ಸೊಳ್ಳೆಯಲ್ಲಿ ಸಾಧಾರಣವಾಗಿ 4 ಪ್ರಭೇದಗಳನ್ನು ಗುರುತಿಸ್ತೇವೆ. ಇದನ್ನು ನಾವು ಟೀ ಮಸ್ಕಿಟೋ ಬಗ್ ಕಾಂಪ್ಲೆಕ್ಸ್ ಅಂತ ಹೇಳ್ತೇವೆ. ಈ ಕೀಟದ ಒಂದು ಗುಣ ಏನಂತ ಹೇಳಿದ್ರೆ, ಈ ಚಹಾ ಸೊಳ್ಳೆಯ ಹೆಸರು ಹೆಲೋಪೆಲ್ಟಿಸ್ ಆಂಟನಿ ಅಂತ, ನಮ್ಮ ಗೇರು ಬೆಳೆಗೆ ಬರ್ತಕ್ಕಂತಹ ಕೀಟದ ಹೆಸರು ಹೆಲೋಪೆಲ್ಟಿಸ್ ಆಂಟನಿ. ಆದರೆ ಇದಕ್ಕೆ ಚಹಾ ಸೊಳ್ಳೆ ಅಂತ ಹೆಸರು ಬರಲಿಕ್ಕೆ ಕಾರಣ ಏನಂತ ಹೇಳಿದ್ರೆ, ಚಹಾ ಗಿಡಗಳ ಚಹಾ ತೋಟದಲ್ಲಿ ತೀವ್ರ ಹಾನಿ ಮಾಡತಕ್ಕಂತಹ ಹೆಲೋಪೆಲ್ಟಿಸ್ ಥೀವೋರಾ ಎಂಬತಕ್ಕಂಥ ಇನ್ನೊಂದು ಕೀಟ ಇದೆ. ಆ ಕೀಟಕ್ಕೆ ಇದು ಹೋಲಿಕೆ ಇರುವ ಕಾರಣ ಇದಕ್ಕೆ ಚಹಾ ಸೊಳ್ಳೆ ಅಂತೀವಿ. ಮತ್ತೆ ಸೊಳ್ಳೆ ಅಂತ ಯಾಕೆ ಹೇಳ್ತೀರಿ ಅಂತ ಹೇಳಿದ್ರೆ, ಈ ಕೀಟ ಹಾರಾಟ ಮಾಡುವಾಗ ಇದು ಸೊಳ್ಳೆಯ ಹಾರಾಟದ ಲಯವನ್ನೇ ಇದು ಅನುಕರಿಸುತ್ತದೆ. ಹಾಗಾಗಿ ಇದು ತಕ್ಷಣ ನೀವು ದೂರದಿಂದ ನೋಡುವ ಸೊಳ್ಳೆಯ ಕಾಡು ಸೊಳ್ಳೆಯ ಹಾರಿದಾಗೆ ಕಾಣ್ತದೆ. ಹಾಗಾಗಿ ಚಹಾ ಸೊಳ್ಳೆ ಅಂತ ಅನ್ನುವ ಹೆಸರು ಇದಕ್ಕೆ ಲಗತ್ತಿಸಿಕೊಂಡಿದೆ. ಇನ್ನೂ ಒಂದು ಕೀಟ ಇದೆ, ಹೆಲೋಪೆಲ್ಟಿಸ್ ಬ್ರಾಡಿ ಅಂತ ಹೇಳಿ, ಅದು ಕೂಡ ಗೇರು ಗಿಡದಲ್ಲಿ ತೊಂದರೆ ಉಂಟು ಮಾಡುತ್ತದೆ. 4ನೇ ಪ್ರಭೇದ ಯಾವುದು ಅಂತ ಹೇಳಿದ್ರೆ, ಪ್ಯಾಕಿಪೆಲ್ಟಿಸ್ ಮೀಸಾರಮ್ ಅಂತ ಹೇಳ್ತೇವೆ. ಇದು ಈ ಪ್ರಭೇದಕ್ಕೆ ತುಂಬಾ ದೂರವಾದಂತಹ ಒಂದು ಕೀಟ, ಆದರೆ ಇದು ಕೂಡ ಇದೇ ರೀತಿ ಹಾನಿ ಮಾಡುತ್ತದೆ. ಈ ಕೀಟ ಹಾನಿ ಮಾಡಿದಾಗೆ ಹಾನಿ ಮಾಡುತ್ತದೆ, ಆದರೆ ಹಾನಿಯ ಲಕ್ಷಣಗಳು ಎಲೆಯ ಮೇಲೆ ತುಂಬಾ ತೀವ್ರವಾಗಿ ಕಾಣುತ್ತದೆ. ಸೊ ಇದು ಒಂದು. ಮತ್ತೆ ಈ ಹಾನಿಯ ಆದ ನಂತರ ಇದಕ್ಕೆ ಬೇರೆ ಬೇರೆ ಶಿಲೀಂಧ್ರಗಳು ಈ ಕಾಂಡದ ಒಳಕ್ಕೆ ನುಸುಳಿ ಅಲ್ಲಿ ನಮಗೆ ಡೈ ಬ್ಯಾಕ್, ಹಿಂದಕ್ಕೆ ಸಾಯುವಿಕೆ ಅಂತ ಹೇಳ್ತೇವೆ, ಡೈ ಬ್ಯಾಕ್ ಡಿಸೀಸ್, ಇದು ಕೂಡ ಶುರುವಾಗ್ತದೆ. ಹಾಗಾಗಿ ನಮಗೆ ಸರಿಯಾದ ಸಮಯದಲ್ಲಿ ಈ ಕೀಟವನ್ನು ನಿಯಂತ್ರಣ ಮಾಡದೇ ಇದ್ದರೆ ಬೆಳೆಯ ನಾಶ ಆಗೋದರ ಒಟ್ಟಿಗೆ ಗಿಡಗಳಿಗೆ ಕೂಡ ಅದರ ಒಂದು ಶಕ್ತಿ ಕುಂದುತ್ತೆ. ಇದನ್ನು ಕೂಡ ರೈತರು ಗಮನಿಸಬೇಕು. ಮತ್ತೆ ಡೈಬ್ಯಾಕ್ ಶುರುವಾದ ನಂತರ ಎಲೆಯ ಒಣಗಿದ ಟೊಂಗೆಗಳನ್ನು ಅಥವಾ ಗೆಲ್ಲುಗಳನ್ನು ಕಟ್ ಮಾಡಿ ಆ ಕತ್ತರಿಸಿದ ಜಾಗಕ್ಕೆ ನಾವು ಬೋರ್ಡೋ ಪೇಸ್ಟ್ ಅನ್ನು ಬೆಳೆಯಬೇಕಾಗ್ತದೆ. ಇದು ಸಾಧಾರಣವಾಗಿ ಮಳೆಗಾಲದ ಕೊನೆಯ ಹಂತದಲ್ಲಿ ಈ ಕೀಟದ ಬಾಧೆ ಜಾಸ್ತಿ ಇರ್ತಿದ್ದಾಗ ಈ ತರ ಒಂದು ಡೈಬ್ಯಾಕ್ ಬರುವ ಸಂಭವ ಜಾಸ್ತಿ, ಚಳಿ ಮತ್ತು ತೀವ್ರ ಮಳೆ ಬಂದಾಗ ಬರುತ್ತದೆ. ಮತ್ತೆ ಹಾನಿ ಒಳಗಾದ ಭಾಗದಿಂದ ನಿಮಗೆ ಕೆಲವೊಮ್ಮೆ ಅಂಟು ಕೂಡ ಸ್ರವಿಸೋದು ಕಾಣುತ್ತದೆ, ಯಾವ ಚಿಗುರಿನಿಂದ ಅಂಟು ಕೂಡ ಹೊರಗೆ ಬರೋದು ಕಾಣುತ್ತದೆ. ಈ ಅಂಟಿನಿಂದ ಆಕರ್ಷಣೆಗೆ ಒಳಪಟ್ಟಂತಹ ಒಂದು ಶಿಲೀಂಧ್ರ ಒಳಕ್ಕೆ ಗಿಡದ ಒಳಕ್ಕೆ ನುಸುಳಿ ಗಿಡವನ್ನು ತುಂಬಾ ತಲ್ಲಣ ಮಾಡುತ್ತದೆ. ಇದನ್ನು ಕೂಡ ರೈತರು ಗಮನಿಸಬೇಕು, ಯಾಕೆ ಅಂತ ಹೇಳಿದ್ರೆ ಚಹಾ ಸೊಳ್ಳೆಗೂ ಮತ್ತು ಈ ಡೈಬ್ಯಾಕ್ ರೋಗಕ್ಕೂ ತುಂಬಾ ಒಂದು ಸಂಬಂಧ ಇದೆ.
1: ಸರ್, ಈಗ ನಿಮ್ಮನ್ನು ಈ ಬಗ್ಗೆ ಸಂಪರ್ಕಿಸಬೇಕಾದ್ರೆ ಮಾಹಿತಿ ತಗೊಳ್ಬೇಕಂದ್ರೆ ನಿಮ್ಮ ದೂರವಾಣಿ ಸಂಖ್ಯೆ,
0: ನಿಮಗೆ ವ್ಯಕ್ತಿಗತವಾಗಿ ನನ್ನಲ್ಲಿ ಏನಾದರೂ ಸಂಪರ್ಕ ಮಾಡ್ಲಿಕ್ಕೆ ಇಷ್ಟಪಟ್ಟರೆ ನನ್ನ ದೂರವಾಣಿ ಸಂಖ್ಯೆ 94 48 40 99 30 9448400-9930 ಇಲ್ಲಿಗೆ ಕರೆ ಮಾಡಬಹುದು. ಕಚೇರಿ ಸಮಯದಲ್ಲಿ ಕರೆ ಮಾಡಲಿಕ್ಕೆ ನಾನು ವಿನಂತಿಸಿಕೊಳ್ತೇನೆ. 9 ಗಂಟೆಯಿಂದ 4:30 ಒಳಗಾಗಿ ಕರೆ ಮಾಡಬಹುದು. ಹಾಗೂ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ನಮ್ಮ ವೆಬ್ಸೈಟ್ ಅಲ್ಲಿಗೆ ಹೋಗಿ ಅದರಲ್ಲಿ ಕೂಡ ನೀವು ಬೇಕಾದ ವಿಷಯಗಳನ್ನು ತಿಳ್ಕೊಳ್ಬಹುದು. ಇದರಲ್ಲಿ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ ಏನಂತ ಹೇಳಿದ್ರೆ, ನಮ್ಮದು ಕ್ಯಾಶ್ಯೂ ಇಂಡಿಯಾ ಆ್ಯಪ್ ಅಂತ ಹೇಳಿ ಮತ್ತು ಕ್ಯಾಶ್ಯೂ ಪ್ರೊಟೆಕ್ಟ್ ಅಂತ ಹೇಳಿ ಪ್ಲೇಸ್ಟೋರಲ್ಲಿ ಎರಡು ಅಂತರ್ಜಾಲ ಮಾಹಿತಿಗಳು ಸಿಗ್ತದೆ, ಅದನ್ನು ಕೂಡ ನೀವು ಬಳಸ

0: ತಿಳ್ಕೊಂಡ್ರೆ ಉಪಯೋಗ ಆಗ್ತದೆ. ಧನ್ಯವಾದಗಳು.
1: ಗೇರು ಬೆಳೆಯ ಇಳುವರಿ ಸಮಯದಲ್ಲಿ ಹಾನಿ ಮಾಡುವಂತಹ ಚಹಾ ಸೊಳ್ಳೆ ಕುರಿತಾಗಿ ಇದುವರೆಗೆ ನಮ್ಮ ಜೊತೆಗೆ ಮಾತನಾಡಿದವರು, ಮಾಹಿತಿಗಳನ್ನು ಹಂಚಿಕೊಂಡವರು ಭಾರತೀಯ ಕೃಷಿ ಸಂಶೋಧನಾ ಪರಿಷತ್ತು ICARನ ಅಂಗಸಂಸ್ಥೆಯಾಗಿರುವಂತಹ ಪುತ್ತೂರಿನ ಮೊಟ್ಟೆ ತರ್ಕದಲ್ಲಿರುವ ಗೇರು ಸಂಶೋಧನಾ ನಿರ್ದೇಶನಾಲಯದಲ್ಲಿ ಕೀಟಶಾಸ್ತ್ರ ವಿಭಾಗದಲ್ಲಿ ಪ್ರಧಾನ ವಿಜ್ಞಾನಿಗಳಾಗಿರುವ ಡಾಕ್ಟರ್ TN ರವಿಪ್ರಸಾದ್ ಅವರು. ಧನ್ಯವಾದ ಸರ್, ನಮಸ್ಕಾರಗಳು.
0: ಧನ್ಯವಾದಗಳು.
2: ಇದುವರೆಗೆ ಗೇರು ಬೆಳೆಯ ಇಳುವರಿ ಸಮಯದಲ್ಲಿ ಹಾನಿ ಮಾಡುವ

0: ಪ್ರಸಾದ್ ಅವರು. ಧನ್ಯವಾದ ಸರ್, ನಮಸ್ಕಾರಗಳು.
1: ಧನ್ಯವಾದಗಳು.
2: ಇದುವರೆಗೆ ಗೇರು ಬೆಳೆಯ ಇಳುವರಿ ಸಮಯದಲ್ಲಿ ಹಾನಿ ಮಾಡುವ ಚಹಾ ಸೊಳ್ಳೆ ಕುರಿತು ಡಾಕ್ಟರ್ ಟಿಎನ್ ರವಿಪ್ರಸಾದ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಸಾವಿತ್ರಿ ಪೂರ್ಣಚಂದ್ರ, ಕಾರ್ಯಕ್ರಮದ ನಿರ್ದೇಶನ ಪಿವಿ ಪ್ರಶಾಂತ್ ಕುಮಾರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಇದು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

0: ವಾಣಿ. QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರೆ ವಾ, ದಿನ ಸುದಿನ
1: ಸಿಕ್ಕಿಬಿದ್ರು.
2: UPI ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
3: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
3: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
4: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
3: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
4: ಲಿಡ್ಕರ್, ನಂಬಿಕೆ ನಿರಂತರ.
5: ಆತ್ಮೀಯ ಕೇಳುಗರೆ, ಮಂಗಳೂರು ಆಕಾಶವಾಣಿಯು 50 ವರ್ಷಕ್ಕೆ ಪಾದಾರ್ಪಣೆ ಮಾಡಿದ ಸುಸಂದರ್ಭದಲ್ಲಿ ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ವಾರದ ಅತಿಥಿ ಪ್ರತಿ ಭಾನುವಾರ ಬೆಳಗ್ಗೆ 8:30. ಈ ವಾರದ ಅತಿಥಿಯಾಗಿ ರಂಗಭೂಮಿಯ ಅಭಿನಯ ಮಾಣಿಕ್ಯ. ರಂಗಭೂಮಿಯನ್ನೇ ಆರಾಧಿಸಿಕೊಂಡು ತನ್ನಿಂದಾಗುವ ಸಮಾಜಮುಖಿ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡು ಬಂದಿರುವ ಹಿರಿಯ ರಂಗಭೂಮಿ ಕಲಾವಿದೆ ಸುಮತಿ ಶ್ರೀ ನವಲಿ ಹಿರೇಮಠ್.
6: ಚಿಕ್ಕ ಪಾತ್ರದಿಂದ ಹಿಡಿದು ದೊಡ್ಡ ಪಾತ್ರದವ್ರ ತರ ಆ ನಾಂದಿ ಹಾಡುವಾಗ ಹಿಂದೆ ಬಂದು ಎಲ್ಲರೂ ನಿಲ್ಬೇಕಲ್ಲಿ, ಅದು ಆ ರಂಗಭೂಮಿಗೆ ನಾವು ಕೊಡುವಂತ ಗೌರವ. ನಾವು ಕಟ್ಟಿಕೊಂಡು ಬಂದ ಒಂದು ಅಮ್ಮನ ಸ್ಥಾನ ಅದು, ನಮಗೆ ಅಂದ್ರೆ ಅನ್ನದ ಸ್ಥಾನ, ರಂಗ ದೇವತೆ, ಅದನ್ನ ಆ ರೀತಿಯಾಗಿ ನಾವು ಬೆಳೆಸ್ಕೊಂತ ಬಂದವರು. ರಂಗಭೂಮಿ ಅಂದ್ರೆ ನಮ್ಗೆ ಅನ್ನ ಕೊಡೋ ತಾಯಿ, ಎಲ್ಲರೂ ಒಂದೇ ತಾಯಿ ಮಕ್ಕಳ ಹಾಗೆ ಇದ್ವಿ ನಾವು ಕಲಾವಿದರು.
5: ಹೊಸ ವಾರ, ಹೊಸ ಅತಿಥಿ, ಹೊಸ ಬೆಳಕು. ಬನ್ನಿ ಕೇಳೋಣ ಬದುಕ ಕಟ್ಟಿದ ಕತೆ, ನಾಳೆ ಬೆಳಗ್ಗೆ 8:30. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್.

ಪುಟಾಣಿ ಕೇಳುಗರೆ, ನಿಮಗಾಗಿ ಕಿಶೋರ ವೇದಿಕೆಯ ನೇರ ಫೋನಿನ ಕಾರ್ಯಕ್ರಮ ನಾಳೆ ಬೆಳಿಗ್ಗೆ 10 ಗಂಟೆಗೆ ಪ್ರಸಾರವಾಗಲಿದೆ. ಮಕ್ಕಳೇ, ನೀವು ಬರೆದಂತಹ ಪುಟ್ಟ ಪುಟ್ಟ ಕತೆ ಕವನಗಳನ್ನು ನೀವು ನಮ್ಮೊಂದಿಗೆ ಹಂಚಿಕೋಬಹುದು. ನಿಮ್ಮ ಕತೆ ಕವನಗಳನ್ನು ನಾನು ಈಗ ಹೇಳುವ ದೂರವಾಣಿ ಸಂಖ್ಯೆ ಮುಖಾಂತರ ಹಂಚಿಕೋಬಹುದು. ದೂರವಾಣಿ ಸಂಖ್ಯೆಯನ್ನು ಬರ್ತೊಗೊಳ್ಳಿ ಮಕ್ಕಳೇ, 2211999 ಮೊಬೈಲ್ ಸಂಖ್ಯೆ, 8277038000. ಮಕ್ಕಳೇ, ನಿಮ್ಮ ಪುಟ್ಟ ಪುಟ್ಟ ಕತೆ ಕವನಗಳನ್ನು ಕೇಳಲು ನಾವು ಕಾಯ್ತಾ ಇರ್ತೇವೆ. ನೆನಪಿಡಿ ಮಕ್ಕಳೇ, ಕಿಶೋರ ವೇದಿಕೆಯ ನೇರ ಫೋನಿನ ಕಾರ್ಯಕ್ರಮ ನಾಳೆ ಬೆಳಿಗ್ಗೆ 10 ಗಂಟೆಗೆ. ಮರೆಯದೆ ಕರೆ ಮಾಡ್ತೀರಲ್ಲ ಮಕ್ಕಳೇ?

ಸಲ್ಲಿಸಲು ವ್ಯವಸ್ಥೆಗೊಳಿಸಲಾಗಿದೆ. ಸದರಿ ಪರೀಕ್ಷೆ ಕುರಿತಂತೆ ಹೆಚ್ಚುವರಿ ತರಬೇತಿ ನೀಡಲು ನೇಮಕಾತಿ ಕಾರ್ಯಾಲಯದ ಸೈನ್ಯಾಧಿಕಾರಿಗಳು ಮೇ 20ನೇ ತಾರೀಕು ಮೈಸೂರಿನಲ್ಲಿ, ಮೇ 21ನೇ ತಾರೀಕು ಮಂಡ್ಯದಲ್ಲಿ, ಮೇ 22ನೇ ತಾರೀಕು ಕೆಂಗೇರಿಯಲ್ಲಿ, ಮೇ 23ನೇ ತಾರೀಕು ಹಾಸನ ಜಿಲ್ಲೆ, ಮೇ 25ನೇ ತಾರೀಕು ಬಳ್ಳಾರಿ, ಚಿತ್ರದುರ್ಗ, ವಿಜಯನಗರ ಜಿಲ್ಲೆಗಳಲ್ಲಿ, ಮೇ 26ನೇ ತಾರೀಕು ಕೋಲಾರ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಹೆಚ್ಚುವರಿ ತರಬೇತಿಯನ್ನು ಆಯೋಜಿಸಿದ್ದಾರೆ. ಆಸಕ್ತ ಅಭ್ಯರ್ಥಿಗಳು ಸದರಿ ತರಬೇತಿಯಲ್ಲಿ ಹಾಜರಾಗಲು 9141197518 ವಾಟ್ಸಪ್ ನಂಬರ್ ಸಂಖ್ಯೆಗೆ ಹೆಸರು, ಅರ್ಜಿ ಸಂಖ್ಯೆ ಮತ್ತು ಜಿಲ್ಲೆಯ ವಿವರಗಳನ್ನು ಸಲ್ಲಿಸಿ ನೋಂದಣಿ ಮಾಡಿಕೊಳ್ಳಬಹುದು.

0: ಆಕಾಶವಾಣಿ ಮಂಗಳೂರು, ಸಮಯ 7:34 ಆಗಲಿದೆ. ಈಗ ವಾಣಿಜ್ಯ ಪ್ರಕಟಣೆ 7:35. ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆ ಬೆಂಗಳೂರು ಕೇಂದ್ರದಿಂದ.
1: ರಾಗಿ ಸೇರಲು ಈಗಾಗಲೇ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ ಜೂನ್ 26, 2026 ಸಿಇಇ ಆನ್ಲೈನ್ ಪರೀಕ್ಷೆಯನ್ನು ಆಯೋಜಿಸಲಾಗಿದ್ದು, ಈ ಪರೀಕ್ಷೆಗೆ ಉತ್ತಮ ರೀತಿಯಲ್ಲಿ ಸಿದ್ಧರಾಗಲು www.joinindianarmy.nic.in ವೆಬ್ಸೈಟ್ನಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಗಳು ಮತ್ತು ಅಣಕು ಪರೀಕ್ಷೆ

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ನೆದರ್ಲ್ಯಾಂಡ್ನಲ್ಲಿ ಭಾರತೀಯ ಸಮುದಾಯ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ನೀಟ್ ಯುಜಿ 2026 ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ಸಿಬಿಐನಿಂದ ಪ್ರಮುಖ ಆರೋಪಿ ಬಂಧನ. ಬೆಂಗಳೂರಿನ ಯಲಹಂಕದಲ್ಲಿ ರೈಲ್ವೆ ಮೆಗಾ ಕೋಚಿಂಗ್ ಟರ್ಮಿನಲ್ ನಿರ್ಮಾಣ, ಕೇಂದ್ರ ಸಚಿವ ವಿ ಸೋಮಣ್ಣ. ಥೈಲೆಂಡ್ ಓಪನ್ ಬ್ಯಾಡ್ಮಿಂಟನ್ ಫೈನಲ್ ಪ್ರವೇಶಿಸಿದ ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಚಿರಾಗ್ ಶೆಟ್ಟಿ ಜೋಡಿ. ಐಪಿಎಲ್ ಟಿ20 ಕ್ರಿಕೆಟ್, ಕೋಲ್ಕತಾ ನೈಟ್ ರೈಡರ್ಸ್ ವಿರುದ್ಧ ಟಾಸ್ ಗೆದ್ದ ಗುಜರಾತ್ ಟೈಟನ್ಸ್ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ. 5 ರಾಷ್ಟಗಳ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ನೆದರ್ಲೆಂಡ್ನಲ್ಲಿ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡಿದರು. ದಿ ಹೇಗ್ನಲ್ಲಿ ನಡೆದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ, ಈ ಸಮಾರಂಭ ಭಾರತ ನೆದರ್ಲೆಂಡ್ ನಡುವಿನ ಸ್ನೇಹದ ಜೀವಂತ ಸಂಕೇತವಾಗಿದೆ. ನೆದರ್ಲೆಂಡ್ನ ಸಮಾಜ ಮತ್ತು ಆರ್ಥಿಕತೆಯನ್ನು ಬಲಪಡಿಸುವಲ್ಲಿ ವಲಸಿಗರ ಪಾತ್ರದ ಬಗ್ಗೆ ಪ್ರತಿಯೊಬ್ಬ ಭಾರತೀಯರು ಹೆಮ್ಮೆ ಪಡುತ್ತಾರೆ ಎಂದು ಹೇಳಿದರು. ಕೋಟ್ಯಂತರ ಭಾರತೀಯರ ನಂಬಿಕೆ ಮತ್ತು ಬೆಂಬಲವು ರಾಷ್ಟಕ್ಕಾಗಿ ಅವಿಶ್ರಾಂತವಾಗಿ ಕೆಲಸ ಮಾಡಲು ತಮ್ಮನ್ನು ಪ್ರೇರೇಪಿಸುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ನೆದರ್ಲೆಂಡ್ಗೆ ಭೇಟಿ ನೀಡಿದ ನಂತರ ಪ್ರಧಾನಿ ತಮ್ಮ 5 ರಾಷ್ಟಗಳ ಪ್ರವಾಸದ 3ನೇ ಹಂತದಲ್ಲಿ ನಾಳೆ ಸ್ವೀಡನ್ನ ಗೋಥೆನ್ಬರ್ಗ್ಗೆ ಪ್ರಯಾಣಿಸಲಿದ್ದಾರೆ. ಅವರು ಸ್ವೀಡನ್ ಪ್ರಧಾನಿ ಉಲ್ಫ್ ಕ್ರಿಸ್ಟರ್ಸನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಲಿದ್ದಾರೆ. ಯುರೋಪಿಯನ್ ಆಯೋಗದ ಅಧ್ಯಕ್ಷೆ ಉರ್ಸುಲಾ ವಾನ್ ಡೇರ್ ಲೇಯನ್ ಹಾಗೂ ಯುರೋಪಿಯನ್ ರೌಂಡ್ ಟೇಬಲ್ ಫಾರ್ ಇಂಡಸ್ಟ್ರಿ ಸದಸ್ಯರನ್ನು ಉದ್ದೇಶಿಸಿ ಅವರು ಮಾತನಾಡಲಿದ್ದಾರೆ. ತಮ್ಮ ಭೇಟಿಯ 4ನೇ ಚರಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಸೋಮವಾರ ನಾರ್ವೆಗೆ ತಲುಪಲಿದ್ದು 3ನೇ ಭಾರತ ನಾರ್ವೆ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅವರು ನಾರ್ವೆ ರಾಜ ಹೆರಾಲ್ಡ್ ಮತ್ತು ರಾಣಿ ಸೋಂಜಾ ಅವರನ್ನು ಭೇಟಿ ಮಾಡಲಿದ್ದಾರೆ. ನಾರ್ವೆ ಪ್ರಧಾನಿ ಜೋನಾಸ್ ಗೆಹರ್ ಸ್ಟೋರೆ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ನಾರ್ವೆ ಪ್ರಧಾನಿಯೊಂದಿಗೆ ಭಾರತ ನಾರ್ವೆ ವ್ಯವಹಾರ ಮತ್ತು ಸಂಶೋಧನಾ ಶೃಂಗಸಭೆಯನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಲಿದ್ದಾರೆ. ಶೃಂಗಸಭೆಯು ನಾರ್ವೆ ದೇಶಗಳೊಂದಿಗೆ ಭಾರತದ ಸಂಬಂಧದಲ್ಲಿ ವಿಶೇಷವಾಗಿ ತಂತ್ರಜ್ಞಾನ ಮತ್ತು ನಾವೀನ್ಯತೆ, ಹಸಿರು ಪರಿವರ್ತನೆ ಮತ್ತು ನವೀಕರಿಸಬಹುದಾದ ಇಂಧನ, ಸುಸ್ಥಿರತೆ, ಕಡಲ ಆರ್ಥಿಕತೆ, ರಕ್ಷಣೆ, ಬಾಹ್ಯಾಕಾಶ ವಲಯದಲ್ಲಿ ವಿಭಿನ್ನ ಕಾರ್ಯತಂತ್ರದ ಆಯಾಮವನ್ನು ನೀಡುತ್ತದೆ. ತಮ್ಮ ಭೇಟಿಯ ಕೊನೆಯ ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಮಂಗಳವಾರ ಇಟಲಿ ತಲುಪಲಿದ್ದಾರೆ. ಅವರು ಇಟಲಿ ಅಧ್ಯಕ್ಷ ಸೆರ್ಗಿಯೋ ಮಟ್ಟರೆಲ್ಲಾ ಅವರನ್ನು ಭೇಟಿ ಮಾಡಲಿದ್ದಾರೆ ಮತ್ತು ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ನೀಟ್ ಯುಜಿ 2026 ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದಲ್ಲಿ ಜೀವಶಾಸ್ತ್ರ ವಿಷಯದ ಪ್ರಶ್ನೆಗಳ ಸೋರಿಕೆಗೆ ಸಂಬಂಧಿಸಿದಂತೆ ಕೇಂದ್ರ ತನಿಖಾ ದಳ ಸಿಬಿಐ ಇಂದು ಪ್ರಮುಖ ಆರೋಪಿಯನ್ನು ಬಂಧಿಸಿದೆ. ಮಹಾರಾಷ್ಟದ ಪುಣೆಯ ಹಿರಿಯ ಸಸ್ಯಶಾಸ್ತ್ರ ಶಿಕ್ಷಕರಾದ ಮನೀಷಾ ಗುರುನಾಥ್ ಬಂಧಿತ ಆರೋಪಿ. ಇವರು ನೀಟ್ ಯುಜಿ 2026 ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದರು ಮತ್ತು ರಾಷ್ಟೀಯ ಪರೀಕ್ಷಾ ಸಂಸ್ಥೆಯಿಂದ ತಜ್ಞರಾಗಿ ನೇಮಕಗೊಂಡಿದ್ದರು ಎಂದು ಸಿಬಿಐ ತಿಳಿಸಿದೆ. ಈ ತಿಂಗಳ 14ರಂದು ಬಂಧಿಸಲ್ಪಟ್ಟ ಪುಣೆಯ ಮನೀಷಾ ವಾಗ್ಮಾರೆ ಮೂಲಕ ಇವರು ನೀಟ್ ಪರೀಕ್ಷಾ ಅಭ್ಯರ್ಥಿಗಳನ್ನು ಸಜ್ಜುಗೊಳಿಸಿದ್ದರು ಮತ್ತು ಅವರ ಪುಣೆ ನಿವಾಸದಲ್ಲಿ ಈ ವಿದ್ಯಾರ್ಥಿಗಳಿಗೆ ವಿಶೇಷ ತರಗತಿಗಳನ್ನು ನಡೆಸಿದ್ದರು ಎಂದು ಸಿಬಿಐ ಮಾಹಿತಿ ನೀಡಿದೆ. ಈ ಪ್ರಕರಣದಲ್ಲಿ ಇದುವರೆಗೆ ದೆಹಲಿ, ಜೈಪುರ್, ಗುರುಗ್ರಾಮ್, ನಾಸಿಕ್, ಪುಣೆ ಮತ್ತು ಅಹಿಲಿಯಾ ನಗರದಿಂದ ಒಟ್ಟು 9 ಆರೋಪಿಗಳನ್ನು ಬಂಧಿಸಲಾಗಿದೆ. ಭಾರತೀಯ ಸಂಸ್ಥೆಗಳು ಆಪರೇಷನ್ ರೇಜ್ ಪಿಲ್ ಮೂಲಕ ಮೊದಲ ಬಾರಿಗೆ 182 ಕೋಟಿ ರೂಪಾಯಿ ಮೌಲ್ಯದ ಕ್ಯಾಪ್ಟಗಾನ್ ಮಾದಕ ವಸ್ತು ವಶಪಡಿಸಿಕೊಂಡಿವೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸಚಿವರು, ಮಾದಕ ವಸ್ತು ಮುಕ್ತ ಭಾರತಕ್ಕೆ ಕೇಂದ್ರ ಸರ್ಕಾರ ಸಂಕಲ್ಪ ಮಾಡಿದೆ, ಮಧ್ಯಪ್ರಾಚ್ಯದಿಂದ ಭಾರತಕ್ಕೆ ಸಾಗಾಟ ನಡೆಸುತ್ತಿದ್ದ ಮಾದಕ ವಸ್ತುವನ್ನು ಭಾರತೀಯ

ಸಂಸ್ಥೆಗಳು ಪತ್ತೆ ಹಚ್ಚಿದ್ದು ಈ ಸಂಬಂಧ ವಿದೇಶಿ ಪ್ರಜೆಯನ್ನು ಬಂಧಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಪಾಕಿಸ್ತಾನ ಭಯೋತ್ಪಾದಕರಿಗೆ ಆಶ್ರಯ ನೀಡುವುದನ್ನು ಮತ್ತು ಭಾರತದ ವಿರುದ್ದ ಕಾರ್ಯಾಚರಣೆ ನಡೆಸುವುದನ್ನು ನಿಲ್ಲಿಸಬೇಕು ಎಂದು ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಎಚ್ಚರಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಸೇನಾ ಸಂವಾದದಲ್ಲಿ ಮಾತನಾಡಿದ ಅವರು, ಭಾರತದ ವಿರುದ್ದ ಪಾಕಿಸ್ತಾನ ತನ್ನ ಚಟುವಟಿಕೆಗಳನ್ನು ಮುಂದುವರಿಸಿದರೆ ಭೌಗೋಳಿಕತೆ ಅಥವಾ ಇತಿಹಾಸದ ಭಾಗವಾಗಲು ಆ ದೇಶ ಬಯಸುತ್ತದೆಯೇ ಎಂಬುದನ್ನು ಪಾಕಿಸ್ತಾನ ನಿರ್ಧರಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.

0: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮತ್ತು ನೈಋತ್ಯ ರೈಲ್ವೆ ಬೆಂಗಳೂರು ವಿಭಾಗದ ಅಧಿಕಾರಿಗಳೊಂದಿಗೆ ರೈಲ್ವೆ ಮತ್ತು ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಬೆಂಗಳೂರಿನಲ್ಲಿ ಇಂದು ಸಭೆ ನಡೆಸಿದರು. ಈ ವೇಳೆ ಮಾತನಾಡಿದ ಸಚಿವ ವಿ ಸೋಮಣ್ಣ, ಬೆಂಗಳೂರಿನ ಯಲಹಂಕದಲ್ಲಿ ರೈಲ್ವೆ ಮೆಗಾ ಕೋಚಿಂಗ್ ಟರ್ಮಿನಲ್ ನಿರ್ಮಿಸುವ ಯೋಜನೆ ಕೈಗೆತ್ತಿಕೊಳ್ಳಲಾಗಿದ್ದು, ಈ ಬಗ್ಗೆ ಕ್ರಿಯಾಯೋಜನೆ ರೂಪಿಸಲಾಗುತ್ತಿದೆ. ಮೆಗಾ ಕೋಚಿಂಗ್ ಟರ್ಮಿನಲ್ನಲ್ಲಿ 16-17 ಪ್ಲಾಟ್ಫಾರಂಗಳು ಇರಲಿದ್ದು, ನೆಲಮಹಡಿ, ಮೊದಲ ಮತ್ತು ಎರಡನೇ ಮಹಡಿಗಳಲ್ಲಿ ರೈಲು ಕೋಚ್ಗಳಿಗೆ ಸಂಬಂಧಿಸಿದ ಕಾರ್ಯಗಳು ನಡೆಯಲಿವೆ. ಈ ಯೋಜನೆಗೆ ಅಗತ್ಯವಾದ ಸ್ಥಳದ ಅವಶ್ಯಕತೆ ಇದ್ದು, ಈ ಬಗ್ಗೆ ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದರು. ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಮುಂದಿನ ವಾರ ಚೀನಾಗೆ ಈ ತಿಂಗಳ 19 ಮತ್ತು 20 ಎರಡು ದಿನಗಳ ಪ್ರವಾಸ ಕೈಗೊಳ್ಳಲಿದ್ದು, ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರನ್ನು ಭೇಟಿಯಾಗಲಿದ್ದಾರೆ. ಚೀನಾ ರಷ್ಯಾ ಸ್ನೇಹ ಒಪ್ಪಂದದ 25ನೇ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಉಭಯ ನಾಯಕರು ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಈ ವೇಳೆ ಪ್ರಮುಖ ಅಂತಾರಾಷ್ಟೀಯ ಮತ್ತು ಪ್ರಾದೇಶಿಕ ಸಮಸ್ಯೆಗಳು ಹಾಗೂ ಆರ್ಥಿಕ ಸಹಕಾರಗಳಲ್ಲಿ ಚರ್ಚೆ ನಡೆಯಲಿವೆ ಎಂದು ಕ್ರೆಮ್ಲಿನ್ ತಿಳಿಸಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಚೀನಾಗೆ ಭೇಟಿ ನೀಡಿದ 24 ಗಂಟೆಗಳ ಒಳಗೆ ರಷ್ಯಾದಿಂದ ಈ ಘೋಷಣೆ ಹೊರಬಿದ್ದಿದೆ. ಈ ವರ್ಷದ ಜನವರಿ ತಿಂಗಳಲ್ಲಿ ಕೈಗೊಂಡ ಭಾರತ ಐರೋಪ್ಯ ಒಕ್ಕೂಟಗಳ ಅಂತಿಮ ಮುಕ್ತ ವ್ಯಾಪಾರ ಒಪ್ಪಂದವು ಹೂಡಿಕೆ, ವ್ಯಾಪಾರ ಮತ್ತು ತಂತ್ರಜ್ಞಾನ ಸಹಕಾರಕ್ಕೆ ಭಾರತ ಮತ್ತು ಯುರೋಪ್ ದೇಶಗಳ ನಡುವೆ ಹೊಸ ಅವಕಾಶಗಳನ್ನು ತೆರೆಯಲಿವೆ ಎಂದು ನಿರೀಕ್ಷಿಸಲಾಗಿದೆ. ಈ ವ್ಯಾಪಾರ ಒಪ್ಪಂದದಿಂದ ಉಂಟಾಗಬಹುದಾದ ಸಾಧ್ಯತೆಗಳ ಬಗ್ಗೆ ಮಾತನಾಡಿರುವ ಸ್ವೀಡನ್ನಲ್ಲಿರುವ ಆರ್ಟಿಫೆಕ್ಸ್ ಕಂಪನಿಯ ಎಂಜಿನಿಯರಿಂಗ್ ಮತ್ತು ಉತ್ಪನ್ನ ಅಭಿವೃದ್ಧಿಯ ಮುಖ್ಯಸ್ಥರಾದ ಸ್ಟೆನ್ಫೆಲ್ಟ್, ಭಾರತ ಹಾಗೂ ಐರೋಪ್ಯ ರಾಷ್ಟಗಳ ನಡುವೆ ಔದ್ಯೋಗಿಕ ಒಡಂಬಡಿಕೆ ಮತ್ತು ಹೆಚ್ಚುವರಿ ವ್ಯಾಪಾರ ಅವಕಾಶಗಳು ದೊರೆಯಲಿದೆ ಎಂದು ಆಶಯ ವ್ಯಕ್ತಪಡಿಸಿದ್ದಾರೆ. ಭಾರತದ ಉತ್ಪಾದನೆ ಮತ್ತು ನಾವೀನ್ಯತಾ ಪರಿಸರದ ಬಗ್ಗೆ ಯುರೋಪಿಯನ್ ಕಂಪನಿಗಳ ಮೇಲೆ ವಿಶ್ವಾಸ ವೃದ್ಧಿಸುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ಆಟೋಮೊಬೈಲ್ ಎಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಹಸಿರು ತಂತ್ರಜ್ಞಾನ ಮತ್ತು ಅಭಿವೃದ್ಧಿ ಹೊಂದಿದಂತಹ ಉತ್ಪಾದನಾ ವಲಯದಲ್ಲಿ ಭಾರತ ಐರೋಪ್ಯ ರಾಷ್ಟಗಳ ಸಹಕಾರ ಇದರಿಂದ ಮತ್ತಷ್ಟು ಗಟ್ಟಿಗೊಳ್ಳಲಿದೆ ಎಂದು ಔದ್ಯೋಗಿಕ ವಲಯದ ಪರಿಣಿತರು ಅಭಿಪ್ರಾಯಪಟ್ಟಿದ್ದಾರೆ. ತ್ರಿಪುರಾದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಬಲಪಡಿಸುವ ಮಹತ್ವದ ಕ್ರಮವಾಗಿ ಕೇಂದ್ರ ಗೃಹ ಸಚಿವಾಲಯ ಹೆಚ್ಚುವರಿ ಭಾರತೀಯ ಮೀಸಲು ಪಡೆ ರಚಿಸಲು ಅಧಿಕೃತವಾಗಿ ಅನುಮೋದನೆ ನೀಡಿದೆ. ಇದರ ಸ್ಥಾಪನೆಗೆ ಕೇಂದ್ರ ಸರ್ಕಾರ 50 ಕೋಟಿ ರೂಪಾಯಿ ಮತ್ತು ಮೂಲಸೌಕರ್ಯ ಅಭಿವೃದ್ಧಿಗಾಗಿ 30 ಕೋಟಿ ರೂಪಾಯಿ ಆರ್ಥಿಕ ಅನುದಾನವನ್ನು ಮಂಜೂರು ಮಾಡಿದೆ. ಈ ಹೊಸ ಘಟಕವು ಪ್ರಾಥಮಿಕವಾಗಿ ಗಲಭೆ ನಿಯಂತ್ರಣ ಕಾರ್ಯಾಚರಣೆಗಳು ಮತ್ತು ಗಡಿ ಕಾವಲುಗಳ ಮೇಲೆ ಕೇಂದ್ರೀಕರಿಸುತ್ತದೆ. ಅಗತ್ಯವಿರುವಂತೆ ದೇಶದ ಯಾವುದೇ ಭಾಗಕ್ಕೆ ಇಲ್ಲಿನ ಸಿಬ್ಬಂದಿಯನ್ನು ನಿಯೋಜಿಸುವ ಅಧಿಕಾರವನ್ನು ಕೇಂದ್ರ ಸರ್ಕಾರ ಹೊಂದಿದೆ. ಬ್ಯಾಂಕಾಕ್ನಲ್ಲಿ ಇಂದು ನಡೆದ ಥೈಲೆಂಡ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಪುರುಷರ ಡಬಲ್ಸ್ ವಿಭಾಗದ ಸೆಮಿಫೈನಲ್ನಲ್ಲಿ ಮಲೇಷ್ಯಾದ ಗೋಸ್ ಚೇ ಫಿ ಮತ್ತು ನೂರ್ ಇಜುದ್ದೀನ್ ಅವರನ್ನು ಸೋಲಿಸುವ ಮೂಲಕ ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಫೈನಲ್ ಪ್ರವೇಶಿಸಿದ್ದಾರೆ. 82 ನಿಮಿಷಗಳ ಪಂದ್ಯದಲ್ಲಿ ಭಾರತದ ಈ ಜೋಡಿ 19-21, 22-20 ಮತ್ತು 21-16 ಅಂತರದಲ್ಲಿ ಮಲೇಷ್ಯಾ ಜೋಡಿಯನ್ನು ಪರಾಭವಗೊಳಿಸಿತು. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ ನಡೆಯುತ್ತಿರುವ ಐಪಿಎಲ್ T20 ಕ್ರಿಕೆಟ್ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಹಾಗೂ ಗುಜರಾತ್ ಟೈಟನ್ಸ್ ತಂಡಗಳು ಮುಖಾಮುಖಿ

0: ಆಗಿವೆ. ಟಾಸ್ ಗೆದ್ದ ಗುಜರಾತ್ ಟೈಟನ್ಸ್ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೆದರ್ಲ್ಯಾಂಡ್ನಲ್ಲಿ ಭಾರತೀಯ ಸಮುದಾಯ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ನೀಟ್ ಯುಜಿ 2026 ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ಸಿಬಿಐನಿಂದ ಪ್ರಮುಖ ಆರೋಪಿ ಬಂಧನ. ಬೆಂಗಳೂರಿನ ಯಲಹಂಕದಲ್ಲಿ ರೈಲ್ವೆ ಮೆಗಾ ಕೋಚಿಂಗ್ ಟರ್ಮಿನಲ್ ನಿರ್ಮಾಣ, ಕೇಂದ್ರ ಸಚಿವ ವಿ ಸೋಮಣ್ಣ. ಥೈಲೆಂಡ್ ಓಪನ್ ಬ್ಯಾಡ್ಮಿಂಟನ್ ಫೈನಲ್ ಪ್ರವೇಶಿಸಿದ ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಚಿರಾಗ್ ಶೆಟ್ಟಿ ಜೋಡಿ. ಐಪಿಎಲ್ ಟಿ20 ಕ್ರಿಕೆಟ್, ಕೋಲ್ಕತಾ ನೈಟ್ ರೈಡರ್ಸ್ ವಿರುದ್ದ ಟಾಸ್ ಗೆದ್ದ ಗುಜರಾತ್ ಟೈಟನ್ಸ್ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಸಮಾಚಾರ ದರ್ಶನ. ಮುಖ್ಯಾಂಶಗಳು. ಕೃಷಿ ಕ್ಷೇತ್ರದಲ್ಲಿ ಮಕ್ಕಳ ಬಳಕೆಗೆ ತಡೆ, ಪ್ರಾಯೋಗಿಕ ಅಧ್ಯಯನಕ್ಕೆ ಬಾಗಲಕೋಟೆ ಜಿಲ್ಲೆ ಆಯ್ಕೆ. ಕರ್ನಾಟಕದಲ್ಲಿ 1,243 ಇವಿ ಚಾರ್ಜರ್ಗಳ ಸ್ಥಾಪನೆಗೆ ಅನುಮೋದನೆ, ಕೇಂದ್ರ ಸಚಿವ HD ಕುಮಾರಸ್ವಾಮಿ ಘೋಷಣೆ. ಜಾಗತಿಕವಾಗಿ ಸ್ಪರ್ಧಾತ್ಮಕ MSMEಗಳನ್ನು ರಚಿಸಲು ಕೇಂದ್ರ ಸರ್ಕಾರ ಬದ್ಧ, ಸಚಿವ ಜಿತನ್ ರಾಮ್ ಮಾಂಜಿ ಸ್ಪಷ್ಟನೆ. ಬೆಂಗಳೂರಿನಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಯೋಗ ಕೇಂದ್ರ ಉದ್ಘಾಟಿಸಿದ ಸಚಿವೆ ಶೋಭಾ ಕರಂದ್ಲಾಜೆ. ಕೃಷಿ ಕ್ಷೇತ್ರದಲ್ಲಿ ಮಕ್ಕಳ ಬಳಕೆಯನ್ನು ತಡೆಗಟ್ಟುವ ಹಾಗೂ ಮಕ್ಕಳ ಶಿಕ್ಷಣ ಮತ್ತು ಸುರಕ್ಷತೆಗೆ ಆದ್ಯತೆ ನೀಡುವ ಉದ್ದೇಶದಿಂದ ಕೈಗೊಳ್ಳಲಾಗುತ್ತಿರುವ ಪ್ರಾಯೋಗಿಕ ಅಧ್ಯಯನಕ್ಕೆ ಬಾಗಲಕೋಟೆ ಜಿಲ್ಲೆಯನ್ನು ಆಯ್ಕೆ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಸಂಗಪ್ಪ ತಿಳಿಸಿದ್ದಾರೆ. ಬಾಗಲಕೋಟೆ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ನಡೆದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕೃಷಿ ಚಟುವಟಿಕೆಗಳಲ್ಲಿ ಮಕ್ಕಳ ತೊಡಗಿಸಿಕೊಳ್ಳುವಿಕೆ, ಅದರ ಸಾಮಾಜಿಕ ಮತ್ತು ಶೈಕ್ಷಣಿಕ ಪರಿಣಾಮಗಳು, ಮಕ್ಕಳ ಹಕ್ಕುಗಳ ರಕ್ಷಣೆ ಹಾಗೂ ಜಾಗೃತಿ ಕಾರ್ಯಕ್ರಮಗಳ ಕುರಿತು ಚರ್ಚೆ ನಡೆಸಿದರು. ಗ್ರಾಮೀಣ ಪ್ರದೇಶಗಳಲ್ಲಿ ಕೃಷಿ ಕೆಲಸಗಳಲ್ಲಿ ಮಕ್ಕಳ ಬಳಕೆಯ ಕುರಿತು ಮಾಹಿತಿ ಸಂಗ್ರಹಣೆ, ಸಮೀಕ್ಷೆ ಹಾಗೂ ಪೋಷಕರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಅವರು ಸೂಚನೆ ನೀಡಿದರು. 3 ವರ್ಷಗಳ ಈ ಯೋಜನೆಗೆ ವಿಸ್ತೃತ ಕ್ರಿಯಾ ಯೋಜನೆ ರೂಪಿಸಿ ವಿವಿಧ ಇಲಾಖೆಗಳೊಂದಿಗೆ ಸಮನ್ವಯ ಸಾಧಿಸಬೇಕು. ಗ್ರಾಮೀಣ ಪ್ರದೇಶಗಳಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಕು. ಜಿಲ್ಲಾ ಮಟ್ಟದ ಅಧಿಕಾರಿಗಳು ಅಂತಾರಾಷ್ಟೀಯ ಕಾರ್ಮಿಕ ಸಂಸ್ಥೆಯ ಪ್ರತಿನಿಧಿಗಳೊಂದಿಗೆ ನಿರಂತರ ಸಂಪರ್ಕದಲ್ಲಿರಬೇಕು ಎಂದು ಜಿಲ್ಲಾಧಿಕಾರಿ ಸಂಗಪ್ಪ ನಿರ್ದೇಶಿಸಿದರು. ರಾಷ್ಟೀಯ ಯೋಜನಾ ಸಂಯೋಜನಾ ಸಮನ್ವಯ ಅಧಿಕಾರಿ ರಂಜಿತಾ ಪ್ರಕಾಶ್ ಮಾತನಾಡಿ, ಅಂತಾರಾಷ್ಟೀಯ ಕಾರ್ಮಿಕ ಸಂಸ್ಥೆ ಸಾಮಾಜಿಕ ನ್ಯಾಯ ಹಾಗೂ ಮಾನವ ಮತ್ತು ಕಾರ್ಮಿಕ ಹಕ್ಕುಗಳನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದರು. ಆಧುನಿಕ ಮತ್ತು ವಿಶ್ವಾಸಾರ್ಹ ಇವಿ ಚಾರ್ಜಿಂಗ್ ಪರಿಸರ ವ್ಯವಸ್ಥೆಯನ್ನು ರಚಿಸಲು ಕೇಂದ್ರ ಸರ್ಕಾರ ಬದ್ಧವಾಗಿದೆ ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವ HD ಕುಮಾರಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದಂತಹ ಪಿಎಂ ಇ ಡ್ರೈವ್ ಯೋಜನೆಯಡಿಯಲ್ಲಿ ರಾಜ್ಯವ್ಯಾಪಿ ಇವಿ ಚಾರ್ಜಿಂಗ್ ಮೂಲಸೌಕರ್ಯ ಸಕ್ರಿಯಗೊಳಿಸುವುದು ಎಂಬ ಸಮ್ಮೇಳನ ಉದ್ದೇಶಿಸಿ ಮಾತನಾಡಿದ ಅವರು, 123,26,00,000 ರೂಪಾಯಿ ವೆಚ್ಚದಲ್ಲಿ 1,243 ಇವಿ ಚಾರ್ಜರ್ಗಳ ಸ್ಥಾಪನೆಗೆ ಕರ್ನಾಟಕದ ಪ್ರಸ್ತಾವನೆಗಳಿಗೆ ಅನುಮೋದನೆ ನೀಡುವುದಾಗಿ ಘೋಷಿಸಿದ್ದಾರೆ. ಈವರೆಗೆ 503,86,00,000 ರೂಪಾಯಿ ಒಟ್ಟು ಆರ್ಥಿಕ ವೆಚ್ಚದೊಂದಿಗೆ ಇವಿ ಚಾರ್ಜಿಂಗ್ ಪ್ರಸ್ತಾವನೆಗಳನ್ನು ಅನುಮೋದಿಸಲಾಗಿದೆ ಎಂದು ಹೇಳಿದ್ದಾರೆ.
3: ಇವಿ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ವಿಲ್ ಬಿ ಗೈಡೆಡ್ ಬೈ 3 ಕೋರ್ ಪ್ರಿನ್ಸಿಪಲ್ಸ್: ಅಕ್ಸೆಸಿಬಿಲಿಟಿ, ಎನ್ಶೂರಿಂಗ್ ಚಾರ್ಜಿಂಗ್ ಸ್ಟೇಷನ್ಸ್ ಆರ್ ಅವೈಲಬಲ್ ಅಕ್ರಾಸ್ ಅರ್ಬನ್ ಅಂಡ್ ರೂರಲ್ ಇಂಡಿಯಾ, ಅಫೋರ್ಡಬಿಲಿಟಿ, ಮೇಕಿಂಗ್ ಇವಿ ಚಾರ್ಜಿಂಗ್ ಕಾಸ್ಟ್ ಎಫೆಕ್ಟಿವ್ ಫಾರ್ ಎವರಿ ಸಿಟಿಜನ್, ರಿಲಯಬಿಲಿಟಿ, ಡೆಲಿವರಿಂಗ್ ಎ ಸೀಮ್ಲೆಸ್, ಸೇಫ್ ಅಂಡ್ ಡಿಪೆಂಡಬಲ್ and our user experience. This is not just about infrastructure, this is about building the foundation of India's clean mobility revolution. This is about reducing our dependence on fossil fuels, strengthening energy security.
2: ಇದೆ ವೇಳೆ ಮಾತನಾಡಿದ ಬೃಹತ್ ಕೈಗಾರಿಕೆಗಳ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಡಾ ಅನೀಫ್ ಖುರೇಶಿ, ಭಾರತದ ಎಲೆಕ್ಟ್ರಿಕ್ ವಾಹನಗಳ ಪರಿವರ್ತನೆಯು ಇತ್ತೀಚಿನ ವರ್ಷಗಳಲ್ಲಿ ವಿವಿಧ ವಾಹನ ವಿಭಾಗಗಳಲ್ಲಿ ಗಮನಾರ್ಹ ಪ್ರಗತಿಯನ್ನು ಕಂಡಿದೆ ಎಂದು ತಿಳಿಸಿದ್ದಾರೆ. 2070 ವೇಳೆಗೆ ನೆಟ್ ಜೀರೋ ಅಂದರೆ ಶೂನ್ಯ ಅನಿಲ ಹೊರಸೂಸುವಿಕೆ ಸಾಧಿಸುವ ಭಾರತದ ಬದ್ಧತೆಗೆ ಬೆಂಬಲ ನೀಡುವಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ರಾಜ್ಯದ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಪರಿಸರ ವ್ಯವಸ್ಥೆ ಮತ್ತು ಉತ್ಪಾದನಾ ವಲಯಕ್ಕೆ ಗಮನಾರ್ಹ ಉತ್ತೇಜನ ನೀಡುವ ಎನ್ಐಸಿ ತಂತ್ರಜ್ಞಾನ ಮತ್ತು ಸಾಮಾನ್ಯ ಸೌಲಭ್ಯ ಕೇಂದ್ರಗಳನ್ನು ಬೆಂಗಳೂರಿನಲ್ಲಿ ಕೇಂದ್ರ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಜಿತನ್ ರಾಮ್ ಮಾಂಜಿ ಹಾಗೂ ಕೇಂದ್ರ ಸಚಿವೆ ಶೋಭಾ

0: ಲಾಜೆ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಕೇಂದ್ರ ಸಚಿವ ಜಿತನ್ ರಾಮ್ ಮಾಂಜಿ, ಜಾಗತಿಕವಾಗಿ ಸ್ಪರ್ಧಾತ್ಮಕ ಎಂಎಸ್ಎಂಇಗಳನ್ನು ರಚಿಸಲು ಮತ್ತು ಭಾರತದ ಉತ್ಪಾದನಾ ಪರಿಸರ ವ್ಯವಸ್ಥೆ ಬಲಪಡಿಸಲು ದೇಶದಾದ್ಯಂತ ಆಧುನಿಕ ತಂತ್ರಜ್ಞಾನ ಕೇಂದ್ರಗಳು ಮತ್ತು ಸಾಮಾನ್ಯ ಸೌಲಭ್ಯ ಕೇಂದ್ರಗಳನ್ನು ಸ್ಥಾಪಿಸುವತ್ತ ಕೇಂದ್ರ ಸರ್ಕಾರ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ತಿಳಿಸಿದ್ದಾರೆ. ಎಂಎಸ್ಎಂಇಗಳು ಯುವಕರಿಗೆ ಉದ್ಯೋಗದ ಅವಕಾಶಗಳನ್ನು ಸೃಷ್ಟಿಸಲು ಸಹಾಯಕವಾಗಲಿದೆ ಎಂದು ಅವರು ಹೇಳಿದ್ದಾರೆ.
1: ನೌಜವಾನ ನೌಜವತಿಯೋ ಕಿ ಹೈ ಸಬ್ಕೋ ಸರ್ಕಾರಿ ನೌಕರಿ ಹಮ್ ನಹೀ ದೇ ಸಕ್ತೆ ಇಸಿಲಿಯೆ ಹಮಾರೆ ಎಂಎಸ್ಎಂಇ ಕಾ ಮಹತ್ವ ಬಢ್ ಜಾತಾ ಹೈ ಔರ್ ಯಹಿ ಕಾರಣ ಹೈ ಕಿ ಹಮಾರೆ ಯಶಸ್ವಿ ಪ್ರಧಾನ ಮಂತ್ರಿ ನರೇಂದ್ರ ಭಾಯ್ ಮೋದಿ ಜಿ ಎಂಎಸ್ಎಂಇ ಕೆ ಲಿಯೆ ಸ್ಪೆಷಲ್ ಪ್ರಯಾಸ ಕರ್ ರಹೆ ಹೈ ಬಜೆಟರಿ ಪ್ರೊವಿಜನ್ ಹೋ ರಹಾ ಹೈ ಔರ್ ಹರ್ ಮಹಕಾಮೆ ಮೇ ಎಂಎಸ್ಎಂಇ ಆಗೆ ಬಢೆ ವೈಸೆ ಉನ್ಕಿ ಚಿಂತಾ ಹೈ ತೋ ಸ್ವಾಭಾವಿಕ ಹೈ ಜೋ ಗಾರ್ಜಿಯನ್ ಹೈ ದೇಶ ಕಾ ಉಸ್ಕೋ ತೋ ಸಬ್ಕೆ ಬಾರೆ ಮೇ ಸೋಚನೆ ಕಾ ಅಧಿಕಾರ ಭೀ ಹೈ ಕರ್ತವ್ಯ ಭೀ ಹೈ ಔರ್ ಇಸಿಲಿಯೆ ಹಮಾರೆ ಪ್ರಧಾನಮಂತ್ರಿ ನರೇಂದ್ರ ಭಾಯ್ ಮೋದಿ ಜಿ ನೇ ಎಂಎಸ್ಎಂಇ ಕೋ ಆಗೆ ಬಢಾನೆ ಕೆ ಲಿಯೆ ಕಾಮ್ ಕಿಯಾ ಹೈ ಕಿ ಖೇತಿ ಕೆ ಬಾದ್ ಅಗರ್ ಸಬ್ಸೆ ಜ್ಯಾದಾ ನಿಯೋಜನ್ ಔರ್ ಸಬ್ಸೆ ಜ್ಯಾದಾ ಹಮಾರೆ ಆರ್ಥಿಕ ಕಾರ್ಯಕ್ರಮ ಮೇ ಸಹಭಾಗಿತಾ ಹೈ ತೋ ಹೈ ಹಮಾರೆ ಎಂಎಸ್ಎಂಇ.
0: ಇದೇ ವೇಳೆ ಮಾತನಾಡಿದ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ದೇಶದ ಅತಿದೊಡ್ಡ ಕೈಗಾರಿಕಾ ಸಮೂಹಗಳಲ್ಲಿ ಒಂದಾಗಿರುವ ಪೀಣ್ಯಕ್ಕೆ ಎಂಎಸ್ಎಂಇಗಳ ವಿಕಸನಗೊಳ್ಳುತ್ತಿರುವ ತಾಂತ್ರಿಕ ಅಗತ್ಯತೆಗಳನ್ನು ಪೂರೈಸಲು ಸುಧಾರಿತ ಸಾಂಸ್ಥಿಕ ಬೆಂಬಲ ಹಾಗೂ ಸೌಕರ್ಯದ ಅಗತ್ಯವಿದೆ ಎಂದು ಪ್ರತಿಪಾದಿಸಿದ್ದಾರೆ.
2: ಈ ಒಂದು ಫೆಸಿಲಿಟೇಷನ್ ಸೆಂಟರ್ ಅನ್ನ ಶಿಲಾನ್ಯಾಸ ಮಾಡಿದ್ವಿ. ಮುಂದಿನ ಒಂದು ವರ್ಷದಲ್ಲಿ ಇದು ಬಹಳ ದೊಡ್ಡ ಒಂದು ಸೆಂಟರ್ ಆಗಿ ಆಗೋದಿದೆ. ಇದರಲ್ಲಿ ನೆಕ್ಸ್ಟ್ ಜನರೇಷನ್ ಟೆಕ್ನಾಲಜಿ ಯಾವುದು ಇಲ್ಲಿ ಇಂಡಸ್ಟ್ರಿಯಲ್ ಇಷ್ಟಪೂರ್ತಿ, ಯಾಕಂದ್ರೆ ಏಷ್ಯಾಸ್ ಬಿಗ್ಗೆಸ್ಟ್ ಇಂಡಸ್ಟ್ರಿ ಏರಿಯಾ ಅಂತಂದ್ರೆ ಅದು ನಮ್ಮ ಪೀಣ್ಯ ಏರಿಯಾ, ಅದು ನಮ್ಮ ಈ ಭಾಗದ ಏರಿಯಾ. 15,000 ಹೆಚ್ಚು ಇಂಡಸ್ಟ್ರಿ ಇರುವಂತ ಜಾಗ ಅಂದ್ರೆ ಅದು ನಮ್ಮ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ. ಅದಕ್ಕಾಗಿ ನಾವು ಇಲ್ಲಿ ಇದನ್ನ ಮಾಡಕ್ಕೆ ಪ್ರಯತ್ನ ಮಾಡಿದ್ವಿ. ನಮ್ಮ ಇಂಡಸ್ಟ್ರಿಯಲ್ಗೆ ಬೇಕಾದಂತ ಟ್ರೈನಿಂಗ್ ಕೊಡುವಂತ, ಸ್ಟೂಡೆಂಟ್ಸ್ಗೆ ಬೇಕಾದಂತ ಟ್ರೈನಿಂಗ್ ಕೊಡುವಂತ, ಅದರಲ್ಲಿ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ರೊಬೋಟಿಕ್ಸ್, ಆಟೋಮೇಷನ್ ಇಂತ ಹೊಸ ಟೆಕ್ನಾಲಜಿಗೆ ಟ್ರೈನಿಂಗ್ ಕೊಡುವಂತ ಒಂದು ಸೆಂಟರ್ ಆಗಿ ಇಲ್ಲಿ ಅದು ಪರಿವರ್ತನೆ ಆಗಲಿದೆ. ನನಗೆ ವಿಶ್ವಾಸ ಇದೆ, ಇದೇ ಟೀಮ್ ಇದರ ಉದ್ಘಾಟನೆಯನ್ನು ಮಾಡಕ್ಕೆ ಕೂಡ ನಾವು ಮತ್ತೆ ಇದೇ ಜಾಗಕ್ಕೆ ಬರ್ತೀವಿ. ಬಹಳ ಒಳ್ಳೆಯ ಒಂದು ಕಾರ್ಯಕ್ರಮದಲ್ಲಿ ಮಾಡೋಣ. ಪ್ರತಿ ಸರ್ತಿ ಮಾತಾಡುವಾಗಲೂ ನಮ್ಮ ದೇಶದಲ್ಲಿ ನಾವು ಎಂಎಸ್ಎಂಇಗಳನ್ನು ಬೆಳೆಸಬೇಕು. ನಾವು ಸ್ವಾವಲಂಬಿ ಭಾರತ ಆಗಬೇಕು ಅಂದ್ರೆ ಎಂಎಸ್ಎಂಇ ಈ ದೇಶದಲ್ಲಿ ಬಹಳ ಮುಖ್ಯ ಅನ್ನುವಂಥದ್ದನ್ನ ಪದೇ ಪದೇ ಮೋದಿ ಅವರು ಹೇಳ್ತಾ ಇರ್ತಾರೆ. ಇವತ್ತು ನಾವು ಉದ್ಯಮ ಪೋರ್ಟಲ್ ಶುರು ಮಾಡಿದಾಗ ದೇಶದಲ್ಲಿ ಎಷ್ಟು ಇಂಡಸ್ಟ್ರಿ ಇದೆ ನಮ್ಗೆ ಗೊತ್ತಿರಲಿಲ್ಲ. ಉದ್ಯಮ ಪೋರ್ಟಲ್ ಅನ್ನು ಶುರು ಮಾಡಿದ್ವಿ. ನನಗೆ ಹೆಮ್ಮೆ ಇದೆ, ಇವತ್ತು ಖುಷಿ ಇದೆ, ಈ ದೇಶದಲ್ಲಿ 8 ಕೋಟಿ ಎಂಎಸ್ಎಂಇಗಳು ಉದ್ಯಮ ಪೋರ್ಟಲ್ ಅಲ್ಲಿ ಇವತ್ತು ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ನಾನು ನಿಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ನೀವೆಲ್ಲರೂ ಕೂಡ ಈ ದೇಶದ 33 ಕೋಟಿ ಯುವಕರಿಗೆ ಉದ್ಯೋಗವನ್ನು ಕೊಟ್ಟಂತ ಇಂಡಸ್ಟ್ರಿಯಲಿಸ್ಟ್ ನೀವು.
0: ಕಾರ್ಯಕ್ರಮದಲ್ಲಿ ರಾಷ್ಟೀಯ ಸಣ್ಣ ಕೈಗಾರಿಕೆಗಳ ನಿಗಮ ಲಿಮಿಟೆಡ್ನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಬ್ ಸ್ಕೀಮ್ ಅಡಿಯಲ್ಲಿ ನೀಡಲಾಗುವ ವಿವಿಧ ತರಬೇತಿಗಳನ್ನು ಪೂರ್ಣಗೊಳಿಸಿದ ಅಭ್ಯರ್ಥಿಗಳಿಗೆ ಕೇಂದ್ರ ಸಚಿವರಾದ ಜಿತನ್ ರಾಮ್ ಮಾಂಜು ಹಾಗೂ ಶೋಭಾ ಕರಂದ್ಲಾಜೆ ಪ್ರಮಾಣ ಪತ್ರ ವಿತರಿಸಿದರು. ಪೀಣ್ಯದಲ್ಲಿ ಎಂಎಸ್ಎಂಇಗಳಿಗೆ ತಂತ್ರಜ್ಞಾನ ಪ್ರವೇಶ, ಪರೀಕ್ಷಾ ಸೌಲಭ್ಯಗಳು, ಕೌಶಲ್ಯ, ನಾವೀನ್ಯತೆ ಮತ್ತು ಉದ್ಯಮ ಸ್ಪರ್ಧಾತ್ಮಕತೆಯನ್ನು ಬಲಪಡಿಸಲು ಕೇಂದ್ರದ ಅತಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಸಚಿವಾಲಯದ ಬೆಂಬಲದೊಂದಿಗೆ ರಾಷ್ಟೀಯ ಸಣ್ಣ ಕೈಗಾರಿಕಾ ನಿಗಮ ಪ್ರಸ್ತಾವಿತ ಅತ್ಯಾಧುನಿಕ ಕೇಂದ್ರ ಸ್ಥಾಪಿಸಿದೆ. ಕೇಂದ್ರ ಅತಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಬೆಂಗಳೂರಿನಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಯೋಗ ಕೇಂದ್ರವನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಯೋಗ ಅಂತಾರಾಷ್ಟೀಯ ಮಟ್ಟದಲ್ಲಿ ಪ್ರಸಿದ್ಧಿ ಪಡೆದಿದೆ. ಇಂದಿನ ಒತ್ತಡದ ಬದುಕಿನಲ್ಲಿ ವಿಶೇಷವಾಗಿ ಮಹಿಳೆಯರು ಮತ್ತು ಯುವಜನರಲ್ಲಿ ಆರೋಗ್ಯದ ಸಮಸ್ಯೆಗಳು ಹೆಚ್ಚಾಗುತ್ತಿವೆ. ಈ ಸಮಸ್ಯೆಗಳಿಗೆ ಯೋಗ ಅತ್ಯುತ್ತಮ ಔಷಧವಾಗಿದೆ. ಯೋಗಾಸನಗಳು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತವೆ. ಪ್ರತಿಯೊಬ್ಬ ನಾಗರಿಕನು ಆರೋಗ್ಯವಂತನಾಗಿದ್ದರೆ ಮಾತ್ರ ನಾವು ವಿಕಸಿತ ಭಾರತವನ್ನು ನಿರ್ಮಿಸಲು ಸಾಧ್ಯ ಎಂದು ಹೇಳಿದ್ದಾರೆ. ಚುನಾವಣಾ ಫಲಿತಾಂಶಗಳು ತಮ್ಮ ಸರ್ಕಾರದ ರಾಷ್ಟೀಯ ನೀತಿಗಳಿಗೆ ಸಾರ್ವಜನಿಕ ಬೆಂಬಲವನ್ನು ಪ್ರತಿಬಿಂಬಿಸುತ್ತವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪಶ್ಚಿಮ ಬಂಗಾಳ, ಅಸ್ಸಾಂ ಮತ್ತು ಪುದುಚೇರಿಯಲ್ಲಿ ಬಿಜೆಪಿ ಗೆಲುವು ತಮ್ಮ ಸರ್ಕಾರ ಜಾರಿಗೆ ತಂದ ರಾಷ್ಟೀಯ ನೀತಿಗೆ ಸಾರ್ವಜನಿಕ ಬೆಂಬಲಕ್ಕೆ ಸಾಕ್ಷಿಯಾಗಿದೆ ಎಂದು ಹೇಳಿದ್ದಾರೆ. ಚುನಾವಣಾ ಫಲಿತಾಂಶಗಳು ತಮ್ಮ ಸರ್ಕಾರದ ರಾಷ್ಟೀಯ ಕಾರ್ಯಕ್ರಮಗಳು ಮತ್ತು ನೀತಿಗಳನ್ನು ಬೆಂಬಲಿಸುವ ಸಾರ್ವಜನಿಕ ಸಂದೇಶಗಳನ್ನು ಸೂಚಿಸುವ ರಾಷ್ಟ್ರದ ಮನಸ್ಥಿತಿಯನ್ನು ಪ್ರತಿಬಿಂಬಿಸುತ್ತವೆ ಎಂದು ಹೇಳಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಪಕ್ಷವು ಕೇವಲ 3 ಸ್ಥಾನಗಳೊಂದಿಗೆ ಪ್ರಾರಂಭವಾಯಿತು ಮತ್ತು 10 ವರ್ಷಗಳಲ್ಲಿ ಬೃಹತ್ ಜನಾದೇಶದೊಂದಿಗೆ ಸರ್ಕಾರವನ್ನು ರಚಿಸಿದೆ ಎಂದು ಹೇಳಿದರು. ಅಸ್ಸಾಂನಲ್ಲಿ ಜನತೆ ಪಕ್ಷಕ್ಕೆ ಮೂರನೇ

ಅವಧಿಗೆ ಅಧಿಕಾರ ನೀಡಿದ್ದಾರೆ ಮತ್ತು ಗುಜರಾತ್ ಪುರಸಭೆ ಚುನಾವಣೆಯಲ್ಲಿ ಪಕ್ಷವು ಹಿಂದಿನ ಎಲ್ಲಾ ದಾಖಲೆಗಳನ್ನು ಮುರಿದಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಕೇರಳದಲ್ಲಿ ಈ ಚುನಾವಣೆಯಲ್ಲಿ 3 ಸ್ಥಾನಗಳನ್ನು ಪಡೆದಿರುವುದು ಮುಂದಿನ ಚುನಾವಣೆಯಲ್ಲಿ ಉತ್ತಮ ಫಲಿತಾಂಶ ಸಾಧಿಸುವಲ್ಲಿ ಮಾರ್ಗಸೂಚಿಯಾಗಲಿದೆ ಎಂದು ಹೇಳಿದರು. ಬಿಜೆಪಿ ಮತ್ತು ಎನ್ಡಿಎ 21 ರಾಜ್ಯಗಳಲ್ಲಿ ಆಡಳಿತ ನಡೆಸುತ್ತಿವೆ, ಲೋಕ ಕಲ್ಯಾಣ ಮತ್ತು ದೇಶದ ಸಮೃದ್ಧಿಗಾಗಿ ಕೆಲಸ ಮಾಡುತ್ತಿವೆ ಎಂದರು. ರಾಷ್ಟ್ರೀಯ ಅಭಿವೃದ್ಧಿಗಾಗಿ ಕೆಲಸ ಮಾಡಲು ಮತ್ತು ಅಮೆರಿಕ ಇರಾನ್ ಯುದ್ಧದಂತಹ ಭೌಗೋಳಿಕ ರಾಜಕೀಯ ಬೆಳವಣಿಗೆಗಳಿಂದ ಉಂಟಾಗುವ ಸವಾಲುಗಳನ್ನು ನಿವಾರಿಸಲು ಒಗ್ಗಟ್ಟಿನಿಂದ ಇರಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಜನತೆಯಲ್ಲಿ ಮನವಿ ಮಾಡಿದ್ದಾರೆ. ನಂತರ ಬೆಂಗಳೂರಿನಲ್ಲಿ ನಡೆದಂತಹ ಆರ್ಟ್ ಆಫ್ ಲಿವಿಂಗ್ನ 45ನೇ ವಾರ್ಷಿಕೋತ್ಸವದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿಯಾಗಿದ್ದರು. ಆರ್ಟ್ ಆಫ್ ಲಿವಿಂಗ್ನ ಅಂತಾರಾಷ್ಟ್ರೀಯ ಕೇಂದ್ರದಲ್ಲಿ ನೂತನವಾಗಿ ನಿರ್ಮಿಸಲಾದ ಧ್ಯಾನ ಮಂದಿರವನ್ನು ಅವರು ಉದ್ಘಾಟಿಸಿದರು. ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಪ್ರಿತುಲ್ ಕುಮಾರ್ ಮಂಗಳೂರು ಆಕಾಶವಾಣಿ ಕೇಂದ್ರಕ್ಕೆ ಭೇಟಿ ನೀಡಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಜೊತೆಗೆ ಸಮಾಲೋಚನೆ ನಡೆಸಿದರು. ಆಕಾಶವಾಣಿಯ ವಿವಿಧ ವಿಭಾಗಗಳನ್ನು ಸಂದರ್ಶಿಸಿದ ಅವರು ಪರಿಶೀಲನೆ ನಡೆಸಿದರು. ಇದೇ ವೇಳೆ ಕೇಂದ್ರ ಸಂವಹನ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯೊಂದಿಗೆ ಸಮಾಲೋಚನೆ ನಡೆಸಿದರು. ರಾಜ್ಯ ಸರ್ಕಾರಿ ನೌಕರರಿಗೆ 2026 ಜನವರಿ 1 ಪೂರ್ವಾನ್ವಯವಾಗುವಂತೆ ರಾಜ್ಯ ಸರ್ಕಾರ ತುಟ್ಟಿ ಭತ್ಯೆಯನ್ನು 1.5% ಹೆಚ್ಚಿಸಿದೆ. ತುಟ್ಟಿ ಭತ್ಯೆ ದರಗಳು ಪ್ರಸ್ತುತ ಮೂಲ ವೇತನದ 14.25% 15.75% ಪರಿಷ್ಕರಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಇದು ರಾಜ್ಯ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಅನುಕೂಲವಾಗಲಿದೆ. ವಿಜಯಪುರ ಜಿಲ್ಲಾಡಳಿತ ಸಾರ್ವಜನಿಕರ ಸಹಭಾಗಿತ್ವದಲ್ಲಿ LHBS ಅಟ್ ಲಾಕ್ಡ್ ಹೌಸ್ ಬೀಟ್ ಸಿಸ್ಟಮ್ ಎಂಬ ನೂತನ ಸುರಕ್ಷತಾ ಉಪಕ್ರಮವನ್ನು ಜಿಲ್ಲೆಯಾದ್ಯಂತ ಜಾರಿಗೆ ತಂದಿದೆ. ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ ನಿಂಬರಗಿ ತಿಳಿಸಿದ್ದಾರೆ. ವಿಜಯಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕುಟುಂಬ ಸಮೇತರಾಗಿ ಹೊರಗೆ ಹೋಗುವ ಸಮಯದಲ್ಲಿ ಕಳ್ಳತನದ ಕೃತ್ಯಗಳನ್ನು ಪರಿಣಾಮಕಾರಿಯಾಗಿ ತಡೆಗಟ್ಟಿ ಸಾರ್ವಜನಿಕರಲ್ಲಿ ವಿಶ್ವಾಸ ಮೂಡಿಸಲು ಈ ಉಪಕ್ರಮವನ್ನು ಜಾರಿಗೆ ತರಲಾಗಿದೆ ಎಂದು ಹೇಳಿದ್ದಾರೆ. ಈ ಬೀಟ್ ಸಿಸ್ಟಮ್ ಮೊಬೈಲ್ ಸಂಖ್ಯೆಗೆ ಸೆಲ್ಫಿ ಜೊತೆಗೆ ಲೊಕೇಶನ್ ಕಳುಹಿಸಿದರೆ ಪೊಲೀಸ್ ಬೀಟ್ ತಂಡ ಆ ಮನೆಯ ಸುರಕ್ಷತೆಯನ್ನು ಕಾಪಾಡಲಿದೆ. ಈ ವಿನೂತನ ತಂತ್ರಜ್ಞಾನವನ್ನು ವಿಜಯಪುರ ಜಿಲ್ಲೆಯಲ್ಲಿ ಇದೇ ತಿಂಗಳ 11 ಆರಂಭಿಸಲಾಗಿದೆ. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಕುಲಪತಿ ಡಾ ಎಸ್ ವಿದ್ಯಾಶಂಕರ್ ನೇತೃತ್ವದ ನಿಯೋಗವು ಶೈಕ್ಷಣಿಕ ಕೈಗಾರಿಕಾ ಸಹಭಾಗಿತ್ವದ ಭಾಗವಾಗಿ ಮಹಾರಾಷ್ಟ್ರದಲ್ಲಿರುವಂತಹ ಆವಿಷ್ಕಾರ ನಾವೀನ್ಯತೆ ಮತ್ತು ಉತ್ಕೃಷ್ಟ ತರಬೇತಿ ಕೇಂದ್ರ ಮತ್ತು ಇಂಡಮರ್ ಏವಿಯೇಷನ್ನ ಏರೋಸ್ಪೇಸ್ ಕೇಂದ್ರಗಳಿಗೆ ಭೇಟಿ ನೀಡಿತು. ಅಲ್ಲಿನ ನಾವೀನ್ಯತೆ, ಇನ್ಕ್ಯುಬೇಷನ್, ಉದ್ಯಮಶೀಲತೆ ಮತ್ತು ತಂತ್ರಜ್ಞಾನ ಆಧಾರಿತ ಶಿಕ್ಷಣವನ್ನು ಉತ್ತೇಜಿಸುವ ಕೈಗಾರಿಕಾ ಮಾದರಿಯನ್ನು ಅಧ್ಯಯನ ನಡೆಸಿದೆ. ಭೇಟಿಯ ವೇಳೆ ಕೃತಕ ಬುದ್ಧಿಮತ್ತೆ, ಏರೋಸ್ಪೇಸ್ ಮತ್ತು ರಕ್ಷಣಾ ತಂತ್ರಜ್ಞಾನಗಳು, UAV ವ್ಯವಸ್ಥೆಗಳು, ಸ್ಮಾರ್ಟ್ ಮ್ಯಾನುಫ್ಯಾಕ್ಚರಿಂಗ್, ಬ್ಯಾಟರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ಗಳು, ಕ್ವಾಂಟಮ್ ಸಂವಹನ ಮತ್ತು ಅಡ್ವಾನ್ಸ್ ಮೆಟೀರಿಯಲ್ಸ್ ಮುಂತಾದ ವಿಷಯಗಳ ಕುರಿತು ಅಧ್ಯಯನ ನಡೆಸಿದೆ. ಬಳಿಕ ನಿಯೋಗವು ನಾಗ್ಪುರ ಇಂಡಮರ್ ಏವಿಯೇಷನ್ನ ಏರೋಸ್ಪೇಸ್ MRO ಕೇಂದ್ರಕ್ಕೆ ಭೇಟಿ ನೀಡಿ ವಿಮಾನ ನಿರ್ವಹಣೆ, ದುರಸ್ತಿ ಕಾರ್ಯಾಚರಣೆಗಳ ಬಗ್ಗೆ ತಿಳಿದುಕೊಂಡಿತು. ಭೇಟಿ ಕುರಿತು ಮಾತನಾಡಿದ ವಿಟಿಯು ಕುಲಪತಿ ಡಾ ಎಸ್ ವಿದ್ಯಾಶಂಕರ್, ವಿಟಿಯು ಪ್ರಾಯೋಗಿಕ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತಿದೆ ಎಂದು ತಿಳಿಸಿದ್ದಾರೆ. ಪ್ರಸ್ತಾವಿತ ಸಂವಿಧಾನ 121ನೇ ತಿದ್ದುಪಡಿ ವಿಧೇಯಕ 2024 ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಕಾನೂನುಗಳ ತಿದ್ದುಪಡಿ ವಿಧೇಯಕ 2024 ದೇಶದ ಪ್ರಜಾಪ್ರಭುತ್ವ ಮತ್ತು ಚುನಾವಣಾ ಚೌಕಟ್ಟಿನ ಕಾರ್ಯನಿರ್ವಹಣೆಯ ಮೇಲೆ ಬೀರುವ ವ್ಯಾಪಕ ಪರಿಣಾಮಗಳನ್ನು ಪರಿಗಣಿಸಿ ಸಂಸದ ಪಿಪಿ ಚೌಧರಿ ಅಧ್ಯಕ್ಷತೆಯ ಜಂಟಿ ಸಂಸದೀಯ ಸಮಿತಿಯು ಇದೇ 14 ಮುಂಬರುವ 21 ಬೆಂಗಳೂರು ಮತ್ತು ಗಾಂಧಿನಗರಕ್ಕೆ ಅಧ್ಯಯನ ಪ್ರವಾಸ ಕೈಗೊಂಡಿದೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ವಿಧಾನಸಭೆಯ ಅಧ್ಯಕ್ಷರು, ವಿಧಾನ ಪರಿಷತ್ತಿನ ಸಭಾಪತಿ, ಚುನಾಯಿತ ಪ್ರತಿನಿಧಿಗಳು, ರಾಜಕೀಯ ಪಕ್ಷಗಳ ಮುಖ್ಯಸ್ಥರು, ರಾಜ್ಯ ಆಡಳಿತ, ಹಣಕಾಸು ಮತ್ತು ಶಿಕ್ಷಣ ಸಂಸ್ಥೆಗಳು, ವೃತ್ತಿಪರ ಸಂಸ್ಥೆಗಳು ಮತ್ತು ನಾಗರಿಕ ಸಮಾಜದ ಪ್ರತಿನಿಧಿಗಳು ಸೇರಿದಂತೆ ಉನ್ನತ ಸಾಂವಿಧಾನಿಕ ಮತ್ತು ರಾಜಕೀಯ ಪದಾಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಲು ಈ ಪ್ರವಾಸ ಆಯೋಜನೆ ಮಾಡಲಾಗಿದೆ. 2026-27 ಮಾರುಕಟ್ಟೆ ಋತುವಿನಲ್ಲಿ 14 ಮುಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಿಸಲು ಕೇಂದ್ರ ಸಚಿವ ಸಂಪುಟ ಸಭೆ ಅನುಮೋದನೆ ನೀಡಿದೆ. ಈ ಋತುವಿನಲ್ಲಿ ಅಂದಾಜು 824 ಲಕ್ಷ ಮೆಟ್ರಿಕ್ ಟನ್ ಬೆಳೆಗಳನ್ನು ಖರೀದಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ.
ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್, ರೈತರಿಗೆ ಅಂದಾಜು 260,000 ಕೋಟಿ ರೂಪಾಯಿ ಪಾವತಿ ಮಾಡಲಾಗುತ್ತದೆ. ಈ ಋತುವಿನಲ್ಲಿ ಅಂದಾಜು 824 ಲಕ್ಷ

0: ಮೆಟ್ರಿಕ್ ಟನ್ ಬೆಳೆಗಳನ್ನು ಖರೀದಿ ಮಾಡಲಾಗುವುದು ಎಂದು ಹೇಳಿದ್ದಾರೆ. ಸೂರ್ಯಕಾಂತಿ ಬೀಜವು ಕ್ವಿಂಟಾಲ್ಗೆ 622 ರೂಪಾಯಿ ಹೆಚ್ಚಳ ಕಂಡಿದ್ದು, ಕನಿಷ್ಠ ಬೆಂಬಲ ಬೆಲೆ 8,343 ರೂಪಾಯಿ ತಲುಪಲಿದೆ. ಹತ್ತಿ ಕ್ವಿಂಟಾಲ್ಗೆ 557 ರೂಪಾಯಿ ಮತ್ತು ಎಳ್ಳಿಗೆ ಕ್ವಿಂಟಾಲ್ಗೆ 500 ರೂಪಾಯಿಗಳ ಹೆಚ್ಚಳವನ್ನು ಶಿಫಾರಸು ಮಾಡಲಾಗಿದೆ. ಎ ದರ್ಜೆಯ ಭತ್ತಕ್ಕೆ ಕ್ವಿಂಟಾಲ್ಗೆ 2,461 ರೂಪಾಯಿ, ಜೋಳ ಹೈಬ್ರಿಡ್ ಕ್ವಿಂಟಾಲ್ಗೆ 4,023 ರೂಪಾಯಿ, ತೊಗರಿ ಬೆಳೆಗೆ ಕ್ವಿಂಟಾಲ್ಗೆ 8,450 ರೂಪಾಯಿ ಕನಿಷ್ಠ ಬೆಂಬಲ ಬೆಲೆ ಶಿಫಾರಸು ಮಾಡಲಾಗಿದೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿಬರಲಿದೆ ವಾರದ ವಾರ್ತಾಚಿತ್ರ ಸಮಾಚಾರ ದರ್ಶನ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ನಿನ್ನೆ ಮಂಗಳೂರಿನಲ್ಲಿ ನಡೆದ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಾಹೆ ಇದರ 33ನೇ ಘಟಿಕೋತ್ಸವದ ಮೊದಲನೆಯ ದಿನದ ಕಾರ್ಯಕ್ರಮಗಳ ಬಾನುಲಿ ವರದಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಾಹೆ.
3: ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಾಹೆಯ 33ನೇ ಘಟಿಕೋತ್ಸವ ಸಮಾರಂಭದ ಮೊದಲ ದಿನದ ಅಧಿವೇಶನವು ಮಂಗಳೂರಿನ ಡಾಕ್ಟರ್ ಟಿಎಂಎ ಪೈ ಅಂತಾರಾಷ್ಟ್ರೀಯ ಸಭಾಂಗಣದಲ್ಲಿ ಮೇ 15 ಶುಕ್ರವಾರ ಸಾಯಂಕಾಲ ನಡೆಯಿತು. ಮುಖ್ಯ ಅತಿಥಿಗಳಾಗಿ ಮುಂಬೈಯ ಟಾಟಾ ಮೆಮೋರಿಯಲ್ ಸೆಂಟರ್ನ ನಿರ್ದೇಶಕರಾದ ಪ್ರೊಫೆಸರ್ ಡಾಕ್ಟರ್ ಸುದೀಪ್ ಗುಪ್ತಾ ಭಾಗವಹಿಸಿದ್ದರು. ಗೌರವ ಅತಿಥಿಗಳಾಗಿ ನಿಟ್ಟೆ ವಿಶ್ವವಿದ್ಯಾನಿಲಯದ ಪ್ರೋ ಚಾನ್ಸಲರ್ ಡಾಕ್ಟರ್ ಎಂ ಶಾಂತಾರಾಮ್ ಶೆಟ್ಟಿ ಉಪಸ್ಥಿತರಿದ್ದರು. ಘಟಿಕೋತ್ಸವ ಮೆರವಣಿಗೆಯ ಮೂಲಕ ಅತಿಥಿಗಳನ್ನು ಮತ್ತು ಗಣ್ಯರನ್ನು ವೇದಿಕೆಗೆ ಕರೆತರಲಾಯಿತು. ಬಳಿಕ ರಾಷ್ಟ್ರಗೀತೆ, ನಂತರ ಮಾಹೆ ವಿಶ್ವವಿದ್ಯಾನಿಲಯ ಗೀತೆಗಳನ್ನು ಹಾಡಲಾಯಿತು.

0: ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ನ ಪ್ರೊ ಚಾನ್ಸಲರ್ ಡಾಕ್ಟರ್ ಎಚ್ ಎಸ್ ಬಲ್ಲಾಳ್ 33ನೇ ಘಟಿಕೋತ್ಸವದ ಆರಂಭಿಕ ಘೋಷಣೆ ಮಾಡಿದರು.
1: ಐ ಡಾಕ್ಟರ್ ಎಚ್ ಎಸ್ ಬಲ್ಲಾಳ್, ಪ್ರೊ ಚಾನ್ಸಲರ್, ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್, ಹಿಯರ್ ಬೈ ಡಿಕ್ಲೇರ್ ದ 33rd ಕಾನ್ವೊಕೇಶನ್ ಆಫ್ ಅವರ್ ಯೂನಿವರ್ಸಿಟಿ ಹೆಲ್ಡ್ ಅಟ್ ಅವರ್ ಮ್ಯಾಂಗಲೂರ್ ಕ್ಯಾಂಪಸ್ ಓಪನ್.
0: ಮಾಹೆಯ ಮಂಗಳೂರು ಕ್ಯಾಂಪಸ್ನ ಪ್ರೊ ವೈಸ್ ಚಾನ್ಸಲರ್ ಡಾಕ್ಟರ್ ದಿಲೀಪ್ ಜಿ ನಾಯಕ್ ನೆರೆದವರನ್ನು ಸ್ವಾಗತಿಸಿದರು.
2: A very good afternoon to each one of you. I extend a warm welcome and express my heartfelt gratitude for accepting our invitation to celebrate the 33rd convocation of Manipal Academy of Higher Education. Mahe stands tall in its glory today, a testament to the vision and pioneering spirit of Dr. T.M.A. Pai, the esteemed founder of the Manipal Group of Institutions. Building on this illustrious legacy, our beloved Chancellor, Dr. Ramdas M. Pai, carrying forward his father's dream with unwavering dedication, transforming a local university into a global hub of education and resilience.
0: ಕುಲಪತಿಗಳಾದ ಡಾಕ್ಟರ್ ಶರತ್ ಕೆ ರಾವ್ ಅವರು ಮಾಹೆಯ ಕುರಿತು ಮಾಹಿತಿ ನೀಡಿದರು.
3: ದ ವಿಷನರಿ ಹೂ ಫೌಂಡ್ ಮಣಿಪಾಲ್, ದ ಲೇಟ್ ಡಾಕ್ಟರ್ ಟಿ ಎಂ ಎ ಪೈ, ಪಯನೀರ್ಡ್ ದ ಕಾನ್ಸೆಪ್ಟ್ ಆಫ್ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಇನ್ ಎಜುಕೇಷನ್ ಬ್ಯಾಕ್ ಇನ್ 1953. ಹಿಸ್ ಕನ್ವಿಕ್ಷನ್ ದಟ್ ಎಜುಕೇಷನ್ ಈಸ್ ಎ ಪವರ್ಫುಲ್ ಟ್ರಾನ್ಸ್ಫಾರ್ಮೇಟಿವ್ ಫೋರ್ಸ್ ಲೆಡ್ ಟು ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಅವರ್ ಅರ್ಲಿ ಪ್ರೊಫೆಷನಲ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಎನ್ಶೂರ್.

0: ಆಕಾಶವಾಣಿ ಬೆಂಗಳೂರು.
1: ಆಕಾಶವಾಣಿ ಮಂಗಳೂರು. ಈಗ ಭಾವಗೀತೆಗಳು. ಕಾರ್ಯಕ್ರಮದ ಮೊದಲಿಗೆ ಎಚ್ ಕೆ ನಾರಾಯಣ ಮತ್ತು ಶಾಂತಾ ಜಯತೀರ್ಥ ಹಾಡಿರುವ ಆರ್ ಸಿ ಭೂಸನೂರ ಮಠ ಅವರ ರಚನೆ.

0: ಭಾವಗೀತೆಗಳನ್ನು ಕೇಳಿದಿರಿ.
1: ಪುಟಾಣಿ ಕೇಳುಗರೆ, ನಿಮಗಾಗಿ ಕಿಶೋರ ವೇದಿಕೆಯ ನೇರ ಫೋನಿನ ಕಾರ್ಯಕ್ರಮ ನಾಳೆ ಬೆಳಿಗ್ಗೆ 10 ಗಂಟೆಗೆ ಪ್ರಸಾರವಾಗಲಿದೆ. ಮಕ್ಕಳೇ, ನೀವು ಬರೆದಂತಹ ಪುಟ್ಟ ಪುಟ್ಟ ಕತೆ ಕವನಗಳನ್ನ ನೀವು ನಮ್ಮೊಂದಿಗೆ ಹಂಚಿಕೋಬಹುದು. ನಿಮ್ಮ ಕತೆ ಕವನಗಳನ್ನು ನಾನು ಈಗ ಹೇಳುವ ದೂರವಾಣಿ ಸಂಖ್ಯೆ ಮುಖಾಂತರ ಹಂಚಿಕೋಬಹುದು. ದೂರವಾಣಿ ಸಂಖ್ಯೆಯನ್ನ ಬರ್ತಗೊಳ್ಳಿ ಮಕ್ಕಳೇ, 2211999, ಮೊಬೈಲ್ ಸಂಖ್ಯೆ 8277038000.

ಮಕ್ಕಳೇ, ನಿಮ್ಮ ಪುಟ್ಟ ಪುಟ್ಟ ಕತೆ ಕವನಗಳನ್ನ ಕೇಳಲು ನಾವು ಕಾಯ್ತಾ ಇರ್ತೇವೆ. ನೆನಪಿಡಿ ಮಕ್ಕಳೇ, ಕಿಶೋರ ವೇದಿಕೆಯ ನೇರ ಫೋನಿನ ಕಾರ್ಯಕ್ರಮ ನಾಳೆ ಬೆಳಿಗ್ಗೆ 10 ಗಂಟೆಗೆ. ಮರೆಯದೆ ಕರೆ ಮಾಡ್ತೀರಲ್ಲ ಮಕ್ಕಳೇ?

0: ದಾದಾ ವರ್ತಮಾನ ವೈದ್ಯನಿಗೆ
1: ಅತ್ತು ವರ್ತಮಾನ ವೈದ್ಯನ ಅತ್ತು ಸತೀಶ್ ಅಣ್ಣ ಮಾಮಣ್ಣ ಕೂಡ ಇಲ್ಲಡೆ ಬರ್ತಿರತ್ತೆ ಅವೇ ಒಂಜಿ ಖುಷಿ ಏತ ಸಮಯ ಅಂಡತುಲ ಇಂಚೊಂಜಿ ಪದಕ ಏನಂದೆ
0: ಅತ್ತೆ ಮಾಮಣ್ಣ ಈ ಊರು ಪೋದು ಬತ್ ಒಂತೆ ಬಚ್ಚಿ ಲೆಕ್ಕ ಉಂಡತ್ತ ದಾನೆ
2: ಹೌದಾನೆ ಬಂಡ ಪೋಯ್ನೆದಾಗಿ ಅಣದಲ್ಲ ತಿರ್ಗೆರೆ ಎಣ್ಣ ಕುಸಾಲಿಗೆ ಪೋಯ್ನೆ ನನ್ನ ಮಾತ ಒಂಜಿ ಕೆಲವು ಕಡದೆ ಹೇಳಿಕೆ ಮದ್ಮೆ ಮಾಸರಿ ಇಲ್ಲೋ ಕೆಲವು ಒಂದು ಪುರಾಣಾಗ ನಮಕ್ಕ ದಾನೆ ಪೋಯ್ ಮನೆ ಬಂದ ಬಿಳ್ಳರ ಆಪುಟ
1: ಅತ್ತು ಒಂಚೂರು ಬಚ್ಚರ ರಡ್ಡ ಕಾರಣ ಉಂಡು ಸತೀಶ್ ಅಣ್ಣ ಒಂಜಿ ಪುಲ್ಲಿಲ ಒಟ್ಟುಗು ಪೋತಲ್ ಹಾಲ ಬುಡ್ಪಲ ಮೇರೆನ ಬೊಡಿ ಪದ ದೀತಲ್ ನನೈತೆ ಶಾಲೆ ಸುರಾಯರ ಸುರು ಆಂಡಂದು ಬತ್ತಲೀತೆ ಕೂಡ
2: ಅವುಲ ಬಣ್ಣಗ ಪತ್ತನೇಗೆ ಮುಟ್ಟನೇಗೆ ಪುಲ್ಲಿಗೆ ಪ್ರಶ್ನೆ ಮಾಡ್ಬುನ ಒಂಜಿ ಅಭ್ಯಾಸ ನಮ್ಮ ಸತಿ ಸಲಕಣೆ ಆತಿಂಡವು ಪಕ್ಕ ಪಣ್ಣಂದೆ ಕುಳ್ಳೆರ ಬಲ್ಲಿ ನಮಗೆ ಕೋಪ ಅಂತ ಪ್ರಬಣ ಇವರಾಕಲ್ ತೆರವು ನಾವು ಒಂಜಿ ಉಮೇದು ಉಪ್ಪುನಾಗ ನಮ್ಮ ಪಂಡದು
1: ಬೊಕ್ಕ ದಾದೆ ಗೊತ್ತುಂಡೆ ಇತ್ತೆ ಆ ಊರು ಡೆಡ್ಡೆ ಕಾಟು ಕುಬೂರುಂಡು ಸತೀಶ್ ಅಣ್ಣ ದುಂಬುಡೆ ಒಂಜಿ ಪಾತಿರ ಉಂಡು ಕಾಟುಕು ತಿಂದ ಜೀವ ಬಚ್ಚುಂಡು ಅಂಚಲಾದು ಈ ಮಾಮಣ್ಣಗ ಮೂಜಿ ಪೊರ್ತುಲ ಕುಕ್ಕುದ ಚಂಡುರ್ಲಿಗೆ ಕುಕ್ಕುದ ಉಪ್ಪುಂಚಿಗೆ ಕುಕ್ಕುದ ಸಾರಿಗೆ ಕೇನೋಡ ಮಾಮಣ್ಣನ ಕತೆ
2: ಅತ್ತ ತಿಂದಿನ ಹಿಡ್ದಿಲ್ಲ ಹೆಚ್ಚ ಪಂಡ ಬಾಲೆಗೆ ಪೂರ ಕಾಟಕು ಪೆಜ್ಜಿದ ಹೊರದೇ ಬಚ್ಚಿದ್ದೀನಿ ಹೆಂಗೆ
0: ಅತ್ತ ಅಲ್ಪರ್ದಾಲ ಮಿನಿ ಪ್ಯಾಕೆಟ್ ಪ್ಯಾಕೆಟ್ ಬೈದಿಂದದಾನೆ
1: ಬರಿಯರ ಒಂದು ಸಂಗತಿ ಸತೀಶ್ ಅಣ್ಣ ಬರ್ಸ ಸುರು ಅಂಡತ್ತೆ ಬರ್ಸ ಸುರು ಅನ್ನಗ ಬೊಕ್ಕ ಆ ಬೂರ್ನ ಕುಕ್ಕುಡು ಪುರ ಪುರಿ ಆಪುಂಡು ಒಂಜಿ ಬೊಕ್ಕ ಅಂಚ ಬೂರ್ನ ಕುಕ್ಕು ಪರಂದು ಪುರ ತಿನ್ನನಗಲ ಒಂಚೂರು ಆಲೋಚನೆ ಮಲ್ಪಡತ್ತೆ ಅವು ದಾದಂಡಲ ಪಕ್ಕಿಲು ತಿಂದದ ತಿರ್ತು ಪಾಡ್ದೇನ ದಾದಂಡಲ ಸೀಕಿ ಇಪ್ಪುಂಡ ದಾದಂಡ ಯೋಚನೆ ಮಲ್ಪಡತ್ತೆ ನನೈತೆ ಕೊಯ್ಯರೆಲ್ಲ ಬಂಗ ಅಂಚದು ಇಡೆದಾಲ ಬೈ ಜಾಂಡ ಮಾಮಳ ಬೈದುಂಡು ಸತೀಶ್ ಅಣ್ಣ ಈ ಸತಿ ಮಾಮಣ್ಣನೆ ಸ್ಪೆಷಲ್ ಅದು ಮಲ್ತದೇರಿ ಊರುಡು ಕುಲೊಂದು
2: ಅವು ದಾನೆ ಬಂಡಯಣ್ಣ ಮರಮಳೆಗೀತೆ ಕುಸುಮ ಗೆಂಚ ಪಣ್ಣಗೆ ಇಂಚಿನೇ ಬೋರ್ಡ್ ಬೇತೆ ನಮ ಈ ಬೇಕರಿದ್ದ ಅವುಂದು ಕೊಡತ್ತ ಅಲ್ಲಿಗೆ ದಾಳ ಕಾಯಿಸ ಅಪ್ಪುಜ್ಜಿ
0: ಅತ್ ಅವು ಅಂದು ಇತ್ತೆ ಬಾಲೆಗೆ ಇತ್ತ ಬಾರಿ ಖುಷಿ ಆದಿಪ್ಪು ಅಂಡ ಇತ್ತೆ ಇಡೆ ಬತ್ತಿ ಬೊಕ್ಕ ಎಂಚಲ್ಲಲ್ಲ ಕುಸುಮಕ್ಕ ಅಲ್ಲಿಗಿತ್ತೆ ಒಂಬೊಂದುಂಡ ಇಜ್ಜ
1: ಕೇನ್ಲೆ ಮಾಮಣ್ಣಡ ಇಡೆ ಬರಿಯರನೇ ಮನಸ್ಸಿತಿಜಿ ಬುಲ್ತು ಬುಲ್ತು ಬುಲ್ತು ಬುಲ್ತು ಕೂಡ ಫೋನ್ ಮಲ್ಪುನಾಗ ಪನ್ಪುನೆ ಸತೀಶ್ ಅಣ್ಣ ನಾನು ಮುಲ್ಪನೆ ಶಾಲೆಗೆ ಸೇರಲ್ಲ ಯಾನು ಮುಲ್ಪನೆ ಶಾಲೆಗೆ ಸೇರಿವೆ ಅಂದು ಅತ್ತು ಸೇರಾವಲಿತ್ತುಂಡ ಆಂಡ ಈ ಮಾಮಣ್ಣನ ಬೊಡಿಪಾವನೆ ಇಟ್ಟ ಅಲ್ಲೇನು ಕುಲ್ಲರ ಬಿಡುವಲ್ಲ ಅಲ್ಲು ಐಕ ಬೊಡ್ಚಿಂದ ಕೂಡ ಲೆತೊಂಬತ್ತೆ ಆಂಡ ಇಡೆ ಬತ್ತದಿತ್ತೆ ನನಯ್ಯಪ್ಪ ರಜೆ ತಿಕ್ಕೊಂಡು ನನಯ್ಯಪ್ಪ ಪೋಪುನೆ ಅಜ್ಜೇರೆ ಅಂದು ಒಂದೇ ರಾಗ ಆತುಂಡ ಅಲ್ಲೇನ
2: ಇತ್ತ ಸತೀಸ ನನ ಎಂಚ ಬಂಡ ಪಿರಾ ಎಂಕಿತ್ತೆ ಊರುಗು ಪೋಡ ಆಪುಂಡು ನಡುಟೋರ ಪೋದು ಬರೋಡೆ ಆಪುಂಡು ದಯ ಪಣ್ಣಗ ಇತ್ತೆ ಇತ್ತೆ ಎಂಚಿನ ಕೊಡೆ ಸಂಕ್ರಾಂತಿ ಆಂಡ್ರಿ ನನಾ ಪೂರ ಎಂಚಿನ ಬಗ್ಗು ಕರಿದು ಬೇಸಗ ಕಾರದಿಯ ಬೇಸಡ ಬೊಕ್ಕ ಪತ್ತ ನಾಜ ಬರ್ಪುಂಡು ಪತ್ತು ಪೋಪುಂಡಾಣಿ ಐಕು ತುಂಬುದಾಲ ನಮ್ಮ ತರವಾಡ್ ಅವುಂದು ದೈವ ಭೂತಗುಂದು ಪುರ ಆಪುಣ ಪುರ ಆದಾವುಡ
0: ಕೊಡೆ ಎಂಕ್ ಬೊಕ್ಕ ಮೇರ್ ವಿಶ್ವನ್ನೇ ದಿಕ್ಕೀರ್ ನಮ್ಮ ಕಂಡೆ ಸ್ವಲ್ಪ ತಿಕ್ಕಿಯರ್ ಜಾತ್ರೆ ಎತ್ತನತ್ತ ಅಂಚ ಆರು ಪನ್ನೊಂದಿತ್ತೇರ್ ಇತ್ತೆ ನನ್ನ ಮಾಮಣ್ಣವರ ತಿಕ್ಕಿಯರಡ ಅರಡದಾದನ ಪಾತ್ರ ರಂಡುಗೆ ಎಂಚಿನ ಅರ್ನ ಕೂಡ ಎಂಚಿನ ಒಂದು ಎಂಚಿನ ಉದ್ಘಾಟನೆ ಉಂಡುಗೆ ಹೊಸತ್ತು ಶಾಪ್ ದಾದನ ಮತ್ತೊಂದುಲ್ಲೇರಿಗೆ ಅಂಚ ಮಾಮಣ್ಣನ ಒಂದು ಲೆಪ್ಪೋಡು ಒಂದು ಪನ್ನೊಂದಿತ್ತೇರ್ ಅಂಚ ಬರ್ರಲ್ಲ ಯಾವಾರ
1: ಅತ್ತು ಸತೀಶ್ ಅಣ್ಣ ಅರೇನು ಪೂರ ನಂಬೊರ್ಚಿ ದಾಯಿ ಪಂಡ ಪೋಯಿ ವಾರ ಎನ್ನ ಅಕ್ಕ ಹೊರ್ತಿ ಬೊಂಬೈ ಇಡುಲ್ಲತ್ತ ಹಾಲು ಬತ್ತಿತ್ತಲ್ ಮನದಾನಿ ದೇವಸ್ಥಾನಕ್ಕೆ ಪೋಯಿ ಸರಿ ಎಣ್ಮ ಗಂಟೆಗೆ ಯಾನ್ ಕಾರ್ ಪತ್ತೊಂದು ಬರ್ಪೆ ಪನ್ನ ವಿಶ್ವಣ್ಣ ಯಾನ್ ಅಪ್ಪಗನೇ ಪಂತೆ ಅಕ್ಕಡ ಅರೇನ್ ನಂಬುದು ಕಾತದ ಕುಲ್ಲೊಡ್ಚಿ ಎಂದು ಹಾಲು ಪಾಪ ಮನದಾನಿ ಕಾಂಡೆಲಾಕದ ಎಡ್ಡೆ ಪಟ್ಟೆ ಸೀರೆ ಪುರ ತುತ್ತದ ಕಾತದ ಕುಲ್ಲುನವೇ ಬತ್ತಂಡು ವಿಶ್ವಣ್ಣ ಬಂದಾಗ ಗಂಟೆ ಪದ್ರಾಡಾರೆ ದೇವಸ್ಥಾನ ಪೂಜೆಲಾದಪ್ಪು ಪೂರ ಆದಪ್ಪು ಅಂಚ ಅಕ್ಲೇಗ್ ರಡ ಜನಕ್ಕೆ ದಾದನ ಕಟಿಬಿಟ್ಟೆ ಆದು ವಿಶ್ವಣ್ಣಲ ಅಂಚಿ ಬೆಚ್ಚಡೆ ಪೋಯಿನೆ ಅಕ್ಕಲ ಬೊಂಬೈದ ಬಸ್ ಮಿತೇರ್ನಾಗ ಬೆಚ್ಚಡೆ ಮಿತೇರ್ದಿನ ಈ ಸತ್ತಿ ಅಂಚಾದ ಪುನಾಗ ಮಾಮಣ್ಣ ವಿಶ್ವಣ್ಣ ನಮ್ಮಣ್ಣ ಆ ಒಂದು
2: ಅತಿ ಯಾನ್ ದುಂಬೆ ವಿಶ್ವಣ್ಣ ಅಂಚಿನಾಗ ಪುರ ನಂಬುಜಿ ದಾಯಪಂಡ ನಂಬೊಳಿಗೆ ನರಮಾಣಿ ಅಂಡ ದಾನೆ ಅನ್ಬಿಡ ವಹಿವಾಟಿ ಜಾಸ್ತಿ ಅತ್ತ ಐಕ್ಯ ಪಾಟ ಅಕ್ಕಲ ಸಂಗತಿ ನಮ್ಮ ಅರ್ಥ ಅಂತ ಐನೇ ನಂಬುದು ಕುಲ್ಲುನ ಸಂಗತಿ ಇಜ್ಜ ಯಾನ್ ಸತೀಸ ನಾಣ್ಲ ನಂಬೆ ವಿಶ್ವಣ್ಣ ಪೂರ್ತಿ ನಂಬೆರ
1: ಪೋಯಿ ವಾರ ವಿಶ್ವಣ್ಣ ಬತ್ತನ ಕಾರಣನೇ ಅವು ಸತೀಶ್ ಅಣ್ಣ ಈ ರೀತಿನ ದಾದನ ಒಂಜಿ ಬೇರದ ಪಾತಿರೋಡು ಬೊಕ್ಕ ಈ ರೀತಿ ಜರ ತಂದು ಬೊಕ್ಕ ದಾದನ ಒಂದು ಜಾತಿ ಲೊಟ್ಟೆ ಪಾತಿರ್ದು ಪೋಯಿರು ಈ ರೀತಿ ಒಂದುವೇ ಆದುಪ್ಪು ಇತ್ತೆ ಜಾತ್ರೆ ದಲ್ಪ ದಾದಂಡಲ ಪೊಸತ್ತು ಸುರುಮಲ್ಪುನ ವಿಷಯನೇ ಆದುಪ್ಪು

0: ಅತೆ ಮಾಮಣ್ಣ ಬೊಕ್ಕ ದಾದನ ಒಂಜಿ ಮೆಸೇಜ್ ತುಯ್ಯೆ ದಾದನ ಗಮಕ ಸಪ್ತಾಹ ಉಂಡುಗೆ ಐಕ್ ಪೋಂದುಲ್ಲ ರದಾನೆ ಇರು.
1: ಆ ಅವು ಪೂರ ಎಂಚ ಪಣ್ಣ ಅಂಚಿನಾ ಪೂರ ಇತ್ತುನಾಡೆ ನಮ ಪೋವೋಡು ದಯ ಪಣ್ಣಾಗ ಯಾಣು ದಾಳ ಇಂಚಿನ ಗಮಕಡುದಲ್ಲ ವೃತ್ತಿ ಬರೋದಲ್ಲ ಅತ್ತ
2: ಗಮಕ ಸಪ್ತಾಹ ಸತ್ಯ
0: ಅವು ದಾದನ ನಮಕುಲ್ನ ಅಂಚಿನ ಗಮಕ ಕಲಾ ಪರಿಷತ್ ಪುರಂಡ ಅಕಲ್ಪುರ ಸೇರ್ದ ದಾದನ ಮಂತೊಂದು
1: ಅಧಿಕ ಮಾಸು ಪೂರ ಒಂಜಿ ಅಂಚಿನ ಪಾರಾಯಣ ವಾಚನ ವ್ಯಾಖ್ಯಾನ ಪುರ ನಡತೊಂದು ಉಂಡು.
0: ಆ ಅಂಚ ಈ ಸರ್ತಿ ಆ ಮಂದಾರ ರಾಮಾಯಣ ಐತ ಅಂಚಿನ ಪುರ ಕಾವ್ಯ ನಮ್ಮ ತುಳುತ ಅಂಚ ವಾಚನ ವ್ಯಾಖ್ಯಾನ ಪುರ ನಡಪರಂಡು ಕುಡುಪುಡು ಅಂಚ ಮಾಮಣ್ಣ ಪುರ್ಸೋತಿತ್ತುಂಡ ಒಂಜಿ ಗಲಿಗೆ ಪೋದು ಬರ್ಕ ಅಂದಿತ್ತುಂಡು
1: ಅತ್ತು ಒಂಜಿ ಗಲಿಗೆ ಅತ್ತಿ ಆಣೆ ತಿನ್ನಾಲ ಬರಿಯರ ತಯಾರು
2: ಪೋಂಡ ಬೊಕ್ಕ ದಿನೋಲ ಪೋಡುಂದು ಆಪುಂಡು ಸತೀಶ್ ಅಣ್ಣ ಇರು ಪನ್ನಗೆ ಎಂಕಲ ಕೊದ್ದಿ ಆಪುಂಡು ಒಂಜಿ ನೇಪಾಂಡಲ ಪುರುಸೊತ್ತು ಮಲ್ತುಂಡ ಬತ್ತುಂಡ
1: ಅವು ನಮ್ಮಪುರ ಜೋಕುಲು ಬಾಲೆಲು ಪುರ ಅವು ಕೇನೋಡಾಯಿನ ತೋಡಾಯಿನ ಸಂಗಾತಿ ಅವು ನಮ್ಮ ತುಳುಟು ಬಾರಿ ಒಂಜಿ ನಮ್ಮ ಬಂದ್ಬಾತ ತುಳುಟು ಎಂಚಿನ ಉಂಡು ಎಂಚಿನ ಎಂಚಿನ ಉಂಡು ತುಳು ಮಂದಾರ ರಾಮಾಯಣ ಕಾವ್ಯನು ಓದುನ ಕೇಣಗ ಆಪುನ ಕುಸಿ ತುಳು ಭಾಷೆದ ಫಲಬುರ ಆಯ್ತು ಎಂತ ಮಟ್ಟಿಗೆ ತಿಕ್ಕುನು ಪಂಡ ಅವು ಕೇಣದೇ ಸುದ್ದ
0: ಅವು ಬೊಕ್ಕ ಮಾಮಣ್ಣ ನಂಚಿನಕ್ಲು ಐಕೊಂಜಿ ವ್ಯಾಖ್ಯಾನ ಪಂಡೆರಡು ಅವು ನನ್ನ ಬಾರಿ ಪೊರ್ಲಾಪುಂಡು
2: ಅಂಡ ಮಾಮಣ್ಣ ಪಿರಜಾರು ನೇತೆ ಸತೀಶ್ ಅಣ್ಣ ಅರೇನು ದುಂಬು ಲೆತೊಂಬೋಪುನೇನೆ ಒಂಜಿ ಬಾರಿ ಮಲ್ಲ ಸವಾಲು ಏಪತುನಾಗ ಪಿರಪಿರ ಉಂತುನೆ
1: ಅವು ಎಂಚ ಪಣ್ಣಾಗ ಅಲ್ಪ ಪೂರ ಬಾರಿ ಬಾರಿ ತೆರಿ ನಕುಲು ಪೂರ ಅಕ್ಷರ ಅಕ್ಷರ ವ್ಯಾಖ್ಯಾನ ಅಲ್ಪ ನಮ್ಮ ಐನು ಹೊರ ಕೇಂಡ ನಮಕ್ಕಳ ದಾಳ ಪೊಲಬು ತಿಕ್ಕಿ ಬೊಕ್ಕ ಬೊಕ್ಕ ನಮ್ಮ ಎಲ್ಲಿ ಎಲ್ಲಿ ಇಂಚ ಸತೀಶಪುರ ಬಣ್ಣ ಗಂಜಿ ಕೂಟೋಡು ಬಾ ತೆರೆರೆ ಪಡೆರೆ ಆ ಪುಡುತುಳ
2: ಆಂಡಲ ಅಂಚಿನಪುರ ಗಮಕ ವಾಚನಪುರ ಕೇನಾತು ಬೊಡಿಯು ಜತೆ ಸತೀಶ್ ಅಣ್ಣ ನನಾತು ಕೇನೋಡು ಆಪುಂಡು ಆ ವ್ಯಾಖ್ಯಾನ ಕೇನ್ನಗೊಂಡತೆ ನಮಕ್ ಕಾವ್ಯನ ಕುಡರ ಕೇನೋಡು ಓದೋಡು ಮನ್ಪುನ ಒಂಜಿ ಆಸೆ ಪುಟ್ಟ ಉಂಡು
0: ಅವು ನಿಜ ಅತ್ ಬೊಕ್ಕಂಜಿ ಇಂದು ಮುರಣಿ ಮುಕ್ಕುಲೊಂಜಿ ಪಾತ್ರ ಒಂದಿತ್ತೀರ ದಾದ ಪನ್ನಾಗ ಈ ಅಲ್ಪ ಅಲ್ಪ ಮುಕ್ಕುಲ ಆರೋಗ್ಯ ಇಲಾಖೆದಕ್ಕೂ ಬರೋಂದುಲ್ಲೇರಿಗೆ ಅಂಚ ಯಾನ ಇತ್ತ ಕೇಂದ್ರ ಬತ್ತಿಂದ ಪನ್ನಾಗ ನಿಖಿಲ್ನಾಡಿ ಬತ್ತಿತ್ತೇರ ಅಂತ ಪನ್ನಾಗ ಓಲು ಪುರ ಉಮಿಲಾಪುಂಡು ಅವು ಒಂದು ಪುರ ತೂವರುಂಡಿಗೆ
2: ಯಾನ ಅವ್ಯ ವಿಷಯ ಇರಡಲ್ಲ ಕೇನೋಡು ಒಂದಿತ್ತನೆ ಸತೀಶ್ ಅಣ್ಣ ಇರೇನ ಇಲ್ಲದ ಕೈತಲ್ದ ಯುವಕ ಸಂಘದಕ್ಕೂ ಪೂರ ಇನ್ನು ಬಾರಿ ಮೊಬೈಲ್ ವಾಟ್ಸಪ್ ಹುಡುಗರ ಸ್ಟೇಟಸ್ ಮಾಡು ನಿಂತಿರು ಸ್ವಚ್ಛತೆ ಮಲ್ಪುನೆ ಸ್ವಚ್ಛತೆ ಮಲ್ಪುನೆ ಅಂದ್ ಬೊಕ್ಕತೂನಗ ದಾದಂದು ಒರಿ ಎಡಕೆಂಡೆ ಕೇನಾಗ ಇನ್ನು ಡೆಂಗ್ಯು ದಿನ ಅತ್ತಕ್ಕೆ ಅಲ್ಪಪುರ ಉಮಿಲು ಪುಟ್ಟುಂಡು ನೀರು ಉಂತುಂಡು ಅಲ್ಪಪುರ ಎಂಕಲು ಸ್ವಚ್ಛ ಮಲ್ತೊಂದುಲ್ಲ ಅಂದ್ ಬಂಡೇರು
1: ಅತಿ ಉಮಿಲಿಲ್ಲ ಬಾರಿ ಡೆಂಗ್ಯು ದೇ ಉಂಡ ಅಂತ ಕೆಲಸ ಅವು ಎಂತ ತುಚ್ಚಿದಾಗ ನಮಗ ಗೊತ್ತ
0: ಅಂಚೆ ಡೆಂಗ್ಯು ದತ್ತು ಡೆಂಗ್ಯು ಡೆಂಗು ಉಮಿಲು ಅಂದ ಅಂಡಿ
2: ಅಂಡ ಬೊಕ್ಕ ಈ ಸರ್ತಿ ಬರ್ಸಲ ತೂಲೆ ಸತೀಶ್ ಅಣ್ಣ ಸರಿ ಇಂದು ಬರ್ಸಲ ಶುರುವಾತಜ್ಜಿ ಅಪಗ ಅಪಗ ಬರ್ಸ ಬರೊಂದುಂಡು ಇತ್ತೆದ ಪೊರ್ತುಡು ಜಾಸ್ತಿ ತುಲೆ ಉಮಿಲು ಪುಟ್ಟು ಪಂಡ ಅಲ್ಪ ಅಲ್ಪ ನೀರು ಉಂತುಂಡತ್ತೆ ಅಂಚಿ ಅರೆಗಾಲ ಪೋತುಜಿ ಸರಿ ಅದು
0: ಈ ಬರ್ಸಲ ಅಂಚೆ ನೀ ಕುಸುಮಕ್ಕ ಏಪ ರೈನ್ ಕೋಟ್ ಕೊನಪ್ಪ ಆನಿ ಬರ್ಸ ಅಜ್ಜಿ ಏಪ ರೈನ್ ಕೋಟ್ ಇಲ್ಲ ಬಿಡ್ದು ಪೋಪ ಆನಿ ದೊರಿಯುಂಡು ದಾದ ಬನ್
1: ಅವು ಸಾತ್ರದ ಕಾತನ ಯಹಣ್ಣು ದುಂಬು ಎಂಚವಣ್ಣ ಕೊಡೆ ಚೀಲಾವುಡು ದಿನ್ನ ಪುಣದು ಬುಡ್ದು ಬೋಣ ಅಣಿ ಬರ್ಸ ಅಂಚ ಆಪುಂಡು
2: ಅತ್ ಸತೀಶ್ ಅಣ್ಣ ಇತ್ತೆ ಬರ್ಸ ಬಂದ ಒಂದು ನೆನಪಾಪುಂಡು ಇತ್ತೆದ ಒಂಜಿ ರೈನ್ ಕೋಟ್ ತೂಯರ ಇರು ಬಣ್ಣ ಬಣ್ಣದ ರೈನ್ ಕೋಟಲು ಉಲ್ಲ ಸತೀಶ್ ಅಣ್ಣ ದಾಲೈಜಿ ಟಾರ್ಪಲ್ ಪಾಡ್ಲೆಕ್ಕ ಮಂಡೆಗೆ ಪಾಡೋಣ ಅಂಡವೇನು ಅಂಡ ಹೊರಾಕೆ ಮಾತ್ರ ನನೊರಗ ಒಂದವು
0: ಅಂದ ಅಂಚನ ಕೆಲವು ಇತ್ತ ರೈನ್ ಕೋಟಲ ಅವೊಂದು ಬರ್ಪುಂಡು ಅಂಡ ಏತ್ತು ಪಂಡಲ ಕೆಲವು ಸುರ್ತುಂಡತ್ತೆ ಈ ಬರ್ಸ ದೊರಿನ ಪೆಟ್ಟಿಗೆ ಆ ರೈನ್ ಕೋಟ್ಲ ನಾಟ್ ಅಂದಿಂದ ಆಪುಂಡು
2: ರೈನ್ ಕೋಟ್ ನಾಟಂದು ಒಂಜಿ ಸತೀಶ್ ಅಣ್ಣ ಬೊಕ್ಕ ಅವು ಏತ್ ಪಂಡಲ ಪ್ಲಾಸ್ಟಿಕ್ ಅವು ಪರಿಂಡು ಪಂದುಂಡತೆ ಯಾನ ಮುರಣಿ ಅಂಚಿ ಪೋದಿತ್ತೆ ಊರ್ದಂಚಿ ತೂಪೆ ಸತೀಶ್ ಅಣ್ಣ ಮಾರ್ಗದ ಬರಿಟ್ಟು ಒಂಜಾತು ಪರಿದಿನ ರೈನ್ ಕೋಟ್ ದಯಪಂಡ ಬೈಕ್ ಬರ್ಸ ಬುಡ್ನಗ ಅವು ಪರಿಂಡ ದೇತ ದಕ್ಕುನಂಚಿ ಅವೆಲ್ಲ ಒಂಚೂರು ಆಲೋಚನೆ ಮಲ್ಪಡತ್ತೆ ದೇತ ದಕ್ಕುನಗ
1: ಇತ್ತೂರ ಸತೀಶ್ ಆಗುವತು ಈ ಬೈಕ್ ಇಡ ಸ್ಕೂಟರ್ ಇಡ ಬೋಣ ಇತ ಆ ಪ್ಲಾಸ್ಟಿಕ್ ದರ ದುಂಬುದ ರೈನ್ ಕೋಟ್ ಬರ ದಪ ದಪ ಐತಣ್ಣ ಇತ ಸುಲಾಬಾರ ಒಂಜಿ ನೂದು ರೂಪಾಯಿ ಕೊರಂಡ ಒಂಜಿ ಪ್ಲಾಸ್ಟಿಕ್ ತಿಕ್ಕೊಂಡು ರೈನ್ ಕೋಟ್ ದಪ ಒಂಜಿ ಮಾದರಿ ಅಯ್ಯ ಪೊಕ್ಕ ಒಂಜಿ ಬರ್ಸ ಉಂತಿ ಸದಸ್ಯಕ್ಕೆ ಬೂನೆಟ್ಟು ತಡೆಯು
0: ಅತ್ತಿ ಮಾಮಣ್ಣ ಈ ರೈನ್ ಕೋಟ್ ಪಂಡರ್ ನಿಕುಲ್ ಎಲ್ಲಿ ಅಪ್ಪನಾಗ ಒಂದು ರೈನ್ ಕೋಟ್ ಪಾಡಂತಾರತ್ತ ನಮ್ಮ ಊರದ ದೇಸಿ ರೈನ್ ಕೋಟ್ ಅವು ಪನ್ಲದು
1: ಅವು ಎಂಚಿನ ಪಣ್ಣಾಗ ಎಂಚಿನ ಪಣೋಳಿ ಬಾಣ್ಪೇರು ಬರ್ಸಗು ಕೊರಂಬು ಅಣ್ಪೇರು ಅಂಚ ಅವು ಪೂರ ಒಳ್ಳಿತ್ತು ಮಣ್ಪುಣ ಅವಾಗ ಎಂಜಿನ ದೇಸಿ ಬಾರಿ
2: ಅತ್ತು ಅವೇನು ಮುಡೆ ಒಂದಲ ಇತ್ತೇರು ಮಾಮಣ್ಣ ಅಪ್ಪಗ ಪೂರ
0: ಅಂದೆ
2: ಪನ್ನೋಳಿಪುರ ಮಲ್ಪುರ ಬರೋಂದಿತ್ತು ಮಾಮಣ್ಣ
1: ಐಕ ಆಪು ನಾ ಒಳ್ಳಿತ್ತ ಪಣೋಳಿ ಐಕೇ ಒಂಜಿ ಕೆಲವು ಪ್ರದೇಶೋಡ ಆಪುನಿತ ಪಣೋಳಿ
2: ಅಂಚನೆ ಅದು ಪಂಚ ಪುದರ್ಲ ಬರ್ತಾನೆ ಅವ್ರಿಗು
0: ಅಂಚ ಅವು ಅಪಗದ ಕಾಲಡ ಅವೇ ಬಾರಿ ಒಂಜಿ ಅಕ್ಲಿಗ್ ಅನುಕೂಲ ಹೊಂದಿತ್ತಿನ ರೈನ್ ಕೋಟ್
1: ಅವು ಎಂಗಲ ಸಾಲೆಡ ಪುರ ಮಾಸ್ಟರ್ ಹಾಕಲು ಬಾಣ ಅಗ್ಗೊರ ಬೇ ಅಂದುಕೊಂಡು ಮುಳೆಯಲ್ಲಿ ಇಡ ಇಡ

0: ಅಪ್ಪಗ ಪುರ ಕೊಡೆ ಪುರ ಓಲಿತ್ತು ನತ್ತೆ ಮಾಮಣ್ಣ
1: ಅವಳ ಒಂಜಿ ಅಂಚಿನ ಪಾನೋಲಿನ ಕೊರುಂಬುಣ್ಣ ಪಾತೋ ಅಡ್ಡಾಪ ತರ ತಮೆ ಮುಳುಜಿನ ಆಲೆ ಜೋಕುಲು ಅಡ್ಡಾ ಪಾತದು ಬೋಪುಡ ಒಂಜಿ ದಿನ ಸಾತೀಸಲ ಒಂಜಿನ ಪಾಲ್ಯ ಪಡ್ಡಲ್ಲ ಸ್ಟೇಟ್ ಹಾಸುತ್ತುಳು ಸ್ಟೇಟ್ ಹಾಸುದು ಸಾತೀಸಲ ಜೋಕುಲು ಒಟ್ಟಿಗೆ ಅಯ್ನು ಪಾತೋದು ಒಂಜಿ ಒಲ್ಪ ಕಡ್ಡದ ಬರಿಟ್ಟು ಇತ್ತ ಪಾಠ ಕರ ಸರ್ತಿ ಮಾಡದಿತ್ತೆ
2: ಅಹೋ ಮುರಣಿ ಓ ಒಂಜಿ ವಿಡಿಯೋ ತುಯ್ಯಾನೆ ಇದಾದಾಂಡು ಯಾರ ಜೋಕುಲು ಇಂಚನೆ ಪೋಂದಿತ್ತೇರು ಇಂಚನೆ ಪನೋಲಿ ಅದನ್ನ ಪತೊಂದು ಪೋಂದಿತ್ತಿರು ಬೇತ ದೇಶದಂದು ಐಟೆ ತೊಡ್ಡೆ ಬರ್ಪುಂಡು ತೊಡ್ಡೆ ಬತ್ತದ ಅಗ್ಗೆರ ಬಂದಾಗ ನೀನು ಅಡ್ಡ ಬತ್ತೊಂದು ಐಟ್ ದೆಂಗುದು ಗುಲೊಂದು ಬಾರಿ ಕಾಮಿಡಿ ಲೆಕ್ಕ ಇತ್ತು
0: ಅವು ಉಂದುಂಡತೆ ಬೊಕ್ಕೊಂಜಿ ಸಂಗತಿ ಉಂಡು ಸತೀಶ ನಾ ಪಿಲಿ ಕುಡೆಲ ಒಂಜಿ ಪುರಿ ಉಂದುಂಡತೆ ಅವು ಚುಚ್ಚರೆ ಬನ್ನಗ ಇಜಿಂಡ ತೊಡ್ಡೆ ಉಂದಾಂಡಲ ಚುಚ್ಚರೆ ಬನ್ನಗ ಮುಟ್ಟಳೆ ಪಾಡೊಂದು ಕೆದುಕುಲಾಗಿ ಒಡಿಗೆ ಅಪ್ಪಗ ಮುಟ್ಟಳೆ ಮಿತ್ತು ನೀಂದುಂಡತೆ ಅಪ್ಪಗ ನರಮನೆ ಅಡಿಟ್ಟು ಮುರ್ಕೊಂಡು ಐಕ್ಲು ಪಿರ ಪೋಪಗೆ ಅಂಚಿನ ಒಂಜಿ ನಂಬಿ ಅಲ್ಲಿಗೆಲ್ಲ ಇತ್ತುಂಡು
1: ನೀಂದ
2: ಬೊಕ್ಕ ತೂದು ಜಾಗ ತೂದು ನಾಡೋಡು ಲಾಗ್ಯೋಡು
1: ಆಂಡಲ ಅಂಚಿನ ಮೇಟೆ ಪೂರ ನಮ್ಮ ಫೋನಾಗ ಜೋಕುಲಿನ ಕಡಾಪುಣ ಪೂರ ಒಂಚೂರು ಜಾಗ ಇರ್ತಾ ಮಲ್ಬೋಡು
0: ಬೊಕ ಕೆಲವು ಜೋಕ್ಲೆಗ್ ಬಿಂಗ್ರಿಟಿ ಪೂರ ಜಾಸ್ತಿ ಜೋಕ್ಲೆಗ್ ಅಂದತ್ತು ಮಲ್ಲಕ್ಲೆಗ್ಲೆ ಇಪ್ಪುಂಡು ಆ ತೊಡ್ಡೆದ ಒಂದು ಗೂಡು ಪೂರ ತುಂಡದೆತ್ತು
1: ಅಂದು ಎಂಕ ಒಂಜಿ ತಾಂಟು
2: ಮಲ್ಲಕುಲಂತ ಎಲ್ಲಿ ಅಪ್ಪುನಾಗದ
0: ದಾಯ ಗೊತ್ತುಂಡೆ ಸತೀಶಣ್ಣ ಪಂಡನೆ ಎನ್ನ ಮಾಮಣ್ಣಗ ಒಂಜಿ ಅಭ್ಯಾಸ ಉಂಡು ಒಲ್ಪ ತೊಡ್ಡೆದ ಗೂಡು ತೋಜಡು ಅವೆ ನಾನು ತಾಂಕುವೆ ಪಂದು ಪೆಟ್ಟಿಗೆಡು ಪಾಡುವೆ ಪಂದು ಪತ್ತೊಂಬರ್ರೆ ಪಿದಾಡ್ನೆ ಅಂಚಾರು ದುಂಬರ ಪತ್ತೊಂಬರೆ ಪಿದಾಡ್ದು ಬಸ್ಸಡು ಪತ್ತೊಂಬರೆ ಪಿದಾಡ್ದೇರು ಅರ್ಧಡು ಬೊಕ ಬಸ್ಸದ ಬಸ್ಸಡವು ಪೂರಾ ಬಿಚ್ಚದು ಅಂಚಿಂಚಿನ ಉಂದೆತ ಆಯ್ತ ಕಿಲೆಂಜಿ ರಾಪುನಾಗ ಕಂಡಕ್ಟರ್ ಅರ್ಧಡು ಜಪುಡಾದೇರಿಗೆ ಅಂಚಿನಲ್ಲ ಒಂಜಿ ಕತೆ ಉಂಡು ಮಾಮಣ್ಣ
2: ಆತ ಅವು ಮಾತ ತೊಡ್ಡನ್ ಲಂಚ ತಾಂಕೋಲಿಯ ಮಾಮಣ್ಣ
1: ಆತ ಅವು ಪೂರ ಐಕ ತೆರಿನೈತ ಪುರ ಜೇನು ಕೃಷಿ ತೊರಗಬೇತಿ ಪುರ ತಿಕ್ಕುಂಡು ಐನು ಪೂರ ನಮ್ಮ ಪಡೆಂಡ ನಮ್ಮ ಬೊಕ್ಕ ಐನು ಪೂರ ಎಂಚ ತಾಂಕೋಡು ಅವು ಪುರ ಐಟಿ ರಾಣಿ ಜೇನು ಉಂಡು ಐನಿ ಎಂಚ ರಕ್ಷಣೆ ಮಲ್ಪೋಡು ಬೊಕ್ಕ ಎಂಚ ತೂವೋ ನೋಡು ಬರ್ಸೋಗು ಎಂಚ ದುಪೂರ ತೆರೆ ಮಸ್ತ್ ಇಸಾಯ ಉಂಡು ಸತೀಶ
0: ಅವು ಪುರ ದಾಲ ವಿಷಯ ಇಪ್ಪಡು ಸತೀಶಣ್ಣ ಯಾನಿನಿ ದಾಲ ಓಲ ಬೊಡ್ಸಿನೊಂದು ಎಡ್ಡೆ ಚಾ ಮಲ್ತದೀತೆ ಉಲಾಯ್
2: ಎಡ್ಡೆ ಚಾ ಪಂಡ
0: ಅವು ಎಡ್ಡೆ ಚಾ ಪಂಡ ಈ ಮಾಮಣ್ಣನ ದೋಸ್ತಿತ್ತಿರತ್ತೆ ಉಮೇಶಣ್ಣ ಅಕುಲು ಒಂಜಿ ಪೊಸತ್ತು ಚಾ ತಂಗಡಿ ಪಾಡೊಂದು ಉಲ್ಲೇರಿಗೆ ಪಂಡ ದಾದೆ ಸಾವಯವ ಚಾಗೆ
2: ಸಾವಯವ ಚಾಜಿನಲ್
0: ಒರಿಜಿನಲ್
2: ಸಾವಯವ ಗೊಬ್ಬರ ಸಾವಯವ ಚಾದೊಂದು
0: ಒಂದು ದಾದೆ ಗೊತ್ತುಂಡೆ ಸತೀಶ್ ಅಣ್ಣ ಚಾತ ತೋಟಕ್ಕೆ ಹೋದು ಇರೇನು ಕಾಣತದ ಐನೇ ಚಾ ಮಲ್ಪುನೆಗೆ ಅಂಚ ಆಯ್ತ ಒಂದು ಸ್ಯಾಂಪಲ್ ತೂಲೆ ಪಂದು ಕೊರ್ದು ಕಡಪುಡ್ದೇ ಕೊರ್ದು ಕಡಪುಡ್ನ ಎಂಕೊರ ಚಂದ್ರಣ್ಣನಲ್ಲಪ್ಪಾಂಡು ಚಂದ್ರಣ್ಣಗ ಅಂಚಿನ ಅಭ್ಯಾಸ ಜೋರ್ ಇತ್ತುಂಡತ್ತೆ ಅಂಚ ತೂಕ ಎಂಚ ಹಾಪುಂಡು ಇನಿ ಮಲ್ತು ತೂಕ ಅಂದ್ರೆ
1: ಅಂಚಿನ ಚಾ ಅಂಡ ಎಂಕಿಲ ಒಂಜಿ ಲೋಟೆ ಬೋಡು
0: ಇರೆಗುಂಡು ಇರೆಗೆ ದಾಲೈಜ್ ಇರೆಗೆ ಚಪ್ಪೆ ಮಾತ್ರ
1: ಸತೀಶ್ ಎಂಚ ಪಂಡ ಈ ಸಾವಯವ ಚಾ ಪಂಡ ನಮಕ್ ಇತ್ತೆ ಪನ್ ಬೇರತ ಸುಗರ್ ಸುಗರ್ ಐಕ್ ಪೂರ ಲಾವು ತೊಂದರೆ ಆಪುಜಿ
0: ಬೊಕ್ಕೊಂಜಿ ಸಂಗತಿ ಸತೀಶ ನಾ ಚಾ ಆತ ಕಲರ್ ಬುಡ್ ಪೂಜಾವೆ ನಮನ ಇಪೆದ ಚಾ ತೂಲಗಿರಿ ಕೊದಿಪಂಡ ಎಂಚ ಕಣ್ಣ ಬುಡ್ ಪುಂಡು
2: ಇದ ಪೇರ್ ಪಾಡೋರ ಜನಕ್ಕೆ
0: ಪೇರಿಜ್ಜಿ ಕಣ್ಣ ಚಾ
2: ಕಣ್ಣ ಚಾ
0: ಕಟ್ಟನ್ ಚಾಯ
2: ಒಂತ ಚೀಪೆ ಪಾಡ್ಲೇವೆ
1: ಅದೇ ಸತೀಶ್ ಆಗ ಸರಿಟ್ ಒಂದು ಚಾಪ ಕೊರಲ
0: ಆತ ಇರೆಗಲ ಎಂಕಲ ಒಂಚೂರು ಬೆಲ್ಲ ಪಾಡುವೆ ಮಾಮಣ್ಣಗ ಮಾತ್ರ
1: ಬೆಲ್ಲ ಅವು ಬಾರಿ ಅಡ್ಡೆ ಕಟ್ಟನ್ ಚಾಯ ಮಣ್ ಬರತ್ತ ಐಕ ಬೆಳ್ಳದಾತ ಒಂಬುಣ ವಸ್ತು
0: ಯಾನಿ ತಲ್ಪ ಕೊದಿಯರ ದೀತೆ ಅನ್ ಪತ್ತೊಂಬ ಬರ್ಪೇದ ಅದೇ ಸರಿ ಸರಿ
3: ಇದಮುಟ್ಟ ಚಾವಡಿ ಕಟ್ಟೆ ವಾರದ ಪಟ್ಟಾಂಗ ಕೇಂದರು ಪಾಲ್ ಪಡೆಯ ನಕಲು ಲತೀಶ್ ಪಾಲ್ದನೆ ಪ್ರವೀಣ್ ಅಮ್ಮೆಂಬಳ ಬೊಕ್ಕ ಅಕ್ಷತ ರಾಜ್ ಪೆರ್ಲಾ.

0: ಕೇಳುಗರೆ, ನಾಳೆ ರಾತ್ರಿ 8 ಗಂಟೆಗೆ ಪ್ರಾಯೋಜಿತ ಕಾರ್ಯಕ್ರಮ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಣಿಪಾಲ ಇದರ 33ನೇ ಘಟಿಕೋತ್ಸವದ ಬಾನುಲಿ ವರದಿ ಪ್ರಸಾರವಾಗಲಿದೆ. ರಾಜ್ಯವ್ಯಾಪಿ ಪ್ರಸಾರದ ಈ ಕಾರ್ಯಕ್ರಮದ ಪ್ರಾಯೋಜಕರು ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಣಿಪಾಲ್. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಮಂಗಳೂರು, ಸಮಯ 8:45 ಆಗಲಿದೆ. ಇನ್ನು ಮುಂದೆ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.
1: नमस्कार, आकाशवाणी से समाचार संध्या के साथ मैं विशाल शर्मा.

0: ರಾಜ್ಯಮಟ್ಟದ ನಾವೀನ್ಯತೆ ಆವಿಷ್ಕಾರ ಪ್ರಶಸ್ತಿಗೆ ಭಾಜನರಾಗಿರುವ ದಾವಣಗೆರೆಯ ನಿತಾ ಎಸ್ ರಾಜ್ ಕಪಿನಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ನಿರಂಜನಮೂರ್ತಿ ಆರ್ ಪಂಡರಹಳ್ಳಿ.
1: ಕೆಳಗರೆ ನಮಸ್ಕಾರ. ಇಂದಿನ ಯುವತರಂಗ ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದಾರೆ ನಮ್ಮ ದಾವಣಗೆರೆ ಜಿಲ್ಲೆಯ ಅವರೇ ಆಗಿರ್ತಕ್ಕಂತಹ ನಮ್ಮ ಈಗಿನ ಇತ್ತೀಚಿನ ರಾಜ್ಯ ಸರ್ಕಾರದ ಸಂಯುಕ್ತಾಕ್ಷಯದಲ್ಲಿ ಪ್ರತಿ ವರ್ಷವೂ ಕೂಡ ನೀಡ್ತಕ್ಕಂತ ನಾವೀನ್ಯತೆ ಆವಿಷ್ಕಾರ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂತಹ ನಿಕಿತಾ ಎಸ್ ರಾಜ್ ಕಪಿನಿ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಇದ್ದಾರೆ. ಇವರು ತುಂಬಾ ಅನೇಕ ರಿಸರ್ಚ್ ಫೀಲ್ಡ್ ಅಲ್ಲಿ ತಮ್ಮನ್ನೇ ತಾವು ತೊಡಗೊಂಡಿದ್ದಾರೆ. ಇನ್ನ ಯುವ ಪೀಳಿಗೆ ಆಗಿದ್ರೂ ಕೂಡ ಅನೇಕ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಸಾಧನೆಯನ್ನು ಕೂಡ ಮಾಡಿದ್ದಾರೆ. ಇವರ ಇಷ್ಟೆಲ್ಲ ಸಾಧನೆಗೆ ಯಾವ ರೀತಿ ಸಹಕಾರ ಆಯ್ತು ಅನ್ನೋದನ್ನ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕೇಳಿ ತಿಳ್ಕೊಳ್ಳೋಣ. ಮೊದಲೇದಾಗಿ ನಿಕಿತಾ ಅವ್ರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ.
2: ಧನ್ಯವಾದ ಸರ್.
1: ನಮ್ಮ ಕಾರ್ಯಕ್ರಮದಲ್ಲಿ ನಿಕಿತಾ ಅವರ ತಾಯಿ ಆಗಿರ್ತಕ್ಕಂತಹ ಡಾಕ್ಟರ್ ಲಕ್ಷ್ಮೀ ಶರತ್ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದಾರೆ. ಮೇಡಮ್, ನಿಮಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ.
2: ನಮಸ್ಕಾರ.
1: ಮೊದಲನೇದಾಗಿ ನಿಕಿತಾ ಅವರೇ, ನಮ್ಮ ಕೇಳುಗರಿಗೆ ನಿಮ್ದೊಂದು ಕಿರು ಪರಿಚಯವನ್ನ ಮಾಡಿಕೊಡಿ.
2: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಿಕಿತಾ ಎಸ್ರಾಜ್ ಕಪಿನಿ ಅಂತ. ನಾನು ಈಗ 3ನೇ ವರ್ಷ ಇಂಜಿನಿಯರಿಂಗ್ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟ್ ಆರ್ ವಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಇಂಜಿನಿಯರಿಂಗ್ ಓದ್ತಾ ಇದ್ದೀನಿ. ಹುಟ್ಟಿದ್ದೆಲ್ಲ ನಾನು ದಾವಣಗೆರೆ ಅಲ್ಲಿ. ನಮ್ಮ ತಂದೆ ಡಾಕ್ಟರ್ ಶರತ್ರಾಜ್ ಕೆ ಆರ್, ಹೋಮಿಯೋಪತಿ ಡಾಕ್ಟರ್, ಮತ್ತೆ ನಮ್ಮ ತಾಯಿ ಡಾಕ್ಟರ್ ಲಕ್ಷ್ಮೀ ಶರತ್ ಕೆ ಆರ್, ಆಯುರ್ವೇದಿಕ್ ಡಾಕ್ಟರ್. ಇಬ್ರು ದಾವಣಗೆರೆಯಲ್ಲಿದ್ದಾರೆ. ನನ್ನ ಶಾಲೆ ಓದಿದ್ದೆಲ್ಲ ದಾವಣಗೆರೆಯಲ್ಲಿ. ಈಗ ಸದ್ಯ ಇಂಜಿನಿಯರಿಂಗ್ ಬೆಂಗಳೂರಲ್ಲಿ ಮಾಡ್ತಾ ಇದ್ದೀನಿ. ನನಗೆ ಕಂಪ್ಯೂಟರ್ ಸೈನ್ಸ್ ಓದ್ತಾ ಇದ್ರು ನನಗೆ ಬಯಾಲಜಿ ಅಲ್ಲಿ ನ್ಯೂರೋ ಸೈನ್ಸ್ ಅನ್ನೋ ಒಂದು ಭಾಗದಲ್ಲಿ ತುಂಬಾ ಆಸಕ್ತಿ ಇದೆ. ಅದರಲ್ಲೇ ಮುಂದೆ ಓದಿ ರಿಸರ್ಚ್ ಮಾಡಿ ನನ್ನ ಕಡೆಯಿಂದ ಏನಾದರೂ ಸ್ವಲ್ಪ ಕಾಂಟ್ರಿಬ್ಯೂಷನ್ ಕೊಡಬೇಕಂತ ತುಂಬಾ ಆಸೆ ಇದೆ. ಸೊ ಸೈಮಲ್ಟೇನಿಯಸ್ಲಿ ನಂದು ಇಂಜಿನಿಯರಿಂಗ್ ಓದೋ ಜೊತೆ ಅದು ಎಲ್ಲ ಕಲಿಯಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇರ್ತೀನಿ. ನನಗೆ ಕಂಟೆಂಟ್ ಬರೆಯೋದ ತುಂಬಾ ಇಷ್ಟ, ಎಸ್ಪೆಷಲಿ ಟೆಕ್ನಿಕಲ್ ಕಂಟೆಂಟ್. ಎಐ ಸಂಬಂಧ, ನ್ಯೂರೋ ಸೈನ್ಸ್ ಸಂಬಂಧ ನಾನು ಟೆಕ್ನಿಕಲ್ ಕಂಟೆಂಟ್ ಬರಿತಾ ಇರ್ತೀನಿ, ಮೀಡಿಯಂ ಮತ್ತೆ ಸಬ್ಸ್ಟ್ಯಾಕ್ ಅನ್ನೋದ್ರಲ್ಲಿ. ಸೊ ಇದು ನನ್ನ ಬಗ್ಗೆ ಕಿರು ಪರಿಚಯ.
1: ಮೇಡಮ್, ಈಗ ಇಂಜಿನಿಯರಿಂಗ್ ಓದ್ತಿದ್ದೀನಿ ಅಂದ್ರೆ ಅವರು ಟೆಕ್ನಾಲಜಿ ಫೀಲ್ಡ್ ಅಲ್ಲಿ ತುಂಬಾ ಆಸಕ್ತಿ ಉಳ್ಳವರಾಗಿರ್ತಾರೆ, ಆದ್ರೆ ತಾವು ಸೈನ್ಸ್ ಫೀಲ್ಡ್ ಅಲ್ಲಿ ತುಂಬಾ ಆಸಕ್ತಿಯನ್ನ ಹೊಂದಿದ್ದೀರಾ. ಯಾಕೆ ತಮಗೆ ಸೈನ್ಸ್ ಅಲ್ಲೇ ತುಂಬಾ ಆಸಕ್ತಿ ಮೂಡ್ತು?
2: ನನಗೆ ಸೈನ್ಸ್ ಅಲ್ಲಿ ಆಸಕ್ತಿ ಮೂಡಕ್ಕೆ ಮೇನ್ ಕಾರಣ ನಮ್ಮ ತಾಯಿ. ಸೊ ತುಂಬಾ ಮೊದಲಿಂದನು ಎಲ್ಲದನ್ನು ಪ್ರಶ್ನಿಸ್ಬೇಕು, ಅರ್ಥ ಮಾಡ್ಕೋಬೇಕು ಅನ್ನೋ ಒಂದು ವೇ ಅನ್ನ ಅವರು ಮನೆಯಿಂದ ಪ್ರತಿಯೊಂದು ದಿನ ನಮಗೆ ಹೇಳ್ಕೊಟ್ಟಿದ್ದಾರೆ, ನನಗೂ ನನ್ನ ತಂಗಿ ಕೂಡ. ಸೊ ಆ ಒಂದು ಕ್ಯೂರಿಯಾಸಿಟಿ ಏನಂತೀವಿ ಪ್ರತಿಯೊಂದು ಕಲಿಕೆಯಲ್ಲೂ ನನಗೆ ಯಾವಾಗಿಂದನೂ ಇತ್ತು. ಸೊ ನನಗೆ ಯಾವಾಗ್ಲೂ ಸೈನ್ಸ್ ಓದ್ಬೇಕಂತಾನೆ ಇತ್ತು. ಬಟ್ ಏನು ಓದ್ಬೇಕನ್ನೋದು ತುಂಬಾ ನನಗೆ ಕನ್ಫ್ಯೂಷನ್ ಇರ್ತಿತ್ತು ಏನು ಮಾಡಬೇಕು ಅಂತ. ಬಟ್ ಒಂದು ನನಗೆ ಯಾವಾಗ್ಲೂ ಅನಿಸಿದ್ದು, ನಾನು ಹಲವಾರು ವಿಜ್ಞಾನಿಗಳನ್ನ ಮೀಟ್ ಆಗಿ ಅವ್ರ ಪುಸ್ತಕಗಳು ಓದ್ದಾ ಇಲ್ಲ ಅವ್ರಿಗೆ ಅವರು ಏನೇನ್ ಮಾಡಿದ್ದಾರೆ, ಏನೇನ್ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅದ್ರ ಬಗ್ಗೆ ತಿಳ್ಕೊಂಡಾಗ ನನಗೆ ಅನ್ಸಿದ್ ಯಾವಾಗ್ಲೂ ನಾನು ಒಂದಿನ ಏನಾದ್ರೂ ಭಾರತಕ್ಕೆ ವಿಜ್ಞಾನ ಫೀಲ್ಡ್ಗೆ ನನ್ನ ಕಡೆಯಿಂದ ಸ್ವಲ್ಪ ಏನಾಗ್ತದೆ ಅದು ಜನಕ್ಕೆ ಹೆಲ್ಪ್ ಆಗೋ ಹಾಗೆ ಒಂದು ಮಾಡಬೇಕು ಅನ್ನೋ ತುಂಬ ಆಸೆ ಇತ್ತು. ಸೊ ಆ ಒಂದು ಆಸೆ, ಆ ಇನ್ಸ್ಪಿರೇಷನ್, ಮೋಟಿವೇಶನ್ ನನಗೆ ಇಲ್ಲಿವರೆಗೂ ಡ್ರೈವ್ ಮಾಡ್ತಾ ಇದೆ. ಬಟ್ ಒಂದು ನನ್ನ ತಂದೆ ತಾಯಿ ಹೇಳಿದ್ದು, ನೀನು ಸೈನ್ಸಲ್ಲಿ ಮಾಡಬೇಕಂದ್ರೆ ಈ ಟೆಕ್ನಿಕಲ್ ನಾಲೆಜ್ ಅನ್ನೋ ತುಂಬ ಇಂಪಾರ್ಟೆಂಟ್. ಏನು ಮಾಡಬೇಕಂದ್ರೂ ಟೆಕ್ನಿಕ್ಯಾಲಿಟಿ ಇದ್ರೆ ಅದನ್ನು ನೀನು ನೀಟಾಗಿ ಸೈನ್ಸಲ್ಲಿ ಇಂಪ್ಲಿಮೆಂಟ್ ಮಾಡ್ಬೋದು. ಅದಕ್ಕೆ ಬೇಸ್ ನಾಲೆಜ್ ಕೊಡುತ್ತೆ ಇಂಜಿನಿಯರಿಂಗ್. ಸೊ ಅದರಲ್ಲಿ ಮಾಡಿಕೊಂಡ್ರೆ ಮುಂದೆ ನಿಮಗೆ PhD ಇಲ್ಲ ಏನು ರಿಸರ್ಚ್ ಕಡೆ ಹೋಗ್ಬೇಕು ಅದಕ್ಕೆ ಸಹಾಯ ಆಗುತ್ತೆ ಅಂದಾಗ ಆ ಒಂದು ರೀಸನ್ಗೆ ಇಂಜಿನಿಯರಿಂಗ್ ಮಾಡಿದ್ದು. ಸೊ ಕಂಪ್ಯೂಟರ್ ಸೈನ್ಸ್ ಅನ್ನೋದು ನನಗೊಂದು ದಾರಿ ಎಲ್ಲ ಕಡೆ ಟೆಕ್ನಾಲಜಿ ಅಲ್ಲಿ ಇಂಪ್ಲಿಮೆಂಟ್ ಮಾಡೋಕೆ. ಅದ್ರ ಜೊತೆ ನನಗೆ ಇಷ್ಟ ಇರೋ ಫೀಲ್ಡ್ಸ್ ನಾನು ಅದಕ್ಕೆ ಸೈಡ್ ಬೈ ಸೈಡ್ ಕಲಿತಾ ಹೋಗ್ತಾ ಇದ್ದೀನಿ.
1: ಮೇಡಮ್, ಇದು ತಾವು ವಿಜ್ಞಾನ ಕ್ಷೇತ್ರದಲ್ಲಿ ಅನೇಕ ಎಕ್ಸಾಮ್ಸ್ ಅನ್ನ ಕ್ಲಿಯರ್ ಮಾಡಿದ್ದೀರಾ, ಅನೇಕ ಕಾಂಪಿಟೇಟಿವ್ ಸ್ಪರ್ಧೆಗಳಲ್ಲಿ ಕೂಡ ಭಾಗವಹಿಸಿದ್ದೀರಾ. ಇದುವರೆಗೂ ಯಾವೆಲ್ಲ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದೀರಾ ಹಾಗೂ ಯಾವೆಲ್ಲ ಎಕ್ಸಾಮ್ಸ್ ಅನ್ನ ಅಟೆಂಡ್ ಮಾಡಿದ್ದೀರಾ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
2: ಸೊ ನಾನು ಸ್ಕೂಲಲ್ಲಿ ಹಂಗಿದ್ದಾಗೆಲ್ಲ ತುಂಬಾ ಸೈನ್ಸ್ ಕಾಂಪಿಟೇಷನ್ಸ್ ಫೇರ್ಸ್ ಇರ್ತದೆ. ಅಪಾರ್ಟ್ ಫ್ರಮ್ ಸ್ಕೂಲ್ ಅಷ್ಟೇ ಅಲ್ಲ, ಸ್ಕೂಲ್ ಎಕ್ಸಾಮ್ಸ್ ಅದು ಬಿಟ್ಟು ಕೂಡ ತುಂಬಾ ಸೈನ್ಸ್ ಕಾಂಪಿಟೇಷನ್ಸ್ ಏನು ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಅವ್ರು ಮಾಡ್ತಾರೆ, ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಮಾಡ್ತಾರೆ, ಅದಕ್ಕೆ ಹಲವಾರು ಸಂಬಂಧ ಸೈನ್ಸ್ ಕಾಂಪಿಟೇಷನ್ಸ್ ಅಲ್ಲಿ ಭಾಗಿಯಾಗ್ತಾ ಇದ್ದೆ. ಆಮೇಲೆ ಒಲಂಪಿಯಾಡ್ಸ್ ತುಂಬಾ ಬರಿತಾ ಇದ್ದೆ, ಬೇರೆ ಬೇರೆ ಇಂಟರ್ನ್ಯಾಷನಲ್ ಫೌಂಡೇಶನ್ಸ್ದು ಸೈನ್ಸ್ ಮತ್ತೆ ಮ್ಯಾಥಮೆಟಿಕ್ಸ್ ಒಲಂಪಿಯಾಡ್ಸ್ ಅವೆಲ್ಲ ಬರಿತಾ ಇದ್ದೆ. ಮೇನ್ಲಿ ನನಗೆ ತುಂಬಾ ಪ್ರೌಡ್ಫುಲ್ ಆಗೋದಂದ್ರೆ, ನಾನು NTSC ಅಂತ 10th ಅಲ್ಲಿ ಒಂದು ಎಕ್ಸಾಮ್ ಬರೀತಾರೆ, ನ್ಯಾಷನಲ್ ಟ್ಯಾಲೆಂಟ್ ಸರ್ಚ್ ಎಕ್ಸಾಮಿನೇಷನ್ ಅಂತ, ಅದರಲ್ಲಿ NTSC ಸ್ಕಾಲರ್ ಆಗಿದೆ. ಸೊ ಈಗೂ ಕೂಡ ಸೆಂಟ್ರಲ್ ಗೌರ್ಮೆಂಟ್ ಇಂದ ನನಗೆ ವರ್ಕ್ ಇಷ್ಟು ಅಂತ ಫಂಡ್ ಬರ್ತದೆ ಅದೊಂದು ಎಕ್ಸಾಮ್ ಇಂದ. ಅಂಡ್ ದೆನ್ ಈಗ ಇಂಜಿನಿಯರಿಂಗ್ ಬಂದ್ಮೇಲೆ ಎಸ್ಪೆಷಲಿ ಒಲಂಪಿಯಾಡ್ಸ್ ಮತ್ತೆ ಸೈನ್ಸ್ ಕಾಂಪಿಟೇಷನ್ಸ್ ಎಷ್ಟೊಂದು ಜನ ಸ್ಕೂಲ್ ಮಕ್ಳು ಹೋಗ್ತಾರೆ, ಈವನ್ ಗೌರ್ಮೆಂಟ್ ಸ್ಕೂಲ್ಸ್ ಅಲ್ಲಿ ಕೂಡ. ಬಟ್ ಇಂಜಿನಿಯರಿಂಗ್ ಬಂದ್ಮೇಲೆ ಜನ ಏನ್ ಅನ್ಕೊಂತಾರೆ, ಬರೀ ಇಂಜಿನಿಯರಿಂಗ್ ಆಯ್ತು ಇಲ್ಲ ಸ್ವಲ್ಪ ಏನೋ, ಎಸ್ಪೆಷಲಿ ಕಂಪ್ಯೂಟರ್ ಸೈನ್ಸ್ ಅವ್ರ ಬಗ್ಗೆ ಮಾತಾಡ್ಬೇಕು

0: ಅಂದರೆ ಸ್ಟೂಡೆಂಟ್ಸ್ ಹಲವಾರು ಜನ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಸೇರ್ಕೊತಾರೆ, ಎಲ್ಲರೂ ಬರೀ ಇಂಜಿನಿಯರಿಂಗ್ ಕಾಲೇಜ್ ಎಕ್ಸಾಮ್ಸು ಮುಗೀತು ಅಂತ ಒಂದು ಒಪಿನಿಯನಲ್ಲಿ ಇರ್ತಾರೆ. ಬಟ್ ನಾನು ನನಗೆ ಎಸ್ಪೆಷಲಿ ನಂಗೆ ಆಸೆ ಇರೋದ್ರಿಂದ ನನಗೆ ಕಲಿಬೇಕು ಅನ್ನೋದು ಒಂದು ಬಯೋಲಜಿ ಮತ್ತು ನ್ಯೂರೋ ಸೈನ್ಸಲ್ಲಿ ಅಂತ ಹೇಳಿಬಿಟ್ಟು ನಾನು NPTEL ಅನ್ನೋ ಒಂದು ಪ್ಲಾಟ್ಫಾರ್ಮಿಂದ ಮಲ್ಟಿಪಲ್ ಕೋರ್ಸಸ್ ಮಾಡ್ಕೊಂಡಿದ್ದೀನಿ. ಸೊ ಒಂದು ಬಂದುಬಿಟ್ಟು ನನಗೆ ಡೊಮೇನ್ ಸರ್ಟಿಫಿಕೇಶನ್ ಅಂತಾರೆ, ಕಾಂಪ್ಯೂಟೇಷನಲ್ ಬಯಾಲಜಿ ಅನ್ನೋ ಸಬ್ಜೆಕ್ಟಲ್ಲಿ ಒಂದು ಸಣ್ಣ ಡಿಗ್ರಿ ಅಂತ ಹೇಳ್ಬೋದು, ಅದನ್ನು IIT ಮದ್ರಾಸ್ NPTEL ಅವರು ಮಾಡ್ತಾರೆ, ಅದರಿಂದ ಕ್ಲಿಯರ್ ಮಾಡ್ಕೊಂಡಿದ್ದೀನಿ. ಅದಲ್ಲದೆ ಹಲವಾರು NPTEL ಅಲ್ಲೇ ಬೇರೆ ಬೇರೆ ಕೋರ್ಸಸ್, ಮ್ಯಾಥಮೆಟಿಕ್ಸ್ ಇರ್ಬೋದು, ಕ್ವಾಂಟಮ್ ಕಂಪ್ಯೂಟಿಂಗ್ ಅಲ್ಲಿರ್ಬೋದು, ಪೈಥನ್, DSA ಈ ತರ ಹಲವಾರು ಕ್ಷೇತ್ರಗಳಿಗೆ ಸಂಬಂಧಪಟ್ಟಿರೋ ಕೋರ್ಸಸ್ ಮಲ್ಟಿಪಲ್ ಬೇರೆ IIT ಪ್ರೊಫೆಸರ್ಸ್ ಹೇಳ್ಕೊಡ್ತಾರೆ. ಆ ಕೋರ್ಸಸ್ ಕ್ಲಿಯರ್ ಮಾಡಿ NPTEL ಇಂದ ಸೂಪರ್ ಸ್ಟಾರ್, NPTEL ಬಿಲೀವರ್, NPTEL ಎಂಥೂಸಿಯಾಸ್ಟ್ ಅಂತ ಮಲ್ಟಿಪಲ್ ಅಪಾರ್ಚುನಿಟೀಸ್ ಬಂದಿದೆ. ಅಂಡ್ ದೆನ್ ಈಗ VTU ಇಂದ ಮೈನರ್ ಡಿಗ್ರಿ ಅಂತ ಮಾಡ್ತಾರೆ, ಸೊ ಅದರಲ್ಲಿ ಮ್ಯಾಥಮೆಟಿಕ್ಸ್ ಮೈನರ್ ಡಿಗ್ರಿ ಪರ್ಸ್ಯೂ ಮಾಡ್ತಾ ಇದ್ದೀನಿ. ಸೊ ನನಗೆ ಯಾವಾಗಲೂ ಆಸೆ ಇತ್ತು, ನನಗೆ ಇಂಜಿನಿಯರಿಂಗ್ ಡಿಗ್ರಿ ಅಷ್ಟೇ ಅಲ್ಲ, ಅದ್ರ ಜೊತೆ ಸಪ್ರೇಟ್ ಡಿಗ್ರೀಸ್ ಇರಬೇಕು ನನಗೆ ಅಂತ. ಸೊ ಅದೊಂದು ಆಸೆಗೋಸ್ಕರ ಇದು ಇಂಜಿನಿಯರಿಂಗ್ ಡಿಗ್ರಿ ಅಲ್ಲದೆ ಇವೆರಡು ಡಿಗ್ರಿ ಕೂಡ ನಾನು ಸೈಮಲ್ಟೇನಿಯಸ್ಲಿ ಮಾಡ್ಕೊತಾ ಇದ್ದೆ.
1: ಮೇಡಮ್, ತಾವ್ ಹೇಳಿದ್ರಿ ಕರ್ನಾಟಕ ಸರ್ಕಾರ ನೀಡತಕ್ಕಂತ ನ್ಯಾಷನಲ್ ಪ್ರೋಗ್ರಾಮ್ ಆನ್ ಟೆಕ್ನಾಲಜಿ ಎನ್ಹಾನ್ಸ್ಡ್ ಲರ್ನಿಂಗ್ ಮತ್ತು ಸೂಪರ್ ಸ್ಟಾರ್ ಹಾಗೂ ಡೊಮೈನ್ ಸ್ಕಾಲರ್ ಕೂಡ ಭಾಜನರಾಗಿದ್ದೀರಾ, ಅಂದ್ರೆ ತಮ್ಮ ಇಂಜಿನಿಯರಿಂಗ್ ಪದವಿ ಜೊತೆಗೆ ಇದನ್ನ ಕೆಲ ಟೈಮ್ ಕೊಡ್ಲಿಕ್ಕೆ ಯಾವ ರೀತಿ ಸಾಧ್ಯ ಆಗುತ್ತೆ, ತಮ್ಮ ಟೈಮ್ ಮ್ಯಾನೇಜ್ಮೆಂಟ್ ಅನ್ನ ಯಾವ ರೀತಿ ಮೇಂಟೈನ್ ಮಾಡ್ತೀರಾ?
0: ಸೊ ನಾನು ಹೇಳೋದಿಷ್ಟೇ, ಎಲ್ಲರಿಗೂ 24 ಗಂಟೆನೆ ಇರ್ತದೆ, ಎಲ್ಲರಿಗೂ ನಿದ್ದೆ ಬೇಕು, ಮಿನಿಮಮ್ 7 ಗಂಟೆ ಅಟ್ಲೀಸ್ಟ್ ಎಲ್ಲರೂ ನಿದ್ದೆ ಮಾಡಬೇಕು. ಬಟ್ ಅಪಾರ್ಟ್ ಫ್ರಮ್ ದಟ್ ಕಾಲೇಜ್ ಇರ್ತದೆ ಬೆಳಗ್ಗೆ 9-30 ನಿಮಗೆ ಕಲಿಯಕ್ಕೆ ಆಸೆ ಇದೆ ಅಂದರೆ ನೀವು ಅದಕ್ಕೆ ಹೇಗಾದರೂ ಸಮಯ ಮಾಡ್ಕೊತೀರಾ ಅನ್ನೋದು ನಾನು ಬಿಲೀವ್ ಮಾಡ್ತೀನಿ. ಸೊ ನಿಮಗೆ ಫಸ್ಟ್ ಅದು ಕಲಿಬೇಕು ಅನ್ನೋದೊಂದು ಒಳಗಿಂದ ಆ ಫೀಲಿಂಗ್ ಬಂದರೆ ಅದಕ್ಕೋಸ್ಕರ ಇನ್ನು ಟೈಮ್ ಹೇಗಾದರೂ ಮಾಡ್ಕೋಬೋದು. ಸರ್ ನನಗೆ ತುಂಬ ಇತ್ತು, ನಾನು ಕಂಪ್ಯೂಟರ್ ಸೈನ್ಸಿಗೆ ಸೇರ್ಕೊಂಡಿದ್ದೀನಿ ಬಟ್ ನಂಗೆ ಈ ಸಬ್ಜೆಕ್ಟ್ಸ್ ಆಸೆ ಇದೆ, ನಾನು ಬಿಡಬಾರ್ದು, ಇವೆರಡನ್ನೂ ಸೇರಿಸಿ ಏನಾದರೂ ಇಂಟರ್ ಡಿಸಿಪ್ಲಿನರಿ ಕ್ಷೇತ್ರದಲ್ಲಿ ನಾನು ಕಂಪ್ಯೂಟರ್ ಸೈನ್ಸ್ ಓದ್ತಾ ಇದ್ದೀನಿ, ನನಗೆ ಬಯಾಲಜಿ ನ್ಯೂರೋ ಸೈನ್ಸ್ ಇಷ್ಟ, ಸೊ ಈ ನಾಲೆಜ್ ಕಂಪ್ಯೂಟರ್ ಸೈನ್ಸ್ದು ನಾನು ಬಯಾಲಜಿ ಕ್ಷೇತ್ರದಲ್ಲಿ ಇಲ್ಲ ನ್ಯೂರೋ ಸೈನ್ಸ್ ಕ್ಷೇತ್ರದಲ್ಲಿ ಹೇಗೆ ಬಳಸ್ಬೋದು ಅನ್ನೋದೊಂದು ನಾನು ಆ ಒಂದು ಇಂಟರ್ ಡಿಸಿಪ್ಲಿನರಿ ಟಾಪಿಕಲ್ಲಿ ಮುಟ್ಟಬೇಕು, ಅಲ್ಲಿ ಒಂದು ರಿಸರ್ಚ್ ಮಾಡಬೇಕಂತ ಆಸೆ ಇತ್ತು. ಸೊ ಆ ರೀಸನಿಂದ ನಾನು ಟೈಮ್ ಹುಡುಕೊಂಡು ನಾನು ಯಾವಾಗಲೂ ಕಲಿಬೇಕು ಅಂತ ಅದೊಂದು ಆಸೆಗೆ ನಾನು ಆಟೋಮ್ಯಾಟಿಕ್ ಟೈಮ್ ಮಾಡ್ಕೊತೀನಿ. ಎಕ್ಸಾಮ್ಸ್ ಇದ್ದಾಗ ಏನೂ ಮಾಡೋಕ್ಕಾಗಲ್ಲ, ಅವಾಗ ಒಂದು ವಾರ ಅವಾಗ ಅದೇ ಮಾಡಬೇಕಾಗ್ತದೆ, ಬಟ್ ಮಿಕ್ಕಿದ್ರಲ್ಲಿ ತುಂಬ ಟೈಮ್ ಇರ್ತದೆ, ಅದು ಹೇಗೆ ಉಪಯೋಗಿಸ್ಬೇಕು ಅನ್ನೋದು ನಮ್ಮೇಲೆ ಬಿಟ್ಟಿದ್ದು. ಸೊ ಯಾ
1: ನಿಖಿತ್ ಅವರೇ, ತಾವು ಇದುವರೆಗೂ ಅನೇಕ ಪರೀಕ್ಷೆಗಳಲ್ಲಿ ಭಾಗಿಯಾಗಿದ್ದೀರಾ ಹಾಗೂ ತಮಗೆ ಅನೇಕ ಪ್ರಶಸ್ತಿಗಳ ಅರ್ಸಿ ಬಂದಿವೆ, ಇದುವರೆಗೂ ತಮಗೆ ಯಾವೆಲ್ಲ ಪ್ರಶಸ್ತಿಗಳು ಬಂದಿವೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹಂಚ್ಕೊ.
0: ಇದ್ರ ಬಗ್ಗೆ ನಮ್ಮ ತಾಯಿಯವರು ಹೇಳಿದ್ರೆ ಏನ ಚೆನ್ನಾಗಿರತ್ತೆ ಅನ್ಸುತ್ತೆ?
2: ಆಕ್ಚುಲಿ ಹೇಳ್ಬೇಕಂದ್ರೆ ತುಂಬಾ ಹಲವಾರು ಪ್ರಶಸ್ತಿಗಳಾಗಿದ್ದಾವೆ, ಆದ್ರೆ ನಾವು ಯಾವುದೇ ಪ್ರಶಸ್ತಿ ಬಂದ್ರೂ ನಾವು ತಗೊಳ್ಳೋದು ಏನು ಅಂತಂದ್ರೆ, ಪ್ರಶಸ್ತಿ ಅನ್ನೋದು ನಮ್ಗೆ ಮುಂದಿನದಕ್ಕೆ ಪ್ರೋತ್ಸಾಹ ನೀಡೋ ಹಾಗೆ ತಗೊಳ್ತಾ ಇದೀವಿ ಹೊರತು ಅದನ್ನ ನಾವು ತಲೆ ಮೇಲೆ ಇನ್ನೊಂದು ಗರಿ ಅನ್ನೋ ಒಂದು ಆಹಾರದ ಭಾವನೆಗೆ ಬಂದಿಲ್ಲ. ಅದು ಅವಳಿಗೆ ಮತ್ತಷ್ಟು ಪ್ರಶಸ್ತಿಗಳು ಸಿಗ್ಲಿಕ್ಕೆ ಕಾರಣ ಆಯ್ತು ಅಂತ ಅನ್ಸುತ್ತೆ. ಆತರ ಬಂದಿರೋ ಹಲವಾರು ಪ್ರಶಸ್ತಿಗಳಲ್ಲಿ ಈಗ ನಾ ಕೆಲವೊಂದು ಹೇಳ್ಬೇಕು ಅಂತಂದ್ರೆ, ಪ್ರತಿಷ್ಠಿತ ಪ್ರಶಸ್ತಿಗಳು ಅಂತಂದ್ರೆ ಮೊನ್ನೆ SK ಶಿವಕುಮಾರ್ ಅವರ ಪ್ರಶಸ್ತಿ ಬಂದು, ಆಮೇಲೆ ಈಗ ಜಯದೇವ ಪ್ರಶಸ್ತಿ, ದೇವನಗರಿ ಪ್ರಶಸ್ತಿ, ಮತ್ತೆ ಯುವ ವಿಜ್ಞಾನಿ ಪ್ರಶಸ್ತಿ 2019, ಮತ್ತೆ ಇನ್ಸ್ಮಾನಕ್ ಅವಾರ್ಡ್ಸ್ 2019, ಬಾಲವಿಜ್ಞಾನಿ ಪ್ರಶಸ್ತಿ NCSE 2017, ಇಂಟರ್ನ್ಯಾಷನಲ್ ಇನ್ನೋವೇಟರ್ಸ್ ಫೇರ್ 2019 ಅಲ್ಲಿ ಗೋಲ್ಡ್ ಮೆಡಲ್, ಆಮೇಲೆ ಟೆಕ್ನೋ ಮಾಡೆಲ್ ಸ್ಪರ್ಧೆ ಅದರಲ್ಲಿ ISTF ಅವರು ಕಂಡಕ್ಟ್ ಮಾಡಿದ್ದು ಅದರಲ್ಲಿ ಮತ್ತೆ ಗೋಲ್ಡ್ ಮೆಡಲ್. ಇವೆಲ್ಲವನ್ನ ಸೇರಿಸ್ಕೊಂಡು ಹೇಳೋದು ಅಂತಂದ್ರೆ ಅಲ್ಲಿವರೆಗೂ ಶಾಲಾ ಕಾಲದಲ್ಲಿ ಅವಳಿಗೆ ಬಂದಿದ್ದು ತುಂಬಾ ಬಹುಮುಖ್ಯವಾದದ್ದು ಅಂದ್ರೆ, ಪ್ರಧಾನಮಂತ್ರಿ ಬಾಲಶಕ್ತಿ ಪುರಸ್ಕಾರ್ಗೆ 3.5 ಲಕ್ಷ ಅಪ್ಲಿಕೇಶನ್ಸ್ ಬಂದಾಗ ಅದರಲ್ಲಿ ಟಾಪ್ 61 ಅಪ್ಲಿಕೇಶನ್ ಫೈನಲ್ ರೌಂಡಿಗೆ ಬರ್ತವೆ, ಅದರಲ್ಲಿ ನಿಖಿತಾ ನನ್ನ ಮಗಳದು ಒಂದು. ಅದು ನಮಗೆ ತುಂಬಾ ಗರ್ವ ಕಾರಣ ಅಂತ ಕೂಡ ಅನ್ಸುತ್ತೆ. ಅದಲ್ಲದೆ ಈಗ ಇಂಜಿನಿಯರಿಂಗ್ಗೆ ಬಂದಿದ್ದಾದ್ಮೇಲೆ ಬಂದಿರುವಂತದ್ದು ಮುಖ್ಯ ಘಟ್ಟಗಳು ಅಂತಂದ್ರೆ, ಇಂಡಿಯಾ AI ಹ್ಯಾಕಥಾನ್ ಅಲ್ಲಿ I4C ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ಗೃಹ ಮಂತ್ರಾಲಯದ ಕಡೆಯಿಂದ, ಸೆಂಟ್ರಲ್ ಗವರ್ಮೆಂಟ್ ಗೃಹ ಮಂತ್ರಾಲಯ ಕಡೆಯಿಂದ ಆದಂತ ಒಂದು ಹ್ಯಾಕಥಾನ್ ಅಲ್ಲಿ Top 20 ಟೀಮ್ಸ್ ಅಂತ ಓಪನ್ ಕ್ಯಾಟಗರಿನಲ್ಲಿ Top 20 ಟೀಮ್ಸ್ ಅಲ್ಲಿ ಒಂದು ಟೀಮ್ ಆಗ್ತಾಳೆ. ಮತ್ತೆ IIT ಪ್ರಶಸ್ತಿ ರೀಜನಲ್ ರೌಂಡ್ 20-25 ಕೋಲ್ಕತ್ತಾ ವಿಭಾಗದಲ್ಲಿ ರನ್ನರ್ ಅಪ್ ಆಗ್ತಾಳೆ. ಸೊ ಇದಿಷ್ಟೇ ಅಲ್ಲದೆ ಐ ಟ್ರಿಪಲ್ ಇನಲ್ಲಿ ಆಲ್ ಓವರ್ ಇಂಡಿಯಾ ಮೂರನೇ ಬಹುಮಾನ ಪಡ್ಕೊಳ್ತಾಳೆ. ಇದೆಲ್ಲಾನು ಒಂದ್ರಿ ಅವಳಿಗೆ ಹಂತ ಹಂತವಾಗಿ ಬೆಳಿಲಿಕ್ಕೆ ಅವಕಾಶಗಳು ಪ್ರೋತ್ಸಾಹ ಮಾಡ್ತಾ ಇದೆ ಅನ್ನೋದ್ರಲ್ಲಿ ಬೇರೆ ಮಾತಿಲ್ಲ.
1: ಒಳ್ಳೇದು ಮೇಡಮ್, ತಮ್ಮ ಮಗಳು ಇಷ್ಟೆಲ್ಲಾ ಸಾಧನೆ ಮಾಡ್ತಿದ್ದಾರೆ ಅವ್ರದೇ ಆದಂತ ಎಲ್ಲಾ ಕ್ಷೇತ್ರದಲ್ಲಿ, ಅಂದ್ರೆ ಈಗಿನ ವಿಜ್ಞಾನ ಹಾಗೂ ತಂತ್ರಜ್ಞಾನ ಕ್ಷೇತ್ರದಲ್ಲಿ ತುಂಬಾ ಮುಖ್ಯ ಈಗೆಲ್ಲ.

0: ಕ್ಷೇತ್ರದಲ್ಲೂ ಎಲ್ಲದನ್ನು ತಿಳಿದುಕೊಳ್ಬೇಕು ಮುಖ್ಯ ಆಗುತ್ತೆ. ಅದರಲ್ಲಿ ಅವರು ತುಂಬಾ ತಮ್ಮದೇ ಆದಂತಹ ಮುಂದುವರಿಕೆಯನ್ನ ತೋರಿಸಿದ್ದಾರೆ. ತಮಗೆ ಇಷ್ಟೆಲ್ಲಾ ಪ್ರಶಸ್ತಿಗೆ ಭಾಜನರಾಗ್ತಿರ್ತವೆ. ಚಿಕ್ಕ ವಯಸ್ಸಿಂದಾನೆ ಯುವ ವಿಜ್ಞಾನಿ ಪ್ರಶಸ್ತಿ ಕೂಡ ಭಾಜನರಾಗಿದ್ದಾರೆ. ತಮ್ಗೆ ಏನ್ ಅನ್ಸುತ್ತೆ ಮೇಡಮ್?
1: ಅಂದ್ರೆ ತುಂಬಾ ಖುಷಿ ಆಗುತ್ತೆ ನನಗೆ. ಆದ್ರೆ ಮುಖ್ಯವಾಗಿ ಇದ್ರ ಎಲ್ಲದರ ಹಿಂದೆ ಒಂದು ಗುರು ಕೃಪೆ ಅಥವಾ ಗುರು ಮಾರ್ಗದರ್ಶನ, ದೈವ ಕೃಪೆ ಅನ್ನೋದನ್ನ ನಾವ್ ಯಾವತ್ತಿಗೂ ಮರೆಯಕ್ಕಾಗಲ್ಲ. ಯಾಕೆಂದ್ರೆ ನಮ್ ಪುಣ್ಯನೋ ಏನೋ ಅಂತಾನೆ ಹೇಳ್ಬೋದು. ಅವಳಿಗೆ ಸಿಕ್ಕಿದ್ದು ಒಬ್ಬೊಬ್ಬ ಟೀಚರ್ ಕೂಡ ಅಷ್ಟು ಪ್ರಮುಖ ಪಾತ್ರ ವಹಿಸಿದ್ದಾರೆ. ಮಾರ್ಗದರ್ಶನ ನೀಡೋದ್ರಲ್ಲಾಗ್ಲಿ ಅಥವಾ ಅವಳು ಎಲ್ಲೂ ಡಿಸ್ಟ್ರಾಕ್ಷನ್ ಅಂದ್ರೆ ಹಾದಿ ತಪ್ಪದಂಗೆ, ಯಾಕಂದ್ರೆ ಇವತ್ತು ಮಾನವ ವಿಭಾಗದಲ್ಲಿ ತುಂಬಾ ಹಲವಾರು ಮಕ್ಕಳಿಗೆ ಬೇಗ ಇರೋದೇ ಡಿಸ್ಟ್ರಾಕ್ಷನ್ಸ್. ಅದು ಎಲ್ಲೂ ಹೋಗದಂಗೆ ಅವು ಒಂದು ಸಾಧನೆ ಹಂತದಲ್ಲಿ ಪ್ರತಿಯೊಂದು ಕಡೆ ಮೆಟ್ಲು ಹತ್ತಬೇಕೆ ಹೊರಗು ದಾರಿ ತಪ್ಪದೇ ಇರೋ ಹಾಗೆ ನಡ್ಕೊಳ್ಲಿಕ್ಕಾಗ್ಲಿ ಅಥವಾ ಒಂದು ಸರಿಯಾದ ಮಾರ್ಗದರ್ಶನದಲ್ಲಿ ಹೋಗ್ಬೇಕು ಅನ್ನೋದಕ್ಕಾಗ್ಲಿ ನಾವು ಆ ಗುರುಗಳನ್ನ ಮತ್ತೆ ಗೈಡಿಂಗ್ ಪ್ರೊಫೆಸರ್ಸ್ನ ಎಲ್ಲರನ್ನೂ ತುಂಬಾ ನೆನೆಸ್ಕೊಳ್ಬೇಕು ಅಂತ ನಾನು ಅನ್ಕೊಂತೀನಿ. ಮತ್ತೆ ಒಳಗಡೆಯಿಂದನೂ ಅವಳಿಗೆ ಎಲ್ಲೋ ಒಂದು ಆಸೆ ಹುಮ್ಮಸ್ಸು ಇದೆ, ಸಮಾಜಕ್ಕೆ ನಾನು ಏನಾದ್ರೂ ಒಂದು ಕೊಡುಗೆ ಕೊಡಬೇಕು ಅನ್ನೋದು. ಸೊ ಆ ಹುಮ್ಮಸ್ಸಿಗೆ ಆ ಮಾರ್ಗದರ್ಶಕರು ನೀರೇರಿತಾ ಇರೋದು ನಮ್ಗೆ ತುಂಬಾ ಖುಷಿ ವಿಚಾರ ಅಂತ ಅನ್ಸುತ್ತೆ.
0: ಒಳ್ಳೇದು ಮೇಡಮ್. ನಿಖಿತಾ ಅವರೇ, ತಮ್ಗೆ ತಾವು ಶಾಲಾ ವಿದ್ಯಾಭ್ಯಾಸದಿಂದನೂ ಕೂಡ ತಾವು ತಮ್ಮದೇ ಆದಂತ ಅಚೀವ್ಮೆಂಟ್ ಗಳನ್ನ ಮಾಡ್ಕೊಳ್ತಾ ಬರ್ತಾ ಇದ್ದೀರಾ. ತಮ್ಮ ಸ್ಕೂಲ್ ಡೇಸ್ ಅಲ್ಲಿ ಆಗಿರ್ಬೋದು, ಕಾಲೇಜ್ ಡೇಸ್ ಅಲ್ಲಿ ಆಗಿರ್ಬೋದು, ಅಲ್ಲಿ ತಮ್ಮ ಶಿಕ್ಷಕರ ಹಾಗೂ ಉಪನ್ಯಾಸಕರ ಪ್ರೋತ್ಸಾಹ ಸಹಕಾರ ಯಾವ ರೀತಿ ಇತ್ತು?
2: ತುಂಬಾ ಮುಖ್ಯ ಆಗುತ್ತೆ. ನಮ್ಮ ತಾಯಿಯವ್ರು ಹೇಳ್ದಂಗೆ ಶಿಕ್ಷಕರು ಹೇಗೆ ಒಬ್ಬರನ್ನ ಮೋಟಿವೇಟ್ ಮಾಡ್ತಾರೆ ಅನ್ನೋದು. ಯಾಕಂದ್ರೆ ಒಂದ್ ಸಬ್ಜೆಕ್ಟ್ ನಾವು ಇಷ್ಟಪಡ್ತೀವಿ ಅಂದ್ರೆ ಅದು ಅವ್ರು ಹೇಗೆ ಹೇಳ್ಕೊಡ್ತಾರೆ ಅನ್ನೋದ್ರ ಮೇಲೆ ಕೂಡ ತುಂಬಾ ಮ್ಯಾಟರ್ ಆಗ್ತದೆ. ಸೊ ಸ್ಕೂಲ್ ನನಗೆ ತುಂಬಾ ಬ್ಲೆಸ್ಡ್ ಅನ್ಬೋದು, ಆತರ ಒಳ್ಳೊಳ್ಳೆ ಶಿಕ್ಷಕರು ಸಿಕ್ಕಿರೋದು ಸ್ಕೂಲ್ಗಳಲ್ಲಿ. ಎಸ್ಪೆಷಲಿ ನಾನು ಟೆನಿಸ್ ಪ್ಲೇಯರ್ ಇದ್ದೆ. ನಾನು 6ನೇ ತರಗತಿಯಿಂದ 10ನೇ ತರಗತಿ ಅಷ್ಟು ಸ್ಕೂಲಿಗೆ ಅರ್ಧ ದಿನ ಹೋಗ್ತಾ ಇದ್ದೆ. ನಂಗೆ ಸ್ಕೂಲಲ್ಲಿ ಆತರ ಕೂಡ ಸಪೋರ್ಟ್ ಮಾಡ್ತಿದ್ರು, ನೀನ್ ಸ್ಪೋರ್ಟ್ಸ್ ಆಡ್ತೀಯ ಅಂದ್ರೆ ಅದಕ್ಕೆ ಕೂಡ ಟೈಮ್ ಕೊಡ್ತಾ ಇದ್ರು, ನಾನು ಟೂರ್ನಮೆಂಟ್ಸ್ ಆಡ್ತಾ ಇದ್ದೆ. ಸೊ ಅದಕ್ಕೆ ಫಲವಾಗಿ ನಂಗೆ ಇಂಡಿಯಾ U14 ಟೆನಿಸ್ ಚಾಂಪಿಯನ್ಶಿಪ್ ಅಲ್ಲಿ ಒಂದು ಗೆದ್ದಿದ್ದೆ. ಆತರ ತುಂಬಾ ಹೆಲ್ಪ್ ಮಾಡ್ತಿದ್ರು. ಸೊ ಅವಾಗ ಸ್ಕೂಲ್ ಎಷ್ಟೊಂದ್ ಸರಿ ಮಿಸ್ ಮಾಡ್ತಾ ಇದ್ದೆ, ಅಟೆಂಡೆನ್ಸ್ ಅಟೆಂಡ್ ಮಾಡಕ್ ಆಗ್ತಿರ್ಲಿಲ್ಲ. ಅವಾಗ ಪೋರ್ಷನ್ಸ್ ಹೇಳ್ಕೊಡೋದಾಗ್ಲಿ, ಒಂದು ಅವರು ಇನ್ಸ್ಪೈರ್ ಮಾಡೋದಾಗ್ಲಿ, ಒಂದು ಸಬ್ಜೆಕ್ಟ್ ಅಲ್ಲಿ ಹೇಳೋದಾಗ್ಲಿ, ಈ ತರ ಅಪಾರ್ಚುನಿಟೀಸ್ ಇರ್ತವೆ ಅಪಾರ್ಟ್ ಫ್ರಮ್ ಟೆಕ್ಸ್ಟ್ ಬುಕ್ಸ್, ಈ ತರ ಎಲ್ಲ ಮಾಡ್ಬೋದು. ಎಕ್ಸ್ಟ್ರಾ ಹೇಳ್ಕೊಡೋದಾಗ್ಲಿ, ನಾನು ಡೌಟ್ಸ್ ಏನಾದ್ರು ಕೇಳಿದ್ರೆ ಅದನ್ನ ಎನ್ಕರೇಜ್ ಆಗಲಿ, ಆತರ ಮಲ್ಟಿಪಲ್ ಟೈಮ್ಸ್ ಪ್ರತಿಯೊಂದು ಸರಿ ನೆನೆಸ್ಕೊಂಡ್ರೆ ಲೈಕ್ ಅದು ತುಂಬ ಖುಷಿ ಆಗ್ತದೆ. ಆತರ ಟೀಚರ್ಸ್ ಇದ್ರು, ಸಪೋರ್ಟ್ ಮಾಡ್ತಾ ಇದ್ರು ನಂಗೆ ಸ್ಪೋರ್ಟ್ಸ್ ಅಲ್ಲಾಗ್ಲಿ, ಬೇರೆ ಕಾಂಪಿಟೇಷನ್ಸ್ ಆಗಲಿ, ನನಗೆ ಎಕ್ಸಾಮ್ಸಿಗಾಗ್ಲಿ ಎಷ್ಟೊಂದು ಸರಿ ಎಷ್ಟೊಂದು ಎಕ್ಸಾಮ್ಸಿಗೆ ಎಕ್ಸ್ಟ್ರಾ ಪೋರ್ಷನ್ಸ್ ಇರ್ತದೆ ಸ್ಕೂಲಲ್ಲಿ, ಅಷ್ಟೇ ಸಾಕಾಗಲ್ಲ. ಸೊ ಅದನ್ನೆಲ್ಲ ಕೇಳಿದ್ರೆ ಅವ್ರು ಕೂಡ ಸ್ವಲ್ಪ ವರ್ಕ್ ಮಾಡಿ ಹೇಳ್ಕೊಡೋದು, ಮತ್ತು ನಾನೇನಾದರೂ ಎಕ್ಸ್ಟ್ರಾ ಆನ್ಸರ್ಸ್ ಎಲ್ಲ ಬರೆದು ಕಳಿಸ್ತೇವೆ, ಅವ್ರು ಅದು ಕರೆಕ್ಷನ್ ಮಾಡಿಕೊಡ್ತಾ ಇದ್ರು ಎಕ್ಸ್ಟ್ರಾ ಎಫರ್ಟ್ ಹಾಕಿ ಅವ್ರು ಸ್ಕೂಲ್ ಅಲ್ಲದೆ. ಸೊ ಅವ್ರನ್ನೆಲ್ಲ ನಾನು ನೆನಪಿಸ್ಕೊಳಕ್ಕೆ ಇಷ್ಟಪಡ್ತೀನಿ. ತುಂಬಾ ಜನ ತುಂಬಾ ಹೆಲ್ಪ್ ಮಾಡಿದ್ದಾರೆ, ತುಂಬಾ ಇನ್ಸ್ಪೈರ್ ಕೂಡ ಮಾಡಿದ್ದಾರೆ.
0: ನಿಖಿತಾ ಅವರೇ, ಶಾಲೆಯ ಪ್ರೋತ್ಸಾಹಕ್ಕಿಂತ ಮನೆಯಲ್ಲಿ ತಂದೆ ತಾಯಿಗಳ ಪ್ರೋತ್ಸಾಹ ಕೂಡ ತುಂಬಾ ಮುಖ್ಯ ಆಗುತ್ತೆ ತಮ್ಮ ಸಾಧನೆಗೆ. ಅಂದ್ರೆ ತಮ್ಮ ತಾಯಿಗವರು ಡಾಕ್ಟರ್ ಲಕ್ಷ್ಮಿ ಅವರು ಕೂಡ ವೈದ್ಯಕೀಯರಲ್ಲಿದ್ದಾರೆ, ತಮ್ಮ ತಂದೆಯವರಾದಂತಹ ಶರತ್ ಅವರು ಕೂಡ ವೈದ್ಯಕೀಯ ವೃತ್ತಿಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಈಗ ಗೊತ್ತಿರ್ಬೋದು, ಡಾಕ್ಟರ್ ಆದ್ರೆ ತುಂಬಾ ಸಮಯವನ್ನ ತಮ್ಮ ವೃತ್ತಿಗೆನೆ ನೀಡಬೇಕಾಗುತ್ತೆ. ಅದರ ಜೊತೆಗೆ ತಮ್ಮ ಮಕ್ಕಳಿಗೆ ನಿಮಗೆ ತಂದೆ ತಾಯಿ ಪ್ರೋತ್ಸಾಹ ಯಾವ ರೀತಿ ಇತ್ತು?
2: ತುಂಬಾ ಲಕ್ಕಿ ನಾನು. ಇಬ್ರು ತುಂಬಾ ಏನಂತಾರೆ, ಅಪ್ಪ ಅಮ್ಮ ಇರೋದೊಂಥರ, ನನ್ನ ಪರ್ಸ್ಪೆಕ್ಟಿವ್ ಅಲ್ಲಿ ಅವ್ರು ತುಂಬಾ ಇನ್ವಾಲ್ವ್ ಪೇರೆಂಟ್ಸ್ ಅನ್ಬೋದು. ಸಮಯ ಕೊಡೋದ್ರಲ್ಲಿ ಅವರು ಏನ್ ಭಾವಿಸ್ತಾರೆ ಅಂದ್ರೆ, ದುಡ್ಡು ಎಷ್ಟು ಕೊಡ್ತೀವೋ ಇಲ್ಲೋ ಮಕ್ಕಳಿಗೆ, ಆಸ್ತಿ ಎಷ್ಟು ಕೊಡ್ತೀವೋ ಇಲ್ಲೋ ಗೊತ್ತಿಲ್ಲ, ಸಮಯ ಅವ್ರ ಜೊತೆ ಇರೋದು ಅಷ್ಟು ಇಂಪಾರ್ಟೆಂಟ್ ಅನ್ನೋದು ಅವ್ರು ಭಾವಿಸ್ತಾರೆ. ಅದೇ ಫಾಲೋ ಮಾಡ್ಕೊಂಡ್ ಬಂದಿದ್ದಾರೆ ಇಷ್ಟು ವರ್ಷ. ಪ್ರತಿದಿನ ಈಗೂ ನಾನು ಇಂಜಿನಿಯರಿಂಗ್ ಅಲ್ಲಿ ಇದ್ರು ಕೂಡ ದಿನ ಅಪ್ಪ ಅಮ್ಮನ ಜೊತೆ ಮಾತಾಡ್ತೀನಿ. ಅವ್ರು ಈಗೂ ಕೂಡ ಅವರು ವೃತ್ತಿ ವೈದ್ಯಕೀಯ ಆಗಿದ್ರು, ನಾನು ಇಂಜಿನಿಯರಿಂಗ್ ಆಗಿದ್ರು, ಏನ್ ಓದ್ದೆ, ಏನ್ ಸಬ್ಜೆಕ್ಟ್ಸ್, ಪ್ರತಿಯೊಂದು ಅವರೊಂದು ಕ್ಯೂರಿಯಾಸಿಟಿ ಅಲ್ಲಿ ಕೇಳ್ತಾರೆ. ಸೊ ಅದು ಪ್ರತಿಯೊಂದು ಅವರು ಎಷ್ಟು ಎಫರ್ಟ್ಸ್ ಹಾಕ್ತಾರೆ, ಬಿಕಾಸ್ ಈಗ ನಮ್ಮ ತಾಯಿ ವೈದ್ಯಕೀಯ ವೃತ್ತಿ, ಆದ್ರೂ ಅವರು ಎಷ್ಟೊಂದು ಸರಿ ಈಗ ನಾನು ಟೂರ್ನಮೆಂಟ್ಸ್ಗೆ ಹೋಗ್ತಿದ್ದಾಗ ಇಲ್ಲ ಕಾಂಪಿಟೇಟಿವ್ಗೆ ಹೋಗ್ತಿದ್ದಾಗ ಅವ್ರು ನನ್ನ ಜೊತೆ ಬರೋರು, 4-5 ದಿನ ಹೊರಗಡೆ ಇರೋರು. ಸೊ ಅವ್ರ ಪ್ರಾಕ್ಟೀಸನ್ನು ಫೋನಲ್ಲಿ ಎಷ್ಟೊಂದು ಪೇಷೆಂಟ್ಸ್ನ ನೋಡೋದು, ಸೈಮಲ್ಟೇನಿಯಸ್ಲಿ ನನ್ನ ಜೊತೆ ಬರೋದು, ನನಗೀಗ ಎಷ್ಟೊಂದು ಇಲ್ಲ ಪೋಸ್ಟ್ ಮಾಡಬೇಕು, ಚಾರ್ಟ್ಸ್ ಮಾಡ್ಬೇಕಂದ್ರೆ ಅಪ್ಪ ಅಮ್ಮ ಇಬ್ರು ಕೂರ್ತಾ ಇದ್ರು ಹೆಲ್ಪ್ ಮಾಡ್ಲಿಕ್ಕೆ, ಏನಾದರೂ ಪ್ರಾಜೆಕ್ಟ್ಸ್ ಮಾಡಬೇಕು, ಏನಾದರೂ ಹೆಲ್ಪ್ ಮಾಡ್ಲಿಕ್ಕೆ ಬೇಕು ಅಂದರೆ ಅವರು ಇನ್ವಾಲ್ವ್ ಇರ್ತಾ ಇದ್ರು. ನಾನು ಪ್ರತಿ ಸರಿ ಪ್ರಾಜೆಕ್ಟ್ಸ್ ಹೋಗಕ್ಕೆ ಮುಂಚೆ ಅವ್ರಿಗೆ ಕೇಳಿಸ್ತಾ ಇದ್ದೆ 2-3 ಸರಿ ಕೂತ್ಕೊಂಡು. ಸೊ ಓವರ್ ನೈಟ್ ಅವರು ಎದ್ದಿದ್ದು ನನ್ನ ಜೊತೆ ಎಲ್ಲ ಮಾಡ್ತಾ ಇದ್ರು. ಸೊ ಇದು ಹೆಲ್ಪ್ ಮಾಡೋದಾಗಿದ್ರೆ ಇನ್ನೊಂದು ಭಾಗ, ಅವರು ಕೂಡ ಅವರಿಗೆ ಇಷ್ಟ ಇದ್ರು ಇಷ್ಟ ಇಲ್ಲದೆ ಇದ್ರು ಆ ಸಬ್ಜೆಕ್ಟ್ಸ್ ನಾನು ಇಷ್ಟ ಪಡ್ತೀನಿ, ನಾನು ಪಾರ್ಟಿಸಿಪೇಟ್ ಮಾಡಕ್ಕೆ ಇಷ್ಟಪಡ್ತೀನಿ ಅಂತ ಅವ್ರು ಅದ್ರ ಬಗ್ಗೆ ತಿಳ್ಕೊಂಡು, ಈಗ ನಾನು ನ್ಯೂರೋ ಸೈನ್ಸಲ್ಲಿ ರಿಸರ್ಚ್ ಮಾಡ್ತಿದ್ದೀನಿ, ಬಟ್ ಅವರಿಗೆ ಏನು ಅರ್ಥ ಆಗ್ತದೋ ಗೊತ್ತಿಲ್ಲ, ಬಟ್ ನಾನು ಏನು ಮಾಡ್ತಿದ್ದೀನಿ, ನನ್ನ ರಿಸರ್ಚ್ ಏನು, ಅಲ್ಲಿ ಪ್ರೊಫೆಸರ್ಸ್ ಏನು ಹೇಳ್ತಾರೆ ಅದ್ರ ಬಗ್ಗೆ ಎಲ್ಲ ಕೇಳಿಸ್ಕೊತಾರೆ ಆಸಕ್ತಿ ಪಟ್ಟು, ಅವ್ರು ಓದ್ತಾರೆ, ಅವ್ರ ಕೈಯಲ್ಲಿ ಎಷ್ಟು ಹೆಲ್ಪ್ ಮಾಡೋಕ್ಕಾಗ್ತದೋ ಅವ್ರದ್ದು ಮಾಡ್ತಾರೆ. ಆ ಎಫರ್ಟ್ಸ್ ನೋಡಿ ನನಗೂ ಒಳಗಿಂದ ಅನಿಸ್ತದೆ ಅವ್ರು ಅಷ್ಟೆಲ್ಲ ಮಾಡ್ತಿರೋದ್ರಿಂದ ನಾನು

0: ಅದಕ್ಕೆ ತಕ್ಕಂತೆ ಏನಾದ್ರೂ ಒಂದು ಮಾಡಿ ತೋರಿಸ್ಬೇಕು, ಅವರಿಗೊಂದ್ ಪ್ರೌಡ್ ಆಗಂಗ್ ಮಾಡ್ಬೇಕು ಅನ್ನೋದು ಅನ್ಸುತ್ತೆ. ಅದು ಇದರಿಂದನೇ ನಾನು ಏನ್ ಮಾಡಿದೀನಿ ಅದಕ್ಕೆ ಪ್ರೈಮರಿ ಮೋಸ್ಟ್ ರೀಸನ್ ಅವರು ಅಂತ ಹೇಳ್ಬೋದು.
1: ನಿಖಿತ್ ಅವರೇ, ತಾವು ಮಾಡ್ತಕ್ಕಿರ್ತಕ್ಕಂತ ಪದವಿ ಈಗ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಪದವಿಯನ್ನ ಮಾಡ್ತೀರಾ, ಅದ್ರ ಜೊತೆ ತಮ್ಗೆ ತುಂಬಾ ಆಸಕ್ತಿ ಇರ್ತಕ್ಕಂತ ಸಬ್ಜೆಕ್ಟ್ ನ್ಯೂರೋ ಸೈನ್ಸ್, ಅದರಲ್ಲೂ ಕೂಡ ತಾವು ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದೀರಾ, ಹೇಗೆ ಅದ್ರ ಬಗ್ಗೆ ಯಾಕೆ ಆಸಕ್ತಿ ಮೂಡ್ತು, ಅದರಲ್ಲಿ ತಮ್ಮದೇ ಆದಂತಹ ಸಾಧನೆ ಮಾಡಬೇಕು, ಅದನ್ನು ಕಲಿಬೇಕು ಅಂತ ಯಾಕೆ ಅನ್ನಿಸ್ತು, ಮುಂದೆ ಅದರಲ್ಲಿ ಏನನ್ನ ಸಾಧನೆ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ?
0: ಸೊ ನನಗೆ ಪಿ ಯು ಸಿ ಟೈಮಲ್ಲಿ ಎಸ್ಪೆಷಲಿ ನಂಗೆ ಸೈನ್ಸ್ ಓದ್ಬೇಕನ್ನೋದು ತುಂಬಾ ಶೋರ್ ಇದ್ದೆ. ಬಟ್ ಇಂಜಿನಿಯರಿಂಗ್ ಮಾಡ್ಬೇಕಾ, ಮೆಡಿಸಿನ್ ಮಾಡ್ಬೇಕಾ, ಇಲ್ಲ ರಿಸರ್ಚ್ ಕಡೆ, ಏನು ಬಿ ಎಸ್ ಸಿ ಎಂ ಎಸ್ ಸಿ ಕಡೆ ಹೋಗ್ಬೇಕಾ ಅನ್ನೋದು ತುಂಬಾ ಕನ್ಫ್ಯೂಷನ್ ಅಲ್ಲಿ ಇತ್ತು. ಅವಾಗ ನಮ್ಮ ತಂದೆ ಅಡ್ವೈಸ್ ಮಾಡ್ದೋ ಹಾಗೆ ನೀನು ಮುಂದೆ ರಿಸರ್ಚ್ ಹೋಗ್ಬೇಕಂದ್ರೆ ಟೆಕ್ನಿಕಲ್ ಫೌಂಡೇಶನ್ ಇದ್ರೆ ಚೆನ್ನಾಗಿ ಅನ್ನೋ ಒಂದು ಕಾರಣದಿಂದ ಅವರು ಇಂಜಿನಿಯರಿಂಗ್ ಸೇರ್ಕೊ ಅಂದ್ರು. ಸೊ ಅವಾಗ ಸೇರ್ಕೊಂಡೆ. ಬಟ್ ನನ್ಗೆ ಅವಾಗ ಇನ್ನ ಇತ್ತು, ನನಗಿಲ್ಲ ಏನೋ ಒಂದು ಇದೆ ನನಗೆ ಇನ್ನ ಇಷ್ಟಪಡೋ ಅಂಥದ್ದು ಹುಡುಕ್ಬೇಕು ಅಂತ ಹೇಳ್ಬಿಟ್ಟು ಅವಾಗೆ ನಾನು ಎನ್ ಪಿ ಟಿ ಎಲ್ ಅನ್ನೋ ಪ್ಲಾಟ್ಫಾರ್ಮ್ ಬಗ್ಗೆ ತಿಳಿತು ನನಗೆ. ಸೊ ಅದರಲ್ಲಿ ತುಂಬ ಕೋರ್ಸಸ್ ಇದೆ, ಲೈಕ್ ಮೋರ್ ದ್ಯಾನ್ 1000 ಕೋರ್ಸಸ್ ಇದೆ. ಸೊ ಅದರಲ್ಲಿ ನಾನು ಹುಡುಕಿ ನನಗೆ ಹೆಸರು ನೋಡಿ ಸಿಲೆಬಸ್ ನೋಡಿ ಇಷ್ಟ ಆಗುವಂಥ ಒಂದಷ್ಟು ಕೋರ್ಸಸ್ನ ಆಯ್ಕೆ ಮಾಡಿ ಮಾಡೋಕ್ಕೆ ಶುರು ಮಾಡಿದೆ. ಸೊ ಅವಾಗ ನನಗೆ ಕಾಂಪ್ಯೂಟೇಷನಲ್ ನ್ಯೂರೋಸೈನ್ಸ್ ಅನ್ನೋ ಒಂದು ಸಬ್ಜೆಕ್ಟ್ ಇದೆ ಅಂತಲೇ ಅದಕ್ಕೆ ಮುಂಚೆ ಗೊತ್ತಿರಲಿಲ್ಲ. ಅದ್ರದ್ದೊಂದು ಕೋರ್ಸ್ ಇತ್ತು, ಅವರು ಪ್ರೊಫೆಸರ್ ಡಾಕ್ಟರ್ ಶರ್ಬಾ ಬಂದೋಪಾಧ್ಯಾಯ ಅಂತ, IIT ಖರಗ್ಪುರಲ್ಲಿ ಅವ್ರ ಪ್ರೊಫೆಸರ್. ಸೊ ಅವ್ರದ್ದೊಂದು ಕೋರ್ಸ್ ನನಗೆ ಸಿಕ್ತು. ಆ ಕೋರ್ಸ್ ಮಾಡುವಾಗ ಅನ್ನಿಸ್ತು ಇದು ತುಂಬ ಚಾಲೆಂಜಿಂಗ್ ಇದೆ, ನನಗೆ ಪ್ರತಿ ಕ್ಲಾಸ್ ಕೇಳುವಾಗೂ ತುಂಬ ಓ ಏನಿದು ಅರ್ಥ ಆಗ್ತಿಲ್ಲ ಅನ್ನೋ ಒಂದು ಫೀಲಿಂಗ್ ನಂಗೆ ಪ್ರತಿ ಕ್ಲಾಸಲ್ಲೂ ಬರ್ತಿತ್ತು. ನಂಗೆ ತುಂಬ ಇಷ್ಟ ಆಯಿತು ಆ ಕೋರ್ಸ್ ಮಾಡುವಾಗ. ಸೊ ಅವಾಗ ನನಗೆ ರಿಯಲೈಸ್ ಆಯಿತು ಇಲ್ಲ ಇದೇನೋ ನನಗೆ ತುಂಬ ಆಸೆ ಮೂಡಿಸ್ತಾ ಇದೆ ಅನ್ನೋ ಒಂದು ಆ ಕೋರ್ಸ್ ಟೈಮಲ್ಲಿ ನನಗೆ ತಿಳಿದು, ನಾನು ಅವಾಗ ಆ ಸಬ್ಜೆಕ್ಟ್ ಬಗ್ಗೆ ಎಕ್ಸ್ಟ್ರಾ ಓದೋದು, ಅದ್ರ ಬಗ್ಗೆ ರಿಸರ್ಚ್ ಪೇಪರ್ಸ್ ಓದೋದು, ಬೇರೆ ಬೇರೆ ಆ ಫೀಲ್ಡಲ್ಲಿ ಕೆಲಸ ಮಾಡ್ತಿರೋರ ಜೊತೆ ಮಾತಾಡ್ತಿರೋದು ಅವೆಲ್ಲ ಮಾಡಿದಾಗ ನನಗೆ ಇನ್ನೂ ಜಾಸ್ತಿ ಆಸಕ್ತಿ ಮೂಡೋಕೆ ಸ್ಟಾರ್ಟ್ ಆಯಿತು. ಸೊ ಆ ಒಂದು ಕೋರ್ಸ್ ಮಾಡ್ತಾ ಇದ್ದೆ. ಸೊ ಸೈಮಲ್ಟೇನಿಯಸ್ಲಿ ನನಗಿತ್ತು ಈಗ ಕಂಪ್ಯೂಟರ್ ಸೈನ್ಸೇ ಓದ್ತಾ ಇದ್ದೀನಿ, ಬಟ್ ಮುಂದೆ ನಾನು ಏನಾದರೂ ಬಯಾಲಜಿಯಲ್ಲಿ ಮಾಡಬೇಕಂದ್ರೆ ನನಗೆ ಅಲ್ಲಿ ಕೂಡ ಏನಾದರೂ ಒಂದು ಡಿಗ್ರಿ ಅನ್ನೋದಿದ್ದರೆ ನನಗೆ ಮುಂದೆ ಹೆಲ್ಪ್ ಆಗ್ತದೆ ಅದನ್ನು ಗುರುತಿಸ್ಕೊಳ್ಳಿಕ್ಕೆ ಅಂತ ಹೇಳಿದ್ದಕ್ಕೆ ನಾನು ಅವಾಗ ಡೊಮೇನ್ ಸರ್ಟಿಫಿಕೇಶನ್ ಅಂತ ಮಾಡಿ NPTEL. ಸೊ ಇದಾಗಿ ನಾನು ಇಷ್ಟಪಟ್ಟು ಆಗಾಗ ಸಿಕ್ಕಿದ್ದು. ಸೊ ಅದಾದಮೇಲೆ ಅದ್ರ ಬಗ್ಗೆ ಓದ್ತಾ ಓದ್ತಾ ಓದ್ತಾ ಜಾಸ್ತಿ ಆಸಕ್ತಿ ಮೂಡಿದೆ.
1: ನಿಖಿತ್ ಅವರ, ಈಗ ನಾನು ಒಂದು ಪದವಿಯನ್ನು ಓದ್ತಿದ್ದೀನಿ ಅಂದರೆ ಇವಾಗ ಆಲ್ಮೋಸ್ಟ್ ಆಲ್ ಇಂಜಿನಿಯರಿಂಗ್ ಪದವಿ ಆದರೆ ತುಂಬಾ ಸಮಯ ಇಡಬೇಕಾಗುತ್ತೆ, ಅದ್ರ ಜೊತೆಗೆ ಬೇರೆ ಇದಕ್ಕೆ ತಮ್ಮ ಸ್ಪೋರ್ಟ್ಸ್ ಆಗಿರ್ಬೋದು ಇನ್ನಿತರ ಹವ್ಯಾಸಗಳಿಗೂ ಕೂಡ ಸಮಯ ಕೊಡ್ಲಿಕ್ಕೆ ಆಗಲ್ಲ. ಬಟ್ ಈ ರೀತಿಯ ಗಳನ್ನ ಮಾಡ್ಕೊಳ್ಳೋದ್ರಿಂದ ತುಂಬಾ ಅಪರ್ಚುನಿಟಿಗಳು ಇರ್ತವೆ ಉದ್ಯೋಗ ಕ್ಷೇತ್ರದಲ್ಲಿ. ಆದ್ರಿಂದ ಅದ್ರಗಳ ಬಗ್ಗೆ, ಇವಾಗ ತಾವು ಮಾಡಿರ್ತಕ್ಕಂಥ ಡೊಮೈನ್ ಕೋರ್ಸ್ಗಳ ಬಗ್ಗೆ ಸ್ವಲ್ಪ ಯುವ ಪೀಳಿಗರಿಗೆ, ನಾನು ಕೂಡ ಇಂಜಿನಿಯರಿಂಗ್ ಮಾಡ್ಕಂತ ವಿದ್ಯಾರ್ಥಿಗಳು ಇದ್ದು ಅವ್ರಿಗೆ ಕೇಳುಗರಿಗೆ ಇದ್ರ ಜೊತೆ ಯಾವೆಲ್ಲ ಕೋರ್ಸ್ಗಳನ್ನ ಅಡಿಷನಲ್ ಆಗಿ ಮಾಡ್ಕೊಳ್ಳೋದ್ರಿಂದ ಮುಂದೆ ತಮಗೆ ಉಪಯುಕ್ತ ಆಗುತ್ತೆ, ಯಾವೆಲ್ಲ ಕೋರ್ಸ್ಗಳು ಇದಾವೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ.
0: ಸೊ ಜನಕ್ಕೆ ತುಂಬಾ ತಿಳಿದಾಗ ಈಗ ಎಸ್ಪೆಷಲಿ ಯೂಟ್ಯೂಬ್ ಅಂತ ಬಂದು ಎಷ್ಟೊಂದು ಕೋರ್ಸಸ್ ಸಂಬಂಧ ತುಂಬಾ ವಿಡಿಯೋಸ್ ಸಿಗ್ತವೆ. ಬಟ್ ನನಗೆ ಒಂದು ಏನ್ ಅನ್ಸಿದ್ದು, ಹೇಗೂ ಕಲಿತೀವಿ ಅದಕ್ಕೊಂದು ತಕ್ಕಂತೆ ಸರ್ಟಿಫಿಕೇಟ್ ಇದ್ರೆ ಮುಂದೆ ನಮಗೂ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ರೀಸನ್ ಇಂದ ನಾನು ಯಾವಾಗಲೂ ಈ ತರ ಸರ್ಟಿಫೈಡ್ ಕೋರ್ಸಸ್ಸೇ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಎಷ್ಟೊಂದು ಸ್ವಲ್ಪ ಟಾಪಿಕ್ ಸಣ್ಣ ಸಣ್ಣವಿದ್ರೆ ಯೂಟ್ಯೂಬಲ್ಲಿ ಕೇಳ್ತೀನಿ. ಯೂಟ್ಯೂಬಲ್ಲಿ ಹಲವಾರು ಚಾನೆಲ್ಸ್ ಇದೆ, ಅಲ್ಲಿ ಎಷ್ಟೊಂದು ಇಂಜಿನಿಯರಿಂಗ್ ಟಾಪಿಕ್ಸ್ ಆಗಲಿ ಬೇರೆ ಪ್ರೋಗ್ರಾಮಿಂಗ್ ಆಗಲಿ ಹೇಳ್ಕೊಡ್ತಾರೆ. ಅದಲ್ಲದೆ ಯುಡೆಮಿ ಕೋರ್ಸೆರ ಅನ್ನೋ ಇದರಲ್ಲಿ ಇರ್ತದೆ. ಬಟ್ ಅದರಲ್ಲಿ ಏನು ನನಗಷ್ಟು ಅಂದರೆ ಅದು ದುಡ್ಡು ಜಾಸ್ತಿ ಇರ್ತದೆ ಮತ್ತು ಎಕ್ಸಾಮ್ಸ್ ಅಂತ ಇರಲ್ಲ. ಸೊ ಎಷ್ಟೊಂದು ಸರಿ ನಾನು ಶುರು ಮಾಡಿರ್ತೀನಿ ಬಟ್ ಕಲಿಬೇಕನ್ನೋ ಒಂದು ಬೋರ್ನೆಸ್ ಸ್ಟಾರ್ಟ್ ಆಗಿಬಿಟ್ರೆ ಮತ್ತು ಬಿಟ್ಬಿಡ್ತೀನಿ. ಸೊ ಅದಕ್ಕೆ ನಾನು ಹುಡ್ಕೊಂಡಿದ್ದು ಬಿಟ್ಟಿಲ್ಲ, ಯಾಕಂದರೆ ಅವ್ರು ಪ್ರತಿ ವಾರ ಅಸೈನ್ಮೆಂಟ್ ಇರುತ್ತೆ, ಆಮೇಲೆ ಫೈನಲ್ ಎಕ್ಸಾಮ್ ಬೇರೆ ಕಡೆ ಹೋಗಿ ಎಕ್ಸಾಮ್ ಬರೆದು ಬರಬೇಕು. ಮಿನಿಮಮ್ ಇಷ್ಟು ಮಾರ್ಕ್ಸ್ ಬಂದರೆ ಮಾತ್ರ ಅವರು ಸರ್ಟಿಫಿಕೇಟ್ ಅನ್ನೋದು ಕೊಡ್ತಾರೆ. ಸೊ ಅದು ನನಗೆ ಏನು ಅನ್ನಿಸ್ತು, ನನಗೆ ಡಿಸಿಪ್ಲಿನ್ ಇರ್ತದೆ. NPTEL ಅನ್ನೋದೊಂದು ಪ್ಲಾಟ್ಫಾರ್ಮ್, ಎಷ್ಟೊಂದು ಇಂಜಿನಿಯರಿಂಗ್ ಕಾಲೇಜಸ್ಸಲ್ಲಿ ಈಗ ಐ ಥಿಂಕ್ 2ನೇ ವರ್ಷ 3ನೇ ವರ್ಷದಲ್ಲಿ ಕಂಪಲ್ಸರಿ ಒಂದೆರಡು ಕೋರ್ಸ್ ಮಾಡ್ಕೋಬೇಕು. ಬಟ್ ನಾನು ನನಗೊಬ್ರು ಪ್ರೊಫೆಸರ್ ಹೇಳಿದ್ರು ಫಸ್ಟಿಗೆ, ನಿನಗೆ ಈ ಥರ ಮ್ಯಾಥಮೆಟಿಕ್ಸ್ ಅಲ್ಲಿ ನ್ಯೂರೋ ಸೈನ್ಸ್ ಅಲ್ಲಿ ಆಸೆ ಇದ್ರೆ ಈ ತರ ಪ್ಲಾಟ್ಫಾರ್ಮ್ಸ್ ಇದಾವೆ ಅಲ್ಲಿಂದ ಕೋರ್ಸಸ್ ಮಾಡ್ಕೊ ಅಂತ. ಸೊ ಅವಾಗ ಹೋಗಿ ನಾನು ಹುಡುಕ್ದಾಗ ಇಷ್ಟೆಲ್ಲ ಪ್ಲಾಟ್ಫಾರ್ಮ್ ಕೋರ್ಸಸ್ ಇದಾವೆ, ಮತ್ತೆ ಯಾವಾಗ ಬೇಕಾದ್ರೂ ಅವಾಗ ಕಲಿ. ನಾನು ಎಷ್ಟೊಂದೀಗ 4th year ಅಲ್ಲಿ ಕಲಿಯೋಂಥದ್ದೆಲ್ಲ 1st year ಅಲ್ಲೇ ಮಾಡ್ಕೊಂಡಿದ್ದೆ ಬಿಕಾಸ್ ಆಫ್ ದೀಸ್ ಪ್ಲಾಟ್ಫಾರ್ಮ್ಸ್. ಮತ್ತೆ ಒಳ್ಳೊಳ್ಳೆ ರೆಪ್ಯೂಟೆಡ್ IIT ಪ್ರೊಫೆಸರ್ಸ್ ಅದ್ರಲ್ಲಿ ಪಾಠ ಮಾಡ್ತಾರೆ. ಮತ್ತೆ ಇನ್ನೊಂದು ಏನಂದ್ರೆ ನಿಮ್ಗೆ ಎಕ್ಸಾಮ್ಸ್ ಇರೋದ್ರಿಂದ ಆ ಸೀರಿಯಸ್ ಅಲ್ಲಿ ನಾವು ಕಲಿತೀವಿ, ಸುಮ್ಮನೆ ಕೋರ್ಸ್ ತಗೊಂಡಿದ್ದೀವಿ ಕಲಿತೀವಿ, ಅದು ಅದು ಒಂದು ಡಿಸಿಪ್ಲಿನ್ ಮೇಂಟೈನ್ ಆಗುತ್ತೆ. ಬಿಕಾಸ್ ಬಿಕಾಸ್ ಆಫ್ ದೀಸ್. ಸೊ ಎನ್ ಪಿ ಟಿ ಎಲ್ ಅಲ್ಲಿ ಏನ್ ಅನ್ಕೊಂತಾರೆ, ಬರೀ ಕೋರ್ಸ್ ಅನ್ಕೊಂತಾರೆ, ಬಟ್ ಈ ತರ ಮಲ್ಟಿಪಲ್ ಡೊಮೇನ್ ಸ್ಕಾಲರ್ ಅನ್ನಂದ್ರು ಅದು 5-6 ಡಿಫ್ರೆಂಟ್ ಕೋರ್ಸಸ್ ಮಾಡಿದ್ರೆ ಆ ಒಂದು ಪರ್ಟಿಕ್ಯುಲರ್ ಡೊಮೇನ್ ಅಲ್ಲಿ ಆ ಒಂದು ಡೊಮೇನ್ ಸರ್ಟಿಫಿಕೇಶನ್ ಅಂತ ಅವ್ರು ಕೊಡ್ತಾರೆ. ಆತರ ಹಲವಾರು ಡೊಮೇನ್ ಇದೆ. ನನಗೆ ಬೇಕಾಗಿದ್ದು ಬಯಾಲಜಿ, ಅದು ಮತ್ತೆ ಕಂಪ್ಯೂಟರ್ ಸೈನ್ಸ್ ಇಂಟರ್ ಡಿಸಿಪ್ಲಿನರಿ ಇರಬೇಕಂತ ಕಾಂಪ್ಯೂಟೇಷನಲ್ ಬಯಾಲಜಿ ಸಬ್ಜೆಕ್ಟ್ ಅಲ್ಲಿ ನಾನು ಡೊಮೇನ್ ಸರ್ಟಿಫಿಕೇಶನ್ ಮಾಡ್ಕೊಂಡೆ. ಆಮೇಲೆ ಇನ್ನೊಂದೇನು ಎನ್ ಪಿ ಟಿ ಎಲ್ ಅಲ್ಲಿ ಅಡ್ವಾಂಟೇಜ್ ಅಂದ್ರೆ, ಇನ್ ಕೇಸ್ ನೀವು ಯಾವ್ದಾದ್ರು ಕೋರ್ಸ್ ಅಲ್ಲಿ ಟಾಪರ್ ಆಗಿದ್ರೆ ಇಂಟರ್ನ್ಶಿಪ್ಸ್ ಕೂಡ ಅವ್ರು ಕೊಡ್ತಾರೆ. ನೀವು ಯಾವ ಪ್ರೊಫೆಸರ್ದು ಕೋರ್ಸ್ ಮಾಡಿರ್ತೀರಾ ಅದ್ರಲ್ಲಿ ನೀವೇನೋ ಟಾಪ್

0: ಪರ ಆಗಿದ್ದು ಆ ಪ್ರೊಫೆಸರ್ಗೆ ಏನಾದ್ರೂ ವೇಕೆನ್ಸಿ ಇದೆ ಅವ್ರ ಲ್ಯಾಬ್ ಅಲ್ಲಿ ಅಂದ್ರೆ ನೀವು ಅಪ್ಲೈ ಮಾಡಿದ್ರೆ ಅವರು ಇಂಟರ್ವ್ಯೂ ಮಾಡ್ತಾರೆ. ಅದಾದ್ಮೇಲೆ ಇನ್ ಕೇಸ್ ಅವ್ರಿಗೆ ನೀವು ವರ್ಕ್ ಮಾಡ್ಬೋದು ಅನ್ಸಿದ್ರೆ ಇಲ್ಲ 2 ತಿಂಗಳು ಇಲ್ಲ 3 ತಿಂಗಳು ಇಂಟರ್ನ್ಶಿಪ್ IIT ಅಲ್ಲಿ ಇರುತ್ತೆ. ನಾನು ಕಾಂಪ್ಯೂಟೇಷನಲ್ ನ್ಯೂರೋ ಸೈನ್ಸ್ ಅಂತ ಏನು ಕೋರ್ಸ್ ಮಾಡ್ಕೊಂಡಿದ್ದೆ, ಸೊ ಅದ್ರ ಮೇಲೆ ಪ್ರೊಫೆಸರ್ ಜೊತೆ ಮಾತಾಡಿದ್ದೆ ನಾನು ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಇದ್ದೀನಿ, ನಾನು ಹೇಗೆ ಆ ಫೀಲ್ಡ್ ಗೆ ಬರಬೇಕು ಅಂತ. ಸೊ ಅವ್ರು ಹೇಳಿದ್ರು ನೀನು ಓದೋದು ತುಂಬಾ ಬೇರೆ ಆಗುತ್ತೆ, ಲ್ಯಾಬ್ ಅಲ್ಲಿ ಬಂದು ರಿಸರ್ಚ್ ಮಾಡೋದು ತುಂಬಾ ಬೇರೆ ತರ ಇರುತ್ತೆ, ಅದು ಹೇಗಿರುತ್ತೆ ಅಂತ ನಿನಗೆ ಯಾರೋ ಒಬ್ರು ಹೇಳಿದ್ರೆ ಅರ್ಥ ಆಗಲ್ಲ, ನಿಂದು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಗೊತ್ತಾಗುತ್ತೆ ಅಂತ ಅವರೇ ನನಗೆ ಅಡ್ವೈಸ್ ಮಾಡಿದ್ರು. ಈ ತರ ಇಂಟರ್ನ್ಶಿಪ್ ಕಾಲ್ ಫಾರ್ ಮಾಡ್ತಾರೆ NPTEL ಇಂದಾನೆ, ಅವಾಗ ನೀನು ಅಪ್ಲೈ ಮಾಡು, ಇನ್ ಕೇಸ್ ಇಂಟರ್ವ್ಯೂ ಕ್ಲಿಯರ್ ಮಾಡಿದ್ರೆ ನಿಂಗೆ ಸಿಗುತ್ತೆ ಅಂತ. ಸೊ ಅದಾದ್ಮೇಲೆ ಗಾಡ್ ನನಗೆ ಇಂಟರ್ವ್ಯೂ ಕ್ಲಿಯರ್ ಆಗಿ ಇಂಟರ್ನ್ಶಿಪ್ ಸಿಕ್ತು IIT ಖರಗ್ಪುರ್ ಅಲ್ಲಿ. 3 ತಿಂಗಳು ನಾನು ಕಾಂಪ್ಯೂಟೇಷನಲ್ ನ್ಯೂರೋ ಸೈನ್ಸ್ ಲ್ಯಾಬ್ ಅಲ್ಲಿ ಕೆಲಸ ಮಾಡಿದೆ ಆ ಪ್ರೊಫೆಸರ್ ಅಂಡರ್. ಸೊ ಅದು ಈ ತರ ಅಪರ್ಚುನಿಟೀಸ್ ಇರುತ್ತೆ ಅದು NPTEL ಇಂದ. ಇಂಟರ್ನ್ಶಿಪ್ಸ್ ವಿಂಟರ್ ಮತ್ತೆ ಸಮ್ಮರ್ ಇಂಟರ್ನ್ಶಿಪ್ಸ್ ಅಂತ ಕರೀತಾರೆ, ಒಳ್ಳೆ ಸ್ಟೈಪೆಂಡ್ ಕೊಡ್ತಾರೆ ಆ ಪ್ರೊಫೆಸರ್, ಒಳ್ಳೆ IIT ಅಲ್ಲಿ ಆ ಪ್ರೊಫೆಸರ್ ಅಂಡರ್ ಅವ್ರ ಲ್ಯಾಬ್ ಅಲ್ಲಿ ಕೆಲಸ ಮಾಡ್ಬೋದು. ರಿಸರ್ಚ್ ಅಂತ ಹೇಗಿರುತ್ತೆ ಅನ್ನೋದೊಂದು ಹ್ಯಾಂಡ್ಸ್ ಆನ್ ನಿಮಗೆ ಗೊತ್ತಾಗುತ್ತೆ ಹೇಗೆ, ಬಿಕಾಸ್ ಕಂಪನಿಯಲ್ಲಿ ಕೆಲಸ ಮಾಡೋದಕ್ಕೂ ಲ್ಯಾಬ್ ಅಲ್ಲಿ ಕೆಲಸ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಅದು ಮತ್ತೆ ಅಲ್ಲಿ PhD ಮಕ್ಕಳು ಓದ್ತಾ ಇರ್ತಾರೆ, ಅವ್ರ ಲೈಫ್ ಹೇಗಿರುತ್ತೆ ಅನ್ನೋ ಆ ಕಡೆ ಒಂದು ದೃಷ್ಟಿಕೋನ ನಿಮಗೆ ಸಿಗುತ್ತೆ ಆ ತರ ಕೆಲಸ ಮಾಡಿದ್ರೆ. ಸೊ VTUಯಿಂದ ಅದು ಸಿಗುತ್ತೆ, NPTEL ಇಂದ ಅದೆಲ್ಲ ಸಿಗುತ್ತೆ. ಮತ್ತೆ ಇನ್ನೊಂದು, ಈಗ ಸದ್ಯಕ್ಕೆ ನಾನು ಟೀಚಿಂಗ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಿದ್ದೀನಿ ಕೋರ್ಸಿಗೆ, ಇಂಟ್ರೊಡಕ್ಷನ್ ಟು ಕ್ವಾಂಟಮ್ ಕಂಪ್ಯೂಟಿಂಗ್ ಅಂತ ಒಂದು IIT ಮದ್ರಾಸ್ NPTEL ದು ಕೋರ್ಸ್ ಅದು. ಸೊ ಅದರಲ್ಲಿ ನಾನು ಒಂದು ಟೀಚಿಂಗ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಿದ್ದೀನಿ. ಅದು ಯಾಕಂದ್ರೆ ನಾನು ಆ ಕೋರ್ಸ್ನ 2024 ಅಲ್ಲಿ ತಗೊಂಡು ಆ ಕೋರ್ಸ್ ಅಲ್ಲಿ ಟಾಪರ್ ಆಗಿದೆ. ಸೊ ಈ ಸರಿ ಅವ್ರು ಆ ಕೋರ್ಸ್ ಮತ್ತೆ ಲಾಂಚ್ ಮಾಡುವಾಗ ಈ ಸರಿ ಒಂದು 50,000 ಹೆಚ್ಚು ಜನ ಆ ಕೋರ್ಸಿಗೆ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಆಲ್ ಓವರ್ ಇಂಡಿಯಾ. ಸೊ ಅವರು ಪ್ರೊಫೆಸರೇ ಹಳೆ ಟಾಪರ್ಸ್ಗೆಲ್ಲ ಕಾಂಟ್ಯಾಕ್ಟ್ ಮಾಡಿ ನನಗೆ ಟೀಚಿಂಗ್ ಅಸಿಸ್ಟೆಂಟ್ ಪೊಸಿಷನ್ಗೆ ಸೆಲೆಕ್ಟ್ ಮಾಡಿದ್ರು. ಸೊ ಈಗ ಸದ್ಯಕ್ಕೆ ಆ ಪ್ರೊಸೆಸ್ಸಲ್ಲೂ ಇದ್ದೀನಿ. ಸೊ ಈ ತರ ಹಲವಾರು ಅಪಾರ್ಚುನಿಟೀಸ್ NPTEL ಕೋರ್ಸಸ್ ಇಂದ ಸಿಗ್ತದೆ.
1: ಒಳ್ಳೇದು ನಿಖಿತಾ ಅವರೇ, ತಾವು ಹೇಳಿದ್ರೆ NPTEL ಕೋರ್ಸಸ್, ಈ ಕೋರ್ಸಸ್ ಆನ್ಲೈನ್ ಕ್ಲಾಸಸ್ ಆಗಿರ್ತಕ್ಕಂಥದ್ದ ಮತ್ತು ಎಷ್ಟು ಅವಧಿಯನ್ನ ಒಳಗೊಂಡಿರುತ್ತೆ ಇದ್ರ ಬಗ್ಗೆ ಸ್ವಲ್ಪ ಹಂಚ್ಕೊಳ್ಳಿ.
0: ಸೊ NPTEL ಅನ್ನೋದು ಎಲ್ಲಾರ್ಗೂ ಸಿಗ್ಬೇಕನ್ನೋ ಕಾರಣದಿಂದ ಅವರು ಆನ್ಲೈನ್ ಕ್ಲಾಸಸ್ ಮಾಡ್ತಾರೆ. ಬಟ್ ಹೇಳ್ಕೊಡೋದು IIT ಪ್ರೊಫೆಸರ್ಸ್, ಬೇರೆ ಬೇರೆ IIT ಅವರು ಆ ಫೀಲ್ಡ್ ಅಲ್ಲಿ ಯಾರ್ಯಾರಿದ್ದಾರೆ ಆ ಫೀಲ್ಡ್ ಅವರು ಅವ್ರ ಕೋರ್ಸಸ್ ಲಾಂಚ್ ಮಾಡ್ತಾರೆ.
1: ಆನ್ಲೈನ್ ತರಗತಿಯಲ್ಲೇನೆ ನಿಮಗೆ ಕ್ಲಾಸಸ್ ಅನ್ನ ಕಂಡಕ್ಟ್ ಮಾಡ್ತಾರೆ?
0: ಹೌದು. ಸೊ ಇದು 4 ವಾರ, 8 ವಾರ, 12 ವಾರ, ಇವು 3 ಡಿವಿಷನ್ ಇರ್ತದೆ. ಸೊ ಪ್ರತಿ ವಾರ ಅವರು ವಿಡಿಯೋಸ್ ಲೆಕ್ಚರ್ಸ್ ಬಿಟ್ಕೊಂಡು ಹೋಗ್ತಾರೆ, ಪ್ರತಿ ವಾರದ ಲೆಕ್ಚರ್ಸ್. ಪ್ರತಿ ವಾರ ಅಸೈನ್ಮೆಂಟ್ ಇರುತ್ತೆ, ಆ ಅಸೈನ್ಮೆಂಟ್ ಸ್ಕೋರ್ ಕೂಡ ನಿಮಗೆ ಲಾಸ್ಟ್ ಎಕ್ಸಾಮಿಗೆ ಕಂಬೈನ್ ಆಗುತ್ತೆ. 4 ವಾರ, ಸಪೋಸ್ 4 ವಾರ ಕೋರ್ಸ್ ತಗೊಂಡಿದ್ರೆ 4 ವಾರ ಆದ್ಮೇಲೆ ಒಂದು ಎಕ್ಸಾಮ್ ಇರುತ್ತೆ, ನಿಮಗೆ ಸೆಂಟರ್ ಕೊಡ್ತಾರೆ, ಹೋಗ್ಬಿಟ್ಟು ನೀವು ಕಂಪ್ಯೂಟರ್ ಬೇಸ್ ಎಕ್ಸಾಮ್ ಬರೀತೀರಾ. ಸೊ ಅಲ್ಲಿಂದು ಮಾರ್ಕ್ಸ್ ಮತ್ತೆ ಅಸೈನ್ಮೆಂಟ್ ಮಾರ್ಕ್ಸ್ ಎರಡು ಸ್ಕೋರ್ ಕ್ಯಾಲ್ಕುಲೇಟ್ ಮಾಡಿ ನಿಮಗೆ ಫೈನಲ್ ಸ್ಕೋರ್ ಕೊಡ್ತಾರೆ. ಸೊ ನಿಮಗೆ ಬೇರೆ ಗೋಲ್ಡ್ ಎಲೈಟ್, ಸಿಲ್ವರ್ ಎಲೈಟ್, ಆಲ್ ಇಂಡಿಯಾ ಟಾಪರ್ಸ್ ಆ ಥರ ಮಲ್ಟಿಪಲ್ ಇದು ಕೊಡ್ತಾರೆ.
1: ಒಳ್ಳೆಯದು ನಿಖಿತಾ ಅವರೇ, ಹೀಗೆ ನಿಮ್ಮ ಸಾಧನೆ ಕೂಡ ನಿಮ್ಮ ವಿದ್ಯಾಭ್ಯಾಸ ಕೂಡ ಮುಂದುವರಿಲಿ ಅಂತ ಹೇಳೋದಕ್ಕೆ ಇಷ್ಟಪಡಿ. ತಾವು ಯುವ ವಿದ್ಯಾರ್ಥಿ ಆಗಿದ್ದಾಗ ಶಾಲಾ ಮಟ್ಟದಲ್ಲಿ ಕೂಡ ತಮಗೆ 2019-20 ಯುವ ವಿಜ್ಞಾನಿ ಪ್ರಶಸ್ತಿ ಕೂಡ ತಾವು ಭಾಜನರಾಗಿದ್ದೀರಾ. ಯಾವ ಕ್ಷೇತ್ರಕ್ಕೆ, ಯಾವ ಪ್ರಾಜೆಕ್ಟ್ಗೆ ಆ ಪ್ರಶಸ್ತಿ ತಮಗೆ ಅರಸಿ ಬಂತು, ಅದರ ತಯಾರಿ ಯಾವ ರೀತಿ ಇತ್ತು, ಅದರ ಬಗ್ಗೆ ಸ್ವಲ್ಪ ಹಂಚ್ಕೊಳ್ಳಿ.
0: ಸೊ ಅದಕ್ಕೆ ಯುವ ವಿಜ್ಞಾನಿ ಪ್ರಶಸ್ತಿ ಸಿಕ್ಕಿದ್ದು, ನಾನೊಂದು ಪ್ರಾಜೆಕ್ಟ್ ಮಾಡಿದ್ದೆ, ಎಸ್ಪೆಷಲಿ ಅರ್ಬನ್ ಸಿಟೀಸ್, ಅರ್ಬನ್ ಏರಿಯಾಸ್ ಅಲ್ಲಿ ಕಾಂಕ್ರೀಟ್ ರೋಡ್ಸ್ ಎಲ್ಲಿರ್ತವೆ ಅಲ್ಲಿ ಅಂತರ್ಜಲನ ಹೇಗೆ ಸೇವ್ ಮಾಡಬೇಕು, ವಾಟರ್ ಲೆವೆಲ್ಸ್ ಹೇಗೆ ಇನ್ಕ್ರೀಸ್ ಮಾಡಬೇಕು ಅಂತ. ಸೊ ಎಸ್ಪೆಷಲಿ ಅದು ಯಾವ ಥರ ಐಡಿಯಾ ಇತ್ತು ಅಂದರೆ, ಕರೆಂಟ್ ಅರ್ಬನ್ಸ್ ಏರಿಯಾಸಲ್ಲಿ ಏನು ಕಾಂಕ್ರೀಟ್ ರೋಡ್ಸ್ ಇರ್ತದೆ, ಕಾಂಕ್ರೀಟ್ ಫುಟ್ಪಾತ್ ಇರ್ತದೆ, ಅಲ್ಲಿ ಯಾವ ಥರ ಆರ್ಕಿಟೆಕ್ಚರಲ್ಲಿ ಚೇಂಜಸ್ ಮಾಡಿ ಅಂತರ್ಜಲನ ಹೇಗೆ ಅಲ್ಲಿ ಇರೋ ಆರ್ಕಿಟೆಕ್ಚರಲ್ಲಿ ಅಂದರೆ ಏನು ಸಿಟಿ ಲುಕ್ ಹಾಳಾಗಬಾರ್ದು, ಬೇರೆ ರೋಡ್ಸಿಗೆ ಏನು ತೊಂದರೆ ಆಗಬಾರ್ದು, ಜನಕ್ಕೆ ಅಲ್ಲಿ ಓಡಾಡೋರ್ಗೆ ಏನು ತೊಂದರೆ ಆಗಬಾರ್ದು, ಅಟ್ ದ ಸೇಮ್ ಟೈಮ್ ನೀರು ವಾಟರ್ ಲೆವೆಲ್ಸ್ ಏನು ಪ್ರಾಬ್ಲಮ್ ಆಗಬಾರ್ದು ಆ ಥರ. ಸೊ ಇದು ನನಗೆ ಇನ್ಸ್ಪಿರೇಷನ್ ಬಂದು, ನಾನು ನಮ್ಮಮ್ಮ ಒಂದ್ಸರಿ ಬೆಂಗಳೂರಲ್ಲಿದ್ದಾಗ ಫ್ಲಡ್ ಆಗಿತ್ತು, ನಾಯಣಹಳ್ಳಿಯಲ್ಲಿ ಬಸ್ ಸಿಕ್ಕಾಕೊಂಡ್ಬಿಟ್ಟಿತ್ತು ಆ ಬ್ರಿಡ್ಜ್ ಮೇಲೆ, ಅಷ್ಟು ಮಳೆ ಬರ್ತಾ ಇತ್ತು. ಅಂಡ್ ಅಟ್ ದ ಸೇಮ್ ಟೈಮ್ ನಾವು ಎಷ್ಟೊಂದ್ಸರಿ ಕೇಳ್ತಾ ಇರ್ತೀವಿ ನೀರಿಲ್ಲ ಎಷ್ಟೊಂದೆ, ಒಂದೊಂದು ಕಡೆಯಲ್ಲಿ ನೀರು ಕೊರೆ. ಸೊ ಆ ಥರ ಅಂದ್ಕೊಂಡು ಯಾಕೆ ಅಂತ ಅವಾಗ ನಾನು ಕೇಳಿ ನೋಡ್ತಿದ್ದಾಗ ಗೊತ್ತಾಯಿತು, ಆ ಅಂತರ್ಜಲದ್ದು ಲೆವೆಲ್ ಕಡಿಮೆ ಆಗ್ತಿದೆ ಯಾಕಂದ್ರೆ ಈ ಕಾಂಕ್ರೀಟ್ ರೋಡ್ಸ್ ಬಂದದು, ಎಲ್ಲೂ ನೀರು ಇಂಕೋಣಕ್ಕೆ ಜಾಗ ಇಲ್ಲ ಸಿಟೀಸಲ್ಲಿ ಅಂತೆಲ್ಲ ಕೇಳಿ ಬಂದ್ಮೇಲೆ ಅವಾಗ ಅದ್ರ ಬಗ್ಗೆ ಓದಕ್ಕೆ ಶುರು ಮಾಡಿ ಅದ್ರ ಬಗ್ಗೆ ಒಂದು ಪ್ರಾಜೆಕ್ಟ್ ಮಾಡಿ ಆ ಪ್ರಾಜೆಕ್ಟ್ ಮಾಡಿ ಯುವ ವಿಜ್ಞಾನಿ ಪ್ರಶಸ್ತಿ ಆಯಿತು. ಅಟ್ ದ ಸೇಮ್ ಟೈಮ್ ಅದನ್ನ ನಾನು ಆ ಐಡಿಯಾನ ಮೋದಿ ಅವರಿಗೆ ಲೆಟರ್ ಬರೆದಿದ್ದೆ, ಈ ತರ ಇದೆ ಐಡಿಯಾ ನನ್ನ ಕೈಯಲ್ಲಿ, ಈಗ ಐಡಿಯಾ ಮಾಡಕ್ ಅಷ್ಟೇ ಆಗೋದು, ಇದು ಪಬ್ಲಿಕ್ ಸೆಕ್ಟರ್ ಅಲ್ಲಿ ಇಂಪ್ಲಿಮೆಂಟ್ ಮಾಡುವಂಥದ್ದು. ಸೊ ನನಗೆ ಒಂದು ಐಡಿಯಾ ಬಂದಿದೆ, ಇನ್ ಕೇಸ್ ಇದು ಸೂಟಬಲ್ ಆದರೆ ಇಂಡಿಯನ್ ಸಿಟೀಸ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಮಾಡಿ ಅನ್ನೋ ಒಂದು ಲೆಟರ್ ನಾನು ಬರೆದಿದ್ದೆ. ಅವ್ರು ರಿಪ್ಲೈ ಮಾಡಿ ಇದನ್ನ ಫರ್ದರ್ ಅರ್ಬನ್ ಅಫೇರ್ಸ್ ಡಿಪಾರ್ಟ್ಮೆಂಟ್ ಫಾರ್ವರ್ಡ್ ಮಾಡಿದ್ರು. ಅವ್ರ ಕಡೆಯಿಂದ ಲೆಟರ್ ಬಂದಿತ್ತು, ನಾವು ಇದನ್ನ ಸ್ಟಡಿ ಮಾಡ್ತಾ ಇದೀವಿ, ನಾವು ಫಸ್ಟ್ ಸ್ಟೇಜ್ ಟೆಸ್ಟಿಂಗ್ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ಅದೊಂದು ಖುಷಿ ವಿಚಾರ ಅಂತ ಹೇಳುದು.
1: ನಿಖಿತ್ ಅವರೇ, ತಾವು ಅನೇಕ ಕ್ಷೇತ್ರ

0: ಗಳಲ್ಲಿ ತಮ್ಮ ಸಾಮಾಜಿಕ ಕಾಳಜಿ ಕೂಡ ಹೊಂದಿದ್ದೀರಾ, ಹಾಗೂ ಈಗಿನ ಯುವ ಪೀಳಿಗೆಗೆ ನಾನು ಕೂಡ ವಿಜ್ಞಾನ ಕ್ಷೇತ್ರದಲ್ಲಿ ಅಥವಾ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸಾಧನೆ ಮಾಡ್ಬೇಕಂದ್ರೆ ತಮ್ಮ ಕಿವಿ ಮಾತನ್ನ ಏನನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ?
1: ಒಂದ್ ಯಾವಾಗ್ಲೂ ಹೇಳ್ತೀನಿ, ಹೆಚ್ ಎನ್ ನರಸಿಂಹಯ್ಯವ್ರು ಹೇಳ್ತಾರೆ, ಪ್ರಶ್ನಿಸದೆ ಒಪ್ಪಬೇಡ ಅಂತ. ಸೊ ಯಾವಾಗ್ಲೂ ಏನೇ ಆಗ್ಲಿ, ಎಷ್ಟೇ ದೊಡ್ಡಾಗ್ಲಿ, ಆ ಪ್ರಶ್ನೆ ಕೇಳೋ ಒಂದು ಇಲ್ಲ ಏನದು ಅನ್ನೋ ಒಂದು ಕ್ವಶನ್ ಅನ್ನ ನೀವು ಫಸ್ಟ್ ಅದನ್ನ ಬಿಡಬೇಡಿ. ಆ ಕ್ಯೂರಿಯಾಸಿಟಿ ಅನ್ನೋದು ಎಷ್ಟೇ ವಯಸ್ಸಾದ್ರೂ ಏನೇ ಓದ್ತಾ ಇದ್ರು ಅದು ಯಾವತ್ತೂ ಬಿಡಕ್ ಹೋಗಿ. ಆ ಕಲಿಬೇಕು ಅನ್ನೋ ಒಂದು ಆಸಕ್ತಿ ಇರ್ತದಲ್ಲ, ಅದು ಯಾವಾಗ್ಲೂ ಮುಂದೆ ತಗೊಂಡು ಹೋಗೋದು. ನಂಗೆ ಮೊನ್ನೆ ಕೂಡ ಒಬ್ರು ನಾಗೇಂದ್ರ ಸರ್ ಅಂತ ಹೇಳಿದ್ರು, ಫಸ್ಟ್ ಕಲಿಬೇಕು ಅಂತ ಬರ್ಬೇಕು, ಅದಾದ್ಮೇಲೆ ಕಲಿಯೋದವ್ರು ಆಟೋಮೆಟಿಕ್ ಕಲಿತಾರೆ. ಆ ಒಂದು ಆಲೋಚನೆ ಬರ್ಬೇಕು, ಕಲಿಬೇಕು, ನಾನು ಇನ್ನ ಕಲಿಬೇಕಾಗಿರೋಂಥದ್ದು ಹಲವಾರು ಇದೆ ಅನ್ನೋದೊಂದು ಇರುತ್ತೆ. ಆಮೇಲೆ ಅದಾದ್ಮೇಲೆ ತಕ್ಕಂತೆ ನೀವು ಏನ್ ಕಲಿಬೇಕು ಅನ್ನೋದಕ್ಕೆ ನಿಮ್ಮ ಎನರ್ಜಿನ ಟೈಮ್ನ ಚಾನಲೈಸ್ ಮಾಡಿ ಅಕಾರ್ಡಿಂಗ್ಲಿ ನೀವು ಸ್ಟೆಪ್ಸ್ ತಗೊಳ್ಳಿ, ನಿಮ್ ಶಿಕ್ಷಕರ ಜೊತೆ ಮಾತಾಡಿ, ಓದ್ತಾ ಇರಿ. ಎಷ್ಟೊಂದು ಪುಸ್ತಕಗಳು ಬರ್ತದೆ ಈಗ, ಎಸ್ಪೆಷಲಿ ಟೆಕ್ನಾಲಜಿ ಬಂದ್ಮೇಲೆ ಎಷ್ಟೊಂದು ಅಪಾರ್ಚುನಿಟೀಸ್ ಕೂಡ ಜನಕ್ಕೆ ತಿಳಿತಾ ಬರ್ತದೆ, ಬಿಕಾಸ್ ಟೆಕ್ನಾಲಜಿಯಿಂದ ಎಷ್ಟೊಂದು ಮಕ್ಳಿಗೆ ಕೂಡ ಹಲವಾರು ಗೊತ್ತಾಗ್ತದೆ. ಸೊ ಅದ್ರ ಬಗ್ಗೆ ಆ ಒಂದು ಭಾವನೆ ಕಲಿಬೇಕು ಅನ್ನೋದನ್ನ ಯಾವತ್ತೂ ಬಿಡಬೇಡಿ. ನನಗೆ ಎಸ್ಪೆಷಲಿ ಇನ್ಸ್ಪೈರ್ ಆಗೋದು NPTEL, ನಾನು ಕೋರ್ಸಸ್ ಮಾಡ್ತೀನಲ್ಲ, ರೀಸೆಂಟ್ಲಿ ಅದು ಡೊಮೇನ್ ಸರ್ಟಿಫಿಕೇಶನ್ ಇಸ್ಕೊಳಕ್ಕೆ IIT ಮದ್ರಾಸಿಗೆ ಹೋಗಿದ್ದೆ. ಅಲ್ಲಿ 85 ವರ್ಷದವರು ಒಬ್ರು ಬಂದಿದ್ರು, ಪ್ರೊಫೆಸರ್ ಅವ್ರು ರಿಟೈರ್ ಆಗಿ ಎಷ್ಟು ವರ್ಷ ಆಯ್ತು, ಇಗೂ ಕೂಡ ಅವ್ರು ಆಲ್ಮೋಸ್ಟ್ 70 ಕೋರ್ಸಸ್ ಮಾಡಿದ್ದಾರೆ NPTEL ಅಲ್ಲಿ. ಅಷ್ಟು ವಯಸ್ಸಾದ್ಮೇಲೆ ಕೂಡ ಅವ್ರು ನೋಡ ಅನ್ನಿಸ್ತು, ಅವ್ರು ಅಷ್ಟು ವಯಸ್ಸಾಗಿದೆ ಅಲ್ಲಿ ಅಷ್ಟು ಆಸಕ್ತಿಯಿಂದ ಕಲಿತಾ ಇದ್ದಾರೆ, ನಮ್ಗೆ ಇಷ್ಟು ಎನರ್ಜಿ ಟೈಮ್ ಇದೆ, ಕಲಿಬೇಕನ್ನೋದು ಇನ್ನ ಜಾಸ್ತಿ ಎಂಥೂಸಿಯಾಸಮ್ ಇದೆ. ಸೊ ನಾವ್ ಇನ್ನೆಷ್ಟು ಎಫರ್ಟ್ ಅಲ್ಲಿ ಹಾಕಿದ್ರೆ ಅಟ್ಲೀಸ್ಟ್ ಅವ್ರು ಮಾಡಿರೋ 10% ನಾವು ಮಾಡ್ಬೋದು ಅಂತ. ಸೊ ಆತರ ಅದು ತುಂಬಾ ಇನ್ಸ್ಪೈರ್ ಆಗುತ್ತೆ. ಸೊ ಕಲಿಬೇಕು ಅಂತ ಅವ್ರು ನೋಡಿ ಇನ್ನ ಜಾಸ್ತಿ ಅನ್ಸುತ್ತೆ.
0: ಒಳ್ಳೇದು ಮೇಡಮ್. ಲಕ್ಷ್ಮಿ ಅವರೇ, ತಮ್ಮ ಮಗಳು ಇಷ್ಟೆಲ್ಲ ಕ್ಷೇತ್ರಗಳಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ದಾರೆ, ಈ ಚಿಕ್ಕ ವಯಸ್ಸಿಗೆ ತಮ್ಮದೇ ಆದಂತಹ ಅನೇಕ ರಾಜ್ಯ ಮಟ್ಟದ ಪ್ರಶಸ್ತಿಗೆ ಕೂಡ ಭಾಜನರಾಗ್ತಿದ್ದಾರೆ, ತಮ್ಗೆ ಏನ್ ಅನ್ಸುತ್ತೆ ಮೇಡಮ್?
2: ತುಂಬಾ ಖುಷಿ ವಿಚಾರ. ಮತ್ತೆ ನಾನು ಒಂದು ಹೇಳಕ್ ಇಷ್ಟಪಡ್ತೀನಿ, ಯಾಕೆಂದ್ರೆ ನಾನು ಅವಳಲ್ಲಿ ಕಂಡಿದ್ದು ಒಂದು ವಿಶೇಷವಾದ ಗುಣ ಅಂತಂದ್ರೆ, ಅವಳು ಯಾವಾಗ್ಲೂ ಒಂದು ಹೇಳೋಳು, ನಾವು ಎಷ್ಟು ಹಾರ್ಡ್ ವರ್ಕ್ ಮಾಡ್ಬೇಕಂದ್ರೆ ಆ ಭಗವಂತನಿಗೆ ಮನಸ್ಸು ಓತ್ ಬಿಡ್ಬೇಕಂತೆ. ಇವ್ರು ಇಷ್ಟು ಕಷ್ಟಪಟ್ಟು ವರ್ಕ್ ಮಾಡ್ತಿದ್ದಾರೆ, ನಾನು ಅವ್ರ ಬಯಸಿದ್ದೆಲ್ಲ ಕೊಟ್ಬೇಕಪ್ಪ ಅಂತ ಹೇಳಿ ಅವಳು ಯಾವಾಗ್ಲೂ ಅದನ್ನ ಹೇಳೋಳು. ಸೊ ನಾವು ನಮ್ಮ ವರ್ಕ್, ನಮ್ಮ ಡೆಡಿಕೇಶನ್ ಏನಿದೆ, ನಮ್ಮ ಪ್ರಯತ್ನಗಳು ಏನಿದೆ, ಅದರಲ್ಲಿ ನಾವು ಎಂದು ಹಿಂದೆ ತಿರುಗಿ ನೋಡಿದಾಗ ನಾವು ಇದು ಮಾಡಿಲ್ಲ ಅಂತ ಅನ್ನಿಸ್ಬಾರ್ದು. ಆ ಮಟ್ಟಿಗೆ ನಾವು ಅದರಲ್ಲಿ ಒಂದು ಪ್ರಯತ್ನವನ್ನ ಹಾಕ್ಬೇಕು, ಮತ್ತೆ ಅದಕ್ಕೊಂದು ಶಿಸ್ತು ಅನ್ನೋದನ್ನ ಬೆಳೆಸ್ಕೊಂಡು ಹೋಗ್ಬೇಕು. ಅದೆರಡೂ ನಾನು ಅವಳಲ್ಲಿ ಕಂಡಂತ ತುಂಬಾ ಒಂದು ಉತ್ತಮ ಗುಣಗಳು ಅಂತ ಅನ್ಸುತ್ತೆ. ಮತ್ತೆ ಅವಳು ಇನ್ನೂ ಒಂದು ವಿಚಾರ ಹೇಳ್ತಿದ್ಲು, ಅದನ್ನ ನನ್ನ ಸಣ್ಣ ಮಗಳಿಗೂ ಹೇಳ್ತೀನಿ, ಮತ್ತೆ ನನಗೆ ಯಾರನ್ನ ಮಕ್ಕಳು ಸಿಕ್ಕದಾಗ್ಲೂ ಹೇಳ್ತೀನಿ. ಏನಂದ್ರೆ ಇವಾಗ ಎಲ್ಲಾ ಕಡೆ ಡಿಸ್ಟ್ರನ್ಸು, ತುಂಬಾ ಅಡಿಕ್ಷನ್ಸು, ಬೇರೆ ಬೇರೆ ರೀತಿ ಕೆಟ್ಟ ಚಟಗಳು ಎಲ್ಲ ಇದಾವೆ. ಅವಳು ಸ್ಕೂಲ್ ಡೇಸ್ ಅಲ್ಲಿ ಒಂದು ಮಾತು ಹೇಳೋಳು, ನಾನು ಇವಾಗ ಮಧ್ಯಾಹ್ನ ಕರ್ಕೊಂಡ್ ಬಂದ್ಬಿಡ್ತೀನಿ, ನಾವು ಅರ್ಧ ದಿವಸ ಶಾಲೆಗೆ ಕರ್ಕೊಂಡು ಹೋಗ್ತಾ ಇದ್ದಿದ್ದ ಅವಳಿಗೆ, ಇನ್ನು ಅರ್ಧ ದಿವಸ ಟೆಸ್ಟ್ಗೋಸ್ಕರ ಅವಳು ಬಿಡ್ತಾ ಇದ್ಲು. ಸೊ ಕರ್ಕೊಂಡ್ ಬರ್ಬೇಕಂದ್ರೆ ನಾನು ತೋರಿಸ್ತಿದ್ದೆ ಅಲ್ಲಿ ಕಾಲೇಜ್ ಹುಡುಗರು ಅವರು ಇವರೆಲ್ಲಾನು ಸ್ವಲ್ಪ ಕೆಟ್ಟ ಚಟಗಳೊಂದಿಗೆ ಇರ್ತಾ ಇದ್ದಿದ್ದು. ಅವಳು ಹೇಳೋಳು, ನಾವು ಯಾವ್ದಾದ್ರು ಒಂದು ಒಳ್ಳೆ ಚಟಕ್ಕೆ ಅಡಿಕ್ಟ್ ಆಗ್ಬಿಟ್ರೆ ಈ ತರದ್ ಯಾವ ಬರೋದೇ ಇಲ್ಲಮ್ಮ. ಸೊ ನಾವು ಯಾವತ್ತಿದ್ರು ಒಂದು ಒಳ್ಳೆ ಅಭ್ಯಾಸಕ್ಕೆ ಸಂಪೂರ್ಣವಾಗಿ ತೊಡಗಿಸ್ಕೊಳ್ಬೇಕು ಅಂತ.
0: ಒಳ್ಳೇದು ಮೇಡಮ್. ಇದುವರೆಗೂ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಖಿತಾ ಅವರು ತಮ್ಮ ಇಷ್ಟೆಲ್ಲ ಸಾಧನೆಗಳನ್ನ ಹಂಚಿಕೊಂಡಿದ್ದಕ್ಕಾಗಿ ನಿಖಿತಾ ಅವರಿಗೂ ಹಾಗೂ ಅವರ ತಾಯಿಯವರಾದಂತ ಲಕ್ಷ್ಮಿ ಅವರಿಗೂ ತುಂಬಾ ಧನ್ಯವಾದಗಳು.
3: ಧನ್ಯವಾದಗಳು. ಇದುವರೆಗೂ ರಾಜ್ಯ ಮಟ್ಟದ ನಾವೀನ್ಯತೆ ಆವಿಷ್ಕಾರ ಪ್ರಶಸ್ತಿಗೆ ಭಾಜನರಾಗಿರುವ ದಾವಣಗೆರೆಯ ನಿಖಿತಾ ಎಸ್ ರಾಜ್ ಕಪಿನಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ.
4: ಇವರನ್ನ ಸಂದರ್ಶಿಸಿದವರು ನಿರಂಜನ ಮೂರ್ತಿ ಆರ್ ಪಂಡರಹಳ್ಳಿ, ಪ್ರಸ್ತುತಿ ಪ್ರಕಾಶ ಡಿಆರ್, ನಿಲಯದ ಕಾರ್ಯಕ್ರಮ ನಿರ್ವಾಹಕರು.
3: ಇದುವರೆಗೂ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಪ್ರಸಾರವಾಯಿತು.
5: ಯುವವಾಣಿ ಮುಕ್ತಾಯವಾಯಿತು. ಸಮಯ 10 ಗಂಟೆಯಾಗಲಿದೆ. ಇನ್ನು ಮುಂದೆ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಪಂಡಿತ್ ಕೈವಲ್ಯ ಕುಮಾರ್ ಗುರವ್ ಅವರಿಂದ ಖಯಾಲ್ ಗಾಯನ.
6: ಯೇ ಆಕಾಶವಾಣಿ ಹೇ ಆಜ್ ಕೆ ಸಂಗೀತ ಕೆ ಅಖಿಲ ಭಾರತೀಯ ಕಾರ್ಯಕ್ರಮ ಮೇ ಹಮ್ ಆಪ್ಕೋ ಸುನವಾಯೆಂಗೆ ಪಂಡಿತ್ ಕೈವಲ್ಯ ಕುಮಾರ್ ಗುರವ್ ಕಾ ಗಾಯನ್. ಪಂಡಿತ್ ಕೈವಲ್ಯ ಕುಮಾರ್ ಗುರವ್ ಸುಪ್ರಸಿದ್ಧ ಸಂಗೀತ ತಜ್ಞ ಪಂಡಿತ್ ಸಂಗಮೇಶ್ವರ್ ಗುರವ್ ಕೆ ಸುಪುತ್ರ ಹೇ. ಉನ್ನೋನೆ ಅಪ್ನೆ ಸಂಗೀತ ಕಿ ಶುರುವಾತ್ 15 ವರ್ಷ ಕಿ ಆಯು ಮೇ ಮರಾಠಿ ನಾಟ್ಯ ಸಂಗೀತ ಸೇ ಕಿಯಾ. ಇಸ್ಕೆ ಉಪರಾಂತ್ ಉನ್ನೋನೆ ಖಯಾಲ್ ಗಾಯಕಿ ಕೆ ಔರ್ ರುಕ್ ಕಿಯಾ ಔರ್ ಅಪ್ನೆ ಪಿತಾ ಎವಂ ಗುರು ಪಂಡಿತ್ ಸಂಗಮೇಶ್ವರ್ ಗುರವ್ ಕೆ ಮಾರ್ಗದರ್ಶನ್ ತಥಾ ವರ್ಷೋಂ ಕಿ ಕಠಿನ್ ಎವಂ ನಿರಂತರ ಸಾಧನಾ ಕೆ ಮಾಧ್ಯಮ ಸೇ किरण

ಆಕಾಶವಾಣಿ ಮಂಗಳೂರು. ಕೇಳುಗರೆ, ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ. ಬೆಳಗ್ಗೆ 6:10 ವಂದನ ಭಕ್ತಿಗೀತೆಗಳು, 6:30 ಚಿಂತನ ಸುಧಾಕರ ರಾವ್ ಪೇಜಾವರ ಅವರಿಂದ, 6:40 ತತ್ವಪದ, 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ಸುಷ್ಮಾ, 6:50 ರೈತರಿಗೆ ಸಲಹೆ, 7:15 ಸುಗಮ ಸಂಗೀತ. ಈ ಕಾರ್ಯಕ್ರಮದಲ್ಲಿ ಸಂಗೀತ ಕಟ್ಟಿ ಹಾಡಿರುವ ಭಾವಗೀತೆಗಳು. 7:45 ರಾಗರಂಜನಿ ಕನ್ನಡ ಚಿತ್ರಗೀತೆಗಳು. 8:30 ಪ್ರಾಯೋಜಿತ ಕಾರ್ಯಕ್ರಮ ಅರುಣ್ ಭಂಡಾರಿ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ವಾರದ ಅತಿಥಿ ಹಿರಿಯ ವೃತ್ತಿಪರ ರಂಗಭೂಮಿ ಕಲಾವಿದೆ ಸುಮತಿ ಶ್ರೀ ನವಲಿ ಹಿರೇಮಠ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಲತೀಶ್ ಪಾಲ್ದಾನೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್. 9:00 ಪ್ರಾಯೋಜಿತ ಕಾರ್ಯಕ್ರಮ ಕಥಾಮೃತ. ಪ್ರಾಯೋಜಕರು ರಾಜಾರಾಮ್ ಪಾಲಿಮರ್ಸ್ ಕೋಟೇಶ್ವರ. 9:05 ಸುಗಮ ಸಂಗೀತ. ಸಂಗೀತ ಬಾಲಚಂದ್ರ ಮತ್ತು ಇತರರು ಹಾಡಿರುವ ಭಾವಗೀತೆಗಳು. 9:20 ಕನ್ನಡ ಚಿತ್ರಗೀತೆಗಳು. 10:00 ಬಾಲವೃಂದ ಕಿಶೋರ ವೇದಿಕೆ ನೇರ ಫೋನಿನ್ ಕಾರ್ಯಕ್ರಮ. ನಡೆಸಿಕೊಡುವವರು ಲತೀಶ್ ಪಾಲ್ದನೆ ಮತ್ತು ರಶ್ಮಿ ರೈ. 10:30 ಕಥಾ ಕಾಲಕ್ಷೇಪ ಭದ್ರಗಿರಿ ಕೇಶವದಾಸ್ ಅವರಿಂದ, ಪ್ರಸಂಗ ಶ್ರೀಕೃಷ್ಣ ಸಂಧಾನ. 11:30 ಹಿಂದಿ ಚಿತ್ರಗೀತೆಗಳು. 12:05

0: ವನಿತಾ ವಿಹಾರ. ಕುಂಭಕಲೆಯಿಂದ ದಾಖಲೆಗಳವರೆಗೆ ಜ್ಯೋತಿ ನಾಗರಾಜು ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಆಶಾ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ, ಉಪಶಾಮಕ ಆರೈಕೆ ಈ ಕುರಿತು ಡಾಕ್ಟರ್ ಪ್ರಜ್ಞಾ ವೀಕಿಣಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಲತೀಶ್ ಪಾಲ್ದಾನೆ. ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ. ವಿಷಯ ಪಿಎಂ ಗ್ರಾಮೀಣ ಅಂಚೆ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:20 ಸ್ವರಮಾಧುರ್ಯ, ಆರ್ ಎ ರಮಾಮಣಿ ಹಾಡಿರುವ ವಚನಗಳು. 1:30 ಚಕೋರಿ, ಕೇಳುಗರ ಕೋರಿಕೆಯ ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 2:15 ಹಿಂದಿ ಚಿತ್ರಗೀತೆಗಳು. 2:40 ನಾಟಕ ನಿದ್ರಾನಗರಿ, ಪ್ರಸ್ತುತಿ ರಂಗಭೂಮಿ ಉಡುಪಿ ತಂಡದ ಮಕ್ಕಳು, ರಚನೆ ಕಾತ್ಯಾಯಿನಿ ಕುಂಜಿಬೆಟ್ಟು, ನಿರ್ದೇಶನ ರವಿರಾಜ್ ಎಚ್ ಪಿ. ಇನ್ನು ನಮ್ಮ ನಾಳಿನ ಸಾಯಂಕಾಲದ ಪ್ರಸಾರದಲ್ಲಿ 5:00 ಕೊಂಕಣಿ ಕಾರ್ಯಕ್ರಮ, ಕ್ಯಾಥರಿನ್ ರಾಡ್ರಿಗ್ರಾಸ್ ಅವರಿಂದ ಸಣ್ಣ ಕತೆ ಸಾಡೋ, ಬಳಿಕ ಹಾಡುಗಳು. 5:30 ಹಿಂದಿ ಚಿತ್ರಗೀತೆಗಳು. 6:10 ಭಕ್ತಿಗೀತೆಗಳು. 6:30 ತುಳು ಚಿತ್ರಗೀತೆ. 6:50 ಯಕ್ಷಗಾನದ ಹಾಡುಗಳು. ಪ್ರಸಂಗ ಇಂದ್ರಕೀಲಕ, ಭಾಗವತರು ಎಂ ಶ್ರೀಧರ ಹೆಬ್ಬಾರ್ ಕಜಳ. 7:45 ಕನ್ನಡ ಭಾಷಣ, ಕನ್ನಡ ಸಾಹಿತ್ಯದಲ್ಲಿ ಗಾಂಧಿ, ಈ ಕುರಿತು ಮಾತನಾಡುತ್ತಾರೆ ಅಹಮದ್ ಹಗರೆ. ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 8:00 ಪ್ರಾಯೋಜಿತ ಕಾರ್ಯಕ್ರಮ, ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಣಿಪಾಲ, ಇದರ 33ನೇ ಘಟಿಕೋತ್ಸವದ ಬಾನುಲಿ ವರದಿ ರಾಜ್ಯವ್ಯಾಪಿ ಪ್ರಸಾರದಲ್ಲಿ. ಪ್ರಾಯೋಜಕರು ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಣಿಪಾಲ್. ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 8:15 ಸುಗಮ ಸಂಗೀತ. ಈ ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ಸುಬ್ಬಣ್ಣ ಹಾಡಿರುವ ಭಾವಗೀತೆಗಳು. 8:30 ಮ್ಯೂಸಿಕಾ ಸುಪ್ರಿಯಾ ಅವರಿಂದ ಇಂಗ್ಲಿಷ್ನಲ್ಲಿ ಭಾಷಣ. ವಿಷಯ ಮೆಷಿನ್ ಟ್ರಾನ್ಸ್ಲೇಷನ್ ಇನ್ ಇಂಡಿಯನ್ ಲ್ಯಾಂಗ್ವೇಜಸ್ ಪಾಸ್ಟ್ ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್. 9:15 ಸ್ಪಾಟ್ಲೈಟ್. 9:30 ರಾಷ್ಟ್ರೀಯ ನಾಟಕ ಕೆಲವು ಕ್ಷಣದ ಸಿಂಧೂರ, ಮೂಲ ಪ್ರಭಾತ ಸಿಂಹಪಾಲಿ, ಬಾನುಲಿಗೆ ಅಳವಡಿಸಿದವರು ವಿನೋದ್ ಕುಮಾರ್, ಕನ್ನಡಕ್ಕೆ ಶ್ರೀನಿವಾಸ್ ಪ್ರಸಾದ್, ನಿರ್ಮಾಣ ಎಸ್ಆರ್ ಭಟ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 10:00 ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ವಿವೇಕ್ ಸೋನಾರ್ ಅವರ ಬಾನ್ಸುರಿ ವಾದನ. ಕೇಳುಗರೆ, ಯುವ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ವಿವರ. ಆಕಾಶವಾಣಿ ಮಂಗಳೂರು, ಸಮಯ 11:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: ಆಕಾಶವಾಣಿ, ದ ನ್ಯೂಸ್ ರೆಡ್ ಬೈ ಪೂರ್ಣಿಮಾ ಸಾಮಂತ್ ಕಡಕೋಟಿ. Prime Minister Narendra Modi today said that India and the Netherlands are working together to build a trusted, transparent and future-ready supply chain to address global disruptions amid what he described as a decade of disasters marked by multiple crises. Addressing a community program in The Hague, Netherlands, as part of his five-nation tour, PM Modi said, "The world is facing a series of unprecedented challenges, including the COVID-19 pandemic, ongoing conflicts, and an emerging energy crisis." He cautioned that failure to address these challenges swiftly could reverse global development gains and push large sections of the population into poverty. Prime Minister Narendra Modi also underlined India's growing global role, describing the country as land of opportunities in the 21st century that is driven by both technology and human values.
2: 21st sadi ka Bharat avsaron ki bhoomi hai. Bharat technology driven bhi hai aur humanity driven bhi.